ಜನಪ್ರಿಯ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸವಿಯ ಮೇ ತಿಂಗಳ 26 ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ

ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಗ್ಗೆ 7:05 ಪ್ರದೇಶ ಸಮಾಚಾರ 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು 7:25 ಜ್ಞಾನಸುಧ 7:35 ವಾರ್ತೆಗಳು 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ ಸರಣಿ ಕಾರ್ಯಕ್ರಮ 8:25 ವಿಜ್ಞಾನ ವಿಸ್ಮಯ 8:35 ಗೀತಾಸುನಾದ 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಒಂಬತ್ತು ಸಂಗೀತ ಹರಿಕತೆ 10:20 ಸಾಮಾಜಿಕ ಸವಲತ್ತು 11:00 ಭಾವಸಿಂಚನ 11:30 ಹಾಡುವಸೆ 11:40 ಈ ದಿನದ ವಿಶೇಷ ಕಾರ್ಯಕ್ರಮ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ಕೇಳುಗರೆ ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ

ವಿಚಿತ್ರ ಸ್ವಭಾವ ಇದೆ. ಹೊರಗಿನವ್ರನ್ನೆಲ್ಲರನ್ನೂ ಮೆಚ್ಕೋತೇವೆ, ನಮ್ಮವ್ರನ್ನೇ ಮೆಚ್ಕೊಳ್ಳಲ್ಲ. ನಮ್ಮವ್ರ ಬೆಲೆ ನಮಗೆ ಅರ್ಥ ಆಗೋದು ಎಂದು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತೆ. ಒಂದು ಘಟನೆ, ಸತ್ಯೇಂದ್ರನಾಥ್ ಬೋಸ್ ಅಂತ ನಮ್ಮ ದೇಶ ಸೃಷ್ಟಿ ಮಾಡಿದಂಥ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಭೌತಶಾಸ್ತ್ರದಲ್ಲಿ, ಅದರಲ್ಲೂ ಅಣುರಚನಾ ಶಾಸ್ತ್ರದಲ್ಲಿ ಅವ್ರ ಕೊಡುಗೆ ಅಪಾರವಾದಂಥದ್ದು. ಅವ್ರು ಬರೆದಂಥ ಪತ್ರಿಕೆಗಳು ಎಷ್ಟು ಪ್ರಸಿದ್ಧ ಆಗಿತ್ತು ಅಂದರೆ, ಆಗಿನ ಖ್ಯಾತನಾಮರಾದಂಥ ಹೈಸೆನ್ಬರ್ಗ್, ಪ್ಲ್ಯಾಂಕ್, ಐನ್ಸ್ಟೀನ್, ಇವರೆಲ್ಲರಿಗೂ ಬೋಸ್ ಬಗ್ಗೆ ಗೊತ್ತಿತ್ತು. ಐನ್ಸ್ಟೀನ್ ಜೊತೆಗೆ ಸಿದ್ಧಾಂತ ಮಾಡಿ ಇವತ್ತಿಗಾದರೂ ಬೋಸ್ ಐನ್ಸ್ಟೀನ್ ಸಿದ್ಧಾಂತ ಸಂಖ್ಯಾಶಾಸ್ತ್ರ ಅಂತ ಹೆಸರು ಬಂದಿದೆ. ಅಷ್ಟರ ಮಟ್ಟಿಗೆ ದೊಡ್ಡ ಕೆಲಸ ಮಾಡಿದಂಥ ಮನುಷ್ಯ. ಬಾಲ್ಯದಿಂದಲೂ ಅತ್ಯಂತ ಪ್ರತಿಭಾಶಾಲಿ ಆಗಿದ್ದಂಥವ್ರು ಬೋಸ್. ಕಲ್ಕತ್ತೆ ಹತ್ತಿರ ಇದ್ದಂಥ ಹಿಂದೂ ಶಾಲೆಯಲ್ಲಿ ಓದ್ತಾ ಇದ್ರು. ಅಲ್ಲಿ ಒಬ್ಬರು ಉಪೇಂದ್ರ ಭಕ್ಷಿ ಅಂತ ಒಬ್ಬರು ಗಣಿತ ಮಾಸ್ಟರ್ ಇದ್ರು. ಭಾರಿ ಸ್ಟ್ರಿಕ್ಟ್ ಮಾಸ್ಟರ್ ಅವರು, ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಿರ್ಲಿಲ್ಲ ಅಂಥ ಮನುಷ್ಯ. 9ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಕೊಟ್ಟಿದ್ದಾರೆ, 10 ಪ್ರಶ್ನೆ ಕೊಟ್ಟಿದ್ದಾರೆ, 10 ಬರೆದು ಯಾವುದಾದ್ರೂ 6 ಬರೀರಿ ಅಂತ ಕೊಟ್ಟಿದ್ದಾರೆ. ಪರೀಕ್ಷೆ ಪೇಪರ್ ತಪಾಸ್ ಮಾಡಿದ್ಮೇಲೆ ಭಕ್ಷಿಯವರು ಪತ್ರಿಕೆ ವಾಪಸ್ ಕೊಟ್ಟರಂತೆ. ಸತ್ಯೇಂದ್ರನಾಥ್ ಬೋಸರಿಗೆ 100ಕ್ಕೆ 110 ಮಾರ್ಕ್ಸ್ ಕೊಟ್ಟಿದ್ದಾರೆ. ಭಾಳ ಹೆಚ್ಚಂದ್ರೆ 100ಕ್ಕೆ 100 ಬರಬೇಕಪ್ಪ. 100ಕ್ಕೆ 110 ಹೆಂಗೆ ಕೊಡ್ತಾರೆ? ಎಲ್ರಿಗೂ ಒಂಥರ ಅಸಹ್ಯ ಅನ್ನಿಸ್ತು. ಹೆಡ್ ಮಾಸ್ಟರ್ ಕರೆಸಿದ್ರಂತೆ, ಏನ್ರಿ ಇದೆ ಅಸಹ್ಯ, 100ಕ್ಕೆ 110 ಕೊಡ್ತಾರೇನ್ರಿ, ಭಾಳ ಚೆನ್ನಾಗಿ ಬರೋದು, 100ಕ್ಕೆ 100 ಕೊಡ್ಬೇಕಪ್ಪ ಅಂದ್ರಂತೆ. ಅದು ಭಕ್ಷಿ ಹೇಳಿದ್ದೇನು ಗೊತ್ತಾ, ಈ ಬಾಲಕನ ಪ್ರಶ್ನೆ ಪತ್ರಿಕೆಯಲ್ಲಿ 10 ಕೊಟ್ಟು ಯಾವುದಾದ್ರೂ 6 ಬರೀರಿ ಅಂತ ಹೇಳಿದರೆ, ಈತ 6 ಬರೆಯೋ ಸಮಯದಲ್ಲಿ 10 ಬರೆದಿದ್ದಾನೆ. ಉತ್ತರ ಪತ್ರಿಕೆಯಲ್ಲಿ ಒಂದು ಅಕ್ಷರ ಕೂಡ ತಪ್ಪಿಲ್ಲ, ಒಂದ್ಸಲ ಹೊಡೆದು ಹಾಕಿಲ್ಲ. ಮೊದಲು ಹೇಗೆ ಶುರು ಮಾಡಿದ್ದಾನೋ ಅದೇ ರೀತಿ ಕೊನೆಯವರೆಗೂ ಬರೆದಿದ್ದಾನೆ. ಇದು ಆಶ್ಚರ್ಯ ಅಲ್ವಾ? 6 ಬರೆಯೋ ಸಮಯದಲ್ಲಿ 10 ಬರೆದಾಗ 100ಕ್ಕೆ 100 ಕೊಟ್ಟರೆ ಹೆಂಗಾಗ್ತದೆ? 10ಕ್ಕೆ 10 ಸರಿಯಾಗಿದೆ. ಆದ್ದರಿಂದ ಆ ಸಮಯ

ಪ್ರಜ್ಞೆ ಆ ಸಮಯನ ಉಳಿಸಿ ಒಂದು ಕ್ಷಣ ಕೂಡ ಅಪವ್ಯಯ ಮಾಡದೆ ಬರೆದಿದ್ದಾನಲ್ಲ ಹುಡುಗ, ಅದು 10 ಮಾರ್ಕ್ ಬಹುಮಾನವಾಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ ಉಪೇಂದ್ರ ಬಕ್ಷಿ ಅವರು. ಎಷ್ಟೋ ವರ್ಷ ಅವ್ರ 9ನೇ ತರಗತಿ ಪರೀಕ್ಷೆ ಪೇಪರನ್ನು ಕಾಯ್ದಿಟ್ಟಿದ್ರು ಸ್ಕೂಲಲ್ಲಿ. ಈ ವ್ಯಕ್ತಿ ಸತ್ಯೇಂದ್ರನಾಥ್ ಬೋಸ್ ಅತ್ಯಂತ ಸರಳ ಜೀವಿ, ಅಷ್ಟು ಜಗತ್ವಿಖ್ಯಾತರಂಥ ವಿಜ್ಞಾನಿ ಆಗಿದ್ದರೂ ಒಂಚೂರು ಅಹಂಕಾರ ಇರಲಿಲ್ಲ. ಒಂದು ಸಲ ಡೆನ್ಮಾರ್ಕಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ನೀಲ್ಸ್ ಬೋರ್ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಕಲ್ಕತ್ತೆಯ ಪರಮಾಣು ಸಂಸ್ಥಾನದಲ್ಲಿ ಒಂದು ಕಾರ್ಯಕ್ರಮ. ನೀಲ್ಸ್ ಬೋರ್ ದೊಡ್ಡವರಲ್ವಾ, ಅವರು ತಮ್ಮ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ರು ಬೋರ್ಡ್ ಮೇಲೆ. ಅದಕ್ಕೆ ಅಧ್ಯಕ್ಷರನ್ನಾಗಿ ಸತ್ಯೇಂದ್ರನಾಥ್ ಬೋಸ್ ಅನ್ನು ಕೂಡಿಸಿದ್ರು. ತುಂಬ ವಯಸ್ಸಾಗಿತ್ತು ಬೋಸರಿಗೆ, ಹಿಂಗೆ ಕೂತಿದ್ದಾರೆ ಕನ್ನಡಕ್ಕೆ ಹಾಕ್ಕೊಂಡು. ಹಿಂದೆ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ತಮ್ಮ ಸಿದ್ಧಾಂತ ಹೇಳ್ತಿದ್ದಾರೆ. ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ಭೌತ ವಿಜ್ಞಾನಿಗಳೇನಿದ್ರು ಕೂತ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ದಾರೆ, ಬರ್ಕೋತಾ ಇದ್ದಾರೆ. ಅವ್ರು ಏನು ಕಂಡ್ರು ಗೊತ್ತಾ, ನೊಬೆಲ್ ಪ್ರಶಸ್ತಿ ವಿಜೇತರಾದಂಥ ಬೋರ್ ಅವರು ಬೋರ್ಡ್ ಮೇಲೆ ಬರೋ ಸಿದ್ಧಾಂತ ವಿವರಿಸುವಾಗ ಮುಂದೆ ಕೂತಿದ್ರಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಎಸ್ಎನ್ ಬೋಸ್, ಹಿಂಗೆ ತುಕ್ಕಡಿಸ್ತಾ ಇದ್ರು. ಭಾಳ ಅಸಹ್ಯ ಅನಿಸ್ಬಿಡ್ತು ಅವ್ರಿಗೆ. ಇಂಥ ದೊಡ್ಡ ವಿಜ್ಞಾನಿ ಬಂದು ತನ್ನ ವಿಷಯ ಮಂಡಿಸ್ಬೇಕಾದ್ರೆ ಇದೇನು ನಿದ್ದೆ ಮಾಡ್ತಾರಲ್ಲ ಇವರು, ಅಸಹ್ಯ ಅಲ್ವಾ ಅಂತ ಅನ್ಕೊಂಡ್ರು. ಮುಸಿ ಮುಸಿ ನಗೋಕ್ಕೆ ಶುರು ಮಾಡಿದ್ರು ಕೆಲವರು. ಅದನ್ನು ಬೋರ್ ನೋಡಿದರು, ಇವರಿಗೆ ಬೋಸನ ಶಕ್ತಿ ಗೊತ್ತಿಲ್ಲ ಅಂತ ಹೇಳಿ ಆತ ಏನು ಮಾಡಿದ್ರು ಗೊತ್ತಾ, ಬೋರ್ಡ್ ಮೇಲೆ ವಿವರಿಸ್ತಾ ಇದ್ರಲ್ಲ ಒಂದು ಹಂತಕ್ಕೆ ನಿಲ್ಲಿಸಿಬಿಟ್ಟು, ನಾನು ಮಾಡ್ತಿರೋ ಸರಿ ಇದೆಯಾ ಬೋಸ್ ಅವರೇ, ಮುಂದಿನ ಹೆಜ್ಜೆ ಏನು, ಇದಕ್ಕೆ ಮುಂದಿನ ಹೆಜ್ಜೆ ಏನು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂದರು. ಬೋಸ್ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿದ್ದಾರಲ್ಲ, ಬೋರ್ಡ್ ಕಡೆ ತಿರುಗು ನೋಡಿಲ್ಲ ಅವರು, ಇವರೆಲ್ಲ ನೋಟ್ಸ್ ಪಡ್ಕೋತಿದ್ದಾರೆ ಪಂಡಿತರೆಲ್ಲ. ಇವ್ರು ಹಿಂದೆ ನೋಡದೇನೆ ಹೇಳಿದ್ರಂತೆ, ಯಸ್ ಮಿಸ್ಟರ್ ಬೋರ್, ದ ನೆಕ್ಸ್ಟ್ ಈಸ್ ಇಂಟಿಗ್ರೇಟೆಡ್ ಬಿಟ್ವೀನ್ ದ ಲಿಮಿಟ್ಸ್ ಆಫ್ ದೀಸ್ ಟು, ಯು ಗೆಟ್ ದ ಸೊಲ್ಯೂಷನ್. ಹೀಗೆ ಮಾಡಿ ಮುಂದಿನ ಸ್ಟೆಪ್ ಹೀಗೆ, ಮುಂದಿನ ಹೆಜ್ಜೆ ಹಿಂಗೆ ಮಾಡಿ ಅಂತ ಹೇಳಿದ್ರಂತೆ. ಬೋರ್ಡ್ ಕಡೆ ತಿರುಗು ನೋಡಲಿಲ್ಲ, ಗಮನಿಸ್ಬೇಕು ಮುಂದೆ ಕೂತಿದ್ರಲ್ಲ ಶ್ರೇಷ್ಠ ವಿಜ್ಞಾನಿಗಳು, ನೀಲ್ಸ್ ಬೋರ್ ಮಾಡೋದನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಮುಂದಿನ ಸ್ಟೆಪ್ ಗೊತ್ತಿಲ್ಲ. ಎಸ್ ಎನ್ ಬೋಸ್ ಕಣ್ಣು ಮುಚ್ಕೊಂಡು ಕೂತು ಮುಂದಿನ ಹೆಜ್ಜೆ ಇದು ಅಂತ ಹೇಳ್ತಾರಂತೆ. ಆಗ ನೀಲ್ಸ್ ಬೋರ್ ಹೇಳಿದ್ರಂತೆ, ದಯವಿಟ್ಟು ಸ್ನೇಹಿತರೆ ಸತ್ಯೇಂದ್ರನಾಥ್ ಬೋಸನ್ನು ಹಗುರಾಗಿ ತಗೋಬೇಡಿ, ಆತ ಕಣ್ಣು ಮುಚ್ಕೊಂಡಿದ್ರು ಕೂಡ ನಮಗಿಂತ ಹೆಚ್ಚಿನ ವಿಜ್ಞಾನ ಕಾಣಿಸುತ್ತೆ ಅವನಿಗೆ ಅಂತ. ಅಂಥ ಎಸ್ ಎನ್ ಬೋಸ್ ನಮ್ಮವರಾಗಿದ್ದರು ಸ್ವಾಮಿ, ಆದರೆ ನಮ್ಮವರ ಸಾಧನೆ ಹಿರಿಮೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ದೂರದ ಬೆಟ್ಟದಲ್ಲಿ ಚಂದ ಕಾಣುವಂಥ ನಾವು ಕಣ್ಣು ಮುಂದೆ ಇರುವಂಥ ಹಿಮಾಲಯನ ಗಮನಿಸದೆ ಹೋಗ್ತೀವಲ್ಲ, ಅಂಥ ಸತ್ಯೇಂದ್ರನಾಥ್ ಬೋಸ್ರಂಥವ್ರನ್ನ ನೆನೆಸ್ಕೊಳ್ಳೋಣ, ಅವ್ರ ಹಿರಿಮೆಗೆ ತಲೆ ಬಾಗೋಣ.

ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕಾಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 KPS ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು

0: ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯ ವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯ ವಾಕ್ಯವು ಕೇವಲ ಒಂದು ಘೋಷ ವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನ ಉಜ್ವಲಗೊಳಿಸುವುದೇ ಈ ಧ್ಯೇಯ ವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿ ಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ.

0: ಕರೆಗೆ ನಮಗೆ, ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ GST ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ 5 ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ HS ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ UGCET 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. May 28 ಹೊರತುಪಡಿಸಿ May 30 ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ June 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ 5 ಸಾವು. ವಿಶೇಷ ಚೇತನರ ಸಲಕರಣೆಗಳ GST ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 11 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ.

0: ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಎಲ್ಲೆಲ್ಲಿಯೂ ಮೋಹ,
1: ಎಲ್ಲೆಲ್ಲಿಯೂ ಮೋಹ,
0: ಸಂಭ್ರಾಂತಿಗಳ ಕವಿಸಿ,
1: ಸಂಭ್ರಾಂತಿಗಳ ಕವಿಸಿ,
0: ಸಲ್ಲದ ಕುಮಾರ್ಗದೊಳು,
1: ಸಲ್ಲದ ಕುಮಾರ್ಗದೊಳು,
0: ನಿನ್ನ ತಾಮ್ ನಡೆಸಿ,
1: ನಿನ್ನ ತಾಮ್ ನಡೆಸಿ,
0: ಗೆಲ್ಲಲಿಲ್ಲವನ ಪರೀಕ್ಷೆ,
1: ಗೆಲ್ಲಲಿಲ್ಲವನ ಪರೀಕ್ಷೆ,
0: ಯೊಳಗೆಂದು ವಿಧಿ,
1: ಯೊಳಗೆಂದು ವಿಧಿ,
0: ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ,
1: ಸೊಲ್ಲಿಪುದು ಸರಿಯೇನು ಮಂಕುತಿಮ್ಮ.
0: ಸೊ ಆಗ್ಲೇ ನಾವು ಹಿಂದಿನ ಇದರಲ್ಲಿ ಗಮನಿಸಿದಂಗೆ ನಮಗೆ ಕಣ್ಣಿಗೆ ಕಾಣುವಂತ ಎಷ್ಟೋ ವಸ್ತುಗಳು ಆಕ್ಚುಯಲಿ ಅಲ್ಲಿ ಇರದೇ ಇರಬಹುದು. ಸೊ ಅದನ್ನೇ ನಾವು ಭ್ರಾಂತಿ ಅಂತೀವಿ ಅಲ್ವಾ. ಭ್ರಾಂತಿ ನಮಗಲ್ಲಿಲ್ಲ, ಆದರೆ ನಮಗದು ಕಾಣಿಸ್ತಾ ಇದೆ. ಕೆಲವು ಸರ್ತಿ ಕಣ್ಣಿಗೆ ಕಾಣಿದ್ದನ್ನು ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರ್ಬೋದು. ಕಣ್ಣೆದುರಿಗೆ ಇದ್ದರೂ ಕೂಡ ಅದನ್ನು ಗ್ರಹಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಬುದ್ಧಿ ಮನಸ್ಸುಗಳಿಗೆ ಇಲ್ಲದೆ ಹೋಗ್ಬೋದು. ಅದು ಮೋಹ ಅಂತೀವಿ. ಕಣ್ಣಿಗೆದುರಿಗಿದ್ದರೂ ಕೂಡ ಅದು ಏನೇನೋ ಕಲ್ಪನೆಗಳನ್ನು ಒಳಗಡೆ ಮಾಡಿಕೊಂಡು ವಸ್ತುವಿನ ಬಗ್ಗೆ ನಿಜ ಅಂಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಸೊ ಈ ಥರ ಸಂಭ್ರಾಂತಿಗಳು, ಮೋಹಗಳು ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ. ಈಗ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಆ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಈ ಕೆಲವು ಉದ್ಯಾನವನಗಳಲ್ಲಿ ಒಂದು ರೀತಿಯ ಆಟದ ಇದು ರಚನೆ ಮಾಡಿರ್ತಾರೆ, ಅದನ್ನು ಮೇಜ್ ಅಂತ ಹೇಳ್ತೀವಿ. ಅಂದರೆ ಅದರ ಎಂಟ್ರೆನ್ಸ್ ಒಂದು ಕಡೆ ಇರುತ್ತೆ, ಎಲ್ಲ ಕಡೆ ಗೋಡೆಗಳು, ಯಾವುದೋ ಒಂದು ಮಾರ್ಗದಲ್ಲಿ ಮಾತ್ರ ಹೋಗಿ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ. ಈಗ ನಾನು ಒಳಗಡೆ ಹೋದೆ ಅಂತಂದರೆ ಅಲ್ಲಿ ಎಡಗಡೆ ಬಲಗಡೆ ಎರಡೂ ಕಡೆ ಜಾಗ ಇರುತ್ತೆ, ಮುಂದ್ಗಡೆ ಗೋಡೆ. ಎಡಗಡೆ ಹೋಗದೆ ಅಂತಂದರೆ ಅಲ್ಲಿ ಇನ್ನೊಂದು ಗೋಡೆ, ಬಲಗಡೆ ಹೋದೆ ಅಂದರೆ ಅಲ್ಲಿ ಇನ್ನೊಂದು ಗೋಡೆ, ಅಲ್ಲಿ ತಿರ್ಗಾ ಬಲಗಡೆ ಎಡಗಡೆಗೆ ಒಂದು ಜಾಗ ಇರುತ್ತೆ. ಸೊ ಹೀಗೆ ಮೇಜ್ ಅಂತ ಕರಿತೀವಿ ಅದಕ್ಕೆ. ಸೊ ಹಿಂಗೆ ಒಳಗಡೆಗೆ ಹೋಗೋದು, ಆಚೆ ಬರೋದು, ಹಿಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಎಲ್ಲಿಂದ ನಾನು ಆಚೆ ಬರಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಒಳಗಡೆ ಹೋಗೋಕ್ಕೇನೋ ಜಾಗ ಇದೆ, ಹೊರಗಡೆ ಬರೋದಕ್ಕೂ ಒಂದು ಜಾಗ ಇದೆ, ಒಳಗಿನ ಎಂಟ್ರೆನ್ಸಿಗೂ ಹೊರಗೆ ಹೋಗೋದಕ್ಕಿನ ಎಕ್ಸಿಟ್ಗೂ ಕನೆಕ್ಷನ್ ಹೆಂಗಿರುತ್ತೆ ಅಂತ ಈ ಮೇಜ್ನಲ್ಲಿ ನಮಗೆ ಹೊರಗಡೆಯಿಂದ ಗೊತ್ತಾಗಲ್ಲ. ಸೊ ಇದು ಎಷ್ಟೋ ಉದ್ಯಾನವನಗಳಲ್ಲಿ ಇರೋವಂಥ ಒಂದು ತಮಾಷೆಯ ಒಂದು ಜಾಗ. ಆ ಆಟವನ್ನು ಎಲ್ಲ ಇದರಲ್ಲಿ ಆಡ್ತಾರೆ. ಜೊತೆಗೆ ಈ ನಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು ಗುಂಡನ್ನ
1: ಜಾಮೆಟ್ರಿ ಬಾಕ್ಸ್ಗಳಲ್ಲಿ,
0: ಹಾಂ ಕರೆಕ್ಟ್, ಜಾಮೆಟ್ರಿ ಬಾಕ್ಸ್ಗಳಲ್ಲೆಲ್ಲ ಇರ್ತಾ ಇತ್ತು. ಹೌದು ಹೌದು. ಸೊ ಆ ಗುಂಡನ್ನ ಇಲ್ಲಿಂದ ಅಲ್ಲಿಗೆ ಹೋದರೆ ಅದು ಹಂಗೆ ಹಿಂಗೆ ಹಿಂಗೆ ಹಿಂಗೆ ಅದು ಜಾಗ ಇರುತ್ತೆ, ಹಿಂಗೆ ತೊಗೊಂಡು ಮಧ್ಯಕ್ಕೆ ತೊಗೊಂಡೋಗಿ ಕೂಡಿಸ್ಬೇಕು ಅಲ್ವಾ. ಸೊ ಈಗ ಜೀವನದಲ್ಲೂ ಹಂಗೇನೆ, ಆ ಗುಂಡು ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ಎಲ್ಲೋ ಅಡ್ಡ ಬಂತು, ಸೊ ತಿರ್ಗಾ ನಾವು ಹಿಂಗೆ ವಾಪಸ್ ತೊಗೊಂಬಂದು ಇನ್ನೊಂದು ಕಡೆಗೆ ತೊಗೊಂಡು ಹೋಗಬೇಕು ಅಲ್ವಾ. ಸೊ ನಾವು ಜೀವನದಲ್ಲಿ ಯಾವುದೋ ಒಂದು ಮಾರ್ಗಕ್ಕೆ ಹೊರಟೋಗಿದ್ವಿ, ಅದು ಯಾಕೋ ಅಲ್ಲಿಗೆ ಅಡ್ಡಗೋಡೆ ಬಂದುಬಿಡ್ತು. ಸೊ ನಾವೇನು ಮಾಡಬೇಕು, ವಾಪಸ್ ಬರಬೇಕು, ವಾಪಸ್ ಬಂದು ಇನ್ನೊಂದು ದಾರಿನಲ್ಲಿ ಹೋಗಬೇಕು, ಅಲ್ಲಿ ಹೋದರೆ ಅಲ್ಲಿ ತಿರ್ಗಾ ಇನ್ನೊಂದು ಅಡ್ಡಗೋಡೆ. ಸೊ ಹೀಗೆ ಜೀವನದಲ್ಲಿ ಅನೇಕ ಸರ್ತಿ ನಾವು ಹೋಗುವಂಥ ಮಾರ್ಗ ನಮ್ಮನ್ನು ಸರಿಯಾದ ಗುರಿ, ನಮ್ಮ ಉದ್ದೇಶ ಏನಿತ್ತೋ ಅದರ ಪೂರೈಕೆಗೆ ಅದನ್ನು ಕರ್ಕೊಂಡು ಹೋಗಲ್ಲ. ಸಪೋಸ್ ಈ ಥರದ ಒಂದು ಗುಂಡನ್ನು ನಾನು ಯಾವುದೋ ಒಂದು ಮಗು ಕೈಲಿ ಕೊಡ್ತೀನಿ ಅಂದ್ಕೊಳ್ಳೋಣ, ಇಲ್ಲಿ ಮಾಡಪ್ಪ ಅಂತೀನಿ. ಆ ಮಗು ಪ್ರಯತ್ನ ಪಡುತ್ತೆ, ಆ ಗುಂಡು ಹಿಂಗೋಯ್ತು, ಅಲ್ಲೆಲ್ಲೋ ಅಡ್ಡ ಬಂತು, ಈ ಕಡೆ ಬಂತು, ಒಟ್ಟಲ್ಲಿ ಅದು ಸೆಂಟ್ರಿಗೆ ಹೋಗಲಿಲ್ಲ. ಆಗ ನಾನು ಆ ಮಗು ನೋಡ್ಬಿಟ್ಟು, ಏ ನಿನಗೆ ನಾವು ಮಾಡೋಕ್ಕೆ ಬರಲಿಲ್ಲ ಅಂತ ನಾನು ನಗೋದು ಎಷ್ಟು ಸರಿ, ಅದು ಸರಿಯಲ್ಲ ಅಲ್ವಾ. ಅದೇ ರೀತಿಯ ಒಂದು ಕೆಲಸನ ಬ್ರಹ್ಮ ಮಾಡ್ತಾ ಇರೋಂಗಿದೆಯಲ್ಲ, ವಿಧಿ ಮಾಡ್ತಾ ಇರೋಂಗಿದೆಯಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ನಮಗೆ ಅನೇಕ ರೀತಿಯ ಮಾರ್ಗಗಳನ್ನೇನೋ ತೋರಿಸಿದ್ದಾರೆ, ಆದರೆ ಯಾವುದು ಇಂಥ ಮಾರ್ಗದಲ್ಲಿ ಹೋದರೆ ಹೀಗಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಯಾವುದೋ ಒಂದು ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೋತೀವಿ, ಒಂದಷ್ಟು ದೂರ ಹೋಗ್ತಾ ಇದ್ದಂಗೆ ಅಲ್ಲೊಂದು ತಡೆಗೋಡೆ, ಏನೋ ಒಂದು ಕಷ್ಟ ಬಂತು. ಸೊ ಅದನ್ನು ಮುಂದುವರಿಯೋಕ್ಕಾಗಲ್ಲ, ನಾವು ವಾಪಸ್ ಬರಬೇಕಾಗತ್ತೆ. ಸರಿಯಾದ ಮಾರ್ಗವಲ್ಲ ಅದು, ಕುಮಾರ್ಗ, ಆದರೆ ನಾನು ಅದನ್ನು ಆಯ್ಕೆ ಮಾಡ್ಕೊಂಡು ನಾನು ಮುಂದಕ್ಕೆ ಹೊರಟೋದೆ, ಈಗ ವಾಪಸ್ ಬಂದೆ, ವಾಪಸ್ ಬಂದ ನಂತರ ತಿರುಗಿ ಇನ್ನೊಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಅದೂ ಕೂಡ ಅಡ್ಡಗೋಡೆ ಇದೆ, ಅಲ್ಲೂ ಒಂದು ಕಂದರ ಇದೆ, ತಿರುಗಿ ವಾಪಸ್ ಬರಬೇಕು. ಸೊ ಹೀಗೆ ಹೋಗು ಮತ್ತು

0: ವಾಪಸ್ ಬಾ, ಹೋಗು ಮತ್ತೆ ಹಿಂದೇಟು, ಹೋಗು ಮತ್ತೆ ಹಿಮ್ಮೆಟ್ಟುವಿಕೆ. ಸೊ ಹೀಗೆ ಜೀವನದಲ್ಲಿ ಪರೀಕ್ಷೆಗಳು ಬರ್ತಾ ಇದೆ, ಯಾವ ಪರೀಕ್ಷೆಯಲ್ಲೂ ನಾನು ಸಂಪೂರ್ಣವಾಗಿ ಉತ್ತೀರ್ಣ ಆಗ್ತಾ ಇಲ್ಲ. ಸೊ ಹಾಗೆ ಉತ್ತೀರ್ಣನಾಗಲಿಲ್ಲ ಅಂಥೇಳಿ ವಿಧಿ ನಮ್ಮನ್ನು ನೋಡಿ ನಗ್ತಾ ಇರೋ ಹಂಗಿದೆಯಲ್ವಾ? ಅದು ಸರಿಯಲ್ಲ. ವಿಧಿ ನಮ್ಮನ್ನು ನೋಡಿ ಆ ರೀತಿ ನಗೋದು ಸರಿಯಲ್ಲ ಅನ್ನುವಂಥದ್ದು ಡಿ ವಿ ಜಿಯವರ ಈ ಮಾತು. ಸೊ ಹಾಗೆ ಈ ಬದಲಾವಣೆಗಳಾಗ್ತಾ ಇದೆ, ಈ ರೀತಿಯ ಒಂದು ಹಿಮ್ಮೆಟ್ಟುವಿಕೆ, ಈ ರೀತಿಯ ಒಂದು ಏರ್ಪೇರುಗಳಾಗ್ತಾ ಇದೆ ಅಂತಂದರೆ ಅದು ಯಾಕಾಗಬೇಕು ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನು ನಾವು ಮತ್ತೆ ಕೇಳ್ಕೊಳ್ಬೇಕು. ಅದು ಮುಂದಿನ ಮುಕ್ತಕದಲ್ಲಿ ನಾವು ನೋಡ್ತೀವಿ, ಅದನ್ನು ಈಗ ಹೇಳೋಣ. ಅವತರಿಸಿಹನು ಬೊಮ್ಮ
1: ವಿಶ್ವ ದೇಹದೊಳೆನ್ನೆ
0: ಅವನ ವೇಷಗಳೇಕೆ ಮಾರ್ಪಡುತ್ತಲಿಹವು ತವಕ ಪಡನೇತಕೋ
1: ಕುರುಹ ತೋರಲು ನಮಗೆ
0: ಅವಿತುಕೊಂಡಿಹುದೇಕೋ ಮಂಕುತಿಮ್ಮ. ಸೊ ಐ ಸ್ಪೈಸ್ ಕತೆ ನಾವು ಕೇಳಿದ್ವಲ್ಲ, ಹಿಂದೆ ಒಂದ್ಸರ್ತಿ ಪ್ರಸ್ತಾಪ ಮಾಡಿದ್ವಲ್ಲ, ಸೊ ಅದೇ ರೀತಿಯಲ್ಲಿ ಈಗ ಉತ್ತರ ಗೊತ್ತಿರುವಂತಹ ವ್ಯಕ್ತಿ ಅಂದರೆ ಭಗವಂತ, ಅಡಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರೋಂಥ ವ್ಯಕ್ತಿ ಅಲ್ಲಿದ್ದಾರೆ, ಆದರೆ ಹೇಗೆ ಮಾಡಬೇಕು ಅಂತ ನಮಗೆ ತೋರಿಸ್ತಾ ಇಲ್ಲ. ಭಗವಂತ ಅಲ್ಲಿದ್ದಾನೆ, ಆದರೆ ಈ ಮಾರ್ಗಗಳನ್ನು ಸರಿಯಾಗಿ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ನಮಗೆ ತಿಳಿಸ್ತಾ ಇಲ್ವಲ್ಲ. ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾ ಇರುವಾಗ ಯಾವುದೋ ಒಂದು ಸಮಸ್ಯೆ ನಮಗೆ ಬಂತು ಅಂತಂದರೆ ಆ ಸಮಸ್ಯೆಯ ಪರಿಹಾರ ಅವನಿಗೆ ಗೊತ್ತು ಅಂತ ಅನಿಸುತ್ತೆ, ಆದರೆ ನಮಗೆ ಮಾತ್ರ ಅವನು ಹೇಳ್ತಾ ಇಲ್ವಲ್ಲ, ಇದ್ಯಾಕೆ ಅಂತ. ಸೊ ಇಲ್ಲಿ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಸೃಷ್ಟಿಯ ಎಲ್ಲ ಆಯಾಮಗಳನ್ನು ಆವರಿಸ್ಕೊಂಡಿದ್ದಾನೆ ಅಂತಂದರೆ ದೇಶ ಕಾಲ ವಸ್ತು ಎಲ್ಲವಲ್ಲೂ ಕೂಡ ಆತ ಇದ್ದಾನೆ. ಕಾಲ ಅಂತ ತಗೊಂಡ್ರೆ ಭೂತ ವರ್ತಮಾನ ಭವಿಷ್ಯತ್ ಕಾಲ, ಹಿಂದೆ ಏನಾಗಿತ್ತು, ಇವಾಗ ಏನಾಗ್ತಾ ಇದೆ, ಮುಂದೆ ಏನಾಗ್ತಾ ಇದೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ದೇಶ ಅಂತ ತಗೊಂಡ್ರೆ ಈ ಜಾಗದಲ್ಲಿ, ಮುಂದಿನ ಜಾಗದಲ್ಲಿ, ಇನ್ಯಾವುದೋ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಿರಬೇಕು. ಯಾಕೆ? ಎಲ್ಲ ಕಡೆ ಅವನೇ ವ್ಯಾಪಿಸಿದಾನೆ, ಎಲ್ಲ ವಸ್ತು ಎಲ್ಲ ಜೀವಿಗಳಲ್ಲಿ ಅವನೇ ವ್ಯಾಪಿಸಿದಾನೆ ಅಂತಂದರೆ ನನ್ನಲ್ಲೂ ಅವನೇ ಇದ್ದಾನೆ, ನಿನ್ನಲ್ಲೂ ಅವನೇ ಇದ್ದಾನೆ, ಯಾವುದೋ ದೇಶದಲ್ಲಿರುವಂತಹ ಬೇರೊಬ್ಬ ವ್ಯಕ್ತಿಯಲ್ಲೂ ಅವನೇ, ಜೊತೆಗೆ ಸಕಲ ಜೀವಿಗಳಲ್ಲೂ ಕೂಡ ಅವನೇ ಇದ್ದಾನೆ. ಆದರೆ ಆ ವ್ಯಕ್ತ ಆಗ್ತಾ ಇರುವಂಥ ರೀತಿ ಮಾತ್ರ ಬೇರೆ ಬೇರೆ ಇದೆಯಲ್ಲ. ಆ ಒಂದು ಶಕ್ತಿಯ ತೋರಿಕೆ, ಹೊರಗಡೆ ತೋರಿಸ್ಕೊಳ್ಳೋವಂಥ ಒಂದು ವಿಧಾನ ಏನಿದೆ ಅದು ಬೇರೆ ಬೇರೆ ಆಗ್ತಾ ಇದೆ. ಅದರಲ್ಲಿ ಇರೋವಂಥ ಏಕತೆ ಅಂದರೆ ದೇವಸ್ವರೂಪ, ಬ್ರಹ್ಮಸ್ವರೂಪ ನಮಗೆ ಕಾಣಿಸ್ತಾ ಇಲ್ಲ. ಐಸ್ಪೈಸ್ನಲ್ಲಿ ಹೇಗೆ ಬಚ್ಚಿಟ್ಕೊಂಬಿಟ್ಟು ತಪ್ಪನ್ನು ಕಾಣೋ ರೀತಿಯಲ್ಲಿ ಮಕ್ಕಳು ಆಡ್ತಾರೋ ಆ ರೀತಿ ಬ್ರಹ್ಮ ಬಚ್ಚಿಟ್ಕೊಂಬಿಟ್ಟಿದ್ದಾನೆ ಸತ್ಯವನ್ನು ತೋರಿಸೋದಕ್ಕೆ. ಸತ್ಯದ ಕುರುಹು ಅದನ್ನು ತೋರಿಸೋದಕ್ಕೆ ತವಕ ಪಡನು, ತೋರಿಸೋಣ ಅನ್ನೋಂಥ ಭಾವನೆ ಅವನಲ್ಲಿ ಇಲ್ಲ. ಆದರೆ ಅವುತ್ಕೊಂಬಿಟ್ಟಿದ್ದಾನೆ ಭಗವಂತ, ಇರೋದೇನೋ ಇದ್ದಾನೆ, ಎಲ್ಲವನ್ನೂ ತಿಳಿದಂತಹ ಎಲ್ಲಕ್ಕೂ ಉತ್ತರಗಳನ್ನು ಬಲ್ಲಂತಹ ಆ ಶಕ್ತಿ ಅದು ಇದೆ ನಮ್ಮ ಕಣ್ಣಿಗೆ, ಅದರ ಗೋಚರ ಆಗ್ತಾ ಇಲ್ಲ. ಗೋಚರ ಆಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋಂಥದ್ದು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 11 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಯಸ್ಸು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಎಂಬುದರ ಕುರಿತು ಶ್ರೀ ಪ್ರಕಾಶ್ರವರು ಪ್ರಸ್ತುತಪಡಿಸುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ವಯಸ್ಸು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಾವಿರದ ಜುಲೈ ತಿಂಗಳ ಮುಂಜಾನೆ ಸ್ವೀಡನ್ನ ಉತ್ತರ ತುದಿಯ ಅಪರಾಂಡದಲ್ಲಿ ಚಳಿಯ ಗಾಳಿ ಬೀಸುತ್ತಿತ್ತು. ಅಲ್ಲಿ ದೇಶದ ಅತ್ಯಂತ ಕಠಿಣ 1764 ಕಿಲೋಮೀಟರ್ ಉದ್ದದ ಸ್ವೇರಿಗ ಲೋಪೆಟ್ ಸೈಕಲ್ ಪಂದ್ಯಾವಳಿ ಆರಂಭವಾಗಲು ಕ್ಷಣಗಣನೆ ನಡೆದಿತ್ತು. ಯುವ ಬಲಿಷ್ಠ ಕ್ರೀಡಾಪಟುಗಳು ಪಂದ್ಯದ ಉತ್ಸಾಹದಲ್ಲಿ ನಿಂತಿದ್ದರು. ಆದರೆ ಆ ಗುಂಪಿನಲ್ಲಿ ಸ್ವಲ್ಪ ದೂರದಲ್ಲಿ ಬಿಳಿ ಗಡ್ಡದ 66 ವರ್ಷದ ವೃದ್ಧರೊಬ್ಬರು ತಮ್ಮ ಹಳೆಯ ಸೈಕಲ್ ಹಿಡಿದು ಶಾಂತವಾಗಿ ನಿಂತಿದ್ದರು. ಅವರೇ ಗುಸ್ತಫ್ ಆಕನ್ಸನ್. ವಯಸ್ಸು 40 ದಾಟಿದೆ ಎಂಬ ಒಂದೇ ಕಾರಣಕ್ಕೆ ಸಂಘಟಕರು ಅವರಿಗೆ ಸ್ಪರ್ಧಿಸಲು ಅವಕಾಶ ನಿರಾಕರಿಸಿದ್ದರು. ನಿಮಗೆ ವಯಸ್ಸಾಗಿದೆ, ಈ ದೂರವನ್ನು ಕ್ರಮಿಸುವುದು ನಿಮ್ಮ ಕೈಲಾಗದ ಕೆಲಸ ಎಂದು ಜಗತ್ತು ಅವರ ಮುಖಕ್ಕೆ ಒಡೆದಂತೆ ಹೇಳಿತು. ಆದರೆ ಗುಸ್ತಫ್ ಅವರ ಮನಸ್ಸಿನ ಗಟ್ಟಿ ಸಂಕಲ್ಪವನ್ನು ತಡೆಯಲು ಆ ನಿಯಮಗಳಿಗೆ ಸಾಧ್ಯವಿರಲಿಲ್ಲ. ಅವರು ಮನೆಗೆ ಮರಳಲಿಲ್ಲ. ಬದಲಿಗೆ ಅವರ ಪತ್ನಿ ಪ್ರೀತಿಯಿಂದ ಕೈಯಾರೆ ಒಲಿದುಕೊಟ್ಟಿದ್ದ ಬಿಳಿ ಬಟ್ಟೆಯ ಮೇಲೆ ಕೆಂಪು ಬಣ್ಣದಲ್ಲಿ 0 ಎಂಬ ಸಂಖ್ಯೆಯನ್ನು ಬರೆದು ತಮ್ಮ ಅಂಗಿಗೆ ಸಿಕ್ಕಿಸಿಕೊಂಡರು. ಜಗತ್ತು ಅವರನ್ನು ಶೂನ್ಯ ಎಂದು ಪರಿಗಣಿಸಿದ್ದರೆ ಅವರು ಅದನ್ನೇ ತಮ್ಮ ಹೆಮ್ಮೆಯ ಗುರುತಾಗಿ ಸ್ವೀಕರಿಸಿದ್ದರು. ಕೊನೆಯ ಅಧಿಕೃತ ಸೈಕಲ್ ಸವಾರ ಹೊರಟ 1 ನಿಮಿಷದ ನಂತರ ಗುಸ್ತಫ್ ತಮ್ಮ ಹಳೆಯ ಮಡ್ಗಾರ್ಡ್ಗಳಿಂದ ಬಾರಿ ಸೈಕಲ್ ತುಳಿಯಲು ಆರಂಭಿಸಿದರು. ಅವರ ಬಳಿ ಯಾವುದೇ ಆಧುನಿಕ ಕ್ರೀಡಾ ಸೈಕಲ್ ಇರಲಿಲ್ಲ. ಕೇವಲ ಒಂದು ಸಣ್ಣ ದೀಪವಿತ್ತು. ಸ್ಪರ್ಧೆ ಮುಂದುವರಿದಂತೆ ಯುವ ಸವಾರರು ರಾತ್ರಿಯಾಗುತ್ತಿದ್ದಂತೆ ಆಯಾಸಗೊಂಡು ವಿಶ್ರಾಂತಿ ಗೃಹಗಳಲ್ಲಿ ಮಲಗುತ್ತಿದ್ದರು. ಆದರೆ ಗುಸ್ತಫ್ ನಿಲ್ಲಲಿಲ್ಲ. ಇಡೀ ದೇಶವೇ ನಿದ್ರಿಸುತ್ತಿರುವಾಗ ಕತ್ತಲ ಹಾದಿಯಲ್ಲಿ ಆ ಸಣ್ಣ ದೀಪದ ಬೆಳಕಿನಲ್ಲಿ ಅವರು ಸೈಕಲ್ ತುಳಿಯುತ್ತಲೇ ಇದ್ದರು. ಗಣಿವಾರಿಸಿಕೊಳ್ಳಲು ರಸ್ತೆ ಬದಿಯಲ್ಲಿ ಕೆಲವೇ ನಿಮಿಷಗಳು ಕಣ್ಣು ಮುಚ್ಚುತ್ತಿದ್ದರು. ನಂತರ ಮತ್ತೆ ಪಯಣ ಮುಂದುವರಿಸುತ್ತಿದ್ದರು. ವಯಸ್ಸಿನಲ್ಲಿ ಮಿತಿಯನ್ನು ಹೇರಿದ ಸಮಾಜಕ್ಕೆ ತನು ಮುಪ್ಪಾದರೂ ಮನಸ್ಸು ಮುಪ್ಪಾಗುವುದಿಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಬೇಕಿತ್ತು. ದಿನಗಳು ಕಳೆದವು. ಸ್ವೀಡನ್ನ ದಕ್ಷಿಣ ತುದಿಯ ಈಸ್ಟರ್ಡ್ ನಗರದಲ್ಲಿ ಜನರು ಅಧಿಕೃತ ವಿಜೇತರಿಗಾಗಿ ಕಾಯುತ್ತಿದ್ದರು. ಆದರೆ ಅಲ್ಲಿಗೆ ಮೊದಲು ತಲುಪಿದ್ದು ಯಾರು ಗೊತ್ತೇ? ಇಡೀ ದೇಶವೇ ಆಶ್ಚರ್ಯಚಕಿತರಾಗುವಂತೆ ಯಾವುದೇ ಅಧಿಕೃತ ಸೌಲಭ್ಯವಿಲ್ಲದ ನಿದ್ದೆಯಿಲ್ಲದೆ ಸೈಕಲ್ ತುಳಿತಿದ್ದ ಆ ಬೆಳಿಗಡ್ಡದ ತಾತ 6 ದಿನಗಳು 14 ಗಂಟೆಗಳು ಮತ್ತು 20 ನಿಮಿಷಗಳ ಸತತ ಸೈಕಲಿಂಗ್ ನಂತರ ಗುಸ್ತಫ್ ಆಕನನ್ಸ್ ಯುವ ಸ್ಪರ್ಧಿಗಳಿಗಿಂತ ಇಡೀ 1 ದಿನ ಅಂದರೆ 24 ಗಂಟೆಗಳು ಮುಂಚಿತವಾಗಿಯೇ ಗುರಿ ತಲುಪಿದ್ದರು. ಅಂದು ಇಸ್ತಾಡ್ ನಗರದಲ್ಲಿ ನೆರೆದಿದ್ದ ಸಹಸ್ರಾರು ಜನರ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು. ಇಡೀ ದೇಶವೇ ಅವರನ್ನು ಸ್ಟಾಲ್ಫರ್ಫರ್ ಉಕ್ಕಿನ ತಾತ ಎಂದು ಪ್ರೀತಿಯಿಂದ ಕರೆದು ಸಂಭ್ರಮಿಸಿತು. ಪತ್ರಿಕೆಗಳು ಅವರ ಸಾಹಸವನ್ನು ಕೊಂಡಾಡಿದವು. ಸ್ವೀಡನ್ ದೇಶದ ರಾಜ 6ನೇ ಅಡಲ್ಫ್ ಅವರೇ ಸ್ವತಃ ಈ ಮಹಾನ್ ಚೇತನವನ್ನು ಆಹ್ವಾನಿಸಿ ಗೌರವಿಸಿದರು. ಗುಸ್ತಫ್ ಕೇವಲ ಒಂದು ಸೈಕಲ್ ಪಂದ್ಯವನ್ನು ಗೆಲ್ಲಲಿಲ್ಲ, ಬದಲಿಗೆ ವಯಸ್ಸಿನ ಹೆಸರಿನಲ್ಲಿ ಮನುಷ್ಯನ ಕನಸುಗಳಿಗೆ ಬೇಲಿಯಾಕುವ ಸಮಾಜದ ಕಲ್ಪನೆಯನ್ನು ಗೆದ್ದರು. ಅವರು ತಮ್ಮ 100ರ ಹರೆಯದಲ್ಲೂ ಸೈಕಲ್ ತುಳಿಯುವುದನ್ನು ನಿಲ್ಲಿಸಲಿಲ್ಲ. ತಮ್ಮ 102ನೇ ಹುಟ್ಟುಹಬ್ಬದ ಕೆಲವೇ ದಿನಗಳ ಮುನ್ನ ಅವರು ಜಗತ್ತನ್ನು ತೊರೆದರು. ತಮ್ಮ ಕನಸುಗಳನ್ನು ಬೆನ್ನೆಟ್ಟಲು ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ. ಮನಸ್ಸಿನಲ್ಲಿ ಛಲವಿದ್ದರೆ ಜಗತ್ತು ಮುಗಿಯಿತು ಅಂದುಕೊಂಡ ಕಡೆಯಿಂದಲೇ ನಾವು ಹೊಸ ಇತಿಹಾಸವನ್ನು ಸೃಷ್ಟಿಸಬಹುದು. ದಿನನಿತ್ಯದ ವ್ಯಾಯಾಮ ಮಾಡಲು, ಹೊಸ ವಿಚಾರ ಒಂದನ್ನು ಕಲಿಯಲು ಸದಾ ನಾವು 100 ನೆಪಗಳನ್ನು

ಒಪ್ಪುತ್ತೇವೆ. ಆದರೆ ನಮ್ಮಲ್ಲೇ ಒಬ್ಬರು ವಯಸ್ಸಿನ ಹಂಗಿಲ್ಲದೆ ಸಾಧಿಸಿ ತೋರಿಸಿದಾಗ ಬೆರಗಾಗುತ್ತೇವೆ. ವಯಸ್ಸು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಅದನ್ನು ಅರಿತಾಗ ನಮಗೆ ಯಾವ ಮಿತಿಯೂ ಇರುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಿಲ್ಲಷ್ಟೊತ್ತು ವಯಸ್ಸು ದೇಹಕ್ಕಷ್ಟೇ, ಮನಸ್ಸಿಗಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ವಯಸ್ಸು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ

0: ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ಧವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು

0: ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲೇ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ಧವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ಧಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ಧ 11-0 ಅಂತರದ ಭರ್ಜರ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮೊದಲ ಮಹಾನಿರ್ದೇಶಕರು ಬೆಂಜಮಿನ್ ಪಿ ವಾಲ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಬೆಂಜಮಿನ್ ಪಿಯರ್ ಪಾಲ್ ರವರು ಅಥವಾ ಬಿಪಿ ಪಾಲ್ ರವರು ಒಬ್ಬ ಭಾರತೀಯ ಸಸ್ಯ ತಳಿಗಾರ ಮತ್ತು ಕೃಷಿ ವಿಜ್ಞಾನಿ. ಅವರು ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮೊದಲ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಗೋಧಿ ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿಯ ಮೇಲೆ ಕೆಲಸವನ್ನ ಮಾಡಿದರು, ಆದರೆ ಗುಲಾಬಿ ಪ್ರಭೇದಗಳಲ್ಲಿನ ಆಸಕ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಪಾಲ್ ಮುಕುಂದ್ಪುರದಲ್ಲಿ ಜನಿಸ ತೊಡಗಿದ ಇವರು ಡಾಕ್ಟರ್ ರಾಲಾರಾಮ್ ಮತ್ತು ಇಂದ್ರದೇವಿ ದಂಪತಿಗಳ ಕಿರಿಯ ಮಗು. ಅವರ ಕುಟುಂಬ ಜಲಂಧರ್ನಿಂದ ಬಂದ ತೊಡಗಿತು, ಆದರೆ ಅವರ ತಂದೆ ವೈದ್ಯಕೀಯ ಅಧಿಕಾರಿಯಾಗಿ ಬರ್ಮಕ್ಕೆ ತೆರಳಿದರು. ಇವರು ಬ್ರಹ್ಮದಾಸ್ ಪಾಲ್ ಆಗಿ ಜನಿಸಿದರು, ಆದರೆ 1914 ನೆಮೆಯುದ ಸೆಂಟ್ ಮೈಕೆಲ್ ಶಾಲೆಯಲ್ಲಿದ್ದಾಗ ಅವರ ಹೆಸರನ್ನ ಬೆಂಜಮಿನ್ ಪಿಯರ್ ಪಾಲ್ ಎಂದು ಬದಲಾಯಿಸಿಕೊಂಡರು. ಶಾಲೆಯಲ್ಲಿ ಗುಲಾಬಿ ಉದ್ಯಾನವು ಅವರ ಆರಂಭಿಕ ಆಸಕ್ತಿಯನ್ನು ಪ್ರೇರೇಪಿಸಬಹುದು. ಅವರು ರಗ್ಯುನ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು ಮಾಸ್ಟರ್ ಆಫ್ ಸೈನ್ಸ್ ಪದವಿಗಳನ್ನು ಪೂರ್ಣಗೊಳಿಸಿದರು. ಅವರ ಸ್ನಾತಕೋತ್ತರ ಪದವಿಗಾಗಿ ಬರ್ಮಿಸ್ ಪ್ಯಾರೋಫೈಟಾದ ಅಧ್ಯಯನದೊಂದಿಗೆ ನಂತರ ಅವರು ರೋಲ್ಯಾಂಡ್ ಬಿಫೆನ್ ಮತ್ತು ನಂತರ ಫ್ರಾಂಕ್ ಎಂಗ್ಲೋಡೋರ್ ಅವರ ಅಡಿಯಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಅಧ್ಯಯನಕ್ಕೆ ಹೋದರು. ಗೋಧಿಯಲ್ಲಿ ಹೈಬ್ರಿಡ್ ಚಟುವಟಿಕೆಯನ್ನು ಅಧ್ಯಯನ ಮಾಡಿದರು. ನಂತರ ಅವರು 1932 ಬರ್ಮಾದಲ್ಲಿ ಅಕ್ಕಿ ಸಂಶೋಧನಾ ಅಧಿಕಾರಿಯಾಗಿ ಕೆಲಸ ಮಾಡಿದರು ಮತ್ತು ನಂತರ ಎರಡನೇ ಆರ್ಥಿಕ ಸಸ್ಯಶಾಸ್ತ್ರಜ್ಞರಿಗೆ ಬಿಹಾರದ ಪೂಸಾಗೆ ತೆರಳಿದರು. ಅವರು 1937 ಇಂಪೀರಿಯಲ್ ಕೃಷಿ ಸಂಶೋಧನಾ ಸಂಸ್ಥೆಯ ಇಂಪೀರಿಯಲ್ ಆರ್ಥಿಕ ಸಸ್ಯಶಾಸ್ತ್ರಜ್ಞರಾದರು. 1936 ಭೂಕಂಪದ ನಂತರ ಸಂಸ್ಥೆ ನವದೆಹಲಿಗೆ ಸ್ಥಳಾಂತರಗೊಂಡಿತು. ಅವರು ಅಲ್ಲಿಗೆ ತೆರಳಿ 1950 ಸಂಸ್ಥೆಯ ಮಹಾನಿರ್ದೇಶಕರಾದರು. 1950 18 ವರ್ಷಗಳ ಸಂಶೋಧನೆಯ ನಂತರ ಅವರು NP 809 ಗೋಧಿಯನ್ನು ಅಭಿವೃದ್ಧಿಪಡಿಸಿದರು. ಈ ಗೋಧಿ ತಳಿಯು 3 ರೀತಿಯ ಮುಕ್ಕು ಅಂದರೆ ಬೆಳೆ ರೋಗವನ್ನು ಎದುರಿಸಬಲ್ಲದು. ಅವರು 1965 ಹೊಸದಾಗಿ ಮರುಸಂಘಟಿಸಲಾದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮೊದಲ ಮಹಾನಿರ್ದೇಶಕರಾದರು ಮತ್ತು 1972 ನಿವೃತ್ತರಾಗುವವರೆಗೂ ಅಲ್ಲಿ ಕೆಲಸವನ್ನ ಮಾಡಿದರು. ಪಾಲ್ಗೋಧಿಯಲ್ಲಿ ತುಕ್ಕು ನಿರೋಧಕತೆಯ ಮೇಲೆ ಕೆಲಸವನ್ನ ಮಾಡಿದರು ಮತ್ತು ಹಲವಾರು ಪ್ರಭೇದಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡಿದರು. ಪಾಲ್ ರವರು ರೋಸ್ ಮತ್ತು ಬೌಕೆನಿಲ್ವಾ ಸೊಸೈಟಿ ಆಫ್ ಇಂಡಿಯಾ, ಇಂಡಿಯಾ ಸೊಸೈಟಿ ಆಫ್ ಜೆನೆಟಿಕ್ಸ್ ಅಂಡ್ ಫ್ಲಾಟ್ ಬ್ರೀಡಿಂಗ್ ಅನ್ನು ಸ್ಥಾಪಿಸಿದರು ಮತ್ತು ಅದರ ಜನರಲ್ನ ಸಂಪಾದಕರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಇವರು 1972 ರಾಯಲ್ ಸೊಸೈಟಿಯ ಫಾಲೋ ಆಗಿ ಆಯ್ಕೆಯಾದರು. ಇವರು ಬ್ರಹ್ಮಚಾರಿಯಾಗಿದ್ದರು ಮತ್ತು ಅವರು ತಮ್ಮ ಆಸ್ತಿಯನ್ನು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಗೆ ದಾನವನ್ನು ಮಾಡಿದರು. ಇವರಿಗೆ 1959 ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು ಮತ್ತು 1968 ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದರು. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಗ್ರಂಥಾಲಯದಲ್ಲಿರುವ ಗುಲಾಬಿ ಉದ್ಯಾನವನಕ್ಕೆ ಅವರ ಗೌರವಾರ್ಥವಾಗಿ ಹೆಸರನ್ನು ಹೇಳಲಾಗಿದೆ. ಕೇಳುಗರ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬೆಂಜಮಿನ್ ಪಿಯರ್ ಪಾಲ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.

ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 72 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮನೆಯಲ್ಲಿಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸೋಫಿಲಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸಾಫಿಲ್ಲಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಡ್ರೋಸಾಫಿಲ್ಲಾ ಬಹು ಆಯಾಮದ ಒಂದು ಪ್ರಾಯೋಗಿಕ ಮಾದರಿ. ಡ್ರೋಸಾಫಿಲ್ಲಾ ಅಥವಾ ಹೆಣ್ಣಿನ ನೊಣ ಎಂಬ ಒಂದು ಚಿಕ್ಕ ಕೀಟವು ಇವತ್ತು ಜೀವ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಅಮೃತ ಪ್ರಾಯೋಗಿಕ ಮಾದರಿಯಾಗಿ ಹೊರಹೊಮ್ಮಿದೆ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಈ ಕೀಟವನ್ನು ಬಳಸಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡುತ್ತಾ ವಿಜ್ಞಾನ ಕ್ಷೇತ್ರಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಸಾವಿರಾರು ವೈವಿಧ್ಯಮಯ ಕೀಟಗಳ ನಡುವೆ ಡ್ರೋಸಾಫಿಲ್ಲಾ ವಿಜ್ಞಾನ ಮಾದರಿಯಾಗಿ ಏಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂಬುದರ ಬಗ್ಗೆ ಒಂದು ಕಿರು ಚಿತ್ರಣವನ್ನು ನೋಡುವುದಾದರೆ, ಡಾಕ್ಟರ್ ವಿಲಿಯಂ ಕ್ಯಾಶೆಲ್ ರವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಡ್ರೋಸಾಫಿಲ್ಲಾವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಬಳಸಿದರು. ಆದರೆ ವಿಜ್ಞಾನಿ ಥಾಮಸ್ ಹಂಟ್ ಮಾರ್ಗೋನ್ ರವರು ಇಂದಿಗೂ ಡ್ರೋಸಾಫಿಲ್ಲಾ ಸಂಶೋಧನೆಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮಾರ್ಗನ್ ರವರು ಡ್ರೋಸಾಫಿಲ್ಲಾವನ್ನು ಪ್ರಯೋಗಾಲಯಗಳಲ್ಲಿ ಬಳಸಿ ಜೀವಿಗಳ ಅನುವಂಶಿಕತೆಗೆ ಕಾರಣವಾದ ಜೀನ್ಗಳು ಕ್ರೋಮೋಸೋಮುವಿನಲ್ಲಿ ಕಂಡುಬರುತ್ತವೆ ಮತ್ತು ಈ ಜೀನ್ಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಕ್ರೋಮೋಸೋಮಿನ ಮೂಲಕ ವರ್ಗಾವಣೆಗೊಳ್ಳುತ್ತದೆ ಎಂಬ ವೈಜ್ಞಾನಿಕ ಸತ್ಯವನ್ನು ಪ್ರಪಂಚಕ್ಕೆ ತಿಳಿಸಿಕೊಡುತ್ತಾರೆ. ಈ ಅದ್ಭುತ ವೈಜ್ಞಾನಿಕ ಅನ್ವೇಷಣೆಗೆ

ಥಾಮಸ್ ಹಂಟ್ ರವರು 1933 ನೋಬೆಲ್ ಪಾರಿತೋಷಕವನ್ನು ತಮ್ಮ ಮುಡಿಗೇರಿಸಿಕೊಳ್ಳುತ್ತಾರೆ. ಆಮೇಲೆ ಮಾರ್ಗನ್ ರವರ ಶಿಷ್ಯರೇ ಆದ ಹರ್ಮನ್ ಮುಲ್ಲರ್ ರವರು ಕ್ಷಾಕಿರಣ ಮೂಲಕ ಡ್ರೋಸಾಫಿಲ್ಲಗಳಲ್ಲಿ ಜೀನ್ ರೂಪಾಂತರಗಳನ್ನು ಸೃಷ್ಟಿಸಿ ಅದರಿಂದ ಕ್ರೋಮೋಸೋಮ್ಗಳಲ್ಲಿ ಆಗುವ ಬದಲಾವಣೆಗಳನ್ನು ವಿಜ್ಞಾನ ಪ್ರಪಂಚಕ್ಕೆ ತೋರಿಸಿಕೊಡುತ್ತಾರೆ. ಅವರ ಈ ಸಂಶೋಧನೆಗೆ 1946 ನೋಬೆಲ್ ಪಾರಿತೋಷಕವು ಅರಸಿ ಬರುತ್ತದೆ. ಈ ಎರಡು ಶ್ರೇಷ್ಠ ವೈಜ್ಞಾನಿಕ ಅನ್ವೇಷಣೆಗಳು ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳನ್ನು ಡ್ರೋಸಾಫಿಲಾ ಎಂಬ ಸರಳವಾದ ಕೀಟದ ಕಡೆಗೆ ತಮ್ಮ ಗಮನವನ್ನು ಸೆಳೆಯುವಂತೆ ಮಾಡುತ್ತದೆ. ನಂತರದ ದಿನಗಳಲ್ಲಿ ವಿಜ್ಞಾನಿಗಳಾದ ನಸ್ಲಿಸ್ ವೋಲರ್ಡ್ ಮತ್ತು ಎರಿಕ್ ಮತ್ತು ಎಡ್ವರ್ಡ್ ಲೇವಿಸ್ ರವರು ತಮ್ಮ ಜೀನ್ಗಳನ್ನು ಭ್ರೂಣದ ಬೆಳವಣಿಗೆಯ ಸಂದರ್ಭಗಳಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಹೊಂದುತ್ತದೆ ಹಾಗೂ ಒಂದು ಕೋಶದಿಂದ ಹೇಗೆ ಪ್ರೌಢ ಬಹುಕೋಶೀಯ ಜೀವಿಗಳು ಹುಟ್ಟುಕೊಳ್ಳುತ್ತವೆ ಎಂಬ ಸಂಶೋಧನೆಗೆ ಡ್ರೋಸಾಫಿಲ್ಲವನ್ನು ಪ್ರಾಯೋಗಿಕವಾಗಿ ಮಾದರಿಯಾಗಿ ಬಳಸಿಕೊಳ್ಳುತ್ತಾರೆ. 1995 ಈ ಮೂರು ವಿಜ್ಞಾನಿಗಳು ಆರಂಭಿಕ ಭ್ರೂಣದ ಬೆಳವಣಿಗೆಯ ಆನುವಂಶಿಕ ನಿಯಂತ್ರಣಕ್ಕೆ ಸಂಬಂಧಿಸಿದ ತಮ್ಮ ಸಂಶೋಧನೆಗಾಗಿ ನೋಬೆಲ್ ಪ್ರಶಸ್ತಿಗೆ ಭಾಜನರಾಗುತ್ತಾರೆ. ಈ ಸಂಶೋಧನೆಗಳಲ್ಲಿ ಡ್ರೋಸಾಫಿಲಾದ ಬೆಳವಣಿಗೆಗೆ ಮುಖ್ಯವೆಂದು ಅವರು ವ್ಯಾಖ್ಯಾನಿಸಿದ ಅನೇಕ ಜೀನ್ಗಳು ಮಾನವರು ಸೇರಿದಂತೆ ಎಲ್ಲ ಪ್ರಾಣಿಗಳ ಬೆಳವಣಿಗೆಗೆ ನಿರ್ಣಾಯಕವೆಂದು ತೋರಿಸಿಕೊಡಲಾಗಿದೆ. ಡ್ರೋಸಾಫಿಲಾ ಮತ್ತು ಮಾನವ ಶಾರೀರಿಕ ಶೈಲಿಯು ಬಹಳ ವಿಭಿನ್ನವಾಗಿದ್ದರೂ ಜೀವಕೋಶಗಳ ಕಾರ್ಯಚಟುವಟಿಕೆಗಳು ಮಾನವ ಹಾಗೂ ಡ್ರೋಸಾಫಿಲಾಗಳಲ್ಲಿ ಗಮನಾರ್ಹವಾಗಿ ಹೋಲುತ್ತವೆ ಎಂಬ ವೈಜ್ಞಾನಿಕ ಸತ್ಯವನ್ನು ಈ ಸಂಶೋಧನೆಗಳು ಪ್ರಪಂಚಕ್ಕೆ ಸಾರಿ ಹೇಳುತ್ತದೆ. ಜೊತೆಗೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಸಂಶೋಧನೆಗಳು ಮುಂದುವರಿಯಲು ಡ್ರೋಸಾಫಿಲಾ ಎಂಬ ಒಂದು ಅದ್ಭುತವಾದ ಪ್ರಾಯೋಗಿಕ ಮಾದರಿ ಎಂಬುದನ್ನು ಸಾಬೀತುಪಡಿಸುತ್ತದೆ. ಈ ರೀತಿಯಲ್ಲಿ ಸುಮಾರು 6 ನೋಬೆಲ್ ಪ್ರಶಸ್ತಿಗಳನ್ನು ವಿಜ್ಞಾನಿಗಳಿಗೆ ಕೊಡುಗೆ ನೀಡಿದ ಡ್ರೋಸಾಫಿಲಾ ಎಂಬ ಅದ್ಭುತ ಪ್ರಾಯೋಗಿಕ ಮಾದರಿಯು ಇಂದಿಗೂ ವಿಜ್ಞಾನಿಗಳ ಅನೇಕ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡಲು ತುಂಬ ಸಹಾಯಕಾರಿಯಾಗಿದೆ. ಇತ್ತೀಚೆಗೆ 2 ನೋಬೆಲ್ ಪ್ರಶಸ್ತಿಗಳು ರಿಚರ್ಡ್ ಎಕೆಲ್ಸ್ ಮತ್ತು ಲಿಂಡಾ ಬುಗ್ಗು 2017 ಜಿಫ್ ಆಲ್ ಮಿಚಲ್ ರೋಷಲ್ ಮತ್ತು ಮಿಂಚಲ್ ಯಂಗ್ ಡ್ರೋಸಾಫಿಲಾ ಅವಲಂಬಿಸಿ ನಡೆಸಿದ ಅನ್ವೇಷಣೆಗಳು ಪ್ರಾಮುಖ್ಯತೆಯನ್ನು ಪಡೆದವು. ರಿಚರ್ಡ್ ಎಕ್ಸೆಲ್ ಮತ್ತು ಲಿಂಡಾರವರ ಸಂಶೋಧನೆಯು ಯಾವ ರೀತಿಯಲ್ಲಿ ತಮ್ಮ ಪ್ರಾಣ ವ್ಯವಸ್ಥೆಯು ಆಯೋಜನೆಗೊಂಡಿದೆ ಹಾಗೂ ಅದಕ್ಕೆ ಯಾವ ರೀತಿಯ ಶಾರೀರಿಕ ಮತ್ತು ನಮ್ಮ ವಂಶವಾಹಿಗಳ ಪಾತ್ರ ಅನಿವಾರ್ಯತೆ ಇದೆ ಎಂಬುದನ್ನು ಪ್ರಾಯೋಗಿಕವಾಗಿ ನಿರೂಪಿಸಿದರು. ಅದೇ ರೀತಿಯಲ್ಲಿ ಜೆಲ್ ಹಾಲ್ ಮಿಚೆಲ್ ಹೆಂಗ್ ಡ್ರೋಸಾಫಿಲಾ ಮಾದರಿಯನ್ನು ಉಪಯೋಗಿಸಿ ನಮ್ಮ ದೈನಂದಿನ ಜೀವನದ ಜೈವಿಕ ಲಯಗಳು ಯಾವ ರೀತಿಯಲ್ಲಿ ವಿವಿಧ ಜೀನ್ಗಳ ಕಾರ್ಯ ವೈಖರಿತೆಯನ್ನು ಅವಲಂಬಿಸಿವೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 6 ಡ್ರೋಸಾಫಿಲಾ ಅವಲಂಬಿತ ನೋಬೆಲ್ ಪ್ರಶಸ್ತಿ ವಿಜೇತ ವೈಜ್ಞಾನಿಕ ಅನ್ವೇಷಣೆಗಳು ನಮ್ಮ ವೈಜ್ಞಾನಿಕ ಲೋಕ ಎಷ್ಟರ ಮಟ್ಟಿಗೆ ಈ ಒಂದು ಕೀಟ ಮಾದರಿಯನ್ನು ಅವಲಂಬಿಸಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಹಲವಾರು ವೈಜ್ಞಾನಿಕ ಸಂಶೋಧನೆಗಳು ಹಾಗೂ ಪುರಾವೆಗಳು ಡ್ರೋಸಾಫಿಲಾ ಅವಲಂಬಿತ ಪ್ರಯೋಗಗಳಿಂದ ಕಾರ್ಯರೂಪಕ್ಕೆ ಬಂದ ತೊಡಗಿವೆ. ಹಾಗಾದರೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಯಾಕೆ ಡ್ರೋಸಾಫಿಲಾ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದರ ಒಂದು ಕುತೂಹಲ ಮೂಡಿಸುವ ಪ್ರಶ್ನೆ ನಮಗೀಗ ಬರುತ್ತದೆ. ವಿಜ್ಞಾನಿಗಳಿಗೆ ಈ ಕೀಟ ಇಷ್ಟವಾಗಲು ಹಲವಾರು ಕಾರಣಗಳಿವೆ. ಡ್ರೋಸಾಫಿಲಾಕ್ಕೆ ಮಾತ್ರ ಅನ್ವಯವಾಗುತ್ತವೆ ಮತ್ತು ಕೀಟಗಳನ್ನು ಈ ರೀತಿ ವೈಜ್ಞಾನಿಕ ಅನ್ವೇಷಣೆಗೆ ಬಳಸಬಹುದೇ ಎಂಬುದನ್ನು ನಾವು ಅಚ್ಚರಿ ಪಡಬೇಕಾಗುತ್ತದೆ. ಡ್ರೋಸಾಫಿಲಾದಲ್ಲಿ ಕೇವಲ 4 ಜೋಡಿ ಕ್ರೋಮೋಸೋಮ್ಗಳು ಇದೆ. ಇದು ಒಂದು ರೀತಿಯಲ್ಲಿ ವಿಜ್ಞಾನಿಗಳಿಗೆ ಸುಲಭವಾಗಿ ಜೀನ್ಗಳನ್ನು ರೂಪಾಂತರ ಮಾಡಲು ಹಾಗೂ ಅದನ್ನು ವೀಕ್ಷಣೆ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಪ್ರಸ್ತುತ ಇರುವ ಬೇರೆ ಪ್ರಾಣಿ ಮಾದರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕ್ರೋಮೋಸೋಮ್ಗಳು ಈ ರೀತಿಯ ಜೀನ್ ರೂಪಾಂತರ ವೀಕ್ಷಣೆಯನ್ನು ಸ್ವಲ್ಪ ಜಟಿಲಗೊಳಿಸುತ್ತದೆ. ಬೇರೆ ಪ್ರಾಣಿಗಳಿಗೆ ಕೀಟಗಳಿಗೆ ಹೋಲಿಸಿದರೆ ಡ್ರೋಸಾಫಿಲಾವನ್ನು ಪ್ರಯೋಗಾಲಯಗಳಲ್ಲಿ ಬೆಳೆಸುವುದು ತುಂಬ ದುಬಾರಿಯಾಗುವುದಿಲ್ಲ. ಇದು ಇನ್ನೊಂದು ಮಹತ್ವದ ಕಾರಣ, ಏಕೆಂದರೆ ಇಂದು ವೈಜ್ಞಾನಿಕ ಚಟುವಟಿಕೆಗಳು ತುಂಬ ಮಹತ್ವ ಪಡೆದಿರುವ ಕ್ಷೇತ್ರ. ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ತುಂಬ ಲಾಭದಾಯಕ ಹಾಗೂ ಇಂದಿನ ಆರ್ಥಿಕ ಸವಾಲುಗಳ ಸುಸಂದರ್ಭದಲ್ಲಿ ಇದು ಪ್ರಸ್ತುತ ಕೂಡ. ವೈದ್ಯಕೀಯ ಅಥವಾ ಜೀವ ವಿಜ್ಞಾನ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಆನುವಂಶಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಕೂಡ ಡ್ರೋಸಾಫಿಲಾವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತದೆ.
ಇದರಲ್ಲಿ ಪ್ರಮುಖವಾಗಿ ಬರುವುದು 1993 ಆವಿಷ್ಕರಿಸಲ್ಪಟ್ಟ

0: ಬೆಟ್ಟ ಗಾಲಾಫೋರ್ ಯುಎಸ್ಎ ಎಂಬ ಒಂದು ನವೀನ ತಂತ್ರಜ್ಞಾನ ಅಂದರೆ ಆಂಡ್ರಿಯಸ್ ಬ್ರ್ಯಾಂಡ್ ಹಾಗೂ ನೋರ್ಬರ್ಟ್ ಫಾರ್ಮೋನ್ ರವರು ಆವಿಷ್ಕರಿಸಿದ ಈ ತಂತ್ರಜ್ಞಾನವು ಡ್ರೋಸಾಫಿಲಾ ಅನ್ವೇಕ್ಷಣೆ ಕ್ಷೇತ್ರದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದ. ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಇಂದು ಡ್ರೋಸಾಫಿಲಾದಲ್ಲಿ ಯಾವುದೇ ರೀತಿಯ ಮಾನವ ಅಥವಾ ಇತರೆ ಜೀವಿಗಳ ಜೀನ್ಗಳನ್ನು ತದ್ರೂಪಿಸಿ ಅದರ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಲು ಸಾಧ್ಯವಿದೆ. ಮಾನವನಲ್ಲಿ ಕಾಣುವ ಹಲವಾರು ಹಾನಿಕಾರಕ ರೋಗಗಳನ್ನು ಇಂದು ಡ್ರೋಸಾಫಿಲಾದಲ್ಲಿ ತದ್ರೂಪಿಸಬಹುದು ಮತ್ತು ಅದಕ್ಕೆ ಪೂರಕವಾದ ವೈಜ್ಞಾನಿಕ ಕಾರ್ಯಗಳನ್ನು ಪತ್ತೆ ಹಚ್ಚಬಹುದು. ಇನ್ನು ಮುಂದುವರೆದ ಅದಕ್ಕೆ ಅನ್ವಯಿಸುವ ಔಷಧಿಗಳ ಪ್ರಾಥಮಿಕ ಸ್ಕ್ರೀನಿಂಗ್ಗಳನ್ನು ನಡೆಸಬಹುದು. ಈ ರೀತಿಯಲ್ಲಿ ಡ್ರೋಸಾಫಿಲಾ ಎಂಬ ಒಂದು ಸಾಮಾನ್ಯ ಕೀಟವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅನ್ವೇಷಣೆಗಳನ್ನು ವೇಗವಾಗಿ ನಡೆಸಲು ಸಹಾಯಕಾರಿಯಾಗಿದೆ. ಕೇಳುವರೆ ಕೇಳದಿರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸಾಫಿಲಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸೋಫಿಲಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದ್ಬಿಟ್ನ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ. ನಾನು ಈ ಒಂದು ಬದುಕನ್ನು, ನನ್ನ ಕಟ್ಟಿರುವಂಥ ಮನೆಯನ್ನು, ನಾನು ಗಳಿಸಿರುವಂಥ ಚಿನ್ನವನ್ನು ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನು ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನು ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನು ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನು ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದರೂ ಕೆಲವರು ಕೇಡನ್ನು ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗಿಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನು ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಂದರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನು ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಮೂಲ ರಹಸ್ಯವನ್ನು ಅಡಗಿಸಿಕೊಂಡಿರುವಂಥ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನು ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನು ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತೇಳಂದರೆ ಸಾಧ್ಯ ಇಲ್ಲ. ಸದಾಕಾಲ ನಾವು ಏನು ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ನಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನು ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನು ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂಥೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನು ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ. ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನು ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರಿಗೆ ಗೊತ್ತು? ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ ಎಂಬ ಸಂದೇಹ ನಮ್ಮನ್ನು ಕಾಡಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ಧೈರ್ಯದಿಂದ ಈ ಮಾತನ್ನು ಹೇಳ್ತೇನೆ. ಈ ಮಾತು ಆಧ್ಯಾತ್ಮಿಕ ಸತ್ಯ. ಹೇಗೆ ವೈಜ್ಞಾನಿಕ ಪ್ರಪಂಚದಲ್ಲಿ ನಿಯಮಗಳಿವೆಯೋ ಹಾಗೆ ಪ್ರಯೋಗಶಾಲೆಯಲ್ಲಿ ಇದರ ಸತ್ಯವನ್ನು ಕಂಡುಹಿಡಿದಿರುವರೋ ಹಾಗೆಯೇ ಸಾಧು ಸಜ್ಜನರು, ಯೋಗಿಗಳು ಶ್ರೀಕೃಷ್ಣ ಹೇಳಿದ ಸತ್ಯವನ್ನು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿಕೊಂಡಿದ್ದಾರೆ. ಹೇಗೆ ಅಂದರೆ,

ಈಗ ಯಾವುದೋ ಒಂದು ವಿಜ್ಞಾನದ ನಿಯಮಗಳಿರುತ್ತೆ, ನ್ಯೂಟನ್ಸ್ ಲಾ, ಆಲ್ಬರ್ಟ್ ಐನ್ಸ್ಟೈನ್ಸ್ ಲಾ ಅಂಥೇಳಿ ಬಹಳಷ್ಟು ನಿಯಮಗಳು, ಲಾ ಆಫ್ ಮೋಷನ್ಸ್ ಅಂತೆಲ್ಲ ಇದೆ. ಅದನ್ನೆಲ್ಲ ನಾವು ಹೇಗೆ ನಂಬಬಹುದು ಅಂಥೇಳಂದ್ರೆ, ಶಾಲೆಗಳಲ್ಲಿ ಇರುವಂತಹ ಪ್ರಯೋಗಾಲಯಗಳಲ್ಲಿ ಪ್ರಯೋಗ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದನ್ನು ಖಚಿತಪಡಿಸ್ಕೊಡ್ತಾರೆ. ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸ್ಪರಿಮೆಂಟ್ಗಳು, ನಮಗೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂಥ ಒಂದು ಉತ್ಕೃಷ್ಟದ ಮಟ್ಟದಲ್ಲಿ ಪ್ರಯೋಗಗಳಿರುತ್ತೆ. ಅದನ್ನು ನಾವು ಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ಹೀಗೆ ನಡೆಸಿದ್ರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅದನ್ನು ಪ್ರಯೋಗ ನಡೆಸಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಓದಬೇಕು, ಇದನ್ನು ಕಲ್ತ್ಕೊಳ್ಬೇಕು, ಇದನ್ನು ನಂಬಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಕೂಡ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ನಾವೇ ಮಾಡಿ ಖಚಿತಪಡಿಸಿಕೊಳ್ಳಲಾಗದಿದ್ರೂ ಕೂಡ ದೊಡ್ಡವ್ರು ಮಾಡಿದ್ದಾರೆ, ಅವರಿಗದು ನೋಡಿದ್ದಾರೆ, ಆ ರಿಸಲ್ಟನ್ನು, ಫಲಿತಾಂಶವನ್ನು ಅವರು ಅನುಭವಿಸಿದ್ದಾರೆ, ಹಾಗಾಗಿ ಅದನ್ನು ಓದೋಣ ಅಂಥೇಳಿ ನಾವು ಓದ್ತೀವಿ. ಅದೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಇದನ್ನು ಋಷಿಮುನಿಗಳು ಕಲ್ತ್ಕೊಂಡಿದ್ದಾರೆ, ಋಷಿಮುನಿಗಳು ಇದನ್ನು ಅನುಭವಿಸಿದ್ದಾರೆ, ಋಷಿಮುನಿಗಳು ಇದನ್ನು ಸಾಕ್ಷೀಕರಿಸ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನು ಪರಿಪಾಲಿಸಬೇಕು ಅಂತಂದಾಗ ಮಾತ್ರ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೇವೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಋಷಿ ಮುನಿಗಳು, ಸಾಧು ಸಜ್ಜನರು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಹೀಗೆ ಇದನ್ನು ಪರೀಕ್ಷಿಸಿಕೊಂಡಿರುತ್ತಾರೆ. ಯಾರು ಬದುಕಿರುವಾಗ ಭಗವಂತನೆಂಬ ಧ್ರುವತಾರೆಯನ್ನ ಮನದ ಮುಂದಿಟ್ಟುಕೊಂಡು ಬಾಳುತ್ತಿರುವರೋ ಅವರಿಗೆ ಮರಣ ಇದ್ದಕ್ಕಿದ್ದಂತೆ ನಿರೀಕ್ಷಿಸದೆ ಇರುವಾಗ ಬಂದರೂ ಕೂಡ ಅವರು ಅದಕ್ಕೆ ಸಿದ್ಧರಾಗಿರ್ತಾರೆ. ಗಾಂಧೀಜಿಯು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ಗುಂಡಿನ ಏಟಿಗೆ ತುತ್ತಾದರು. ತಕ್ಷಣವೇ ಅವರ ಬಾಯಿಂದ ಹೇ ರಾಮ್ ಎಂಬ ನುಡಿ ಹೊರಟು ಬಂದು ಪ್ರಾಣ ಪಕ್ಷಿ ಹಾರಿಹೋಯಿತು. ಇದಕ್ಕೆ ಗಾಂಧೀಜಿಯವರು ತುಂಬ ಮುಂಚೆಯಿಂದಲೇ ತಯಾರಿ ನಡೆಸಿದ್ರು. ಸದಾಕಾಲ ರಾಮ ಭಜನೆಯಲ್ಲಿಯೇ ತೊಡಗಿದ್ರು, ಸದಾಕಾಲ ಭಗವದ್ಗೀತೆಯನ್ನ ಓದ್ತಾ ಇದ್ರು, ಸದಾಕಾಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು, ಮನಸ್ಸಿನಲ್ಲಿ ಯಾವಾಗಲೂ ಭಗವತ್ ಚಿಂತನೆಯನ್ನೇ ಮಾಡ್ತಾ ಇದ್ರು. ತಾವು ಮಾಡಿದಂಥ ಯಾವುದೇ ಸತ್ಯಾಗ್ರಹಗಳಿರ್ಬಹುದು, ಚಳುವಳಿಗಳಿರ್ಬಹುದು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಡೆಸಿದಂಥ ಹಲವಾರು ಹೋರಾಟಗಳಿರ್ಬಹುದು, ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಭಗವದರ್ಪಿತ, ಭಗವತ್ ಸಮರ್ಪಿತ, ಆ ಭಗವಂತನಿಗಾಗಿಯೇ ಅಂಥೇಳಿ ಕೆಲಸ ಮಾಡ್ತಾ ಇದ್ರು. ಅಂಥ ಕೆಲಸ ಕೊನೆಯಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುವಾಗಲೂ ಕೂಡ ಹೇ ರಾಮ್ ಎಂಬ ಒಂದು ಶಬ್ದ ಗೊತ್ತಿಲ್ಲದೆಯೇ ತನ್ನೊಳಗಿನಿಂದ ಬಂದಿತು, ಅದು ಅಭ್ಯಾಸ ಬಲದಿಂದ ಮಾತ್ರ. ಹಾಗಾಗಿ ನಾವು ಕೂಡ ಅಂಥ ಭಗವತ್ ಚಿಂತನೆಯ ಅಭ್ಯಾಸವನ್ನು ಸದಾ ಇರಿಸಿಕೊಳ್ಳೋಣ ಅಂತಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಒಂದು ಈ ಮಾತಿಗೆ ಮುದ್ದುರಾಮಯ್ಯ ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಹಸಿರಿಂದ ಕಂಗೊಳಿಪ ವನದ ತರುಲತೆಗೆಲ್ಲ, ಹಸಿರಿಂದ ಕಂಗ

ನಾವು ನಲಿವ ಈ ಸಂಪದಕ್ಕೆ ಈ ಹಸಿರ ಉಸಿರಿರಲಿ ಮುದ್ದು ರಾಮ, ಈ ಹಸಿರ ಉಸಿರಿರಲಿ ಮುದ್ದು ರಾಮ. ಹಾಗಾಗಿ ನಮ್ಮ ಉಸಿರು ಸದಾ ಹಸಿರಿರುವ ಹಸಿರಾಗಿರಬೇಕು ಅಂತಂದ್ರೆ ಆಗ ಭಗವನ್ ನಾಮ ಚಿಂತನೆಯಲ್ಲಿ ತೊಡಗೋಣ. ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಈ ಹಸಿರಿನ ಉಸಿರಿನ ಮಾತಿಗೆ ಸದಾ ನಾವು ಹೆಸರಾಗಿರೋಣ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ನಲ್ಲಿ ಸಂಭಾಷಣೆ ನಡೆಸುವ ಅಭ್ಯಾಸಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು

0: ಶಿಕ್ಷಣ ನನ್ನ ಹಕ್ಕು.
1: ಹಲೋ ಎವ್ರಿಬಾಡಿ, ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ಎಲ್ಲರಿಗೂ ನಮಸ್ಕಾರ, ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾನು ನಿಮಗೆ 5 ಸಂಭಾಷಣೆಗಳನ್ನು, ದಿನನಿತ್ಯ ನಾವು ಬಳಸಬಹುದಾದಂತಹ ಸಂಭಾಷಣೆಗಳನ್ನು ಇಂಗ್ಲಿಷ್ನಲ್ಲಿ ನಿಮಗೆ ವಿವರವಾಗಿ ಬರೆಸಿ ಅಭ್ಯಾಸ ಮಾಡಲಿಕ್ಕೆ ನಾನು ಆ ಸಂಭಾಷಣೆಗಳನ್ನು ಹೇಳುವ ವಿಧಾನವನ್ನು, ಮಾತನಾಡುವ ವಿಧಾನವನ್ನು ಮಾತನಾಡಿ ತೋರಿಸಿದ್ದೆ. ನೀವೆಲ್ಲರೂ ಆ ವಿವರಗಳನ್ನು, ಸಂಭಾಷಣೆಗಳನ್ನು ಬರ್ಕೊಂಡಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಅಭ್ಯಾಸ ಮಾಡಿದ್ದೀರಿ. ಮತ್ತೆ ಈ ಕಾರ್ಯಕ್ರಮದ ಮರುಪ್ರಸಾರದ ಸಂದರ್ಭದಲ್ಲೂ ಸಹ ಗಮನ ಇಟ್ಟು ಕೇಳಿದ್ದೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಈಗ ನಿಮ್ಮೆಲ್ಲರ ಕೈನಲ್ಲೂ ಒಂದು ನೋಟ್ಬುಕ್, ಪೆನ್ ಅಥವಾ ಪೆನ್ಸಿಲ್ ಇದೆ ಅಂತ ಅನ್ಕೊಳ್ತೇನೆ. ಈ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯೋದು ಅಂತ ಹೇಳಿದ್ರೆ ನಿರಂತರವಾಗಿ ಅಭ್ಯಾಸ ಮಾಡುವುದು ಅಂತ ಹೇಳಿ. ಇಂಗ್ಲಿಷ್ ಭಾಷೆಯ ವಿಚಾರದಲ್ಲಿ ಒಂದು ಸವಾಲು, ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಉಳಿದ ಅಂದ್ರೆ ನಮ್ಮ ಪರಿಸರದಲ್ಲಿರುವಂತಹ ಉಳಿದ ಭಾಷೆಗಳಿಗಿಂತ ಇದು ಸ್ವಲ್ಪ ಡಿಫರೆಂಟ್ ಆದಂತಹ ಲ್ಯಾಂಗ್ವೇಜ್. ಆದರೆ ಭಿನ್ನವಾದಂತಹ ಭಾಷೆ ಅನ್ನೋದು ಸತ್ಯವಾದರೂ ಕಷ್ಟಕರವಾದಂತಹ ಭಾಷೆ ಅನ್ನೋದು ಸತ್ಯ ಅಲ್ಲ. ನಾವೇನ್ ಮಾಡ್ತೇವೆ, ಈ ಭಿನ್ನವಾಗಿರುವ ಭಾಷೆಯನ್ನ, ಅದನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನ ಕಂಡುಕೊಳ್ಳದೆ, ಅದನ್ನ ಬಳಸದೆ, ಓ ಇದು ಕಷ್ಟ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಹಾಗೆ ಆಗಬಾರದು. ಹಾಗಾಗಿ ಈ ಕ್ಲಾಸಲ್ಲಿ ನಾನು ನಿಮಗೆ ಡಿಫರೆನ್ಸ್ ಇರೋದನ್ನ ಹೇಳ್ತಾ, ಎಲ್ಲಿ ಇಂಗ್ಲಿಷ್ ಡಿಫರೆಂಟ್ ಆಗಿರುತ್ತೆ ಅದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಬಂದಿದ್ದೇನೆ. ಉದಾಹರಣೆಗೆ, ಇಂಗ್ಲಿಷ್ ನಲ್ಲಿ ಥ್ಯಾಂಕ್ ಯು ಮತ್ತೆ ವೆಲ್ಕಮ್ ಪದಗಳನ್ನ ಬಳಸುವ, ಆ ಪ್ರಯೋಗವನ್ನ ಬಳಸುವ ಸನ್ನಿವೇಶವನ್ನ, ಅಗತ್ಯವನ್ನ ನಾನು ನಿಮಗೆ ಕಳೆದ ತರಗತಿಯಲ್ಲಿ ವಿವರಿಸಿದ್ದೆ. ನಾವು ದಿನನಿತ್ಯ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಧನ್ಯವಾದಗಳು, ಸ್ವಾಗತ ಅನ್ನುವ ಪದಗಳನ್ನು ನಾವು ಬಳಸೋದಿಲ್ಲ. ಆದರೆ ಇಂಗ್ಲಿಷ್ ಭಾಷೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಹಂತದಲ್ಲೂ ಥ್ಯಾಂಕ್ ಯು ಹೇಳುತ್ತೆ, ಮತ್ತೆ ಥ್ಯಾಂಕ್ ಯುಗೆ ಪ್ರತಿಯಾಗಿ ವೆಲ್ಕಮ್ ಅಂತ ಹೇಳುತ್ತೆ. ಇದು ಒಂದು ರೀತಿಯ ರೂಢಿ ಅಂತ ಇಟ್ಕೊಳ್ಳಿ. ಈಗ ನಾವು ಮನೆಯಿಂದ ಹೊರಟಾಗ ಮನೆಯಲ್ಲಿರೋರಿಗೆ ಹೋಗಿ ಬರ್ತೇನೆ ಅಂತ ಹೇಳ್ತೇವೆ, ಇಲ್ಲ ಅಂದ್ರೆ ಕೆಲವು ಸಾರಿ ಬಿಡ್ತೀನಿ ಅಂತ ಹೇಳಿ ಬರ್ತೀವಿ, ಹೋಗ್ತೀನಿ ಅಂತ ಹೇಳ್ತಿಲ್ಲ, ಹೋಗಿ ಬರ್ತೇವೆ ಅನ್ನುವಂತ ಒಂದು ರೂಢಿಯನ್ನ ನಾವು ಇಟ್ಕೋತೇವೆ. ಬಿಡ್ತೀನಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ಹೋಗಿ ಬರ್ತೀನಿ ಅಂತ ಹೇಳೋದು ಓಕೆ, ಆದ್ರೆ ನಮ್ಮಲ್ಲಿ ಅದು ಅಪಶಕುನ ಅನ್ನುವಂತ ಅರ್ಥದಲ್ಲಿ ದೊಡ್ಡವರು ನಮಗೆ ಹೇಳ್ತಾರೆ. ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಸೊ ಇದು ಹೇಗೆ ರೂಢಿಯಾಗಿದೆಯೋ ಹಾಗೆ ಇಂಗ್ಲಿಷ್ ನಲ್ಲಿ ವೆಲ್ಕಮ್, ಥ್ಯಾಂಕ್ ಯು ಹೇಳೋದು ಕೂಡ ಆ ಭಾಷೆಯ ರೂಢಿ. ಹಾಗೆ ನೀವು ಕನ್ನಡಕ್ಕೆ ಹೋಲಿಸಿದಾಗ, ಕನ್ನಡದಲ್ಲಿ ನಾನು ಈಗ ಉದಾಹರಣೆಗೆ ನಿಮಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇರುವಂತಹ ಟೀಚರ್, ಶಿಕ್ಷಕ ಅಲ್ವಾ. ಸೊ ನಾನು ನಿಮ್ಮನ್ನ ಭೇಟಿಯಾದಾಗ ನೀವು ಕ್ಲಾಸ್ ಮಾಡೋದನ್ನ ನಾನು ಕೇಳ್ತೇನೆ ಅಂತ ಹೇಳ್ತೀರಿ. ನೀನು ಕ್ಲಾಸ್ ಮಾಡೋದನ್ನ ನಾನು ಕೇಳ್ತೇನೆ ಅಂತ ನೀವು ಹೇಳೋದಿಲ್ಲ, ಯಾಕಂದ್ರೆ ನಾನು ವಯಸ್ಸಿನಲ್ಲಿ ದೊಡ್ಡವನು ಆಗಿರಬಹುದು, ಹಾಗೆ ನಾನೊಬ್ಬ ಇಂಗ್ಲಿಷ್ ಮೇಷ್ಟ್ರು, ಗೌರವ ಕೊಡಬೇಕು. ಸೊ ಕನ್ನಡದಲ್ಲಿ ದೊಡ್ಡವರಿಗೆ, ನಮಗಿಂತ ಎತ್ತರದ ಸ್ಥಿತಿಯಲ್ಲಿರುವಂತವರಿಗೆ ಗೌರವ ಕೊಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಬಹುವಚನವನ್ನ ಬಳಸ್ತೇವೆ. ಸೊ ಇದು ಕನ್ನಡದ ವಿಶೇಷ. ಇಂಗ್ಲಿಷಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಯು ಅಂತಾನೆ ಹೇಳುವಂಥದ್ದು. ಯುವರ್ ಕ್ಲಾಸ್ ಇಸ್ ರಿಯಲಿ ಗುಡ್ ಸರ್, ಯು ಆರ್ ಮೈ ಇಂಗ್ಲಿಷ್ ಟೀಚರ್ ಸರ್ ಅಂತ ಹೇಳಿ ನೀವು ಹೇಳ್ತೀರಿ. ಇಲ್ಲಿ ನಿನ್ನ ಕ್ಲಾಸ್ ಅಂತಾಗತ್ತೆ, ನೀನು ನಮ್ಮ ಇಂಗ್ಲಿಷ್ ಟೀಚರ್.

0: ಪ್ರೀಚರ್ ಅಂತಾನೆ ಆಗುತ್ತೆ. ಹಾಗಿದ್ರೆ ಇಲ್ಲಿ ಗೌರವ ಸೂಚಕ ಪದ ಎಲ್ಲಿ ವ್ಯಕ್ತ ಆಗತ್ತೆ ಅಂತ ಹೇಳಿದ್ರೆ, ಸರ್ ಅನ್ನೋ ಪದದ ಬಳಕೆನಲ್ಲಿ ಗೌರವ ಸೂಚಕ ಪದ ವ್ಯಕ್ತ ಆಗತ್ತೆ, ಅಥವಾ ಗೌರವ ನೀಡುವಿಕೆ ವ್ಯಕ್ತ ಆಗತ್ತೆ. ಸೊ ಭಾಷೆಯಿಂದ ಭಾಷೆಗೆ ಇದು ಯಾವಾಗ್ಲೂ ಭಿನ್ನವಾಗಿ ಇರತ್ತೆ. ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಯ್ತಲ್ಲ. ಓಕೆ, ಕಳೆದ ತರಗತಿನಲ್ಲಿ ನಿಮಗೆ 5 ಸಂಭಾಷಣೆಗಳನ್ನ ನೀಡಿದ್ದೆ. ಇವತ್ತಿನ ಈ ತರಗತಿನಲ್ಲಿ ಮತ್ತೆ ಒಂದಷ್ಟು ಸಂಭಾಷಣೆಗಳನ್ನ ನಿಮಗೆ ಕಲೀಲಿಕ್ಕೆ ಇರ್ತೇನೆ. ಮೊದಲು ವಿವರವಾಗಿ ನಿಧಾನವಾಗಿ ಡಿಕ್ಟೇಟ್ ಮಾಡ್ತೇನೆ, ನೀವು ಅದನ್ನ ಬರ್ಕೊಳ್ಳಿ, ನಂತರ ಅದನ್ನ ಅಭ್ಯಾಸ ಮಾಡೋಣ. ಈ ಸಂಭಾಷಣೆಯನ್ನ ಬರ್ಕೊಳ್ಳುವಂತ ರೀತಿಯನ್ನ ನಾನು ಕಳೆದ ತರಗತಿನಲ್ಲಿ ಹೇಳಿದ್ದೇನೆ. A: ಎರಡು ಚುಕ್ಕಿ, ಪಾರ್ಡನ್ ಮೀ ಸರ್, PARDON ಮೀ ಸರ್, ಕಮ ವುಡ್ ಯು ಮೈಂಡ್, WOULD ವುಡ್ ಯು, ಯು ತಗತಲ್ ಮೈಂಡ್ MIND ವುಡ್ ಯು ಮೈಂಡ್ ಟೆಲ್ಲಿಂಗ್ ಮೀ, TELLING ಟೆಲ್ಲಿಂಗ್ ಮೀ, ME ಯುವರ್ ನೇಮ್ ಪ್ಲೀಸ್. ಪಾರ್ಡನ್ ಮೀ ಸರ್, ವುಡ್ ಯು ಮೈಂಡ್ ಟೆಲ್ಲಿಂಗ್ ಮೀ ಯುವರ್ ನೇಮ್. ನೆಕ್ಸ್ಟ್ ಬರೆದು ಕೋಲನ್ ಹಾಕಿ, ನೋ ಪ್ರಾಬ್ಲಮ್ ಮಿಸ್ಟರ್ ಜಾರ್ಜ್ ಬೆನ್ನಿ
1: ಜಾರ್ಜ್ GEORGE
0: ಬೆನ್ನಿ BENNY ಬೆನ್ನಿ. ಇಲ್ಲಿ ಜಿ ಮತ್ತೆ ಬಿ ಅನ್ನ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬೇಕು, ದೊಡ್ಡ ಅಕ್ಷರದಲ್ಲಿ ಬರೀಬೇಕು. ಕೋಲನ್ ಹಾಕಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ಹೇಳಬೇಕು? ಥ್ಯಾಂಕ್ ಯು ವೆರಿ ಮಚ್ ಸರ್. ಬಿ ನೋ ಮೆನ್ಷನ್ ಕೊಡ್ರಿಯಲ್ಲ. ಈಗ ಅಭ್ಯಾಸಕ್ಕೆ ತಗೊಳ್ಳೋಣ. ಪಾರ್ಡನ್ ಮೀ ಸರ್, ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್. ಬಿ ನೋ ಪ್ರಾಬ್ಲಮ್ ಮಿಸ್ಟರ್ ಜಾರ್ಜ್ ಬೆನ್ನಿ. ಎ ಥ್ಯಾಂಕ್ ಯು ವೆರಿ ಮಚ್ ಸರ್. ಬಿ ನೋ ಮೆನ್ಷನ್. ಇಲ್ಲಿ ಪಾರ್ಡನ್ ಮೀ ಸರ್ ಅನ್ನುವಂಥ ಪ್ರಯೋಗನ ಗಮನಿಸಿದ್ರಿ ಅಲ್ವಾ? ಪಾರ್ಡನ್ ಮೀ ಸರ್, ಕ್ಷಮೆ ಇರಲಿ ಸರ್, ನಿಮ್ಮ ಹೆಸರನ್ನ ಹೇಳಲಿಕ್ಕೆ ನಿಮಗೆ ಬೇಜಾರಿದೆಯಾ? ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್. ನೋಡಿ, ಇದಕ್ಕೆ ವುಡ್ ಯು ಮೈಂಡ್ ಇಫ್ ಐ ಬಾರೋ ಯುವರ್ ಪೆನ್, ಇದಕ್ಕೆ ಎಸ್ ಅಂತ ಹೇಳಬಾರ್ದು. ವುಡ್ ಯು ಮೈಂಡ್ ಇಫ್ ಐ ಬಾರೋ ಯುವರ್ ಪೆನ್, ಅಲ್ಲ ನಿನ್ ಪೆನ್ ಅನ್ನು ತಗೊಂಡ್ರೆ ನಿನ್ಗೇನಾರು ಬೇಜಾರಾಗತ್ತಾ ಅಂತ ನಾನು ಕೇಳಿದ್ರೆ ಹೌದು ಅಂತ ಅಂದ್ರೆ ನಂಗೆ ಬೇಜಾರಾಗತ್ತೆ, ಮುದುಕೋಗು ಅನ್ನೋ ಅರ್ಥ ಕೊಡುತ್ತೆ ಅಲ್ವಾ? ವುಡ್ ಯು ಮೈಂಡ್ ಸಿಟಿಂಗ್ ಹಿಯರ್, ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್, ನಾನು ಇಲ್ಲಿ ಕೂತ್ರೆ ನಿಮಗೆ ಬೇಜಾರಾಗತ್ತಾ? ನೋ ಅಂತ ಹೇಳೋದಿಲ್ಲಿ ಪಾಸಿಟಿವ್ ಆನ್ಸರ್ ಆಗತ್ತೆ. ಎಸ್ ಅಂತ ಹೇಳಿದ್ರೆ ಉಕಣಯ್ಯ ಬೇಜಾರಾಗತ್ತೆ, ಉಕಣಮ್ಮ ಬೇಜಾರಾಗತ್ತೆ, ಮುಂದೆ ಹೋಗು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಹಾಗಾಗಿ ಈ ವುಡ್ ಯು ಮೈಂಡ್ ಅನ್ನುವಂಥ ಪ್ರಯೋಗ ಇದೆಯಲ್ಲ, ಇದನ್ನ ಸ್ವಲ್ಪ ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್, ಇದಕ್ಕೆ ಉತ್ತರ ಏನಾಯ್ತು? ನೋ ಪ್ರಾಬ್ಲಮ್, ನೋ ಮಿಸ್ಟರ್ ಜಾರ್ಜ್ ಬೆನ್ನಿ. ಅದಕ್ಕೆ ನೀವೇನು ಹೇಳಿದ್ರಿ? ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಕ್ಕೆ ಬಿ ಏನು ಹೇಳಿದ್ರು, ಮಿಸ್ಟರ್ ಜಾರ್ಜ್ ಏನು ಹೇಳಿದ್ರು? ನೋ ಮೆನ್ಷನ್ ಅಂತ ಹೇಳಿದ್ರು. ಅಭ್ಯಾಸ ಮಾಡ್ಬೋದಲ್ವಾ? ಈಗ ಮುಂದಿನ ಸಂಭಾಷಣೆಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್. ನೀವು ಬರ್ಕೊಳ್ತಾ ಇರಬೇಕಾದ್ರೆ ಕ್ವಶನ್ ಮಾರ್ಕ್ ಹಾಕೋಬೇಕು. ಅಲ್ಲಿ ಪಾರ್ಡನ್ ಮೀ ಸರ್ ಬಳಸಿದ್ವಲ್ಲ, ಹಾಗೆ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಬಳಸ್ತೇವೆ. ಆರಿಫ್ ಪಟೇಲ್, ಬಿ ಏನ್ ಹೇಳಿದ್ರು, ಪ್ರತ ಉತ್ತರ ಕೊಟ್ರು? ಆರಿಫ್ ಪಟೇಲ್. ಮಿಸ್ಟರ್ ಆರಿಫ್ ಪಟೇಲ್, ಆರಿಫ್ ಅನ್ನೋದು ಬರ್ಕೊಳ್ಲಿಕ್ಕಾಯ್ತಾ? ಎ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಲೆಟರ್ ಎ, RIF ಪಿ ಕ್ಯಾಪಿಟಲ್, PATEL ಪಟೇಲ್. ಕಮ್, ಮೇ ಐ ನೋ ವೈ ಆರ್ ಯು ಹಿಯರ್? ಮೇ ಐ ನೋ ವೈ ಆರ್ ಯು ಹಿಯರ್? ಮೇ ಐ ನೋ ಬರ್ಕೊಳ್ಳೋಕೆ ಗೊತ್ತಾಗತ್ತಲ್ಲ, WHY ವೈ ಆರ್ ಯು ಹಿಯರ್? ಇಲ್ಲಿ ವೈ ಆರ್ ಯು ಹಿಯರ್, ನೀ ಯಾಕೆ ಬಂದಿದ್ಯಾ, ಇದು ಒರಟಾದ ರೀತಿಯಾಗತ್ತೆ. ಹಾಗಾಗಿ ಮೇ ಐ ನೋ ವೈ ಆರ್ ಯು ಹಿಯರ್, ತಾವು ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ ನಾನು ತಿಳ್ಕೊಳ್ಬಹುದೇ? ಇದು ಸೌಜನ್ಯದ ರೀತಿ.

ನಲ್ಲಿ ಕೇಳುವಂತಹ ಪ್ರಶ್ನೆಯಾಗತ್ತೆ. ಇಂಗ್ಲಿಷ್ ನಲ್ಲಿ ಈ ರೀತಿಯ ಸೌಜನ್ಯದ ಅಭಿವ್ಯಕ್ತಿಗಳಿಗೆ ಹೆಚ್ಚು ಅವಕಾಶ ಇರುತ್ತೆ, ಹೆಚ್ಚು ಬಳಕೆ ಆಗತ್ತೆ. ಕನ್ನಡದಲ್ಲಿ ತಾವ್ ಯಾಕೆ ಬಂದ್ರಿ, ತಾವು ಬಂದದ್ದು ಅಂತ ಬಳಸ್ತೇವೆ. ಇಲ್ಲಿ ತಾವು ಅನ್ನೋ ಪದ ಬಳಸ್ತಾ ಇದ್ದಾಗೇನೆ ಆ ಗೌರವ ಸೂಚಕ ಮತ್ತು ಸೌಜನ್ಯ ಸೂಚಕ ಪದ ಆಗಿ ಬಳಕೆ ಆಗ್ಬಿಡುತ್ತೆ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ನಾವೇನು ಸುಲಭವಾಗಿ ತಾವು ಯಾಕೆ ಬಂದದ್ದು, ತಾವು ಯಾಕೆ ಬಂದ್ರಿ, ತಾವು ಅನ್ನೋ ಪದ ಬಳಸ್ತಿರ್ತೀವಲ್ಲ, ಅದಕ್ಕೆ ಸಂವಾದಿಯಾಗಿ ಅಂದರೆ ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಬದಲಾಗಿ ಮೇ ಐ ನೋ ಅನ್ನುವಂತಹ ಪ್ರಯೋಗವನ್ನು ನಾವು ಮಾಡಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಲ್ಲ, ಕನ್ನಡದಲ್ಲೂ ಸೌಜನ್ಯ ಸೂಚಕ ಪದಗಳಿದ್ದಾವೆ, ಗೌರವ ಸೂಚಕ ಪದಗಳು ಕನ್ನಡದಲ್ಲೂ ಇದ್ದಾವೆ. ಕನ್ನಡದಲ್ಲೂ ಆ ರೀತಿಯ ಸೌಜನ್ಯ ಸೂಚಕ ಗೌರವ ಸೂಚಕ ಪದ ಪ್ರಯೋಗಗಳು ಇದ್ದಾವೆ, ಇಂಗ್ಲಿಷ್ನಲ್ಲೂ ಇದ್ದಾವೆ. ಆದರೆ ಕನ್ನಡದಲ್ಲಿ ಬಳಕೆಯಾಗುವ ರೀತಿ ನೀತಿಗೂ ಇಂಗ್ಲಿಷ್ನಲ್ಲಿ ಬಳಕೆಯಾಗುವ ರೀತಿ ನೀತಿಗೂ ಡಿಫರೆನ್ಸ್ ಇರುತ್ತೆ, ಭಿನ್ನತೆ ಇರುತ್ತೆ. ಈ ಭಿನ್ನತೆ ಡಿಫಿಕಲ್ಟ್ ಅಲ್ಲ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸಂಟ್ ಡಿಫಿಕಲ್ಟ್. ಇದನ್ನ ಫಾಲೋ ಮಾಡ್ಬೋದಲ್ವಾ, ಅರ್ಥ ಮಾಡ್ಕೊಳ್ತಿರ್ತಾನೆ. ಓಕೆ, ಎ ಸಂಭಾಷಣೆಯಲ್ಲಿ ಎ ಕೊಲನ್ ಎರಡು ಚುಕ್ಕಿ, ಮಿಸ್ಟರ್ ಆರಿಫ್ ಪಟೇಲ್, ಮೇ ಐ ನೋ ವೈ ಆರ್ ಯು ಹಿಯರ್? ಬಿ ಟು ಮೀಟ್ ದ ಹೆಡ್ ಮಾಸ್ಟರ್, ಟು ಮೀಟ್ ದ ಹೆಡ್ ಮಾಸ್ಟರ್. ಎ ಪ್ಲೀಸ್ ವೇಟ್ ಹಿಯರ್ ಸರ್, ಪ್ಲೀಸ್ ಇನ್ ಅ ಮೀಟಿಂಗ್. ಎ ಹೇಳ್ತಾರೆ ಪ್ಲೀಸ್ ವೇಟ್ ಹಿಯರ್ ಸರ್, ಈಸ್ ಇನ್ ಅ ಮೀಟಿಂಗ್. ಪ್ಲೀಸ್ ವೇಟ್ ಹಿಯರ್ ಸರ್, ಪ್ಲೀಸ್ PLEASE, please wait here sir, he is in a meeting. Meeting spelling meeting. B thank you. A you are most welcome sir. A you are most welcome sir. You are YOU apostrophe RE most MOST welcome sir ಪದ ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಯು ಆರ್ ಬರೆಯೋ ಇಂಗ್ಲಿಷ್ ಆದರೆ ಯು ಆ ಮಾತಾಡೋ ಇಂಗ್ಲಿಷ್ ಆಗತ್ತೆ, ಶಾರ್ಟ್ ಫಾರ್ಮ್ ಆಗತ್ತೆ. ಯು ಆ ಮೋಸ್ಟ್ ವೆಲ್ಕಮ್ ಸರ್. ನಿಮಗೆ ಯು ಆ ಅಂತ ಹೇಳೋದು ಗೊಂದಲ ಆಗತ್ತೆ, ಕನ್ಫ್ಯೂಷನ್ ಆಗತ್ತೆ ಸರ್ ಅಂತ, ಆದರೆ ಯು ಆರ್ ಮೋಸ್ಟ್ ವೆಲ್ಕಮ್ ಸರ್ ಅಂತಾನೆ ಹೇಳಿ. ಈಗ ನಾನು ನಿಮಗೆ ಸಂಭಾಷಣೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ಎಕ್ಸ್ಕ್ಯೂಸ್ ಮಿ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂತ ಕೇಳ್ತೀನಿ ಇಲ್ವಾ. ಇದು ನೀವು ಅಭ್ಯಾಸ ಮಾಡಬೇಕಾಗಿರುವಂತಹ ರೀತಿ. ನಿಮಗೆ ಒಂದೇ ಸರಿ ಈ ರೀತಿಯ ಮಾತಾಡಲಿಕ್ಕೆ ಕಷ್ಟ ಆಗತ್ತೆ. ನೀವು ಆಗ ಏನು ಮಾಡ್ಬೋದು, ಎಕ್ಸ್ಕ್ಯೂಸ್ ಮಿ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಹೀಗೆ ಬಿಡಿಸಿಯೇ ನಿಧಾನಕ್ಕೆ ಹೇಳಿ. ಅಭ್ಯಾಸ ಮಾಡ್ತಾ ಮಾಡ್ತಾ ನಾನೀಗ ಹೇಗೆ ಮಾತಾಡ್ತಿದ್ದೀನೋ, ಎಕ್ಸ್ಕ್ಯೂಸ್ ಮಿ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಈ ಸ್ಥಿತಿಗೆ ಬರ್ತೀರಿ. ನಾನು ಒಂದು 40 ವರ್ಷದ ಹಿಂದೆ ಇದೇ ರೀತಿ ಇಂಗ್ಲಿಷನ್ನು ಕಲಿತಾ ಇದ್ದೆ. ಈಗ ನನಗೂ ವಯಸ್ಸು 50 ವರ್ಷ ಆಯಿತು, 40 ವರ್ಷದ ಅಭ್ಯಾಸ ನನಗಿದೆ, ಹಾಗಾಗಿ ನಾನು ಇಂಗ್ಲಿಷನ್ನು ಚೆನ್ನಾಗಿ ಮಾತಾಡ್ತೇನೆ. ನಾನು 10ನೇ ವಯಸ್ಸಿನಲ್ಲಿ ಈ ಅಭ್ಯಾಸವನ್ನು ಆರಂಭ ಮಾಡಿ 13-14ನೇ ವಯಸ್ಸಿಗೆ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಕೊಂಡಿದ್ದೆ. ಸೊ ಒಂದು 2-3 ವರ್ಷ ಅಂತೂ ನಮಗೆ ಬೇಕಾಗತ್ತೆ ಯಾವುದೇ ಒಂದು ಸ್ಕಿಲ್ಲನ್ನು ಕೌಶಲವನ್ನು ಗಳಿಸ್ಕೊಳ್ಳಿಕ್ಕೆ. ಆರಂಭದಲ್ಲಿ ತುಂಬ ಬೇಸರ ಆಗತ್ತೆ, ಕಲ್ತಿದ್ದು ಬರ್ತಾ ಇಲ್ಲಪ್ಪ ಅಂತ ಅನ್ಸುತ್ತೆ. ಈಗ ಸೈಕಲ್ ಕಲಿಯೋದು ಅಷ್ಟೇ ಅಲ್ವಾ, ಕಲಿಯೋಕೆ ಶುರು ಮಾಡಿದಾಗ ಮೊದಲೊಂದು 3 ತಿಂಗಳು ಬರೋದೇ ಇಲ್ಲ. ಆದರೆ ಇವಾಗ ನಾವು ಸೈಕಲ್ ಕಲಿಯೋದನ್ನ ಬಿಡೋದೇ ಇಲ್ಲ. ಬೆಳಗ್ಗೆನೂ ಸೈಕಲ್ ತುಳಿತೀವಿ, ಸಂಜೆನೂ ಸೈಕಲ್ ತುಳಿತೀವಿ, ಬೀಳ್ತೀವಿ, ಎದ್ದಳ್ತೀವಿ, ಮತ್ತೆ ಹೋಗ್ತೀವಿ, ಗಾಯ ಮಾಡ್ಕೊಳ್ತೀವಿ, ಗಾಯ ವಾಸಿಯಾಗೋವರೆಗೂ ಕಾಯೋದಿಲ್ಲ, ಮತ್ತೆ ಸೈಕಲ್ ಹತ್ತುತ್ತೀವಿ ಅಲ್ವಾ. ಹಾಗೆ ಅಭ್ಯಾಸ ಮಾಡಿ ಒಂದಿನ ಸೈಕಲ್ ತುಳಿಯಕ್ಕೆ ಬರುತ್ತೆ, ಆಮೇಲೆ ಕೈ ಬಿಟ್ಟು ಓಡಿಸೋದೇನು, ಹ್ಯಾಂಡಲ್ ಹಿಡಿದೇ ಇರೋದೇನು, ನಿಂತ್ಕೊಂಡು ಓಡಿಸೋದೇನು, ಹಿಂದೆ ಕ್ಯಾರಿಯರ್ ಮೇಲೆ ಕೂತು ಓಡಿಸೋದೇನು, ಏನೆಲ್ಲ ಕಪಿಯಾಟ ಶುರು ಮಾಡ್ತೀವಲ್ವ. ಹಾಗೆ ಇಂಗ್ಲಿಷ್ ಕೂಡ ಸೈಕಲ್ ಕಲಿಯೋ ರೀತಿನೇ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ನಿಧಾನವಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ಇಂಗ್ಲಿಷ್ ಮಾತಾಡೋದು, ಬರೆಯೋದು, ಓದೋದು, ಕೇಳಿಸ್ಕೊಳ್ಳೋದು ಸುಲಭ ಆಗತ್ತೆ. ಬೇಸಿಕಲಿ ಸ್ಕಿಲ್, ಇದೊಂದು ಕೌಶಲ.

ಕರ್ಮಗಳನ್ನ ಅರ್ಥ ಮಾಡ್ಕೋಬೇಕು, ಅದರಲ್ಲಿರುವಂತ ರೂಢಿಗಳನ್ನ ಅರ್ಥ ಮಾಡ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು, ಸಂದರ್ಭ ಬಂದ ತಕ್ಷಣ ಅವುಗಳನ್ನು ಬಳಸಬೇಕು. ಆಗ್ಬೋದಲ್ವ? ಈಗ ಬರ್ಕೊಂಡಂತ ಸಂಭಾಷಣೆಯನ್ನ ಅಭ್ಯಾಸಕ್ಕೆ ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಬಿ ಆರಿಫ್ ಪಟೇಲ್. ಎ ಮಿಸ್ಟರ್ ಆರಿಫ್ ಪಟೇಲ್, ಮೈ ನೋ ವೈ ಆರ್ ಯು ಹಿಯರ್? ಬಿ ಟು ಮೀಟ್ ದ ಹೆಡ್ ಮಾಸ್ಟರ್. ಎ ಪ್ಲೀಸ್ ವೇಟ್ ಹಿಯರ್, ಹಿ ಈಸ್ ಇನ್ ಅ ಮೀಟಿಂಗ್. ಬಿ ಥ್ಯಾಂಕ್ ಯು. ಎ ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಅಭ್ಯಾಸ ಮಾಡ್ತೀರಲ್ಲ, ಮತ್ತೊಮ್ಮೆ ರಿಪೀಟ್ ಮಾಡ್ಲಾ? ಎ ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಬಿ ಆರಿಫ್ ಪಟೇಲ್. ಎ ಮಿಸ್ಟರ್ ಆರಿಫ್ ಪಟೇಲ್, ಮೇ ಐ ನೋ ವೈ ಆರ್ ಯು ಹಿಯರ್? ಬಿ ಟು ಮೀಟ್ ದ ಹೆಡ್ ಮಾಸ್ಟರ್. ಎ ಪ್ಲೀಸ್ ವೇಟ್ ಹಿಯರ್ ಸರ್, ಹಿ ಈಸ್ ಇನ್ ಅ ಮೀಟಿಂಗ್. ಬಿ ಥ್ಯಾಂಕ್ ಯು. ಎ ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಆಗ್ಬೋದಲ್ವ? ಈಗ ಮುಂದಿನ ಸಂಭಾಷಣೆಯನ್ನ ಅಭ್ಯಾಸಕ್ಕೆ ತಗೊಳ್ಳೋಣ. ಎ ಪಾರ್ಡನ್ ಮೀ ಮ್ಯಾಡಮ್. ಪಾರ್ಡನ್, ಪಿ ಎ ಆರ್ ಡಿ ಓ ಎನ್, ಪಿ ಎ ಆರ್ ಡಿ ಓ ಎನ್, ಮೀ ಮ್ಯಾಡಮ್. ಮೇ ಐ ಹೆಲ್ಪ್ ಯು? ಎಂ ಎ ವೈ ಮೇ ಐ ಹೆಲ್ಪ್, ಹೆಚ್ ಇ ಎಲ್ ಪಿ, ಹೆಲ್ಪ್ ಯು ಬರಿಬೇಕಾದ್ರೆ ಕ್ವಶನ್ ಮಾರ್ಕ್ ಅನ್ನು ಹಾಕೊಳ್ಳಿ. ಬಿ ಎಸ್, ವೇರ್ ಈಸ್ the vegetable section here? Yes, where? W-H-E-R-E. ನೀವು ಮಾತಾಡೋ ಇಂಗ್ಲಿಷ್ ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅಪಾಸ್ಟ್ರಫೆ ಎಸ್ ಅನ್ನು ಹಾಕೊಳ್ಳಿ. W-H-E-R-E ಅಪಾಸ್ಟ್ರಫೆ ಅಂದ್ರೆ ಸಿಂಗಲ್ ಇನ್ವರ್ಟೆಡ್ ಕಾಮ. ಎಸ್, ವೇರ್ಸ್ ಇದನ್ನ ಬಿಡಿಸಿ ಹೇಳೋದಾದ್ರೆ ವೇರ್ ಈಸ್, ಇಲ್ಲೇನಾಗತ್ತೆ ವೇರ್ಸ್ ಆಗತ್ತೆ. ನಿಮಗೆ ಕಷ್ಟ ಅನ್ಸಿದ್ರೆ ವೇರ್ ಈಸ್ ಅಂತಾನೆ ಅಭ್ಯಾಸ ಮಾಡ್ಕೊಳ್ಳಿ. ನಿಧಾನವಾಗಿ ವೇರ್ಸ್ ಅನ್ನೋ ಅಭ್ಯಾಸಕ್ಕೆ ಬನ್ನಿ. ದ ವೆಜಿಟಬಲ್, ವಿ ಇ ಜಿ ಇ ಟಿ ಎ ಬಿ ಎಲ್ ಇ, ವೆಜಿಟಬಲ್. ವೆಜಿಟಬಲ್ ಅಂದ್ರೆ ತರಕಾರಿ. ವೆಜಿಟಬಲ್ ಸೆಕ್ಷನ್ ಇಯರ್, ತರಕಾರಿ ವಿಭಾಗ ಎಲ್ಲಿದೆ ಅಂದ್ರೆ, ಇವರೊಂದು ದೊಡ್ಡ ಅಂಗಡಿಗೆ ಬಂದಿದ್ದಾರೆ, ಅಲ್ಲಿ ವೆಜಿಟಬಲ್ಗಳು ಇಟ್ಟಿರೋ ಜಾಗ ಯಾವುದು ಅಂತ ಕೇಳ್ತಿದ್ದಾರೆ. ಮಾಲ್ ಅಂತ ಹೇಳ್ತೀವಲ್ಲ ಆ ರೀತಿ. ಎಸ್, ವೇರ್ಸ್ ದ ವೆಜಿಟಬಲ್ ಸೆಕ್ಷನ್ ಇಯರ್, ಸೆಕ್ಷನ್ ವಿಭಾಗ ಇಯರ್ ಇಲ್ಲಿ. ಎ ಮ್ಯಾಟಿ, ಯು ಗೋ ಸ್ಟ್ರೈಟ್ ದಿಸ್ ವೇ, ಯು ಸೀಟ್ ದೇರ್. ಮ್ಯಾಡಮ್, ಎಂ ಎ ಡಿ ಎ ಎಂ, ಮ್ಯಾಡಮ್. ಯು ಗೋ, ಜಿ ಒ ಜೋ ಜಿ ಒ ಗೋ, ಸ್ಟ್ರೈಟ್ ಎಸ್ ಟಿ ಆರ್ ಎ ಐ ಜಿ ಎಚ್ ಟಿ, ಸ್ಟ್ರೈಟ್ ದಿಸ್ ವೇ, ಯು ಸೀಟ್ ದೇರ್. ಬಿ ಇಸ್ ಇಟ್, ಥ್ಯಾಂಕ್ಸ್ ಅ ಲಾಟ್. ಹೌದಾ? Is it? Huda? ಓ ಇಷ್ಟು ಇಲ್ಲಿ ಕೂಡ ಹೋದ್ರೆ ಸಿಕ್ಬಿಡತ್ತಾ? ಇಸ್ ಇಟ್? ಓ ಥ್ಯಾಂಕ್ಸ್ ಅ ಲಾಟ್, ತುಂಬಾ ಅನುಕೂಲ ಆಯ್ತಪ್ಪ, ಥ್ಯಾಂಕ್ಸ್ ಅ ಲಾಟ್. ಏ ಇಟ್ಸ್ ಮೈ ಪ್ಲೆಷರ್ ಮ್ಯಾಡಮ್. ಓ ನಿಮಗೆ ಸಹಾಯ ಮಾಡೋದು ನನಗೆ ಸಂತೋಷದ ವಿಷಯ ಮ್ಯಾಡಮ್. ಇಟ್ಸ್ ಐ ಟಿ ಎಸ್ ಐ ಟಿ ಅಪಾಸ್ಟ್ರಫಿ ಎಸ್, ಇಟ್ಸ್ ಮೈ ಪ್ಲೆಷರ್ ಮ್ಯಾಡಮ್. ಇಲ್ಲಿ ಅಂಗಡಿನಲ್ಲಿ ಅಂಗಡಿಗೆ ಬಂದಂತಹ ಕಸ್ಟಮರ್ಸ್ಗೆ ಸಹಾಯ ಮಾಡುವ ವ್ಯಕ್ತಿ ಎ ಆಗ್ತಾರೆ, ಬಿ ಬರುವಂತಹ ಗಿರಾಕಿ ಕಸ್ಟಮರ್ ಆಗಿರ್ತಾರೆ. ಹಾಗಾಗಿ ಅಂಗಡಿನಲ್ಲಿ ಮಾಲೀಕನಿಗೂ ಕೂಡ ಕಸ್ಟಮರ್ ದೊಡ್ಡವರು. ನೀವು ಕೆಲವು ಅಂಗಡಿಗಳಿಗೆ ಹೋದಾಗ ನಿಮ್ಮ ಸೇವೆಗಾಗಿ ಗ್ರಾಹಕರೇ ನಮ್ಮ ದೇವರು ಅಂತ ಬೋರ್ಡ್ಗಳು ಹಾಕಿರ್ತಾರೆ. ಸೋ ಗ್ರಾಹಕರ ಸೇವೆಯೇ ನಮ್ಮ ತೀ ನಮ್ಮ ಧರ್ಮ ಅಂತೆಲ್ಲ ಕೆಲವು ಕಡೆ ಬೋರ್ಡ್ಗಳನ್ನ ಹಾಕಿರ್ತಾರೆ. ಸೊ ಹಾಗಾಗಿ ಕಸ್ಟಮರ್ ಇಂಪಾರ್ಟೆಂಟ್. ಇಂಗ್ಲಿಷ್ ನಲ್ಲಿ ಒಂದು ಬಳಕೆನೂ ಇದೆ, ಕಸ್ಟಮರ್ ಈಸ್ ದ ಕಿಂಗ್ ಅಂತ. ಏನು, ಗ್ರಾಹಕನೇ ರಾಜ, ಗ್ರಾಹಕಳೇ ರಾಣಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಕಸ್ಟಮರ್ ಈಸ್ ದ ಕಿಂಗ್. ಕಸ್ಟಮರ್ ಅಂದ್ರೆ ಸಿ ಯು ಎಸ್ ಟಿ ಎಂ ಒ, ಕಸ್ಟಮರ್ ಸಿ ಯು ಎಸ್ ಟಿ ಒ ಎಂ ಇ ಆರ್, ಕಸ್ಟಮರ್ ಈಸ್ ದ ಕಿಂಗ್. ಆಗ್ಬೋದಲ್ವಾ? ಓಕೆ. ಸೊ ಈ ಸಂಭಾಷಣೆಯಲ್ಲಿ ಎ ಆ ಅಂಗಡಿಯಲ್ಲಿರುವಂತಹ ಅಸಿಸ್ಟೆಂಟ್ ಸಹಾಯಕ ಆಗಿರ್ತಾನೆ, ಸಹಾಯಕ ಆಗಿರ್ತಾಳೆ. ಬಿ ಕಸ್ಟಮರ್ ಆಗಿರ್ತಾರೆ. ಅಭ್ಯಾಸಕ್ಕೆ ತಗೊಳ್ಳೋಣ. ಈಗ ಇದನ್ನ ಹೇಗೆ ಸಂಭಾಷಿಸೋದು ಅಂತ ಹೇಳಿ ತೋರಿಸ್ತೇನೆ, ನೀವು ಅದನ್ನ ಅನುಸರಿಸ್ತೀರಿ. ಆಗ್ಬೋದಲ್ಲ? ಓಕೆ.

0: Pardon me, madam. May I help you?
1: B. Yes.
0: Where's the vegetable section here?
1: Yes.
0: Where is the vegetable section here?
1: A. Madam, you go straight this way. You see it there.
0: B. Is it?
1: Thanks a lot.
0: A. It's my pleasure, madam.
1: ಇನ್ನೊಮ್ಮೆ ನಿಧಾನಕ್ಕೆ ಹೇಳ್ತೇನೆ.
0: ಎ. ಪಾರ್ಡನ್ ಮೀ ಮ್ಯಾಡಮ್, ಮೇ ಐ ಹೆಲ್ಪ್ ಯು?
1: ಬಿ. ಯಸ್.
0: ವೇರ್ ಈಸ್ ದ ವೆಜಿಟಬಲ್ ಸೆಕ್ಷನ್ ಹಿಯರ್?
1: ಎ.
0: ಮ್ಯಾಡಮ್, ಯು ಗೋ ಸ್ಟ್ರೈಟ್ ದಿಸ್ ವೇ. ಯು ಸೀ ಇಟ್ ದೇರ್.
1: ಬಿ.
0: ಈಸ್ ಇಟ್? ಥ್ಯಾಂಕ್ಸ್ ಅ ಲಾಟ್.
1: ಎ.
0: ಇಟ್ಸ್ ಮೈ ಪ್ಲೆಷರ್, ಮ್ಯಾಡಮ್.
2: ಮಕ್ಕಳೇ, ಇದನ್ನ ಅಭ್ಯಾಸ ಮಾಡ್ತೀರಿ ಅಲ್ಲ? ಈಗ ಕೊಟ್ಟಂತ ಸಂಭಾಷಣೆಗಳನ್ನ ಒಂದು ನೋಟ್ಬುಕ್ ಅಲ್ಲಿ ಪೂರ್ಣವಾಗಿ ಬರ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. ನೀವು ಹೀಗೆ ಬರ್ಕೊಂಡು ಮತ್ತೆ ಈ ಕಾರ್ಯಕ್ರಮ ಮರು ಪ್ರಸಾರ ಆಗುವ ಸಂದರ್ಭದಲ್ಲಿ ಇನ್ನೊಮ್ಮೆ ಕೇಳಿ ನಿಮ್ಮ ಜೊತೆಯವರ ಜೊತೆ ಕೂತು ಅಭ್ಯಾಸ ಮಾಡಿದ್ರೆ ಇಂಗ್ಲಿಷ್ ಬರುತ್ತೆ. ಆಗ ನಿಮಗೆ ಈ ಇಂಗ್ಲಿಷ್ ಕಲಿಯುವ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಕೆಲಸ ಶ್ರಮ ಸಾರ್ಥಕ ಆಗತ್ತೆ. ಈ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಈ ಕಾರ್ಯಕ್ರಮವನ್ನು ಕೊಡ್ತಾ ಇರುವಂತಹ ನಾನು ಸದಾನಂದ, ನನ್ನ ಶ್ರಮವೂ ಕೂಡ ಸಾರ್ಥಕ ಆಗತ್ತೆ. ನಮ್ಮಿಬ್ಬರ ಉದ್ದೇಶವು ಒಂದೇ, ನೀವು ಒಳ್ಳೆ ಇಂಗ್ಲಿಷನ್ನ ಕಲಿಬೇಕು, ನಿಮ್ಮ ಬದುಕನ್ನ ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ಬೇಕು. ಆಗ್ತದಲ್ವಾ? ಮತ್ತೆ ಮುಂದಿನ ಪ್ರಗತಿನಲ್ಲಿ ನಾವಿಬ್ಬರು ಭೇಟಿಯಾಗೋಣ. ಅಲ್ಲಿಯವರೆಗೆ

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ನಲ್ಲಿ ಸಂಭಾಷಣೆ ನಡೆಸುವ ಅಭ್ಯಾಸಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ನಿಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರಿ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ

0: ಕಟಕ್ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನವಗ್ರಹ ಮಹಿಮೆ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ರಮಣ ಗೋವಿಂದ, ಹರ ನಮ ಪಾರ್ವತೀಪತೆ. ಕೀರ್ತನಾರಂಭ ಕಾಲದಲ್ಲಿ ಸಕಲ ಯಾವ ಮಾನವ ರಾಶಿಗಳಲ್ಲಿ ಈ ಗ್ರಹ ದೇವತೆಗಳು ಪ್ರವೇಶ ಮಾಡಿ ಅವರ ಯಾವ ಪಾಪ ಪುಣ್ಯಕ್ಕನುಸಾರವಾಗಿ ಫಲಾಫಲಗಳನ್ನು ಕೊಡತಕ್ಕಂಥದ್ದು ಈ ನವಗ್ರಹಾದಿ ದೇವತೆಗಳ ಕರ್ತವ್ಯ. ಮನುಷ್ಯನಿಗೆ ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಕಷ್ಟ ನಷ್ಟ, ಮಾನ ಅವಮಾನ, ಕೀರ್ತಿ ಅಪಕೀರ್ತಿ, ಸನ್ಮಾನ ಬಹುಮಾನ, ಮಕ್ಕಳ ಭಾಗ್ಯ ಸಂತಾನ ವಿಹೀನ, ವಿದ್ಯೆ ಅವಿದ್ಯೆ, ಐಶ್ವರ್ಯ ಸಂಪತ್ತು, ಸಿರಿತನ ಬಡತನ ಇತ್ಯಾದಿಗಳನ್ನು ಕೊಡತಕ್ಕಂಥವರೇ ಈ ಗ್ರಹ ದೇವತೆಗಳು. ಮನುಷ್ಯ ತಾಯಿ ಗರ್ಭದಿಂದ ಭೂಪತನವಾದ ಮೇಲೆ ಬಾಲಗ್ರಹ ರೂಪದಲ್ಲಿ ಈ ಗ್ರಹಗಳು ಕಾಡಿ ಅವನ ಯಾವ ಅಂತ್ಯಕಾಲದವರೆಗೂ ಕೂಡ ಈ ಗ್ರಹ ದೇವತೆಗಳು ಅವರನ್ನು ಎಡಬಿಡದೆ ಮಾನವರನ್ನು ತಾವು ಕಾಪಾಡ್ತಾ ಇರ್ತಾರೆ. ಆದ್ದರಿಂದ ಇಂಥ ನವಗ್ರಹಾದಿ ದೇವತೆಗಳ ವಿಚಾರವನ್ನು ಕುರಿತು ಕೆಲವು ಕಾಲ ಆ ಗ್ರಹ ದೇವತೆಗಳ ಕಥೆಯನ್ನು ಕೇಳಿ ನಾವೆಲ್ಲರೂ ನವಗ್ರಹಾದಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ತತ್

ನಮಃ. ಮೊದಲನೇ ಗ್ರಹ ಸೂರ್ಯ. ಸೂರ್ಯನನ್ನ ರವಿ, ಭಾನು, ಆದಿತ್ಯ, ಅರುಣ ಇತ್ಯಾದಿಯಾಗಿ ಸೂರ್ಯದೇವರನ್ನು ಕರೀತಾರೆ. ಸಕಲ ಯಾವ ಗ್ರಹಗಳಿಗೆ ಅರಸನಾಗಿರ್ತಕ್ಕಂಥವನೇ ಸೂರ್ಯನಾರಾಯಣ. ವೇದದಲ್ಲಿ ಹೇಳ್ತಾರೆ,

ತಂದೆ ನವಬ್ರಹ್ಮರಲ್ಲಿ ಒಬ್ಬನಾದ ಕಶ್ಯಪ ಬ್ರಹ್ಮ, ತಾಯಿ ಅದಿತಿ, ಹೆಂಡತಿ ಸೌಜ್ಞಾದೇವಿ ಛಾಯಾದೇವಿ. ಸೌಜ್ಞಾದೇವಿಯ ಗರ್ಭದಲ್ಲಿ ಯಮ, ಮನು, ಯಮುನೆ. ಛಾಯಾದೇವಿ ಗರ್ಭದಲ್ಲಿ ಸಾವರ್ಣ, ಶನಿಶ್ಚರ ಅಂತ. ಭಗವಂತನಾದ ಸೂರ್ಯನಾರಾಯಣನಿಗೆ 5 ಜನ ಮಕ್ಕಳು. ಸಿಂಹರಾಶಿಗೆ ಒಡೆಯ, ಕಾಶ್ಯಪ ಗೋತ್ರ, ಏಕಚಕ್ರ ರಥವಾಹಕ. ಈ ಯಾವ ರಥಕ್ಕೆ 7 ಅಶ್ವಗಳು, ನವಧಾನ್ಯದಲ್ಲಿ ಗೋಧಿ, ನವರತ್ನದಲ್ಲಿ ಕೆಂಪು. ಕೆಂಪು ವಸ್ತ್ರ ಭಗವಂತನಾದ ಸೂರ್ಯನಿಗೆ ಬಹು ಪ್ರೀತಿಯಾದದ್ದು. ಭಗವಂತನಾದ ಸೂರ್ಯನಾರಾಯಣ ಬಿಳಿ ಎಕ್ಕದ ಗಿಡದಲ್ಲಿ ತಾನು ವಾಸವಾಗಿರ್ತಾನೆ. ಚತುರ್ಭುಜಗಳಿಂದ ಕೂಡಿದ ಸೂರ್ಯನಿಗೆ ಚಕ್ರ, ಕಮಲ. ಆ ಕಮಲಪೀಠದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಅವನೇ ಸೂರ್ಯನಾರಾಯಣ. ಸೂರ್ಯನಿಲ್ಲ ಅಂದರೆ ಜಗತ್ತಿಗೆ ಬೆಳಕಿಲ್ಲ, ಅವನಿಲ್ಲದೆ ವಿಜ್ಞಾನವಿಲ್ಲ, ಅವನಿಲ್ಲದೆ ಜಪತಪಾದಿಗಳು ನಡೆಯುವಂತಿಲ್ಲ. ಅವನೇ ಯಾವ ತ್ರಿಮೂರ್ತಿಗಳ ಸ್ವರೂಪನಾಗಿ ಮನುಷ್ಯರು ಮಾಡತಕ್ಕಂಥ ಎಲ್ಲ ಕರ್ಮಕ್ಕೂ ಸಾಕ್ಷ್ಯಭೂತನಾಗಿ ಆ ಪರಮಾತ್ಮ ತಾನು ನಿಂತು ನೋಡುತ್ತಿದ್ದಾನಾದ ಕಾರಣ ಸೂರ್ಯನ ಯಾವ ರಶ್ಮಿಯಿಂದಲೇ ಧಾನ್ಯಗಳ ಸಮೃದ್ಧಿ. ಸೂರ್ಯನಾರಾಯಣ ರೋಗರಹಿತನು, ಮನುಷ್ಯನಿಗೆ ರೋಗವನ್ನು ಉಲ್ಬಣ ಮಾಡದಂತೆ ತಡೆಯತಕ್ಕಂಥವನು, ಆರೋಗ್ಯ ಭಾಗ್ಯವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ. ಸೂರ್ಯ ಇರುವ ತನಕ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಯಾವ ಆ ಕ್ರಿಮಿಗಳು ಆ ಕಾರ್ಯವನ್ನು ಮಾಡದೆ ಸ್ಥಗಿತಗೊಂಡು ಸಂಧ್ಯಾಕಾಲವಾದ ಮೇಲೆ ಆ ಕ್ರಿಮಿಗಳಿಗೆ ಚೈತನ್ಯ ಬಂದು ಮನುಷ್ಯನನ್ನು ಕಾಡ್ತವೆ. ಆದ್ದರಿಂದ ಮನುಷ್ಯನಲ್ಲಿರಬೇಕಾದ ಆ ರೋಗವನ್ನು ಪರಿಹಾರ ಮಾಡತಕ್ಕಂಥವನು ಸೂರ್ಯನಾರಾಯಣನಾದ್ದರಿಂದ ಇಂಥ ಸೂರ್ಯದೇವ ಯಾರ್ಯಾರಿಗೆ ಏನೇನು ಫಲಾಫಲಗಳನ್ನು ಕೊಟ್ಟಿದ್ದಾನೆ ಅಂದರೆ, ಯಾವ ಸತ್ರಾಜಿತ ಮಹಾರಾಜ, ಮಧುರಾ ನಗರದ ಅರಸ ಸತ್ರಾಜಿತ ಮಹಾರಾಜ, ಕೃಷ್ಣಬಲರಾಮಾದಿಗಳಿಗಿಂತಲೂ ಕೂಡ ಮಿಗಿಲಾದ ಐಶ್ವರ್ಯವನ್ನು ಪಡೆಯಬೇಕು ಅಂತ ಹೇಳಿ ಬಹು ಹಂಬಲದಿಂದ ಇರುವಾಗ ಬ್ರಹ್ಮಮಾನಸ ಪುತ್ರರಾದ ನಾರದರು ಮಹತಿ ಎಂಬ ವೀಣೆಯನ್ನು ಹಿಡಿದು ದೇವಗಾನ ಮಾಡ್ತಾ ಬರ್ತಾ ಇದ್ದಾರೆ.

ಬ್ರಹ್ಮ ಮುನೀಂದ್ರನಾದ ನಾರದನ ಆಗಮನವನ್ನು ಕಂಡು ಸತ್ರಾಜಿತ ಮಹಾರಾಜ ನಾರದರಲ್ಲಿ ಕೇಳ್ತಾನೆ, ಬ್ರಹ್ಮ ಮುನೀಂದ್ರ, ಈ ಯಾವ ಕೃಷ್ಣ ಬಲರಾಮಾದಿಗಳಿಗಿಂತಲೂ ಕೂಡ ಸಕಲೈಶ್ವರ್ಯ ಸಂಪದ್ಭರಿತನಾಗಬೇಕಾದ ಕಾರಣ ಇದಕ್ಕೇನಾದರೂ ಮಾರ್ಗವಿದೆಯೇ? ಅಯ್ಯ, ಜಗತ್ತಿಗೆ ಆಧಾರ ಸ್ವರೂಪನಾಗಿ ಎಲ್ಲರ ಕರ್ಮಸಾಕ್ಷಿಯಾಗಿರ್ತಕ್ಕಂಥ ಆ ಸೂರ್ಯದೇವನನ್ನು ನೀನು ತಪವನ್ನು ಮಾಡಿ ಮೆಚ್ಚಿಸಿದರೆ ಸೂರ್ಯಾನುಗ್ರಹದಿಂದ ನೀನು ಯಕ್ಷಲೋಕಕ್ಕೆ ಒಡೆಯನಾದ ಕುಬೇರನಿಗಿಂತಲೂ ಅತಿ ಸಂಪನ್ನವನ್ನು ಪಡೀತೀಯ ಅಂತ ಹೇಳಿ

ಬ್ರಹ್ಮಮುನೀಂದ್ರರಾದ ನಾರದರು ಯಾವ ಸತ್ರಾಜಿತ ಮಹಾರಾಜನಿಗೆ ಸೂರ್ಯದೇವನ ಮಂತ್ರವನ್ನು ಉಪದೇಶ ಮಾಡುತ್ತಾರೆ. ಸತ್ರಾಜಿತ ಮಹಾರಾಜ ತಾನು ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡಲು ಸಮುದ್ರ ತೀರದಲ್ಲಿ ತಾನು ಕೂತು ತಪವನ್ನು ಮಾಡುತ್ತಿರ್ತಾನೆ. ಆಗ ಇವನ ತಪಸ್ಸಿಗೆ ಮೆಚ್ಚಿ ಭಗವಂತನಾದ ಸೂರ್ಯನಾರಾಯಣ ಪ್ರತ್ಯಕ್ಷನಾಗ್ತಾನೆ.

ಸತ್ರಾಜಿತನ ಘೋರವಾದ ತಪಸ್ಸನ್ನು ಕಂಡು ಭಗವಂತನಾದ ಸೂರ್ಯನಾರಾಯಣ ಥಟ್ಟನೆ ಪ್ರತ್ಯಕ್ಷನಾಗಿ, ಸತ್ರಾಜಿತ ಮಹಾರಾಜ ಏನು ಬೇಕು ನಿನಗೆ ವರದಾನ? ದೇವದೇವ, ಈ ಜಗತ್ತಿನಲ್ಲಿ ಸಕಲೈಶ್ವರ್ಯ ಸಂಪದ್ಭರಿತನಾಗಬೇಕು ಎಂಬುದೇ ನನ್ನ ಕೋರಿಕೆ. ಧನ್ಯ ಧನ್ಯ, ಹಾಗಾದರೆ ನನ್ನ ಕೊರಳಲ್ಲಿರುವ ಈ ಶಮಂತಕ ಮಣಿಯನ್ನು ನಿನಗೆ ಕೊಡ್ತೇನೆ. ಆ ಮಣಿಯನ್ನು ಶುಚಿಯಾದ ಸ್ಥಳದಲ್ಲಿಟ್ಟು ನಿತ್ಯ ಪೂಜೆ ಮಾಡಿದರೆ ಒಂದು ದಿನಕ್ಕೆ 8 ಮಣದ ಬಂಗಾರವನ್ನು ಕೊಡುತ್ತೆ. ಆ ಮಣಿಯು ಮೈಲಿಗೆಯಾದರೆ ಅದರಿಂದ ಮರಣಪ್ರಾಪ್ತಿಯಾಗುತ್ತೆ, ಎಚ್ಚರ ಎಚ್ಚರ ಅಂತ ಹೇಳಿ ಸೂರ್ಯದೇವರು ಸತ್ರಾಜಿತ ಮಹಾರಾಜನಿಗೆ ಶಮಂತಕ ಮಣಿಯನ್ನು ಕೊಟ್ಟರು. ಸೂರ್ಯದೇವರು ಒಂದೊಂದು ಜಗತ್ತಿಗೆ ಉಪಕಾರ ಮಾಡಿದವರು. ಸೂರ್ಯನಾರಾಯಣ ಪಾಂಡವರು ತಾವು ಕಾನನದಲ್ಲಿ ಅಲಿಯುವಾಗ 3000 ಜನ ಬ್ರಾಹ್ಮಣೋತ್ತಮರು ಯಾವ ಪಾಂಡವರನ್ನು ಅವಲಂಬಿಸಿ ಬರ್ತಾರೆ. ಧರ್ಮರಾಯನಿಗೆ ಚಿಂತೆ, ಇವರೆಲ್ಲರಿಗೂ ನಾನು ಎಲ್ಲಿ ಭೋಜನವನ್ನಿಡಲಿ, ಯಾರು ನನ್ನ ರಕ್ಷಣೆ ಮಾಡುವರು, ಇದಕ್ಕೆ ದಾರಿ ಉಪಾಯವಿಲ್ಲವೇ ಅಂತ ಹೇಳಿ ಆಗ ಧೌಮ್ಯ ಮಹಾರ್ಷಿಗಳು ಅಂದರೆ ಪಾಂಡವರ ಗುರುಗಳಾಗಿರ್ತಕ್ಕಂಥ ಧೌಮ್ಯರನ್ನು ಆ ಯಾವ ಧರ್ಮರಾಯ ಪ್ರಾರ್ಥನೆ ಮಾಡ್ತಾನೆ.

ನಮಃ. ಧೌಮ್ಯರು ತಾವು ಪ್ರಸನ್ನವದನರಾಗಿ, ಧರ್ಮರಾಯ, ಆದಿತ್ಯ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇನೆ, ಆತನನ್ನು ಕುರಿತು ಧ್ಯಾನ ಮಾಡು ಅಂತ ಹೇಳಿ ಧೌಮ್ಯರು ಧರ್ಮರಾಯನಿಗೆ ಆದಿತ್ಯ ಮಂತ್ರವನ್ನು ಉಪದೇಶ ಮಾಡಿದಾಗ ನಿಷ್ಠಾವಂತನಾದ ಧರ್ಮರಾಯ ಏಕಾಗ್ರತೆಯಿಂದ ಯಾವ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಸೂರ್ಯದೇವರು ಪ್ರಸನ್ನರಾಗ್ತಾರೆ. ಧರ್ಮ, ನಿನ್ನ ಯಾವ ಮನದ ಇಷ್ಟಾರ್ಥವನ್ನು ನಾನು ಬಲ್ಲೆ. ಬ್ರಾಹ್ಮಣರ ಋಷಿಮುನಿಗಳ ಸೇವೆಯೇ ನಿನ್ನ ಮಹತ್ತರವಾದ ಗುರಿಯಾದ ಕಾರಣ ಇಗೋ ಈ ಅಕ್ಷಯ ಪಾತ್ರೆಯನ್ನು ನಾನು ನಿನಗೆ ಅನುಗ್ರಹ ಮಾಡುತ್ತಿದ್ದೇನೆ. ಎಲ್ಲರ ಭೋಜನವಾದ ನಂತರ ನಿಮ್ಮೈವರ ಪತ್ನಿಯಾದ ದ್ರೌಪದಾದೇವಿ ಈ ಯಾವ ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಬೇಕು. ಮತ್ತೆ ಇದು ಸೂರ್ಯೋದಯವಾದ ಮೇಲೆ ಇದರಲ್ಲಿ ಅಕ್ಷಯ ಸಮೃದ್ಧಿಯಾಗುತ್ತೆ, ಎಚ್ಚರ ಅಂತ ಹೇಳಿ ಯಾವ ಸೂರ್ಯದೇವರು ಧರ್ಮರಾಯನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟರು. ಹೀಗೆ ಲೋಕೋಪಕಾರಿಯಾದ ಯಾವ ಸೂರ್ಯನಾರಾಯಣ, ಅವನ ವಂಶದಲ್ಲಿ ಅವತಾರ ಮಾಡಿದವರೇ ಶ್ರೀರಾಮಚಂದ್ರ, ನಳ, ಮಾಂಧಾತ, ಪುರೂರವಾದಿಗಳು ಇತ್ಯಾದಿಯಾಗಿ ಸೂರ್ಯವಂಶದಲ್ಲಿ ಹುಟ್ಟಿ ರಾಜಾರಾಮನಾಗಿರ್ತಕ್ಕಂಥ ಶ್ರೀರಾಮ ತಾನು ಅವತಾರ ಮಾಡಿ ವಾಲ್ಮೀಕಿ ಮಹರ್ಷಿಗಳಿಂದ ಸಂಪೂರ್ಣ ರಾಮಾಯಣವನ್ನು ತಾನು ವಿರಚಿತ ಮಾಡಿ ಜಗದ್ವಿಖ್ಯಾತವಾದದ್ದು ಅಂತಹ ಸೂರ್ಯದೇವನ ಕಾಂತಿದಾಯಕ ಸೂರ್ಯನಾರಾಯಣನನ್ನು ಯಾರು ಉಷಃಕಾಲದಲ್ಲಿ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೋ ದೇಹದಲ್ಲಿ ಕಾಂತಿ, ಮುಖದಲ್ಲಿ ಯಾವ ತೇಜಸ್ಸು ಪ್ರಾಪ್ತಿಯಾಗಿ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕಂಥ ಅವನು ಸೂರ್ಯನಾರಾಯಣ ಎಂಬುದಾಗಿ ಮೊದಲನೇ ಗ್ರಹವಾದ ಸೂರ್ಯದೇವನ ವಿಚಾರವನ್ನು ಹೇಳಿ ಎರಡನೇ ಗ್ರಹವಾದ ಚಂದ್ರನ ವಿಚಾರ ಕುರಿತು ವಿಮರ್ಶೆ ಮಾಡೋಣ. ದದಿ ಶಂಕ ತುಷಾರಂಭಂ ಕ್ಷೀರೋದಾರ್ಣವಂ.

ಇಂದ್ರನ ತಂದೆ ಅತ್ರಿಮುನೀಂದ್ರ, ತಾಯಿ ಅನಸೂಯಾದೇವಿ. ಒಂದು ಕಡೆ ಹೇಳ್ತಾರೆ, ಕ್ಷೀರ ಸಮುದ್ರ ಮಥನ ಮಾಡುವಾಗ ಕ್ಷೀರ ಸಮುದ್ರದಲ್ಲಿ ಉತ್ಪನ್ನನಾದವನು ಚಂದ್ರ ಅಂತಲೂ ಹೇಳ್ತಾರೆ. ಚಂದ್ರನ ಗೋತ್ರ ಆತ್ರೇಯಸ್ಯ ಗೋತ್ರ, ರಾಶಿ ಕರ್ಕಾಟಕ. ಯಾವ ಚಂದ್ರನ ರಥಕ್ಕೆ ಜಿಂಕೆ ಅಥವಾ 10 ಕುದುರೆಗಳು ಅಂತ ಹೇಳ್ತಾರೆ. ಚಂದ್ರನಿಗೆ ಹೆಂಡತಿಯರು 27 ಜನ. ಈ 27 ಜನರು ಯಾರು ಅಂದರೆ ದಕ್ಷಪುತ್ರಿಯರು. ಆ 27 ಜನರು ತಾರಾಲೋಕಾದೀಶ್ವರ ಅಂತ ಚಂದ್ರನಿಗೆ ಮತ್ತೊಂದು ಹೆಸರು. ರೋಹಿಣಿ, ಕೃತ್ತಿಕ, ಮೃಗಾಶ್ರ, ಭರಣಿ, ಆರಿದ್ರ ಇತ್ಯಾದಿಯಾಗಿ ಯಾವ ನಕ್ಷತ್ರಗಳು ಏನಿದೆ ಆ ನಕ್ಷತ್ರಗಳಿಗೆ ಒಡೆಯನಾಗಿರ್ತಕ್ಕಂಥ ಅವನೇ ಚಂದ್ರ. ಈ ಚಂದ್ರ ತಾನು 26 ಜನ ಹೆಂಡತಿಯರನ್ನು ಕಡೆಗಾಣಿಸಿ ರೋಹಿಣಿಯ ಯಾವ ಗ್ರಹದಲ್ಲೇ ತಾನು ಕಾಲಯಾಪನೆ ಮಾಡುವಾಗ ಈ 26 ಜನ ಹೆಣ್ಣು ಮಕ್ಕಳು ತಮ್ಮ ತಂದೆಯಾಗಿರ್ತಕ್ಕಂಥ ದಕ್ಷನ ಯಾವ ಲೋಕಕ್ಕೆ ಬಂದು ಅಪ್ಪ ಅಪ್ಪ ಅಪ್ಪ ದಕ್ಷ ನೋಡ್ತಾನೆ. ಏಕಕಾಲದಲ್ಲಿ ತನ್ನ ಪುತ್ರಿಯರೆಲ್ಲರೂ ಬಂದಿರುವುದನ್ನು ಕಂಡು, ಮಕ್ಕಳೇ ಏನಾಯಿತಮ್ಮ, ಏನಾಯಿತು ನಿಮಗೆ ಅಪ್ಪ, ಎಲ್ಲರನ್ನು ಸರಿಸಮಾನವಾಗಿ ಕಾಣಬೇಕೆಂಬುದಾಗಿ. ನೀನು ಯಾವ ನಮ್ಮ ಪತಿಯಾದ ಚಂದ್ರನಿಗೆ ಕನ್ಯಾದಾನ ಮಾಡಿದರೆ ನಮ್ಮನ್ನೆಲ್ಲ ಬಿಟ್ಟು ಆ ರೋಹಿಣಿಯ ಮನೆಯಲ್ಲೇ ಅಂತಃಪುರದಲ್ಲಿ ಕಾಲಹರಣ ಮಾಡಿ ನಮಗೆ ಯಾವ ಸುಖವನ್ನು ಕೊಡದೆ ಹೀಗೆ ಮಾಡಿದ್ದಾನೆ ಚಂದ್ರ ಅಂತ ಹೇಳಿ ದಕ್ಷ ಬ್ರಹ್ಮ ಹೆಣ್ಣು ಮಕ್ಕಳ ಮಾತನ್ನು ಕೇಳಿ ಚಂದ್ರ ಲೋಕಕ್ಕೆ ಭರ್ರನೆ ಬರ್ತಿದ್ದಾನೆ. ಎಲಾ ಜಾಮಾತ, ನನ್ನ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಎಂಬುದಾಗಿ ನಾನು ನಿನಗೆ ಕೊಟ್ಟು ವಿವಾಹ ಮಾಡಿದರೆ ರೋಹಿಣಿಯಲ್ಲೇ ನೀನು ಅನುರಕ್ತನಾಗಿರುವ ಕಾರಣ ನಿನಗೆ ಕ್ಷಯ ರೋಗ ಪ್ರಾಪ್ತಿಯಾಗಲಿ. ಮಾವ ಕೊಟ್ಟ ಶಾಪ, ಚಂದ್ರನಿಗೆ ಕ್ಷಯರೋಗ ಪ್ರಾಪ್ತಿಯಾಯಿತು. ಚಂದ್ರನ ಯಾವ ದೇಹ ಕಾಂತಿಹೀನವಾಯಿತು, ಜಗತ್ತೇ ಅಂಧಕಾರವಾಯಿತು. ಆಗ ಸಕಲ ದೇವತೆಗಳು ದಕ್ಷಪುತ್ರಿಯರು ದಕ್ಷನಲ್ಲಿ ಬಂದು ತಾವು ಮೊರೆಯನ್ನು ಇಟ್ಟು ಆ ಚಂದ್ರನಿಗೆ ವಿಷಾಪವನ್ನು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ, ಆಗ ದಕ್ಷ ಬ್ರಹ್ಮ ಲೋಕದ ಯಾವ ಕಲ್ಯಾಣವನ್ನು ಅರಿತವನಾಗಿ 15 ದಿನ ನೀನು ವೃದ್ಧಿ ಚಂದ್ರನಾಗಿ 15 ದಿನ ಕ್ಷೀಣ ಚಂದ್ರನಾಗುವಂತ ತಾನು ವಿಷಾಪವನ್ನು ಕೊಟ್ಟಿದ್ದಾನೆ. ಹಾಗೆ ಚಂದ್ರನಿಲ್ಲ ಅಂದರೆ ನವದಂಪತಿಗಳಿಗೆ ಸುಖವಿಲ್ಲ, ಚಂದ್ರನಿಲ್ಲ ಅಂದರೆ ಜಗತ್ತಿನಲ್ಲಿ ಆ ಯಾವ ಶಾಂತಿ ಇಲ್ಲ. ಎಲ್ಲರ ಹೃನ್ಮನೆಗಳಲ್ಲಿ ಶಾಂತಿ ಕೊಡುವನೇ ಚಂದ್ರ. ನೋಡಿ, ತಾಯಂದರು ಮಕ್ಕಳು ರಚ್ಚೆ ಇಟ್ಟಾಗ ಆ ತಾಯಿ ಮಗುವನ್ನು ತಾನು ಎತ್ಕೊಂಡು ಚಂದ್ರನನ್ನು ತೋರಿಸಿ ಸಮಾಧಾನ ಮಾಡ್ತಾಳೆ,

ಈ ರೀತಿಯಾಗಿ ಚಂದ್ರ ತಾನು ಬಿಳಿ ಬಣ್ಣದ ವಸ್ತ್ರ, ನವಧಾನ್ಯದಲ್ಲಿ ಅಕ್ಕಿ, ನೈವೇದ್ಯ ಪಾಯಸ ಅನ್ನ, ಮುತ್ತುಕದ ಮರದಲ್ಲಿರ್ತಾನೆ, ನವರತ್ನದಲ್ಲಿ ಮುತ್ತು, ಯಾಮನ ದೇಶ, ನಾಲ್ಕು ಕೈ ಆಯುಧ, ದಂಡ, ಬಿಲ್ಲು, ಬಾಣ, ಕಮಲ. ಚಂದ್ರನಿಯಾವ ಎರಡನೇ ಗ್ರಹ, ಈತನ ಸಂಕ್ಷಿಪ್ತವಾದ ವಿಚಾರ. ಇನ್ನು ಮೂರನೇ ಗ್ರಹ ಮಂಗಳ.

ಮಂಗಲ ಅನ್ನತಕ್ಕಂಥ ಈ ಗ್ರಹ, ಅವನಿಗೆ ಮೂರು ಹೆಸರು: ಪೂಜಾ, ಅಂಗಾರಕ, ಮಂಗಲ. ಹೆಣ್ಣು ಮಕ್ಕಳಿಗೆ ಅಂಗಾರಕ ದೋಷವಿರಬಾರದು. ಯಾವ ಹೆಣ್ಣಿಗೆ ಅಂಗಾರಕ ದೋಷವಿರುತ್ತೋ ಅವಳು ವಿವಾಹವಾದ ಒಂದು ವರ್ಷದಲ್ಲಿ ವೈಧವ್ಯವನ್ನು ಪಡೆಯುತ್ತಾಳೆ. ಆದ್ದರಿಂದ ಅಂಗಾರಕ ದೋಷವಿರತಕ್ಕಂಥ ಹೆಣ್ಣಿಗೆ ಅಂಗಾರಕ ದೋಷವಿರತಕ್ಕಂಥ ಗಂಡನ್ನೇ ಕೊಟ್ಟು ಮದುವೆ ಮಾಡಬೇಕು. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಬಹಳ ಬೇಕಾಗಿರ್ತಕ್ಕಂಥ ಅವನು ಈ ಮಂಗಲ ಅನ್ನೋ ಗ್ರಹ. ಇವನ ತಂದೆಯೇ ಮಹಾವಿಷ್ಣು. ಮಹಾವಿಷ್ಣು ಅಂದರೆ ವರಹ ಸ್ವಾಮಿ. ಯಾವ ಹಿರಣ್ಯಾಕ್ಷ ಆ ಭೂತಾಯಿಯನ್ನು ಇಳಿಯಲು ತಾನು

ಭೂದೇವಿ ನಿಡಿಲು ಹೊರಡುವಾಗ ಭೂತಾಯಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಳೆ. ಆಗ ಮಹಾವಿಷ್ಣು ತಾನು ವರಹರೂಪದಿಂದ ಬಂದು ಭೂದೇವಿಯನ್ನು ತನ್ನ ಎರಡು ಕೋರೆ ಹಲ್ಲುಗಳಿಂದ ಆ ಭೂಮಂಡಲವನ್ನು ಮೇಲೆತ್ತಿ ಹಿರಣ್ಯಾಕ್ಷನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಆ ವರಹಸ್ವಾಮಿಯ ಹಣೆಯಲ್ಲಿ ಬೆವರು ಹನಿಗಳು ಮುತ್ತಿನಂತೆ ತಾನು ಉದುರಲಿಕ್ಕೆ ಪ್ರಾರಂಭವಾಗುತ್ತೆ. ಅದನ್ನು ಭೂತಾಯಿ ಪಾನ ಮಾಡಿ ಗರ್ಭವನ್ನು ಧರಿಸಿ ಯಾವ ಧರಣಿ ಗರ್ಭಸಂಭೂತಂ ಮಂಗಳ ಅನ್ನತಕ್ಕಂಥ ಈತನಿಗೆ ಜನ್ಮ ಕೊಡ್ತಾಳೆ. ಈತನ ಹೆಂಡತಿ ಶಕ್ತಿ, ರಾಶಿ ಮೇಷ ಮತ್ತು ವೃಶ್ಚಿಕ ರಾಶಿ, ಗೋತ್ರ ಭಾರದ್ವಾಜ ಗೋತ್ರ, ದೇಶನ ಆವಂತಿ ನಗರ, ವಾಹನ ಟಗರು, ರಕ್ತವರ್ಣ ಕಗ್ಗಲಿ ಗಿಡದಲ್ಲಿ ವಾಸವಾಗಿರ್ತಾನೆ, ನವಧಾನ್ಯದಲ್ಲಿ ತೊಗರಿಯ ಬೇಳೆ, ನೈವೇದ್ಯ ಬೆಲ್ಲ ಮಿಶ್ರಿತವಾದ ಅನ್ನ, ಅರೆಕೆಂಪು ವಸ್ತ್ರ, ನವರತ್ನದಲ್ಲಿ ಹವಳ, ಗದಾಧರ, ಶೂಲ, ಬಿಲ್ಲು ಬಾಣವನ್ನು ಹಿಡಿದವನು, ಮಾಟ ಕೂಟ ಯಂತ್ರ ಮಂತ್ರ ತಂತ್ರ ಇತ್ಯಾದಿಗಳನ್ನು ಮಾಡಿಸ್ತಾರಲ್ಲ, ಇವೆಲ್ಲ ಪರಿಹಾರವಾಗಬೇಕಾದರೆ, ಭೂತ ಪ್ರೇತಾದಿಗಳ ನಾಶವಾಗಬೇಕಾದರೆ ಯಾವ ಈ ಅಂಗಾರಕನನ್ನು ಪೂಜೆ ಮಾಡಿದರೆ ಎಲ್ಲ ದೋಷಗಳು ಪರಿಹಾರ. ಹೆಣ್ಣು ಮಕ್ಕಳಿಗೆ ಅಂಗಾರಕ ದೋಷ ತಿಳಿಯದಾಗಿ ಇದ್ದ ಪಕ್ಷದಲ್ಲಿ ಪೂರ್ವೀಕರು ಮಾಂಗಲ್ಯ ಧಾರಣೆ ಆಗುವ ಸಮಯದಲ್ಲಿ ಆ ಮಾಂಗಲ್ಯದ ಅಕ್ಕಪಕ್ಕ ಹವಳಮಣಿಯನ್ನು ಇಡ್ತಾ ಇದ್ರು. ಕಾರಣ, ಸುಮಂಗಲಿಯರು ಮನೆಗೆ ಹೋದಾಗ ಅಮ್ಮ ಕುಂಕುಮ ತಗೋ ಅಂತ ಹರಿದ್ರಾ ಕುಂಕುಮಗಳನ್ನು ಕೊಡುವಾಗ ಆ ಹರಿದ್ರಾ ಕುಂಕುಮಗಳನ್ನು ಮಾಂಗಲ್ಯಕ್ಕೆ ಹಚ್ಚುವಾಗ ಹವಳಮಣಿಗೆ ಅದನ್ನು ಇಟ್ಟಾಗ ಅಂಗಾರಕ ತೃಪ್ತನಾಗಿ ಆ ದೋಷವನ್ನು ಪರಿಹಾರ ಮಾಡುತ್ತಿದ್ದಾನೆ. ಆದ್ದರಿಂದ ಸ್ತ್ರೀಯರಿಗೆ ಯಾವ ಮಂಗಲಕಾರ ಮಂಗಲ ಭಗವಂತ ಯಾವಾಗಲೂ ಸಹಕಾರ ನೀಡತಕ್ಕಂಥವನಾದ್ದರಿಂದ ಇಂಥ ಮಂಗಲವನ್ನುಂಟು ಮಾಡತಕ್ಕಂಥ ಈ ಮಂಗಲನ ವಿಚಾರ ಹೇಳಿ ಇನ್ನು ಬುಧನ ವಿಚಾರಕ್ಕೆ ಬರೋಣ.

ಈತನ ತಂದೆ ಚಂದ್ರ, ತಾಯಿ ತಾರಾದೇವಿ, ಹೆಂಡತಿ ಜ್ಞಾನಿ, ಮಗ ಪುರೂರವ, ಕನ್ಯಾ ಮತ್ತು ಮಿಥುನ ರಾಶಿಗೆ ಒಡೆಯ, ಆತ್ರೇಯಸ್ಯ ಗೋತ್ರ, ಮಗದಾಧಿಪತಿ, ಇವನ ರಥಕ್ಕೆ ಸಿಂಹವೇ ವಾಹನ, ಹಸಿರು ವಸ್ತ್ರ, ನವಧಾನ್ಯದಲ್ಲಿ ಹೆಸರು ಕಾಳು, ನೈವೇದ್ಯ ಮೊಸರನ್ನ, ನವರತ್ನದಲ್ಲಿ ಪಚ್ಚೆ ಕಲ್ಲು, ಉತ್ತರಾಯಣಿ ಕಡ್ಡಿ, ಖಡ್ಗ, ಚರ್ಮ, ಗದ ಇತ್ಯಾದಿ ಯಾವ ಆಯುಧಗಳಿಂದ ವಿರಾಜಮಾನನಾಗಿರ್ತಕ್ಕಂಥವನು. ತರ್ಕಶಾಸ್ತ್ರ ಪ್ರವೀಣ, ಸೋಮವಂಶ ಪ್ರದೀಪ, ಗಗನಭೂಷಣನಾಗಿರ್ತಕ್ಕಂಥವನು ಈ ಗ್ರಹ. ಮನುಷ್ಯನಿಗೆ ಬುದ್ಧಿ ಇಲ್ಲ ಅಂದರೆ ಆ ಮನುಷ್ಯ ಇದ್ದು ಏನೂ ಪ್ರಯೋಜನಕಾರಿಯಾಗೋಲ್ಲ. ಆದ್ದರಿಂದ ಸರ್ವ ಮನುಷ್ಯರಿಗೂ ಬುದ್ಧಿದಾತನಾಗಿ ನಮ್ಮ ಯಾವ ದೇಹದಲ್ಲಿ ಅವನು ಯಾವ ಜ್ಞಾನೇಂದ್ರಿಯದಲ್ಲಿದ್ದು ಸರ್ವ ಮನುಷ್ಯರನ್ನು ಕಾಪಾಡ್ತಕ್ಕಂಥವನು ಈ ಗ್ರಹ. ಆದ್ದರಿಂದ ಇನ್ನು ಐದನೇ ಗ್ರಹ ಗುರುಗ್ರಹ.

ಗುರು ಅಂದ್ರೆ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ಕೊಡತಕ್ಕಂಥವನು. ಮುಕ್ಕೋಟಿ ಮೂರು ದೇವತೆಗಳಿಗೆ ಬೃಹಸ್ಪತಿ ಎಂಬ ಅಭಿದಾನವನ್ನು ಪಡೆದವನು. ಈತನ ತಂದೆ ಸೃಷ್ಟಿಕರ್ತನಾದ ಬ್ರಹ್ಮ, ಬ್ರಹ್ಮನ ಮಾನಸ ಪುತ್ರ. ತಾಯಿ ಶ್ರದ್ಧಾದೇವಿ, ಹೆಂಡತಿ ತಾರಾದೇವಿ. ಸಂತಾನವಿಲ್ಲ. ಈತ ಪರಶುರಾಮ ದೇವರ ಶಿಷ್ಯ. ಅಂಗೀರಸ ಗೋತ್ರ, ಧನು ಮತ್ತು ಮೀನರಾಶಿಗೆ ಒಡೆಯ. ಸಿಂಧು ದ್ವೀಪಾಧಿಪತಿ. ಇವನ ರಥಕ್ಕೆ ಆನೆ. ನವಧಾನ್ಯದಲ್ಲಿ ಕಡಲೆಕಾಳು, ಹಳದಿ ಬಣ್ಣದ ವಸ್ತ್ರ, ನೈವೇದ್ಯ ಬೆಲ್ಲ ಮಿಶ್ರಿತವಾದ ಅನ್ನ, ನವರತ್ನದಲ್ಲಿ ಪುಷ್ಯರಾಗ, ಅಶ್ವತ್ವೃಕ್ಷದಲ್ಲಿ ಸದಾ ವಾಸವಾಗಿರ್ತಾನೆ. ಈತ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ಕೊಡತಕ್ಕಂಥವನು. ಚಕ್ರ, ಧನಸ್ಸು, ಬಾಣ. ಇನ್ನೊಂದು ಕಡೆ ಹೇಳ್ತಾರೆ, ದಂಡ, ಕಮಂಡಲ, ಜಪಮಾಲೆ. ಮನುಷ್ಯನಿಗೆ ಭಗವಂತ ಎಲ್ಲ ಅನುಗ್ರಹ ಮಾಡಿದ್ರು, ಈ ಗುರು ಅಂತಕ್ಕಂಥ ಗ್ರಹ ಒಲಿದರೆ ದಾರಿದ್ರ್ಯವನ್ನು ನಾಶ ಮಾಡಿ ಐಶ್ವರ್ಯ ಸಂಪದವನ್ನು ಕೊಡತಕ್ಕಂಥವನು. ಗುರುವಿಲ್ಲದೆ ಹೋದ ಮೇಲೆ ಮನುಷ್ಯನಿಗೆ ಜ್ಞಾನವಿಲ್ಲ. ಯಾರು ಗುರು ಸೇವೆಯನ್ನು ಮಾಡುತ್ತಾರೋ ಒಂದು ದಿನ ಅವರು

ಗುರುವಾಗಬಲ್ಲರು. ಭಗವಂತನಾದ ಶ್ರೀಕೃಷ್ಣ ತಾನು ಅವತಾರ ಮಾಡಿ ಸಾಂದೀಪ ಮಹರ್ಷಿಗಳಲ್ಲಿ ತಾನು ಶಿಷ್ಯನಾಗಿ ಗುರುಮುಖೇನ ವಿದ್ಯೆಯನ್ನು ಕಲಿತವನು, ಜಗತ್ತಿಗೆ ಆದರ್ಶವಾಗಿ ತೋರಿದ ಭಗವಂತನಾದ ಕೃಷ್ಣ. ಶ್ರೀರಾಮಚಂದ್ರ ಗುರುವಿನ ಮಹಿಮೆಯನ್ನು ಜಗತ್ತಿಗೆ ತಾನು ಹರಡಲು ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ, ವಸುವಿಗೆ ಇಷ್ಟ ವಸಿಷ್ಠ, ಇವರೀರ್ವರನ್ನ ಗುರುವಾಗಿ ತಾನು ಪಡೆದು ಯಾವ ರಾಮದೇವರು ಕೀರ್ತಿ

ತ್ರಿಮೂರ್ತಿಗಳ ಅಂಶದಿಂದ ಕೂಡಿದವನು ಯಾವ ಗುರು? ಬ್ರಹ್ಮ ವಿಷ್ಣು ಯಾವ ರುದ್ರಾಂಶದಿಂದ ಕೂಡಿದವನಾದ್ದರಿಂದ ಗುರು ಮುನಿದರೆ ದೇವರು ಕಾಯೋದಿಲ್ಲ, ದೇವರು ಮುನಿದರೆ ಗುರು ತಾನು ಕಾಪಾಡ್ತಾನಾದ್ರಿಂದ ಗುರುವಿನ ಕರುಣೆ ಅಪಾರವಾದದ್ದು. ಯಾರು ಗುರು ಸೇವೆಯನ್ನು ಮಾಡ್ತಾರೋ ಜಗತ್ತಿನಲ್ಲಿ ಅವರು ಕೀರ್ತಿಗೆ ಭಾಜನರಾಗ್ತಾರೆ. ಅಂಥ ಗುರುದಿಶ ಪ್ರಾಪ್ತಿಯಾದರೆ ಮನುಷ್ಯನಿಗೆ ಜೀವನದಲ್ಲಿ ಸನ್ಮಾನ ಬಹುಮಾನ ಕೀರ್ತಿ ಯಶಸ್ಸು ಧನ ಸಮೃದ್ಧಿಯಾಗಿ ಮನುಷ್ಯ ಪಡೀತಾನಾದ್ರಿಂದ ಎಲ್ಲ ದೇಶಗಿಂತಲೂ ಗುರುದೇಶೆ ಬಹಳ ಅತ್ಯುನ್ನತವಾದದ್ದಾದ್ದರಿಂದ ಮನುಷ್ಯನಿಗೆ ಗುರುದೇಶ ಪ್ರಾಪ್ತಿಯಾಗಬೇಕಾದರೆ ಆ ಗುರುವನ್ನು ನಾವು ಸದಾ ಧ್ಯಾನ ಮಾಡಿದರೆ ಅವನ ಕರುಣೆ ನಮಗೆ ಅಪಾರವಾಗಿ ನಮ್ಮನ್ನು ಜೀವನದಲ್ಲಿ ಆ ಗುರು ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾನೆ. ಗುರು ದೇಶೆ ಇಲ್ಲ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಕಂಕಣ ಭಾಗ್ಯ ಕೂಡಿ ಬರೋದಿಲ್ಲ. ಹೆಣ್ಣಿಗೆ ಗುರುದೇಶೆ ಇದ್ದು ಗಂಡಿಗೆ ಗುರುದೇಶೆ ಇದ್ದರೆ ವಿವಾಹ ಅತಿ ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಹೆಣ್ಣಾಗಲಿ ಗಂಡಾಗಲಿ ಗುರುವಿನ ದೇಶೆ ಇದ್ದರೆ ಅವರು ಗೃಹಸ್ಥರಾಗಬಹುದಾದ ಕಾರಣ ನೀವು ಎಷ್ಟೇ ಪ್ರಯತ್ನ ಪಡ್ತೀರ, ಅಯ್ಯೋ ನಮ್ಮ ಹುಡುಗನಿಗೆ ಒಳ್ಳೆಯ ಯಾವ ಹೆಣ್ಣು ಸಿಕ್ಕಲಿಲ್ಲ ಅಂತ, ಆಗ ಜ್ಯೋತಿಷ್ಯರು ಹೇಳ್ತಾರೆ ನಿಮ್ಮ ಹುಡುಗನಿಗೆ ಗುರುಬಲವಿಲ್ಲ, ಆ ಗುರುಬಲ ಬಂದರೆ ಹೆಣ್ಣು ತಾನಾಗಿ ತಾನು ಒಲಿಯುತ್ತೆಮ್ಮ, ಆದ್ದರಿಂದ ನೀವು ಭಯಪಡಬೇಡಿ, ಗುರುವಿನ ಯಾವ ಬಲ ಬರುವ ತನಕ ಸ್ವಲ್ಪ ಕಾಲಾವಕಾಶದಿಂದ ಇರಿ ಅಂತ ಹೇಳಿ ಜ್ಯೋತಿಷ್ಯರು ಹೇಳ್ತಾರೆ. ಹೆಣ್ಣನ್ನು ನೋಡಲಿಕ್ಕಾಗಿ ಅನೇಕ ಗಂಡುಗಳು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ, ಆದರೆ ಹೆಣ್ಣೆತ್ತವರು ಬಹಳ ಚಿಂತೆಗೀಡಾದಾಗ ತಿಳಿದವರು ಹೇಳ್ತಾರೆ ನಿಮ್ಮ ಹೆಣ್ಣು ರೂಪವತಿಯೇ ನಿಜ, ಆದರೆ ಗುರುದೇಶ ಬಂದಿಲ್ಲವಾದ್ರಿಂದ ನಿಮ್ಮ ಹೆಣ್ಣಿಗೆ ಗುರುದೇಶ ಬಂದಾಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಚಿಂತೆ ಬಿಡಿ, ಆ ಗುರುವನ್ನು ಪೂಜೆ ಮಾಡಿ ಅಂತ ತಿಳಿದ ಯಾವ ಹಿರಿಯರು ಆ ಯಾವ ಹೆಣ್ಣಿನ ತಂದೆ ತಾಯಿಗಳಿಗೆ ಹೇಳ್ತಾರಾದ್ರಿಂದ ಗುರು ಎಂಥವನು ಅನ್ನೋದನ್ನು ನೀವು ನಾವೆಲ್ಲ ಈಗ ಕೇಳಿ ಆನಂದಿಸಿದ್ದೇವಾದ್ರಿಂದ ಇನ್ನು ಮುಂದಿನ ಗ್ರಹ ಆರನೇ ಗ್ರಹ ಶುಕ್ರಗ್ರಹ. ಆರನೇ ಶುಕ್ರಗ್ರಹ

ತಂದೆ ಮೃಗ ಮಹರ್ಷಿ, ಭೂಲೋಕದ ಮುಕ್ಕಣ್ಣನೆಂದು ಪ್ರಖ್ಯಾತಿ ಪಡೆದವನು. ಶ್ರೀನಿವಾಸ ದೇವರ ಕಲ್ಯಾಣದಲ್ಲಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಹೋಗಿ ತ್ರಿಮೂರ್ತಿಗಳಿಗೆ ಶಾಪವನ್ನು ಕೊಟ್ಟಂಥ ಮಹಾನುಭಾವ ಮೃಗ ಮಹರ್ಷಿ, ಯಾವ ಶುಕ್ರದೇವನ ತಂದೆ. ತಾಯಿ ಪುಲೋಮೆ, ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವನು. ಹೆಂಡತಿ ಸುಕೀರ್ತಿ, ಶಂಡ ಅಮರ್ಕ ಅಂತ ಇಬ್ಬರು ಗಂಡು ಮಕ್ಕಳು, ಊರ್ಜಸ್ವತಿ ದೇವಯಾನಿ ಅಂತ ಇಬ್ಬರು ಹೆಣ್ಣು ಮಕ್ಕಳು. ಕಚದೇವಯಾನಿಯರ ಕಥೆ ದೊಡ್ಡದಾದ ಕಥೆ. ಆ ದೇವಯಾನಿ ಶುಕ್ರನ ಮಗಳು, ಗೋತ್ರ ಭಾರ್ಗವ ಗೋತ್ರ, ತುಲ ಮತ್ತು ವೃಷಭ ರಾಶಿಗೆ ಒಡೆಯ, ಕಾಂಬೋಜಾಧಿಪತಿ, ಬಿಳಿಯ ಬಣ್ಣದ ವಸ್ತ್ರ, ನವಧಾನ್ಯದಲ್ಲಿ ಅವರೇ ಕಾಳು, ನೈವೇದ್ಯ ಚಿತ್ರಾನ್ನ, ನವರತ್ನದಲ್ಲಿ ವಜ್ರ, ಹತ್ತಿ ಮರದಲ್ಲಿ ವಾಸವಾಗಿರ್ತಾನೆ, ರತ್ನಸಿಂಹಾಸನಾದೀಶ್ವರ, ದಂಡ ಕಮಂಡಲ ಪಡೆದವನು. ಈ ಶುಕ್ರ ನಕ್ಷತ್ರ ಹಗಲು ನಮಗೆ ಗೋಚರವಾಗುತ್ತೆ. ಈತನ ಒಲುಮೆಯಾದರೆ ಶತ್ರುಗಳೇ ಇಲ್ಲದಂತೆ ನಮಗೆ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಶುಕ್ರಾಚಾರ್ಯ ಅದ್ಭುತ ಯಾವ ಸಂಗೀತ ವಿದ್ವಾಂಸ. ದೈತ್ಯರು ಮಹಾವಿಷ್ಣು ತಾನು ದಶಾವತಾರಗಳನ್ನು ಮಾಡಿ ದೈತ್ಯರ ವಂಶವೇ ಇಲ್ಲದಂತೆ ಮಾಡುವಾಗ

ಇದನ್ನು ಅರಿತಂತಹ ದಾನವರು ಶುಕ್ರನಲ್ಲಿ ಹೋಗಿ ತಾವು ಪ್ರಾರ್ಥನೆ ಮಾಡ್ತಾರೆ, ನೀವು ನಮಗೆ ಗುರುಗಳಾಗಿ ನಮ್ಮ ಈ ದಾನವ ವಂಶದ ಕೀರ್ತಿಯನ್ನು ಬೆಳಗಬೇಕು ಅಂತ. ಅಂದಿನಿಂದ ದಾನವರಿಗೆ ಗುರುವಾಗ್ತಾರೆ. ಶುಕ್ರಾಚಾರ್ಯರಲ್ಲಿ ಅಪೂರ್ವವಾದ ಒಂದು ಮಂತ್ರ, ಆ ಮಂತ್ರ ಯಾವುದು ಅಂದರೆ ಸತ್ತವರನ್ನು ಬದುಕಿಸ್ತಕ್ಕಂಥ ಸಂಜೀವಿನಿ ಎಂಬ ಅದ್ಭುತವಾದ ಮಂತ್ರ. ಆ ಮಂತ್ರ ಸಿದ್ಧಿಯನ್ನು ಪಡೆದವನು ಶುಕ್ರಗ್ರಹ. ಎಲ್ಲ ಗ್ರಹಗಳಿಗಿಂತಲೂ ಕೂಡ ಸತ್ತವರನ್ನು ಬದುಕಿಸ್ತಕ್ಕಂಥ ಗ್ರಹ ಅಂದರೆ ಶುಕ್ರಗ್ರಹ. ಶುಕ್ರನ ದೆಸೆ ಮನುಷ್ಯನಿಗೆ ಪ್ರಾಪ್ತಿಯಾದರೆ ಕಡುಬಡವ ಕುಬೇರನಾಗ್ತಾನೆ. ರೂಢಿಯಲ್ಲಿ ಮಾತನಾಡಿಕೊಳ್ಳೋದುಂಟು ನಾವು, ಅಲ್ಲ ರೀ ನಿನ್ನೆ ಮೊನ್ನೆ ಏನೂ ಇರಲಿಲ್ಲ ರೀ ಅವನಿಗೆ, ಏನ್ರಿ ಯೋಗ ಅವನಿಗೆ, ಎಂಥ ಯೋಗ ಅಂತೀರಾ? ಅಲ್ಲ, ನಾವು ನೋಡ್ತಿದ್ದ ಹಾಗೆ ಇರೋದಕ್ಕೊಂದು ಮನೆ ಇರಲಿಲ್ಲ, ತಿನ್ನೋದಕ್ಕೆ ಅನ್ನ ಇರಲಿಲ್ಲ, ಏನ್ರಿ ಈಗ ಮನೆ ಮೇಲೆ ಮನೆ ತಗೊಂಡ, ಕಾರ್ ಮೇಲೆ ಕಾರ್ ತಗೊಂಡ, ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ತಗೊಳ್ತಾ ಇದ್ದಾನೆ, ಏನದೃಷ್ಟ ಅಂದಾಗ ಪಕ್ಕದಲ್ಲಿರೋನಂತಾನೆ, ಅಯ್ಯ ಅದೆಲ್ಲ ಶುಕ್ರದೇಶ ಕಣಯ್ಯ. ಮನುಷ್ಯನಿಗೆ ಈ ಗ್ರಹದೇಶ ನಡೆಯುವಾಗ ಮಣ್ಣು ಮುಟ್ಟಿದ್ರೂ ಬಂಗಾರವಾಗುತ್ತೆ. ಆ ಶುಕ್ರದೇಶ ಹೇಗೆ ನಡೆಯುತ್ತೆ ಅಂದರೆ 7 ವರ್ಷಗಳ ಕಾಲ ನಡೆಯುತ್ತೆ. ಆ ಮನುಷ್ಯ ದೇಶ ಬಂದವನು ದೇವರು ನ್ಯಾಯ ನೀತಿ ಧರ್ಮವನ್ನು ಅನುಸರಿಸಿ ತಾನು ನಡೆದಿದ್ದೆಯಾದರೆ ಆ 7 ವರ್ಷ 14 ವರ್ಷಕ್ಕೆ ಮುಂದೋಗುತ್ತೆ. ಅಲ್ಲಿಂದ 21 ವರ್ಷಗಳ ಕಾಲ ಈ ಯಾವ ಶುಕ್ರದೇಶ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತಾದ್ದರಿಂದ ಇಂಥ ಯಾವ ಶುಕ್ರಗ್ರಹ ಕೇಳಿದ್ದನ್ನು ಕೊಡತಕ್ಕಂಥ ಅವನು. ಸಂಗೀತಕ್ಕೆ ಶ್ರೇಷ್ಠ ಅದ್ಭುತವಾದ ಸಂಗೀತ ವಿದ್ಯೆಯನ್ನು ಬಲ್ಲವನು. ಅಂಥ ಯಾವ ಈ ಗ್ರಹ ಸಾಮಾನ್ಯವಾದ ಗ್ರಹವಲ್ಲ, ಎಲ್ಲ ಗ್ರಹಗಳಿಗಿಂತಲೂ ಉನ್ನತ ಯಾವ ವೈಶಿಷ್ಟ್ಯವನ್ನು ಪಡೆದಂಥ ಈ ಗ್ರಹ. ಆದ್ದರಿಂದ ಇಂಥ ಯಾವ ಶುಕ್ರನ ವಿಚಾರವನ್ನು ಹೇಳಿ ಇನ್ನು 7ನೇ ಗ್ರಹವಾದ ಶನಿರಾಜನ ವಿಚಾರಕ್ಕೆ ಬರೋಣ. 7ನೇ ಗ್ರಹ

ಯಾರ ಹೆಸರನ್ನು ಕೇಳಿದರೆ ಹದಿನಾಲ್ಕು ಲೋಕವೇ ತಾನು ಗಡಗಡಗಡನೆ ನಡುಗುತ್ತಿರುವುದೋ, ಅಂಥ ಯಾವ ಸೂರ್ಯಪುತ್ರನಾದ ಶನಿರಾಜನ ವಿಚಾರ. ಈತನ ತಂದೆ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನಾರಾಯಣ. ಈತನ ತಾಯಿ ಛಾಯಾದೇವಿ, ಹೆಂಡತಿ ಜ್ಯೇಷ್ಠಾದೇವಿ ಅಂತ ಕರೀತಾರೆ. ಈ ಶನಿರಾಜನ ಮಡದಿ ಯಾರು ಅಂದರೆ, ದೇವದಾನವರು ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಐರಾವತ, ಕಾಮಧೇನು, ಕಲ್ಪವೃಕ್ಷ ಎಲ್ಲವೂ ಕ್ಷೀರ ಸಮುದ್ರದಿಂದ ಮೇಲೆ ಬರ್ತಾ ಇರುತ್ತೆ. ಆಗ ಭಯಂಕರವಾದ ರೂಪ, ಕರಿ ಬಣ್ಣದಿಂದ ಕೂಡಿದ ಮಹಾಸೌಂದರ್ಯವತಿಯಾದ ಒಂದು ಹೆಣ್ಣು ಪ್ರಾಪ್ತಿಯಾಗುತ್ತೆ. ಅದನ್ನು ನೋಡಿ ದೇವದಾನವರು ಭಯಪಟ್ಟು ನಮಗೆ ಬೇಡ ಬೇಡ ಬೇಡ ಅಂತ ದೂರ ಹೋಗುವಾಗ ಸೂರ್ಯಪುತ್ರನಾಗಿರ್ತಕ್ಕಂಥ ಶನಿಶ್ಚರ ಸ್ವಾಮಿ ಆ ಜ್ಯೇಷ್ಠೆಯನ್ನು ಸರ್ವ ಯಾವ ದೇವತೆಗಳ ಎದುರಿನಲ್ಲಿ ತಾನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಶನಿರಾಜನ ಯಾವ ಮಡದಿ ಜ್ಯೇಷ್ಠಾದೇವಿ. ಶನಿಶ್ಚರ ಸ್ವಾಮಿಗೆ ಮಕ್ಕಳಿಲ್ಲ. ಗೋತ್ರ ಕಾಶ್ಯಪ ಗೋತ್ರ, ಮಕರ ಕುಂಭ ರಾಶಿಗೆ ಒಡೆಯ, ಕೂರ್ಮಾಂಗ. ಇವನ ರಥ ಶರತೋಣಿ ಅಂತ ಹೇಳಿ, ಭೂಮಂಡಲ ಒಂದು ತೂಕವಾದರೆ ಭಗವಂತ ಸಂಚಾರ ಮಾಡತಕ್ಕಂಥ ಈ ರಥ ಭೂಮಂಡಲಕ್ಕೆ ಸಮಾನ. ಇವನ ರಥಕ್ಕೆ ವಾಹನ ಪಕ್ಷಿ ಅಂತಲೂ ಅಥವಾ ಕಾಗೆ ಅಂತಲೂ ಕರೀತಕ್ಕಂಥ ಒಂದು ವಾಡಿಕೆ ಇದೆ. ಆದರೆ ಹಿಂದಿನ ಯಾವ ನಾವು ಚಿತ್ರವನ್ನು ನೋಡಿದಾಗ ಅದು ಪಕ್ಷಿ ರೂಪದಲ್ಲಿ ಆ ಚಿತ್ರಕಾರ ಬರೆದಿರೋದನ್ನು ಅನೇಕ ಚಿತ್ರಗಳಲ್ಲಿ ನೋಡ್ತೇವೆ. ಆದರೆ ರೂಢಿಯಲ್ಲಿ ಕಾಗೆ

ವಾಹನ ಅಂತ ಕರೀತಾರೆ. ನೈವೇದ್ಯ ಎಳ್ಳು ಅನ್ನ ಕರಿಯ ವಸ್ತ್ರ. ಸ್ವಾಮಿ ಶಮಿ ವೃಕ್ಷದಲ್ಲಿ ವಾಸವಾಗಿರ್ತಾನೆ. ಶಮಿ ವೃಕ್ಷ ಅಂದರೆ ಬನ್ನೀಮರ ಅಂತ ಕರೀತಾರೆ. ನವರತ್ನದಲ್ಲಿ ನೀಲ. ಈ ಯಾರ ಹೆಸರನ್ನು ಕೇಳಿದರೆ ದೇವರ್ಕಳಾದಿಯಾಗಿ ಮನುಷ್ಯರಾದಿಯಾಗಿ ಗಡಗಡನೆ ನಡುಗ್ತಾರೋ ಅಂಥ ಯಾವ ಈ ಶನಿರಾಜ ಯಾವ ದೇವರನ್ನು ಉಪಾಸನೆ ಮಾಡ್ತಾನೆ ಅಂದರೆ ಕಾಲಭೈರವ ದೇವರನ್ನು ಉಪಾಸನೆ ಮಾಡ್ತಾನೆ. ಭಗವಂತನಿಗೆ ನಾಲ್ಕು ಕೈಗಳು, ಶೂಲ, ಗದ, ಬಿಲ್ಲು, ಬಾಣ. ವಜ್ರ ದೇಹದಿಂದ ಕೂಡಿದವನು. ಸೌರಾಷ್ಟ್ರ ದೇಶಕ್ಕೆ ಒಡೆಯ. ಮನುಷ್ಯನಿಗೆ ಬ್ರಹ್ಮ ತಾನು ಜನ್ಮತ ಹಣೆಯಲ್ಲಿ ಬರೆದಿರ್ತಾನೆ ಆಯುಷ್ಯು ಪ್ರಮಾಣ. ಈ ಆಯುಷ್ಯನ್ನು ವೃದ್ಧಿ ಮಾಡುವನು ಯಾರು ಅಂದರೆ ಭಗವಂತನಾಗಿರ್ತಕ್ಕಂಥ ಯಾವ ಶನಿಶ್ಚರ. ಶನಿರಾಜ ಆತನ ಒಲುಮೆ ಅಪಾರವಾದದ್ದು, ಯಾರನ್ನು ಬಿಡಲಿಲ್ಲ. ನಳ, ಮಾಂಧಾತ, ಪುರೂರವ, ವಿಕ್ರಮ, ರಾಮ, ದುರ್ಯೋಧನಾದಿಗಳನ್ನು ಆ ಸ್ವಾಮಿ ತಾನು ಕಾಡಿದ್ದಾನೆ. ತನ್ನ ಯಾವ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಾಚಾರ್ಯರನ್ನು ಬಿಡಲಿಲ್ಲ. ಆದ್ದರಿಂದ ಸರ್ವ ದೇವತೆಗಳು ಕೂಡ ವಂದಿತನಾಗಿರ್ತಕ್ಕಂಥ ಅವನಿಗೆ ಪರಮಾತ್ಮ. ಮನುಷ್ಯನಿಗೆ ಈತನ ದೇಶ ಪ್ರಾಪ್ತಿಯಾದರೆ, ಶನಿದೇಶ ಪ್ರಾಪ್ತಿಯಾದರೆ ಮನುಷ್ಯ ತಾನು ಚಕ್ರೇಶ್ವರನಾಗ್ತಾನೆ. ಇಂಥ ಯಾವ ಶನಿರಾಜ ಅವನ ಯಾವ ಕಥೆಯನ್ನು ಕೇಳುವುದು, ಅವನ ವಿಚಾರವನ್ನು ಹೇಳುವುದು ಬಹಳ ನಮಗೆ ಆನಂದದಾಯಕವಾಗಿರುತ್ತೆ. ಅಂಥ ಯಾವ ಶನೀಶ್ವರನನ್ನು ಅನೇಕ ಯಾವ ನಮ್ಮ ನಾಡಿನಲ್ಲಿ ಭರತ ಭೂಮಿಯಲ್ಲಿ ಆ ಪರಮಾತ್ಮನನ್ನು ಕೊಂಡಾಡ್ತಾರೆ. ನಿಮ್ಮೆಲ್ರಿಗೂ ತಿಳಿದಿರಬಹುದು, ಮಹಾರಾಷ್ಟ್ರದ ದೇಶಕ್ಕೆ ಸೇರಿರ್ತಕ್ಕಂಥ ಶಿರಡಿ, ಶಿರಡಿಯ ಪಕ್ಕ ಸಿಂಗಾಪುರ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಶಿಲಾರೂಪಿನಲ್ಲಿ ಭಗವಂತ ತಾನು ವಾಸವಾಗಿದ್ದಾನೆ. ಏನು ಅಲ್ಲಿ ಪವಾಡ ಅಂದರೆ, ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳ ದೇವಾಲಯಕ್ಕೆ ಬಾಗಿಲಿರುತ್ತೆ, ಆದರೆ ಸಿಂಗಾಪುರ್ನಲ್ಲಿರ್ತಕ್ಕಂಥ ಶನೀಶ್ವರನ ದೇವಾಲಯಕ್ಕೆ ಬಾಗಿಲಿಲ್ಲ. ದೇವಾಲಯಕ್ಕೆ ಅಲ್ಲ, ಅಲ್ಲಿರ್ತಕ್ಕಂಥ ಗ್ರಾಮದ ಯಾವ ಪ್ರತಿಯೋರ್ವ ಜನರ ಮನೆಗೂ ಯಾವ ಬಾಗಿಲಿಲ್ಲ, ಮತ್ತು ಅಂಗಡಿಗಳಿಗೂ ಬಾಗಿಲಿಲ್ಲ. ಈ ಒಂದು ಆಧುನಿಕವಾದ ಈ ಪ್ರಪಂಚದಲ್ಲಿ ಕಳ್ಳತನ ಅನ್ನೋ ಶಬ್ದವೇ ಆ ಯಾವ ಸಿಂಗಾಪುರ್ನಲ್ಲಿಲ್ಲ. ಆದ್ದರಿಂದ ಶನೀಶ್ವರ ತಾನು ಅಖಂಡೇಶ್ವರನಾಗಿದ್ದಾನೆ. ದಕ್ಷಿಣದಲ್ಲಿ ತಿರುನಲ್ಲಾರ್ ಅಂತಕ್ಕಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಳನು ತಾನು ಪರಮಾತ್ಮನನ್ನು ಬಿಡುಗಡೆ ಹೊಂದಿರತಕ್ಕಂಥ ಕಲ್ಯಾಣಿಯೊಂದಡುಗೂಡಿದ ತಿರುನಲ್ಲಾರ್ ಎಂಬತಕ್ಕಂಥ ಕ್ಷೇತ್ರ. ಆದ್ದರಿಂದ ಭಗವಂತ ಆ ಶನೀಶ್ವರ ಸಾಮಾನ್ಯನಲ್ಲ. ಶನೀಶ್ವರ ಅಂದರೆ ನಿಧಾನವಾದ ನಡಿಗೆ ಉಳ್ಳವನು. ಸುಚೀಂದ್ರಂ ಅಂತಕ್ಕಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ನವಗ್ರಹಗಳನ್ನು ಆ ಶಿಲ್ಪಿ ದಿವ್ಯವಾದ ಪೀಠದ ಮೇಲೆ ಕೂರಿಸಿರ್ತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ಸುಚೀಂದ್ರಂನಲ್ಲಿ ಈ ನವಗ್ರಹಾದಿ ದೇವತೆಗಳು ಎತ್ತರವಾಗಿ ಪೀಠ ಮಾತ್ರ ಕೆಳಗಡೆ ಇದೆ. ಇದು ಅತ್ಯಾಶ್ಚರ್ಯಕರವಾದ ವಿಚಾರ, ಏಕೆಂದರೆ ನಾವು ಎಲ್ಲೂ ಇಂಥ ದೃಶ್ಯವನ್ನು ನೋಡಿರಲಿಲ್ಲ. ಅಲ್ಲಿನ ದೇವಾಲಯದ ಪುರೋಹಿತರನ್ನು ಕೇಳಿದಾಗ ಅವರು ಒಂದು ಮಾತು ಹೇಳಿದರು, ಈ ಯಾವ ನವಗ್ರಹಾದಿ ದೇವತೆಗಳು ಗಗನಮಾರ್ಗದಲ್ಲಿ ಸಂಚಾರ ಮಾಡುವರಾದ್ದರಿಂದ ಈ ನವಗ್ರಹಾದಿ ದೇವತೆಗಳು ಯಾವಾಗಲೂ ಗಗನದಲ್ಲೇ ಇರಬೇಕು ಅಂತ ಶಿಲ್ಪಿ ತಾನು ಏನು ಮಾಡಿದ್ದಾನೆ, ಆ ಎತ್ತರವಾಗಿ 9 ಗ್ರಹಗಳನ್ನು ನಿರ್ಮಿಸಿ ಪೀಠ ಮಾತ್ರ ತಾನು ಕೆಳಭಾಗದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಇಂಥ ಯಾವ ಶನಿರಾಜ ಶ್ರಾವಣ ಮಾಸದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ತಾನು ಭಕ್ತರಿಂದ ಪೂಜೆ ಮಾಡಿಸ್ಕೊಳ್ತಾನೆ. ಎಲ್ಲಿ ನೋಡಿದರೂ ಕಣ್ಣಿಗೆ ಹಬ್ಬ ಯಾವ ಸ್ವಾಮಿಯನ್ನು ಎಲ್ಲೆಲ್ಲೂ ಕೂಡ ಆ ದಿವ್ಯವಾದ ಭಗವಂತನ ಚರಿತ್ರೆಯನ್ನು ಕೇಳಿ ಮಾನವರೆಲ್ಲರೂ ಪುನೀತರಾಗ್ತಕ್ಕಂಥದ್ದು. ಭಗವಂತ ಅವನ ಹೆಸರು ಹೇಳಿದರೆ ಕೆಲವರು ಭಯಪಡ್ತಾರೆ. ಆದ್ದರಿಂದ ಯಾವತ್ತೂ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ವಿನಃ ಕೆಟ್ಟದ್ದನ್ನು ಮಾಡುವನಲ್ಲ. ಕೆಲವು ತಾಯಿಯಂದರು ಮಕ್ಕಳು ಹತ್ತಾಗ ಆ ಮಕ್ಕಳನ್ನು ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ ಶನಿಮುಂಡೇರೇ, ನೀನು ಹುಟ್ಟುಬಿಟ್ಟಲ್ಲ ನನಗೆ, ಎಲ್ಲಿ ಹೋದರೂ ನೀನು ಇದೇ ಇದು, ಅವಳೆ ಶನಿಮುಂಡೇದು ಅಂತಾರೆ. ಭಗವಂತನನ್ನು ಆ ಏಕವಚನದಲ್ಲಿ ತಾಯಿ ತನ್ನ ಮಗುವನ್ನು ಕುರಿತು ದೇವರನ್ನು ದೂಷಣೆ ಮಾಡಿದರೆ, ನಿರಪರಾಧಿಯಾದ ಭಗವಂತನನ್ನು ನಾವು ಹೀಗೆ ತುಚ್ಛವಾಗಿ ಆ ಬೈದಾಗ ಭಗವಂತ ನಮಗೇನು ಮಾಡ್ತಾನೆ ಹೇಳಿ. ಆದ್ದರಿಂದ ತಾಯಿಯಂದರು ಈ ರೀತಿಯಾಗಿ ಮಕ್ಕಳಿಗೆ ಹೇಳುವಾಗ ಆ ಪರಮಾತ್ಮನ ಹೆಸರನ್ನು ಆ ರೀತಿಯಾಗಿ ಉಪಯೋಗಿಸಬಾರದು.

ಆದ್ದರಿಂದ ಇದನ್ನು ಕೇಳಿ ತಾವೆಲ್ಲರೂ ಇವತ್ತಿನಿಂದ ಶನಿ ಮುಂಡೆಯದು ಅಂತಕ್ಕಂಥ ಮಾತನ್ನು ಬಿಡಿ. ಭಗವಂತ ಎಲ್ಲರಿಗೂ ತಾನು ಸನ್ಮಂಗಳವನ್ನುಂಟು ಮಾಡತಕ್ಕಂಥವನು. ಒಂದು ಸಾರಿ ಎಲ್ಲರನ್ನು ಕಾಡಿದ್ದೇನೆ, ಹನುಮಂತ ದೇವರನ್ನು ಹಿಡಿಯಬೇಕು ಅಂತ ಹೇಳಿ ಪರಮಾತ್ಮನಿಗೆ ಆ ಸ್ವಾಮಿಗೆ ಮನಸ್ಸುಂಟಾಯಿತು. ಆಗ ಒಂದು ಕಡೆ ಹಿಮತ್ ಪರ್ವತದಲ್ಲಿ ಯಾವ ಹನುಮಂತ ದೇವರು ರಾಮ ಭಜನೆಯನ್ನ ರಾಮಚಿಂತನೆಯನ್ನು ಮಾಡ್ತಾರೆ,

ರಾಮ್ ರಾಮ್ ರಾಮ್ ಅಂತ 77 ಕೋಟಿ ಕಪಿವೀರರಲ್ಲಿ ಕಡೆಯವನೂ ನಾನು ಅಂತ ಹೇಳಿ ಆ ರಾಮಚಿಂತನೆಯನ್ನು ಮಾಡುತ್ತಾ ಮುಖ್ಯ ಪ್ರಾಣನಾದ ವಾಯುದೇವರ ಅಂಶ ಸಂಭೂತನಾದ ಅಂಜನಾ ಸುತನಾದ ಹನುಮದೇವರು ರಾಮ್ ರಾಮ್ ರಾಮ್ ರಾಮ್ ರಾಮ್ ಅಂತ ಕೂತಿರ್ತಾರೆ. ಆಗ ಶನೀಶ್ವರ ಸ್ವಾಮಿ ಬರ್ತಾನೆ. ಅಯ್ಯ ಹನುಮಂತ, ತ್ರಿಮೂರ್ತಿಗಳನ್ನು ನಾನು ಬಿಡಲಿಲ್ಲ, ನನ್ನ ಗುರುವ ಆಗಿರ್ತಕ್ಕಂಥ ಬೃಹಸ್ಪತಿಯನ್ನು ನಾನು ಬಿಡಲಿಲ್ಲ, ಪಾಂಡವರನ್ನು ನಳಮಾಂಧಾತ ಪುರುರವಾದಿ ಹರಿಶ್ಚಂದ್ರಾದಿಗಳನ್ನು ರಾವಣ ಕುಂಭಕರ್ಣಾದಿಗಳನ್ನು ಬಿಡಲಿಲ್ಲ, ಎಲ್ಲರನ್ನು ಹಿಡಿದಿದ್ದೇನೆ, ನಾನು ನಿನ್ನನ್ನು ಹಿಡಿಯಬೇಕು. ಆಗ ಹನುಮದೇವರಂತಾರೆ, ಸ್ವಾಮಿ ನಾನು ಕಡೆಯದಾದ ಕಪಿ, ರಾಮನಾಮವಲ್ಲದೆ ನನಗೇನು ಗೊತ್ತಿಲ್ಲ, ನನ್ನನ್ನು ಹಿಡಿದರೆ ನಿನಗೇನು ಕೀರ್ತಿ ಬರುತ್ತೋ ಸ್ವಾಮಿ, ಈ ಯಾವ ವಯಸ್ಸಾದವನ ಮೇಲೆ ನಿನಗೇಕೆ ಹಂಬಲ ಇಲ್ಲ, ಹನುಮ ನಾನು ನಿನ್ನನ್ನು ಹಿಡಿಯಲೇಬೇಕು, ಹಾಗಾದರೆ ನಾನು ಎಲ್ಲಿ ಬರಬೇಕು ಹೇಳು. ಆಗ ಹನುಮದೇವರಂತಾರೆ, ಹಾಗಾದರೆ ನನ್ನ ಯಾವ ತಲೆಯ ಮೇಲೆ ಕೂತ್ಕೋ ಅಂತಾರೆ. ಆಗ ಶನಿಶ್ಚರ ಸ್ವಾಮಿ ಸೂಕ್ಷ್ಮ ರೂಪದಲ್ಲಿ ಆ ಯಾವ ಹನುಮಂತ ದೇವರ ಶಿರಸ್ಸಿನ ಮೇಲೆ ಹೋಗಿ ಸೂಕ್ಷ್ಮವಾಗಿ ತಲೆಯ ಮೇಲೆ ಕೂತ್ಕೊಳ್ತಾನೆ. ಆಗ ಮುಖ್ಯ ಪ್ರಾಣನಾದ ಮಾರುತಿ ತಾನು ವಿಶ್ವರೂಪನ್ನು ತಾನು ಬೆಳಗುತ್ತಾನೆ, ಏನು ಗಗನಕ್ಕೂ ಭೂಮಿಗೂ ಒಂದಾಗಿ ನಿಲ್ತಾನೆ, ನಿಂತು ಯಾವ ಮೇರು ಪರ್ವತವನ್ನೇ ತನ್ನ ಕೈನಲ್ಲಿ ಕಿತ್ತು ತನ್ನ ಯಾವ ತಲೆಯ ಮೇಲೆ ಇಟ್ಕೊಳ್ಳುವಾಗ ಶನಿದೇವರು ಗಡಗಡನೆ ನಡುಗಿ ಹೋಗ್ತಾರೆ, ಹನುಮಂತ ಹನುಮಂತ ಏನು ಮಾಡ್ತಾ ಇದ್ದೀಯಾ ಸ್ವಾಮಿ, ತಲೆ ಯಾಕೋ ಬಹಳ ನೋವಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಭಾರ ಇಳಿಸ್ಬೇಕು ಅಂತ ಈ ಪರ್ವತವನ್ನು ಇಟ್ಕೊಳ್ತಾ ಇದ್ದೀನಿ ನನ್ನ ತಲೆ ಮೇಲೆ. ಏನಯ್ಯ ಪರ್ವತ ತಲೆ ಮೇಲೆ ಇಟ್ಕೊಂಡ್ರೆ ನನಗತಿ ಏನಾಗಬೇಕು, ನಾನೇನು ಮಾಡಲಿ, ನೀನು ಎಲ್ಲಿರಬೇಕು ಅಂದೆ ಅಲ್ಲಿರು, ನಾನು ನನಗೆ ಆ ಬೆಟ್ಟ ನಾನು ಇಟ್ಕೊಳ್ತೇನೆ. ಆಗ ಆ ಶನಿರಾಜ ಸೂಕ್ಷ್ಮ ರೂಪದಲ್ಲಿ ತಾನು ಬಂದು ಹನುಮಂತ ದೇವರ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ನಿಲ್ತಾನೆ. ಹನುಮ ನೀನು ಯಾರೆಂಬುದನ್ನು ನಾನು ಬಲ್ಲೆ, ನಿನ್ನ ಮಹಿಮೆ ನಾನು ಅರಿತಿದ್ದೇನೆ, ಆದ್ದರಿಂದ ಇನ್ನು ಮುಂದೆ ಯಾರು ನಿನ್ನನ್ನು ಉಪಾಸನೆ ಮಾಡ್ತಾರೆ, ಯಾರು ನಿನ್ನ ಧ್ಯಾನ ಮಾಡ್ತಾರೆ, ಅವರ ಚಿಂತನೆಗೆ ನಾನು ಹೋಗೋದಿಲ್ಲ ಅಂದ ಮೇಲೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ನಿನಗೆ ಪೂಜೆ ಆಗಲಿ, ನನ್ನ ಭಕ್ತರು ನನಗೂ ಪೂಜೆ ಮಾಡ್ತಾರಾದ್ದರಿಂದ ನಿನ್ನ ಪೂಜೆ ನನಗೆ ಸೇರಿದಂತೆ, ನನ್ನ ಪೂಜೆ ನಿನಗೆ ಸೇರಿದಂತೆ ಅಂತ ಹೇಳಿ ಹನುಮದೇವರನ್ನು ಕೊಂಡಾಡಿ ಭಗವಂತನಾಗಿರ್ತಕ್ಕಂಥ ಶನೀಶ್ವರ ಸ್ವಾಮಿ ತಾನು ತೆರಳಿದ್ದಾನಂತೆ. ಹೀಗೆ ಭಗವಂತನ ವಿಚಾರ ನಾನಾ ರೀತಿಯಾಗಿ ಹೇಳ್ತಾ ಹೋದರೆ ಸಮುದ್ರದ ಅಲೆಗಳಂತೆ ಆ ಶನೀಶ್ವರ ಸ್ವಾಮಿಯ ವಿಚಾರವನ್ನು ನಾವು ಹೇಳಬಹುದು.

ಶಂಕರಾಯ ನಮಃ. ಶನಿ ಭಗವಾನ ಕೀ ಜೈ. ಇನ್ನು ಎಂಟನೇ ಗ್ರಹ. ಆ ಎಂಟನೇ ಗ್ರಹದ ವಿಚಾರವನ್ನು ವಿಮರ್ಶೆ ಮಾಡೋಣ.

ಈ ಎಂಟನೇ ಗ್ರಹ. ಇವನ ತಂದೆ ವಿಪ್ರಚಿತ್ತ, ತಾಯಿ ಸಿಂಹಿಕೆ. ವಿಪ್ರಚಿತ್ತ ಯಾರ ಮಗ? ಕಾಶ್ಯಪ ಮುನಿಯ ಮಗ. ತಾಯಿ ಸಿಂಹಿಕೆ, ದಕ್ಷನ ಮಗಳು. ಹೆಂಡತಿ ಚಿತ್ರಲೇಖ. ಈತನಿಗೆ ಮಕ್ಕಳಿಲ್ಲ. ಫೈಟಿನ್ಯಸ್ಯ ಗೋತ್ರ. ಈ ಗ್ರಹ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡತಕ್ಕಂಥವರು. ಇವರ ರಥಕ್ಕೆ ಹುಲಿ ವಾಹನ, ನೈವೇದ್ಯ ಉದ್ದು, ಸಮಿತ್ತು ಗರಿಕೆ ಹುಲ್ಲು. ಗರಿಕೆ ಹುಲ್ಲು ಅಂದಾಗ ಮಹಾಗಣಪತಿಯ ಚೌತಿ ದಿನ ಬಂದಾಗ ಗಣಪತಿ ವಿಗ್ರಹಗಳು ದೊರೆಯೋದೇ ಇಲ್ಲ. ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ವಿಗ್ರಹ ನಮಗೆ ಸಿಗೋಲ್ಲ. ಆಗ ಗಣಪತಿ ಇಲ್ವಲ್ಲ ಅಂತ ನಾವ್ಯಾರು ಚಿಂತೆ ಮಾಡಬೇಕಾಗಿಲ್ಲ. ಆ ಒಂದು ಮಣ್ಣು ಉಂಡೆಯನ್ನು ತಂದು ಅದಕ್ಕೆ ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಅದನ್ನೇ ಮಹಾಗಣಪನೆಂದು ಪೂಜೆ ಮಾಡ್ತಾರೆ ನೋಡಿ. ಆದ್ದರಿಂದ ಆ ಗರಿಕೆ ಹುಲ್ಲಿನಲ್ಲಿ ವಾಸವಾಗಿರ್ತಾನೆ. ಬರ್ಬರ್ ದೇಶಾಧಿಪತಿ, ಒಂಬತ್ತು ಬಣ್ಣ, ನವರತ್ನದಲ್ಲಿ ಗೋಮೇದಿಕ, ಖಡ್ಗ, ಕೇಟಕ, ಶೂಲ, ಅರ್ಧ ಶರೀರ. ಈತನ ಒಲುಮೆಯಾದರೆ ಭೋಗಕಾರಕ ಅಂತ ಕರೀತಾರೆ. ಮನುಷ್ಯನಿಗೆ ಎಲ್ಲ ಭೋಗ ವಸ್ತುಗಳನ್ನು ಕೊಡ್ತಕ್ಕಂಥ ಅವನು ಅಂದರೆ ಈ ಗ್ರಹ. ಏನು ಮಾಡೋದ್ರಿ, ನಾನೇನೇ ದುಡಿದ್ರೂ ಕೂಡ ನನಗೆ ಯೋಗಾನೂ ಇಲ್ಲ, ಭೋಗಾನೂ ಇಲ್ಲ ನೋಡಿ, ಬರೀ ರೋಗವೇ ಹೆಚ್ಚು ಅಂತಾರೆ. ಆದರೆ ಈತನ ಒಲುಮೆ ಪ್ರಾಪ್ತಿಯಾದರೆ ಆ ಭೋಗ ಯೋಗ ಎಲ್ಲವೂ ಕೂಡಿ ಬರುತ್ತೆ. ಆದ್ದರಿಂದ ಈತ ಸಾಮಾನ್ಯನಲ್ಲ. ಒಂದು ಸಾರಿ ಸಮುದ್ರ ಮಥನ ಕಾಲದಲ್ಲಿ ಯಾವ ದೇವದಾನವರು ಮಂದರ ಪರ್ವತವನ್ನೇ ತಾವು ಸ್ತಂಭವಾಗಿಟ್ಟು ಸಾವಿರ ನಾಲಿಗೆ ಉಳತಕ್ಕಂಥ ಆದಿಶೇಷನನ್ನು ಹಗ್ಗವನ್ನಾಗಿ ಮಾಡಿ ಒಂದು ಕಡೆ ದಾನವರು ಒಂದು ಕಡೆ ದೇವತೆಗಳು ಆ ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಆ ಯಾವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವೂ ಬರ್ತಾ ಇದೆ. ಎಲ್ಲವೂ ಬರುವಾಗ ಕಡೆಗೆ ಅಮೃತ ಬರ್ತಾ ಇದೆ. ಆಗ ಮಾಯಾವಿಯಾದ ಹರಿ ತಾನು ಜಗನ್ಮೋಹಿನಿ ರೂಪದಿಂದ ಆ ಅಮೃತವನ್ನು ತಾನು ಪಡೆದು ದಾನವರಿಗೆ ತನ್ನ ರೂಪವನ್ನು ತೋರಿ ದೇವತೆಗಳಿಗೆ ಅಮೃತವನ್ನು ಹಂಚ್ತಾ ಇದ್ದಾನೆ. ಹೇಗಿದೆ ಭಗವಂತನ ರೂಪ ಅಂದರೆ, ಆ ದಾನವರೆಲ್ಲ ಮೋಹಿನಿಯನ್ನು ಕರೀತಾರೆ,

ಈ ರಾಹು ಎಂಬ ಗ್ರಹ ಆ ಮೋಹಿನಿಯ ಸೌಂದರ್ಯವನ್ನು ನೋಡುತ್ತಿರುವಾಗ ಯಾವ ಮಾಯಾವಿಯಾದ ಮೋಹಿನಿ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾ ದಾನವರಿಗೆ ತನ್ನ ಸೌಂದರ್ಯವನ್ನು ತೋರಿ ಮೋಹನಾಸ್ತ್ರವನ್ನು ಬೀರಿದ್ದಾಳೆ. ಆಗ ಇದನ್ನರಿತ ಯಾವ ರಾಹು ಕಾಮರೂಪನ್ನು ಬಲ್ಲವನಾದ್ರಿಂದ ದೇವತೆಗಳ ಗುಂಪಿನಲ್ಲಿ ತಾನು ದೇವತೆಗಳಂತೆ ವೇಷವನ್ನು ಧರಿಸಿಕೊಂಡು ಕೂತ್ಕೊಳ್ತಾನೆ. ಇದನ್ನು ಸೂರ್ಯಚಂದ್ರರು ನೋಡ್ತಾರೆ. ನೋಡಿ ಭಗವಂತನಾದ ಯಾವ ಹರಿಗೆ ಮೊರೆಯಿಟ್ಟಾಗ ಭಗವಂತನಾದ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರವನ್ನು ಭರ್ರನೆ ಬಿಡ್ತಾನೆ. ಆ ಚಕ್ರ ಸರ್ರನೆ ಬಂದು ರಾಹು ಅವನ ತಲೆಯನ್ನು ಕತ್ತರಿಸಬೇಕು. ಅಷ್ಟೊಳಗಾಗಿ ಅಮೃತ ಅವನ ಕರದಲ್ಲಿರುತ್ತೆ, ಅದನ್ನು ಅಮೃತಪಾನ ಮಾಡಿಬಿಡ್ತಾನೆ. ಅಮೃತಪಾನ ಮಾಡಿದ್ದರಿಂದ ಆ ಸುದರ್ಶನ ಚಕ್ರ ಅವನ ತಲೆಯನ್ನು ದೇಹವನ್ನು ಬೇರ್ಪಡಿಸುತ್ತೆ. ತಲೆಯಲ್ಲೂ ಪ್ರಾಣ, ದೇಹದಲ್ಲೂ ಪ್ರಾಣ ಉಳಿದು ಹೋಗುತ್ತೆ. ಆಗ ಭಗವಂತ ಹೇಳ್ತಾನೆ, 7 ಗ್ರಹಗಳಿದ್ದರು, ಇಂದಿನಿಂದ ನೀವು ಗ್ರಹಮಂಡಲಗಳಲ್ಲಿ ಸೇರಿ 9 ಗ್ರಹಗಳಾಗಿ ನವಗ್ರಹಗಳು ಎಂಬುದಾಗಿ ಹೆಸರನ್ನು ಹೊತ್ತು ನೀವು ಮನುಷ್ಯರ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡಿ ಅಂತ ಭಗವಂತ ತಾನು ಹೇಳಿದ ಮೇಲೆ, ಆಗ ಈ ಸೂರ್ಯಚಂದ್ರರು ನಮ್ಮನ್ನು ತೋರಿದ್ದಾರಾದ ಕಾರಣ ಇವರನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿ ಯುಗ ಮರಳಿದರೂ ಸಹ ಯುಗ ಯುಗಾಂತರದಲ್ಲಿ ಸೂರ್ಯಚಂದ್ರರನ್ನು ಗ್ರಹಣ ರೂಪದಲ್ಲಿ ಇಂದಿಗೂ ಕಾಡುತ್ತಿದ್ದಾರೆ. ಮನುಷ್ಯನಿಗೆ ರಾಹುದಶೆ ಬಂದರೆ ಮನುಷ್ಯ ತಾನು ಬಲಶಾಲಿ ಆಗ್ತಾನೆ, ಶತ್ರುಗಳನ್ನು ನಾಶ ಮಾಡತಕ್ಕಂಥವನಾಗ್ತಾನೆ, ಏಕಚಕ್ರಾಧಿಪತ್ಯವನ್ನು ಅನುಭವಿಸ್ತಾನೆ. ಆದ್ದರಿಂದ ಇಂಥ ಯಾವ 8 ಗ್ರಹದ ವಿಚಾರ ಹೇಳಿ ಇನ್ನು 9 ಗ್ರಹದ ವಿಚಾರಕ್ಕೆ ಬರೋಣ.

ವಿಪ್ರಚಿತ್ತ, ತಾಹಿ ಸಿಂಹಿಕೆ, ಹೆಂಡತಿ ಚಿತ್ರವರ್ಣ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡ್ತಾನೆ. ಗೋತ್ರ ಜೈಮಿನಿ ಗೋತ್ರ, ವಾಹನ ಪಕ್ಷಿ, ನವಧಾನ್ಯದಲ್ಲಿ ಉರುಳಿಯ ಕಾಲು, ಒಂಬತ್ತು ಮಿಶ್ರಿತವಾದ ಬಣ್ಣ, ನೈವೇದ್ಯ ಜೀರಿಗೆ ಅನ್ನ, ನವರತ್ನದಲ್ಲಿ ವೈಡೂರ್ಯ, ಸುಮಿತ್ತು ದರ್ಬೆ, ಮಧ್ಯದೇಶಾಧಿಪತಿ, ಧ್ವಜ ಖಡ್ಗ ಗುಡಾಣಿಯನ್ನು ಹಿಡಿದು ಚತುರ್ಭುಜದಿಂದೊಡಗೂಡಿದವನು. ಈತ ಜ್ಞಾನಕಾರಕ. ಈ ರಾಹು ಮನುಷ್ಯನಿಗೆ ಜ್ಞಾನ ಸಂಪದವನ್ನು ಕೊಡತಕ್ಕಂಥವನು. ಮನುಷ್ಯನಿಗೆ ಏನೇ ಇದ್ದಾಗಿ ಕೂಡ ಜ್ಞಾನವಿಲ್ಲ ಅಂದರೆ ಏನು ಪ್ರಯೋಜನಕ್ಕೆ ಮನುಷ್ಯ ಬರೋದಿಲ್ಲವಾದ್ರಿಂದ ಆ ಜ್ಞಾನವನ್ನು ಕೊಡ್ತಕ್ಕಂಥವನು ಈ ಗ್ರಹ. ಈತ ಮನುಷ್ಯರಿಗೇನಾದರೂ ಮುನಿದರೆ ಯಾರಿಗೆ ಈ ರಾಹು ತಾನು ಬೆನ್ನೇರ್ತಾನೋ ಅವರು ನೆರಳನ್ನು ನೋಡಿದರೂ ಭಯಪಡ್ತಾರೆ, ನೆರಳನ್ನು ನೋಡಿದ್ರು ಭಯಪಡ್ತಾರೆ, ಶಬ್ದ ಕೇಳಿದ್ರು ಭಯಪಡ್ತಾರೆ. ಆದ್ದರಿಂದ ಭಯಗ್ರಸ್ತನಾಗಿರ್ತಕ್ಕಂಥ ಈತ ಭಯೋತ್ಪಾದಕರನ್ನ ಭಯವನ್ನು ಉಂಟು ಮಾಡತಕ್ಕಂಥವನು. ಈ ಭಗವಂತನನ್ನು ನಾವು ಎಡಬಿಡದೆ ಆ ಸ್ವಾಮಿಯ ಸೇವೆಯನ್ನು ಮಾಡಿದ್ದೆಯಾದರೆ ಭಗವಂತ ನಮಗೆ ಎಲ್ಲ ರೀತಿಯ ಸುಖ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ

ಒಂಬತ್ತನೇ ಗ್ರಹದ ವಿಚಾರ, ಇದು ನವಗ್ರಹಗಳ ವಿಚಾರ. ಸಾಮಾನ್ಯವಾಗಿ ನಾವು ಗ್ರಹದೇವತೆಗಳನ್ನು ಪ್ರದಕ್ಷಿಣೆ ಮಾಡುತ್ತೇವೆ, ಆದರೆ ಈ ನವಗ್ರಹಗಳ ವಿಚಾರವನ್ನು ಯಾರು ಕುಲಂಕುಷವಾಗಿ ಇದುವರೆಗೂ ಕೂಡ ಆ ಗ್ರಹಗಳ ವಿಚಾರವನ್ನು ತಿಳಿಯಲಿಕ್ಕಾಗಿ ಬಹಳ ಜನ ಅಪೇಕ್ಷೆ ಪಡಲಿಲ್ಲ. ಶನಿ ಭಗವಂತನ ವಿಚಾರವನ್ನು ಮಾತ್ರ ಕೇಳ್ತಾರೆ ವಿನಃ, ಈ ಒಂದೊಂದು ಗ್ರಹ ಮನುಷ್ಯನ ಜನ್ಮರಾಶಿಯಲ್ಲಿ ಬಂದು ಯಾವ ಯಾವ ಫಲಗಳನ್ನು ಕೊಡ್ತಾರೆ, ಇವರಿಂದ ಯಾವ ದೇಶಕ್ಕೆ ಮತ್ತು ನಮ್ಮ ಮನುಷ್ಯರಿಗೆ ಯಾವ ರೀತಿಯಾದ ಉಪಕಾರಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಗ್ರಹಗಳ ವರ್ಣನೆಯಿಂದ, ನವಗ್ರಹ ಮಹಿಮಾ ಅಂತಕ್ಕಂಥ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ನವಗ್ರಹ ದೇವತೆಗಳನ್ನು ಪ್ರದಕ್ಷಿಣೆ ಮಾಡುವಾಗ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ, ಆದರೆ ದೊಡ್ಡವರು ಹೇಳ್ತಾರೆ, ಚಿತ್ತವಿಲ್ಲದೆ ತಾ ಗುಡಿಯ ಸುತ್ತಿದೊಡೆ ಎತ್ತು ಗಾಣವ ಸುತ್ತಿದಂತೆ ಕಣ ಸರ್ವಜ್ಞ, ಮನಸ್ಸು ಸ್ವಾಧೀನಮಯಿನ ಘನುನಿಕೆ ಮಣಿಮಂತ್ರ ತಂತ್ರ ಮೇಲ ಅಂದರು ತ್ಯಾಗರಾಜ ಸ್ವಾಮಿಗಳು. ಯಾವುದೇ ಒಂದು ವ್ರತವನ್ನು, ಯಾವುದೇ ಒಂದು ದೇವರನ್ನು ನಾವು ನೆನೆಯಬೇಕಾದರೆ, ಆ ಭಗವಂತನ ಕರುಣೆ ನಮಗೆ ಪ್ರಾಪ್ತಿಯಾಗಬೇಕಾದರೆ ಶುದ್ಧವಾದ ಮನಸ್ಸಿರಬೇಕು. ಯಾರು ಈ ನವಗ್ರಹಾದಿ ದೇವತೆಗಳ ವಿಚಾರವನ್ನು ಕೇಳ್ತಾರೋ ಅವರಿಗೆ ಎಲ್ಲ ದುರ್ದೋಷಗಳು ಪರಿಹಾರವಾಗಿ ಅವರಿಗೆ ಶುಭವನ್ನು ಯಶಸ್ಸನ್ನು ಕೊಡತಕ್ಕಂಥದ್ದಾಗಲಿ ಅಂಥೇಳಿ ಈ ನವಗ್ರಹ ಮಹಿಮಾ ಅಂತಕ್ಕಂತಹ ಕಥೆಗೆ ನಾವೀಗ ಮಂಗಳ ಹಾಡೋಣ.

0: ಕೇಳುವರೆ, ಇದುವರೆಗೂ ನವಗ್ರಹ ಮಹಿಮೆ ಕುರಿತ ಹರಿಕಥೆ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 12 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 36 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ

0: ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನವನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರ ಅವರ ವೃತ್ತಿಯ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಹಾಗೂ ಸಲಹೆಗಾರರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರವರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಅಂದರೆ ಏನು ಸರ್? ಈ ಯೋಜನೆಯ ಹಿನ್ನೆಲೆ ಆಗೋದರ ಜಾರಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಔಪಚಾರಿಕ ಘಟಕಗಳ ಸ್ಥಾಪನೆ ಅಂತ ಕರೀತಾರೆ. ಇದಕ್ಕೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶ ಬಹುವಿಧವಾದ ಸಮುದಾಯ ಮತ್ತು ಪ್ರಾದೇಶಿಕತೆಗಳನ್ನು ಹೊಂದಿರುವಂಥದ್ದು. ಅದೇ ರೀತಿ ಹವಾಮಾನ ಮತ್ತು ಕಾಲಮಾನಕ್ಕೆ ತಕ್ಕಂತೆ ಪ್ರಾದೇಶಿಕತೆಗೆ ಅನುಗುಣವಾಗಿ ಆಹಾರ ಪದ್ಧತಿಗಳನ್ನ ನಾವು ಇಟ್ಕೊಂಡಿದ್ದೀವಿ. ತುಂಬಾ ವೈವಿಧ್ಯಮಯವಾದ ಆಹಾರದ ವ್ಯವಸ್ಥೆ ಪದ್ಧತಿಗಳು ನಮ್ಮಲ್ಲಿವೆ. ಅದು ಸಸ್ಯಾಹಾರ ಇರ್ಬೋದು, ಶಾಖಾಹಾರ ಇರ್ಬೋದು, ಅಥವಾ ಸಮ್ಮಿಶ್ರ ಏನೋ ಇರಬಹುದು. ಹಾಗಾಗಿ ಆರೋಗ್ಯ ಮತ್ತು ಆಹಾರಕ್ಕೂ ಸಂಬಂಧ ಇದೆ. ಇದು ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದಲೂ ನಂಬ್ಕೊಂಬಂದಿದ್ದಾರೆ. ಬದಲಾದ ಕಾಲದಲ್ಲಿ ಆತ್ಮನಿರ್ಭರ್ ಭಾರತ್ ಅನ್ನೋದೊಂದು ಪದವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಸೊ ಆತ್ಮನಿರ್ಭರ್ ಭಾರತ್ ಅಂದ್ರೆ ಏನು? ಸ್ವಯಂ ಆಗಿ ನಾವೇ ವಸ್ತುಗಳನ್ನು ತಯಾರು ಮಾಡಿ ಆ ವಸ್ತುಗಳನ್ನ ಬಳಸುವ ಒಂದು ಆಂದೋಲನ ಶುರು ಆಗಬೇಕು, ಸ್ವದೇಶಿ ಚಳುವಳಿ ಆಗಬೇಕು ಅನ್ನೋದು ನಾವೆಲ್ಲ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದಲ್ಲಿ ಈ ಘಟಕಗಳನ್ನ ಸ್ಥಾಪನೆ ಮಾಡಿ ಹಣವನ್ನು ಮಾಡಿ ಲಾಭವನ್ನು ಅವ್ರ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಣದ ಮೌಲ್ಯದ ಮೇಲೆ ತುಂಬಾ ಅದು ಒತ್ತಡ ತರ್ತಾ ಇದೆ. ಈಗ ಎಚ್ಚೆತ್ತ ಪ್ರಜೆಗಳು, ನಮ್ಮಲ್ಲೀಗ ವಿದ್ಯಾರ್ಹತೆ ಜಾಸ್ತಿ ಆಗಿದೆ, ಕೌಶಲಗಳು ಜಾಸ್ತಿ ಆಗಿದೆ, ಉತ್ಪಾದಕ ಚಟುವಟಿಕೆಗಳಲ್ಲಿ ಸೇವಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಒಂದು ಮನೋಭಾವವನ್ನ ಅವರು ಹೊಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೊಂದು ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಬೇಕಾಗಿದೆ. ಈ ಒಂದು ಹಂತದಲ್ಲಿ ಈ ಕಿರು ಆಹಾರ ಘಟಕಗಳನ್ನು ಔಪಚಾರಿಕವಾಗಿ ಸ್ಥಾಪನೆ ಮಾಡುವ ಅಗತ್ಯ ಇದೆ. ಔಪಚಾರಿಕತೆ ಅಂತ ಬಂದಾಗ ಇದಕ್ಕೊಂದು ಲೈಸೆನ್ಸ್ ಅಂತ ಬೇಕು, ರಹದಾರಿ ಅಂತ ಬೇಕು. ಅದಾದ್ಮೇಲೆ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಇದಕ್ಕೆ ಆಹಾರ ಸಂಬಂಧ ಪಟ್ಟಿರೋದ್ರಿಂದ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯಮಗಳಿದೆ, ಅದನ್ನ ನಾವು ಅನುಸರಿಸಬೇಕು. ಗುಣಮಟ್ಟ ಅಂಶಗಳನ್ನ ಪಾಲನೆ ಮಾಡಬೇಕು. ಅದಾದ್ಮೇಲೆ FSSI ಅಂತ ಒಂದು ಸಂಸ್ಥೆ ಇದೆ, ಅದರಿಂದ ಒಂದು ದೃಢೀಕರಣ ಮಾಡ್ಕೊಳ್ಬೇಕು. ಇವೆಲ್ಲ ಮಾಡಿರೋದು ಏನಂದ್ರೆ ಈ ಆಹಾರದ ಅಂಶಗಳೆಲ್ಲ ನೇರವಾಗಿ ಮನುಷ್ಯನ ಆರೋಗ್ಯ ಅನಾರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಕೆಲವು ರಕ್ಷಣೆಗಳನ್ನ ಮಾನದಂಡಗಳನ್ನ ಗಮನಿಸಲೇಬೇಕು ಅನ್ನೋದು ಇದೊಂದು ಅಂತಾರಾಷ್ಟ್ರೀಯ ನಿಯಮ. ಸೊ ಹಾಗಾಗಿ ಈ ಅಂಶಗಳನ್ನೆಲ್ಲವನ್ನು ಸ್ಥಳೀಯ ಉತ್ಪಾದಕರಿಗೆ, ಸಾಂಪ್ರದಾಯಿಕವಾಗಿ ಯಾರು ಇದುವರೆಗೂ ಉತ್ಪಾದನೆ ಮಾಡ್ಕೊಂಡ್ ಬರ್ತಾ ಇರುವಂತಹ ವ್ಯಕ್ತಿ ಕುಟುಂಬ ಸಮುದಾಯಗಳಿಗೆ ನೀಡೋದ್ರ ಮುಖಾಂತರ ಅವರಲ್ಲೊಂದು ಹೊಸ ಚೈತನ್ಯ ಉಂಟು ಮಾಡಬೇಕು, ಹೊಸ ಉತ್ಪಾದನಾ ಮನೋಭಾವವನ್ನು ಉಂಟು ಮಾಡಬೇಕು. ಅದು ಸ್ಪರ್ಧಾತ್ಮಕವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು, ಮತ್ತೆ ವಿವಿಧ ರುಚಿಗಳು ಬೇಕು ಜನಕ್ಕೆ. ಕಾಲಮಾನಕ್ಕೆ ತಕ್ಕಂತೆ ವಿವಿಧ ರುಚಿಗಳನ್ನ ಅಪೇಕ್ಷೆ ಮಾಡ್ತಾರೆ. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಅನೇಕ ನಗರ ಪ್ರದೇಶ ಜನ ವಾರದ ಅಂತ್ಯದಲ್ಲಿ ರಜೆಗಳ ದಿನ ಹೋಗಿ ಹಳ್ಳಿಗಾಡು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಸಿಗುವ ಸಾಂಪ್ರದಾಯಿಕ ಆಹಾರಗಳನ್ನ ರುಚಿಯನ್ನ ಅನುಭವಿಸಿ ಬರ್ತಾ ಇರೋದ್ ನಾವು ನೋಡ್ತಾ ಇದೀವಿ. ಸೊ ಇದನ್ನ ಒಂದು ಉದ್ದಿಮೆಯಾಗಿ ನೋಡೋದ್ರಿಂದ ಇದರಲ್ಲಿ ವ್ಯವಹಾರಕ್ಕಿರುವ ಅವಕಾಶಗಳು, ಅದರಿಂದ ಬದುಕು ಕಟ್ಕೊಳ್ಳಕ್ಕಿರೋ ಅವಕಾಶಗಳನ್ನು ನಾವು ಗಮನ ಮಾಡಬೇಕು. ಯಾಕಂದ್ರೆ ಇದು ವ್ಯವಹಾರ ಆದ್ರೆ ಸಾಲದು, ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಅಭಿವೃದ್ಧಿನೇ ಆಗ್ಬೇಕು. ಯಾವಾಗ ಅಭಿವೃದ್ಧಿ ಆಗ್ತದೆ ಅಂದ್ರೆ ವ್ಯಕ್ತಿ ಅಭಿವೃದ್ಧಿ ಆಗ್ಬೇಕು, ವ್ಯಕ್ತಿಯಿಂದ ಕುಟುಂಬ ಅಭಿವೃದ್ಧಿ ಆಗ್ಬೇಕು, ಕುಟುಂಬದಿಂದ ಸಮುದಾಯ ಅಭಿವೃದ್ಧಿ ಆಗ್ಬೇಕು, ಇವುಗಳೆಲ್ಲದರಿಂದ ಆ ಪ್ರದೇಶ ಅಭಿವೃದ್ಧಿ ಆಗ್ಬೇಕು ಅಲ್ವಾ. ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಇದೊಂದು ತುಂಬಾ ಪ್ರಮುಖವಾದ ಅಂಶ. ಈ ಸಚಿವಾಲಯ ಏನಿದೆ, ಇದು 1988 ಕೆಲಸ ಮಾಡ್ತಾನೆ ಇತ್ತು, ಆದರೆ ಇದಕ್ಕೆ ಒಂದು ಹೊಸ ರೂಪವನ್ನು 2015 ಆದ್ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯಾಗೂ

ಮಾಡ್ಬೋದು, ಒಂದು ಗುಂಪಿನಲ್ಲೂ ಮಾಡ್ಬೋದು, ಒಂದು ತಂಡ ಕಟ್ಕೊಂಡು ಬೇಕಾದ್ರೂ ಮಾಡ್ಬೋದು. ಸೊ ಇದಕ್ಕಿರುವ ಒಂದು ವ್ಯಾಪ್ತಿ. ಸೊ ಇದು ಕೇಂದ್ರ ಪುರಸ್ಕೃತ ಯೋಜನೆ. ಹಣಕಾಸು ನೆರವನ್ನು ಕೊಡ್ತಾರೆ, ತಾಂತ್ರಿಕ ನೆರವನ್ನು ಕೊಡ್ತಾರೆ. ಯಾಕಂದರೆ ಫುಡ್ ಪ್ರೊಸೆಸಿಂಗ್ ಅಂತ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ವಿಚಾರ ಬಂದಾಗ ಅತಿದೊಡ್ಡ ಕೆಲಸ ಮಾಡೋರು ನಮ್ಮ ದೇಶದಲ್ಲಿ CFTRI ಸಂಸ್ಥೆ, ಅದು ಮೈಸೂರಲ್ಲೇ ಇದೆ. ಅವರು ಹಲವು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ನೈಪುಣ್ಯತೆಯನ್ನು ಹೊಂದು ಇಂಡಸ್ಟ್ರಿಗಳಿಗೆ ಮತ್ತು ಯಾರು ವೈಯಕ್ತಿಕವಾಗಿ ಇಂಥ ಘಟಕಗಳ ಸ್ಥಾಪನೆ ಮಾಡ್ತಾರೆ ಅವರಿಗೆ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ, ಉತ್ಪಾದಕ ಅಂಶಗಳನ್ನು ಕೊಡ್ತಾ ಇದ್ದಾರೆ, ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಅಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಗುಣಮಟ್ಟದ ವಿಚಾರದಲ್ಲೂ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಈ ಇದನ್ನ ಪಡ್ಕೊಳಕ್ ಅವಕಾಶ ಇದೆ. ಮತ್ತೆ ಉತ್ಪಾದನೆ ಆದ್ಮೇಲೆ ಅವರೊಬ್ಬರೇ ಬಳಸಕ್ ಆಗಲ್ಲ, ಯಾಕಂದ್ರೆ ಉತ್ಪಾದನೆ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕಲ್ವಾ. ಸೊ ಹಾಗಾಗಿ ವ್ಯವಹಾರ ಬೆಂಬಲಗಳು ಬೇಕಾಗತ್ತೆ. ಇದಕ್ಕೆ ನಾವು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಅಂಶಗಳನ್ನ ಈ ಯೋಜನೆ ಅಡಿಯಲ್ಲಿ ಉತ್ಪಾದಕರಿಗೆ ನೀಡಬೇಕು, ವೈಯಕ್ತಿಕವಾಗಿ ಮತ್ತು ಗುಂಪಿಗೆ ಅಥವಾ ಸಂಸ್ಥೆಗಳಿಗೆ ಅನ್ನೋದು ಒಂದು ಆಶಯವನ್ನು ನಾವು ಹೊಂದಿದ್ದೀವಿ. ಹಾಗಾಗಿ ಹಾಲಿ ಯಾರು ಕಾರ್ಯನಿರ್ವಹಿಸುತ್ತಿರುವ ಆಹಾರ ಘಟಕಗಳಿದೆ, ಅದು ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ, ಅಲ್ಲಿ ಆಧುನಿಕತೆ ಬೇಕು, ಶ್ರಮ ಕಡಿತ ಬೇಕು, ಆಮೇಲೆ ನೈರ್ಮಲ್ಯ ಅಂಶಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕು, ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬೇಕು, ಯಾಕಂದ್ರೆ ಈಗೆಲ್ಲ ನ್ಯಾನೋ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಸೊ ಮತ್ತೆ ಜನರ ಅಭಿರುಚಿಗೆ ತಕ್ಕಂತೆ ಆಹಾರಗಳ ಪ್ರೆಸೆಂಟೇಷನ್ ಮಾಡಬೇಕು, ಪ್ಯಾಕೇಜಿಂಗ್ಗೆ ನವೀನತೆ ಕೊಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಕ್ವಾಂಟಿಟಿ ಬೇಕು. ಸೊ ಈ ಎಲ್ಲ ಅಂಶಗಳ ಒಂದು ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚಿಸ್ಕೊಳ್ಳಕ್ಕೆ ಇದರಲ್ಲಿ ನೆರವು ಸಿಗುತ್ತೆ. ಇದಕ್ಕೆ ಹಲವಾರು ರೀತಿಯ ಹಲವಾರು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅವರೆಲ್ಲ ಇವೆಲ್ಲ ಕೇಂದ್ರ ಸರ್ಕಾರದ ಅಡಿ ಇರುವಂತ ಸಂಸ್ಥೆಗಳು, ಅವರು ನಮಗೆ ಸಹಾಯ ಮಾಡ್ತಾರೆ. ಇವನ್ ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೂ ಅವ್ರು ಸಹಾಯ ಮಾಡ್ತಾರೆ. ಮತ್ತೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾದ ಏನಂದ್ರೆ ಸಹಾಯಧನವನ್ನು ಒದಗಿಸ್ತಾರೆ, ಸಬ್ಸಿಡಿ ಕಾಂಪೊನೆಂಟ್ ಇದೆ, ಅದು ಅಷ್ಟೇ 35% ವರೆಗೂ ಸಬ್ಸಿಡಿ ಕಾಂಪೊನೆಂಟ್ ಇದೆ. ಅದೇ ರೀತಿ ಯಂತ್ರೋಪಕರಣಗಳಿಗಿದೆ. ದುಡಿಯೋ ಬಂಡವಾಳ ಈ ಸ್ಕೀಮಲ್ಲಿ ನಿಮಗೆ ಮಾಡ್ತಾ ಇದ್ದೀರಿ ಅಂದಾಗ ಎಷ್ಟು ಬೇಕಾದ್ರೂ ಬ್ಯಾಂಕ್ಗಳು ಕೊಡೋಕ್ಕೆ ಮುಂದೆ ಬರುತ್ತೆ. ಅದೊಂದು ನೀತಿ, ಯಾರು ಶ್ರಮ ಮಾಡ್ತಾರೆ, ಯಾರಲ್ಲಿ ಪರಿಣಿತಿ ನೈಪುಣ್ಯತೆ ಇದೆ, ಆಸಕ್ತಿಯಿಂದ ಮಾಡ್ತಾರೆ, ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದು ಒಂದು ರಾಷ್ಟ್ರೀಯ ನೀತಿ. ಅಂಥವ್ರು ಇದರಲ್ಲಿ ಬಳಸ್ಕೊಳ್ಳಿಕ್ಕೆ ಆಗತ್ತೆ. ಆದರೆ ನೀವು ಬ್ಯಾಂಕ್ ಸಂಪರ್ಕ ಹೊಂದಿರಬೇಕು, ಬ್ಯಾಂಕ್ ಜೋಡಣೆ ಕಾರ್ಯ ಜೋಡಣೆ ಆಗಬೇಕು. ಈ ಕಾರ್ಯ ಜೋಡಣೆ ಆಗಬೇಕು ಅಂದರೆ ನೀವು ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸಿದ್ಧ ಆಗಬೇಕು. ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಒಂದು ವೆಬ್ಸೈಟ್ ಮಾಡಿದ್ದಾರೆ, ಅದರಲ್ಲಿ ಲೋನ್ ಅಪ್ಲಿಕೇಶನ್ ಹೋಗುತ್ತೆ, ಅದು ಪ್ರೋಸೆಸ್ ಆಗತ್ತೆ. ಇದರಲ್ಲೂ ಅಷ್ಟೇನೆ, ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅಂತ ಹೇಳಿ RBI ಸಂಸ್ಥೆಯವರು ಒಂದು ಟ್ರಸ್ಟ್ ಮಾಡಿ ಅದಕ್ಕೊಂದು ಬಂಡವಾಳ ಹಾಕಿದ್ದಾರೆ. ಆ ಒಂದು ಅಡಿನಲ್ಲೇ ನಿಮಗೆ ಹಣ ಬರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಹಣವನ್ನ ಪಡ್ಕೊಂಡು ಕಡಿಮೆ ಬಡ್ಡಿ ಇದೆ ಅನ್ಬಿಟ್ಟು ಯಾವ್ಯಾವ್ದಕ್ಕೂ ಬಳಸ್ತಾ ಇತ್ತು. ಇವನ್ ಹಣಕಾಸು ಸಂಸ್ಥೆಗಳು ಮಾಡ್ತಿತ್ತು, ಆ ಸಾಲ ಪಡೆದ ವ್ಯಕ್ತಿಗಳು ಮಾಡ್ತಾ ಇದ್ರು. ಅದನ್ನ ಸರಿಯಾದ ರೀತಿಯಲ್ಲಿ ಮೇಲುಸ್ತುವಾರಿ ಮಾಡಿ ನಿರ್ದಿಷ್ಟ ಪ್ರಕರಣಗಳಿಗೆ ಗುರಿ ಉದ್ದೇಶಿತ ಅಂಶಗಳಿಗೆ ಒದಗಿಸ್ಬೇಕನ್ನೋದ್ರಿಂದ ಈ ತರ ಒಂದು ರೆಗ್ಯುಲೇಷನ್ ಮಾಡಿದ್ದಾರೆ. ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಆ ಪೋರ್ಟಲ್ ಇಂದ ಬಂದಾಗ, ಸೊ ಎಷ್ಟು ಆಹಾರ ಘಟಕಗಳಿದೆ, ನೇರವಾಗಿ ನಮ್ಮ ಸೌಲಭ್ಯಗಳು ಅದಕ್ಕೆ ಮುಟ್ತಾ ಇದೆಯಾ, ಅದು ಇನ್ನೇನು ಸಹಾಯ ಬೇಕು, ಅಥವಾ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ತೊಂದರೆ ಆಗಿದೆಯಾ, ಅದಕ್ಕೆ ಇನ್ನೂ ಹೆಚ್ಚುವರಿ ಸಾಲ ಬೇಕಾ, ಅಥವಾ ರಫ್ತು ಉತ್ಪಾದನಾ ಉತ್ತೇಜಕಗಳು ಬೇಕಾ, ಇವೆಲ್ಲ ಅವರು ಅದು ಮಾನಿಟರ್ ಮಾಡೋಕ್ಕೆ ಅವರಿಗೆ ಡೇಟಾ ಆಗುತ್ತೆ. ಈ ಥರದ ಒಂದು ಸ್ಟ್ರೀಮ್ನ ಅವರು ಡೆವಲಪ್ ಮಾಡಿದ್ದಾರೆ. ಮೇಲೆ ಇದರಲ್ಲೂ ಅಷ್ಟೇ, ಸಾಲ ಆಧಾರಿತ ಬಂಡವಾಳಕ್ಕೆ ಪೂರಕವಾಗಿ 35% ಸಹಾಯಧನವನ್ನು ಕೊಡ್ತಾರೆ. ಆಯ್ತಾ, ನಿಮ್ಮ ಸಾಲದ ಅಗತ್ಯದ ಮೇಲೆ ಅದರಲ್ಲಿ ಪೊಟೆನ್ಷಿಯಲ್ ನೋಡ್ತಾರೆ, ಎಷ್ಟು ಸಾಲ ನೀವು ಕೇಳಿದ್ದೀರಾ ಅಂತ, ಅದರ ಆಧಾರದ ಮೇಲೆ ಅಂತ ಕೊಡುವಂಥದ್ದು. ಹಾಗಾಗಿ ಈ ನೆರವನ್ನ ಯಾರು ಬೇಕಾದ್ರೂ ಪಡಿಬೋದು, ಮಹಿಳೆ ಪುರುಷ ಗುಂಪುಗಳು ಸಂಸ್ಥೆಗಳು ಯಾರು ಬೇಕಾದ್ರೂ ಪಡ್ಕೊಂಡು ಇದನ್ನು ಔಪಚಾರಿಕವಾಗಿ ಮಾಡಬೇಕು ವ್ಯವಹಾರ. ಈಗ ನಾವೆಲ್ಲ ವ್ಯವಹಾರವನ್ನು ಅನೌಪಚಾರಿಕವಾಗಿ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ತೀವಿ, ಏನೋ ಒಂದು ಪ್ಯಾಕಿಂಗ್ ಮಾಡಿ ಮಾರ್ತಾ ಇರ್ತೀವಿ. ಇನ್ನು ಮುಂದೆ ಹಂಗಾಗಲ್ಲ. ಪ್ಯಾಕಿಂಗ್ ಮೆಟೀರಿಯಲ್ ಏನು, ಅದು ಈಕೋ ಫ್ರೆಂಡ್ಲಿನಾ, ಪರಿಸರಕ್ಕೇನೋ ತೊಂದರೆ ಇಲ್ವಾ. ಈಗ ಒಂದು ಹೊಸ ಅಧ್ಯಯನಗಳು ಮತ್ತು ವೈದ್ಯಕೀಯ ಸಂಸ್ಥೆಗಳು ಏನು ಹೇಳ್ತಾ ಇದೆ ಅಂದರೆ, ಹೊರಗಡೆಯಿಂದ ತರಿಸಿರೋ ಆಹಾರ ಪ್ಯಾಕ್ ಮಾಡಿರೋ ಮೆಟೀರಿಯಲ್ಗಳಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ. ವಿಷಗಳ ಅಂಶಗಳು ದೇಹಕ್ಕೆ ಹೋಗಿ ಅದರಿಂದ ಬೈ ಪ್ರಾಡಕ್ಟ್ ಕಾಯಿಲೆಗಳು ಬಂದು ತುಂಬ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದೊಂದು ಅಧ್ಯಯನದ ಅಂಶಕ್ಕೆ ಹೊರಗೆ ಬರ್ತಾ ಇದೆ. ಇದು ಗಾಬರಿ ಹುಟ್ಟಿಸೋವಂಥದ್ದು. ಹಾಗಾದರೆ ಯಾವುದು ನಾವು ಬಳಸಬೇಕು? ಹಿಂದೆ ನಮ್ಮಲ್ಲೆಲ್ಲ ಏನಿತ್ತು, ಬಾಳೆ ಎಲೆಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ವಿ, ದೊನ್ನೆಗಳಲ್ಲಿ ಪ್ಯಾಕ್ ಮಾಡ್ತಿದ್ವಿ,

0: ಉದ್ಯೋಗದಲ್ಲಿ ಪ್ಯಾಕ್ ಮಾಡ್ತಿದ್ವಿ, ಅದೆಲ್ಲ ಈಗ ನಶಸ್ ಹೋಗ್ಬಿಟ್ಟಿದೆ ಅಲ್ವಾ. ಈಗೆಲ್ಲ ನಾವು ಪ್ಲಾಸ್ಟಿಕ್ ತಯಾರಾಗೋದು ಯಾವ್ದ್ರಿಂದ, ಕೆಮಿಕಲ್ಸ್ ಇಂದ. ಅದರಲ್ಲೂ ಈಗ ಆಮೇಲೆ ಬಯೋಡಿಗ್ರೇಡಬಲ್ ಇಲ್ಲ ಅದು, ಅದೇ ಅದಾಗದೇ ಅದು ಜೈವಿಕವಾಗಿ ಕರಗೋದಿಲ್ಲ. ಆದರೆ ಈಗ ಜೈವಿಕವಾಗಿ ಕರಗುವಂತ ಪದಾರ್ಥಗಳು ಕಂಡುಹಿಡಿದಿದ್ದಾರೆ, ಅದನ್ನು ನಾನು ಮರುಬಳಕೆ ಮಾಡ್ಲಿಕ್ಕೆ ಆಗತ್ತಾ? ಈ ತರದ ಎಲ್ಲ ಸಂಗತಿಗಳನ್ನ ಇದರಲ್ಲಿ ನೀವು ಔಪಚಾರಿಕವಾಗಿ ಮಾಡಬೇಕು. ನೀವೇನ್ ಪ್ರಾಡಕ್ಟ್ ತಯಾರು ಮಾಡ್ತೀರಾ ಅದರಲ್ಲಿರುವ ಅಂಶಗಳು ಏನೇನು ಅಂತ ತಿಳ್ಕೊಳಕ್ ಇಷ್ಟಪಟ್ರೆ ಗ್ರಾಹಕ ಅಥವಾ ನಿಮ್ಮಿಂದ ಪಡೆಯುವ ಸಂಸ್ಥೆ ಎಲ್ಲವೂ ಮಾಹಿತಿ ಅವ್ರು ದೊರಿಬೇಕು. ಅದರಲ್ಲಿ ಯಾವ ಮಟ್ಟದ ಪೌಷ್ಟಿಕಾಂಶಗಳಿದೆ, ವಿಟಮಿನ್ಸ್ ಇದೆ, ಮತ್ತೆ ಬೇರೆ ಬೇರೆ ಸಂಗತಿಗಳಿದೆ ನನ್ನ ಆರೋಗ್ಯಕ್ಕೆ. ಯಾಕಂದ್ರೆ ಈಗ ಎಲ್ರಿಗೂ ಒಂದು ಆರೋಗ್ಯದ ಪ್ರಜ್ಞೆ ಬಂದ್ಬಿಟ್ಟಿದೆ, ಏನೇನೋ ತಿನ್ನಕ್ಕೆ ಅವ್ರು ಸಿದ್ಧ ಇಲ್ಲ. ನನ್ನ ದೇಹಕ್ಕೆ ಏನು ಬೇಕು, ಏನು ಪೌಷ್ಟಿಕತೆಯನ್ನು ನಾನು ಪಡಿಬೇಕು ಅನ್ನೋದ್ರ ಬಗ್ಗೆ ಈಗ ಜನ ಸ್ವಯಂ ನಿರ್ಧಾರ ಮಾಡೋ ಮಟ್ಟದಲ್ಲಿದ್ದಾರೆ. ಅದಕ್ಕೇನು ಡಾಕ್ಟರ್ಗಳ ಕನ್ಸಲ್ಟೇಷನ್ ಅವ್ರಿಗೆ ಬೇಕಾಗಿಲ್ಲ, ನಿಜ ತಾನೇ? ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನ ಮಾಡಬೇಕು ಉತ್ಪಾದಕ. ಸುಮ್ಮನೆ ನನಗೆ ಮಾಡಕ್ ಬರುತ್ತೆ, ನಮ್ಮ ಅಜ್ಜಿ ಚೆನ್ನಾಗಿ ಕಜ್ಜಾಯ ಮಾಡ್ತಾಳೆ ಅಂತ ಮಾಡಿಸ್ಬಿಟ್ಟು ಮಾಡ್ತೀನಿ ಅನ್ನಕ್ಕಾಗಲ್ಲ. ಅದು ಅಜ್ಜಿಗಾಯ್ತು, ನಿನ್ನ ತಲೆಮಾರು ನಿನ್ನ ಜೀವನ ಇದೆಯಲ್ಲ, ಅದು ಹೆಚ್ಚು ಹೆಚ್ಚು ಔಪಚಾರಿಕತೆ ಕಡೆಗೆ ಹೋಗ್ತಾ ಇದೆ, ಹೆಚ್ಚು ಪಾರದರ್ಶಕವಾಗಿದೆ ಮತ್ತು ಮಾಹಿತಿ ಕೇಂದ್ರವಾಗಿದೆ. ಆಯ್ತಾ, ಯಾವುದು ಮಾಹಿತಿ ಮುಚ್ಚಿಡಕ್ಕಾಗಲ್ಲ, ಮತ್ತೆ ಏನೋ ಒಂದು ಅಡ್ಡದಾರಿನಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡ್ಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದೆಲ್ಲ ಅಂಶಗಳನ್ನ ಈಗ ಅವರು ತಿಳ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ. ಮೇಲೆ ಇದಕ್ಕೆಲ್ಲ ಸರ್ಟಿಫಿಕೇಶನ್ ಇರುತ್ತೆ, ದೃಢೀಕರಣ ಪತ್ರ ಒಂದು ತಗಲಾಕಿರಬೇಕು ಘಟಕದಲ್ಲಿ ಅಂತ ನಿಯಮ ಮಾಡಿದ್ದಾರೆ. ಇವತ್ತು ರಸ್ತೆ ಬದಿ ವ್ಯಾಪಾರ ಮಾಡಿ ಆಹಾರ ಉತ್ಪಾದನೆ ಮಾಡಿ ಮಾರ್ತಾ ಇರೋರ್ಗು ಅದು ನಿಯಮ ಮಾಡಿಬಿಟ್ಟಿದ್ದಾರೆ ಈಗ. ಅದಕ್ಕೆ ಒಂದು ಸರ್ಟಿಫಿಕೇಶನ್ ಏಜೆನ್ಸಿಗಳು ಬಂದಿದೆ ಈಗ, ಆಯ್ತಾ. ಇವೆಲ್ಲ ಅದರ ಅಂಡರ್ನಲ್ಲಿ ಬರುತ್ತೆ. ಹಾಗಾಗಿ ವಿವಿಧತೆ ಬೇಕು, ಬಹುವಿಧತೆ ಬೇಕು, ಸ್ಥಳೀಯ ರುಚಿಗಳು ನಮಗೆ ಬೇಕು, ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಸಾಂಪ್ರದಾಯಿಕ ಆಹಾರಗಳು ನಮ್ಮ ನಾಲಿಗೆ ರುಚಿಗೆ ಬೇಕು, ಮತ್ತು ನಮ್ಮ ನಾಲ್ಕು ಕಾಲಮಾನಗಳಿಗೆ ತಕ್ಕಂತೆ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು, ಬದಲಾವಣೆ ಮಾಡ್ಕೋಬೇಕನ್ನೋದೇ ನಮ್ಮ ಆಹಾರದ ವೈವಿಧ್ಯತೆ ಇರೋದು. ಒಂದೇ ಸಮುದ್ರ ತಿನ್ನೋದಿಲ್ಲ, ನಿಜ ಅಲ್ವಾ? ಉಷ್ಣಕಾಲಕ್ಕೆ ಏನು ಬೇಕು, ಮಳೆಗಾಲಕ್ಕೆ ಏನು ಬೇಕು, ಶೀತಗಾಲಕ್ಕೆ ಏನು ಬೇಕನ್ನೋದು ನಮಗೆ ಗೊತ್ತಿದೆ. ಅದಕ್ಕೆ ತಕ್ಕಂತೆ ನಾವು ಮಾರ್ಪಾಡು ಮಾಡ್ಕೊಂಡು ಊಟ ಮಾಡ್ತೀವಿ, ಆಹಾರ ಸೇವನೆ ಮಾಡ್ತೀವಿ. ಆ ಎಲ್ಲ ಅಂಶಗಳು ಇದರಲ್ಲಿ ತರಬೇಕು ಅಂತ ಹೇಳಿ ಈ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡ್ತಾ ಇದೆ. ಇದರಲ್ಲಿ ಘಟಕಗಳ ಸ್ಥಾಪನೆ ಇದರ ಮಾಲೀಕತ್ವ ಎಲ್ಲ ನೋಡಿದ್ರೆ ಮಹಿಳೆಯರೇ ತುಂಬ ಮಾಡ್ತಾ ಇರೋದು ನಾವು ನೋಡ್ತೀವಿ. 65% ಮಹಿಳೆಯರೇ ಇದ್ದಾರೆ. ಸೊ ಹಾಗಾಗಿ ಇದೊಂದು ತುಂಬ ಉತ್ತೇಜಕವಾದ ಅಂಶ ಅಂತ ನಾನಾದರೂ ಭಾವಿಸಿದ್ದೀನಿ.
1: ಸರ್, ಆಗಿನ ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಸಿರಿಧಾನ್ಯಗಳಿಂದ ವಿವಿಧ ರೀತಿಯ ಆಹಾರ ಉತ್ಪನ್ನಗಳನ್ನು ಮಾಡಿ ಅದನ್ನು ಅದೊಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಆಹಾರ ಮಾಡಿ ಮಾರ್ತಿರೋದನ್ನು ನಾವು ಕಂಡುಬರ್ತೀವಿ. ಜೊತೆಗೆ ಆದಿವಾಸಿಗಳು ತಮ್ಮ ಕಿರು ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಮಾರಾಟ ಮಾಡ್ತಿರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಸರ್. ಈ ಯೋಜನೆ ಅಡಿಯಲ್ಲಿ ಆದಿವಾಸಿಗಳ ಕಿರು ಉತ್ಪನ್ನಗಳ ಮೌಲ್ಯವರ್ಧನೆ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳಿಂದ ಮೌಲ್ಯವರ್ಧನೆ ಮಾಡಲಿಕ್ಕೆ ಎಷ್ಟು ಸಹಕಾರಿಯಾಗಿದೆ ಸರ್ ಈ ಯೋಜನೆ?
0: ಇದು ಯಾವುದೇ ಆಹಾರ ಪದ್ಧತಿಗೆ, ಯಾವುದೇ ಕಚ್ಚಾ ಆಹಾರಕ್ಕೂ ಇದಕ್ಕೆ ಬೆಂಬಲ ಇದೆ. ಇದು ಅರ್ಥ ಮಾಡ್ಕೊಳ್ಳೋಣ. ಈಗ ಬುಡಕಟ್ಟು ಜನರು ಮಾಡುವ ಅರಣ್ಯದಿಂದ ಸಂಗ್ರಹ ಮಾಡಿ ಸಂಸ್ಕರಣೆ ಮಾಡಿ ಮಾರೋದಕ್ಕೆಲ್ಲ ಲಿಮಿಟೇಷನ್ ಇದೆ. ಯಾಕಂದ್ರೆ ಅದಕ್ಕೆ ಅರಣ್ಯ ಕಾಯ್ದೆಗಳಿದೆ, ಕಾನೂನುಗಳಿದೆ, ಸದಾ ಅವರನ್ನ ಅರಣ್ಯಕ್ಕೆ ಹೋಗಿ ತರ್ಲಿಕ್ಕೆ ಬಿಡೋದಿಲ್ಲ. ಆ ಎಲ್ಲ ವಸ್ತುಗಳನ್ನ ಅವ್ರದೇ ಭೂಮಿನಲ್ಲಿ ಬೆಳೆದು ಈಗ ನಲ್ಲಿಕಾಯಿ ಬೆಳಿಬಹುದು ಅಲ್ವಾ, ಸಿರಿಧಾನ್ಯ ಸೀಗೆಕಾಯಿ ಬಳ್ಳಿ ಬೆಳಿಬಹುದು, ಬಿದಿರ್ನ ಬೆಳಿಬಹುದು, ಅಲ್ಲಿ ಅಂಟೋಳಕಾಯಿ ಬೆಳಿಬಹುದು, ಗೆಡ್ಡೆ ಗೆಣಸುಗಳನ್ನ ಬೆಳಿಬಹುದು. ಬೆಳೆದ್ಬಿಟ್ಟು ಮಾರ್ತೀನಿ ಅಂತ ಹೇಳಿದ್ರೆ ಸಂಸ್ಕರಣೆಗೆಲ್ಲ ಅವಕಾಶ ಇದೆ, ಬೆಳೆಯಕ್ಕೂ ಅವಕಾಶ ಇದೆ. ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಗೆ ಒಂದು ಸ್ಕೀಮ್ ಇದೆ, ಅದರ ಅಡಿಯಲ್ಲಿ ಅವ್ರು ಸಹಾಯ ತಗೊಳ್ಬಹುದು. ಮತ್ತೆ ಎರಡನೇದಾಗಿ ಸಂಸ್ಕರಣೆ ವಿಚಾರಕ್ಕೆ ಬಂದಾಗ ಇದರಲ್ಲೂ ಅವ್ರ ಅವಕಾಶ ತೆಗೆದುಕೊಳ್ಳಕ್ಕಿದೆ. ಇನ್ನು ಸಿರಿಧಾನ್ಯ ವಿಚಾರಗಳು ಬಂದಾಗ ನಮ್ಮಲ್ಲಿ ಸಿರಿಧಾನ್ಯಗಳು ಇದ್ದಿದ್ದು ಆಪತ್ಕಾಲದಲ್ಲಿ ತಿನ್ಲಿಕ್ಕೆ ಒಂದು ಆಹಾರ, ವಿಪರೀತ ಬರ ಬಂತು ಅಥವಾ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಅಂಥ ಸಂದರ್ಭದಲ್ಲಿ ಆಹಾರ ಭದ್ರತೆಗೆ ಬಳಸ್ತಾ ಇದ್ದಂಥ ವಸ್ತುಗಳು. ಈಗ ಕೆಲವರ ಪ್ರಯತ್ನದಿಂದ ಏನಾಗ್ತಾ ಇದೆ, ಅದನ್ನು ಮುಖ್ಯ ಆಹಾರವಾಗಿ ಬಳಸ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಅದನ್ನೇ ಮುಖ್ಯ ಆಹಾರವಾಗಿ ಎಲ್ರಿಗೂ ಬಳಸಕ್ಕೆ ಆಗಲ್ಲ, ಯಾಕಂದ್ರೆ ಅದರ ಬೆಳೆಯುವ ಪ್ರಮಾಣ ಕಡಿಮೆ ಇದೆ. ಆದರೆ ಕೆಲವರಿಗೆ ಇದರಿಂದ ದಕ್ತಾ ಇದೆ. ಇತ್ತೀಚೆಗೆ ಒಬ್ರು ಹೇಳ್ತಾ ಇದ್ರು, ಸಿರಿಧಾನ್ಯಗಳ ರಾಜ ರಾಗಿ ಅಂತೇಳಿ. ಈಗ ರಾಗಿ ಸಾಮಾನ್ಯವಾಗಿ ನಾವು ಕರ್ನಾಟಕ, ಆಂಧ್ರ, ತಮಿಳ್ನಾಡು ರಾಜ್ಯಗಳಲ್ಲಿ ಇದೊಂದು ಸ್ಟೇಪಲ್ ಫುಡ್, ಪ್ರಧಾನ ಆಹಾರ ಅದು ಅಲ್ವಾ. ಮತ್ತೆ ಈಗ ಹಳ್ಳಿಗಳ ಕಡೆಯಲ್ಲೇ ಹೋದಾಗ ಹೇಳ್ತಾರೆ, ಸಾಹೇಬ್ರೆ ನೀವು ರಾತ್ರಿ ಹೊತ್ತು ಬರೀ ರಾಗಿ ತಿನ್ನಿ, ಬೇರೆ ಏನು ತಿನ್ನಬೇಡಿ, ಇದು ನಿಮ್ಗೆ ರಕ್ಷಣೆ ಕೊಡುತ್ತೆ, ಶುಗರ್ಗೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು, ತಂಪು ಇರಿತದೆ. ಅಥವಾ ಇವತ್ತು ಅಮಲಿ ಮಾಡಿಕೊಂಡು ರಾತ್ರಿ ಎಲ್ಲ ಇಟ್ಟು ಬೆಳಿಗ್ಗೆ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ, ಆರೋಗ್ಯ ಇದೆ ಅನ್ನೋದು ನಮ್ಮ ಪೂರ್ವಿಕರು ಕಂಡಿಡ್ಕೊಂಡಿದ್ದಾರೆ. ಸತ್ಯ, ವಿಟಮಿನ್ ಬಿ ಸಿಗತ್ತೆ, ಡೈಜೆಷನ್ಗೆ ಚೆನ್ನಾಗಿರುತ್ತೆ ಅಂತ.
1: ಹೌದು,
0: ಇದನ್ನೇ ಔಪಚಾರಿಕವಾಗಿ

0: ಮಾಡೋದಷ್ಟೇ. ಈಗ ಅದೇ ರಾಗಿ ಅಂಬ್ಲಿನ ಗಂಜಿನ ಒಂದು ಪ್ಯಾಕ್ ಮಾಡಿ ಮಾರಾಟ ಮಾಡೋಕ್ಕಾಗತ್ತಾ? ಅಥವಾ ಔಟ್ಲೆಟ್ಟಲ್ಲಿ ಮಾರೋಕ್ಕಾಗತ್ತಾ? ಯಾವುದೋ ಒಂದು ತೆಗೆದುಕೊಂಡೋಗಿ ಸಿದ್ಧಪಡಿಸಿದ ಸಂಸ್ಕರಿತ ಆಹಾರ ತಿನ್ನೋದಕ್ಕಿಂತ ಒಂದು ಅಂಬ್ಲಿನ ತಯಾರು ಮಾಡಿ ಈಗ ಉದಾಹರಣೆಗೆ ಬೀಚ್ನಲ್ಲಿ ಡ್ಯಾಮ್ ಹತ್ರ ಮಾರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಒಂದು 500 ಜನ ಭೇಟಿ ಕೊಡ್ತಾರೆ, ಒಂದು 50 ಜನ ಕುಡಿಬೋದಾ ಅದನ್ನು? ಅಥವಾ ಕುಡಿಯೋ ಥರ ಪ್ರೇರೇಪಣೆ ಮಾಡ್ಬೋದಾ? ರಾಗಿಯಲ್ಲೇ ಹುರಿ ಇಟ್ಟು ಮಾಡ್ಬೋದಾ? ಅದರಲ್ಲಿ ಖಾರ ಹುರಿ ಇಟ್ಟು ಮಾಡ್ಬೋದು, ಸಿಹಿ ಹುರಿ ಇಟ್ಟು ಮಾಡ್ಬೋದಾ? ಉಂಡೆ ಕಟ್ಟಿ ತಿನ್ಬೋದಾ? ಅದರಲ್ಲೇನೆ ಮಕ್ಕಳಿಗೆ ಪ್ರೋಟೀನ್ ಫುಡ್ ಮಾಡ್ಬೋದಾ? ಯಾಕಂದರೆ ಅದನ್ನು ನೆನೆಸಿ ಮೊಳಕೆ ಬರೆಸಿ ಹುರಿದು ಅದನ್ನು ಪುಡಿ ಮಾಡಿ ಬಟ್ಟೆ ತಗೊಂಡು ಉಜ್ಜಿ ಆ ಪೌಡ್ರನ್ನ ತಿನ್ನಿಸ್ತಾ ಇದ್ದಾರೆ. ಅದು ಎಲ್ಲ ಪ್ರೋಟೀನ್ ಫುಡ್ಗಿಂತ ತುಂಬ ಅದ್ಭುತವಾಗಿದೆ, ಮಕ್ಕಳ ಬೆಳವಣಿಗೆ ಸಮತೋಲನ ಬೆಳವಣಿಗೆಗೆ ಕಾರಣ ಆಗ್ತಾ ನಾವೆಲ್ಲ ಗಮನಿಸಿದೀವಲ್ವಾ? ಅದನ್ನು ಇಲ್ಲಿ ಮಾಡಲಿಕ್ಕಾಗತ್ತೆ. ಅದಕ್ಕೆ ನಾವು ಹೋಗ್ಬಿಟ್ಟು ಫೆರೆಕ್ಸ್ ತಗೊಂಡು ತಿನ್ನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಮಲ್ಟಿನ್ಯಾಷನಲ್ ಕಂಪನಿದು. ಇದು ಜನರ ಕೈನಲ್ಲೇ ಇದೆಯಲ್ಲ, ರಾಗಿಯನ್ನು ಕೊಂಡುಕೊಳ್ಳಾರದಷ್ಟೇನು ಬೆಲೆ ಇಲ್ಲ ಅದಕ್ಕೆ. ಎಲ್ಲಾ ಗ್ರಾಮಗಳಲ್ಲೂ ಬೆಳೀತಾರೆ. ಮತ್ತೆ ನಮ್ಮ ಮನೆಯಲ್ಲಿ ರಾಗಿ ಇಲ್ಲ ಅಂದ್ರೆ ಪಕ್ಕದ ಮನೆಯವರು ಅದನ್ನ ಶೇರ್ ಮಾಡ್ತಾರೆ, ತಗೋ ಒಂದು 20 ಕೆಜಿ ನೀನು ಬಳಕೆ ಮಾಡು, ನೆಕ್ಸ್ಟ್ ಇಯರ್ ನನಗಾಗ್ಲಿಲ್ವ ನೀನು ನನಗೆ ಕೊಡು. ಈ ಎಕ್ಸ್ಚೇಂಜ್ ಪದ್ಧತಿ ಸಹಿತ ನಮ್ಮಲ್ಲಿದೆ. ಮತ್ತೆ ರಾಗಿಗೆ ತುಂಬ ಗೌರವ ಇದೆ ಮತ್ತೆ ಅಕ್ಸೆಪ್ಟೆನ್ಸ್ ಇದೆ. ಎಲ್ಲ ಹಬ್ಬಗಳಲ್ಲೂ ರಾಗಿ ಮುದ್ದೆ ಮಾಡೋ ಪರಿಷೆಗಳಲ್ಲೆಲ್ಲ ರಾಗಿ ಮುದ್ದೆ ತಿನ್ನೋದು ನಾವು ನೋಡ್ತೀವಿ. ಅನ್ನದ ಕಲ್ಚರ್ ಇಲ್ಲ ನಮ್ಮಲ್ಲಿ. ಅನ್ನ ತಿನ್ನೋದು ಕೊನೆಯ ಭಾಗವಾಗಿತ್ತು, ರಾಗಿ ಪದಾರ್ಥಗಳು ತಿನ್ನೋದು ಮುಖ್ಯ ಭಾಗ ಆಯ್ತು. ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಬುಡಕಟ್ಟು ಜನರಲ್ಲಿ. ಅಂಬ್ಲಿ ಕುಡಿಯೋದಿದೆ, ಅದರಲ್ಲೇ ಪಾಯಸ ಮಾಡ್ಕೊಂಡು ತಿನ್ನೋದಿದೆ ಅಲ್ವಾ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಇಂಥವುಗಳನ್ನ ಗುರುತು ಮಾಡಿ ವಿಶೇಷತೆ ಇರಬೇಕು ಅದರಲ್ಲಿ. ಅದನ್ನ ನೀವು ಔಪಚಾರಿಕ ವ್ಯವಸ್ಥೆಗೆ ತಂದಾಗ ಇದಕ್ಕೆ ಈ ಯೋಜನೆಯಲ್ಲಿ ಸಮಗ್ರವಾದ ಒಂದು ನಮಗೆ ಬೆಂಬಲವನ್ನ ಸಿಗ್ತದೆ.
1: ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ನಾವು ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ, ಅಗತ್ಯ ದಾಖಲಾತಿಗಳು, ಇವುಗಳ ಮಾನದಂಡ ಹೇಗಿರುತ್ತೆ ಸರ್?
0: ಇದನ್ನ ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರದ ಸಹಯೋಗದಲ್ಲಿ ಆಗೋದು. ಇಲಾಖೆ ಮುಖಾಂತರನೇ ಇದು ಪ್ರೋಸೆಸ್ ಆಗಬೇಕು. ಸಂಸ್ಕರಣೆ ಮಾಡುವ ಘಟಕ ಅದು ಕೃಷಿ ಆಧಾರಿತನ, ತೋಟಗಾರಿಕೆ ಆಧಾರಿತನ, ಪಶುಸಂಗೋಪನೆ ಆಧಾರಿತನ, ಅಥವಾ ಅರಣ್ಯ ಆಧಾರಿತ ಸಂಪನ್ಮೂಲನ ಅನ್ನೋದು ನಿರ್ಧಾರ ಆಗುತ್ತೆ. ಅರ್ಥ ಆಯ್ತಾ? ಆ ಇಲಾಖೆಯ ಮುಖಾಂತರನೇ ನಾವೇನ್ ಮಾಡಬೇಕು, ಅಪ್ಲಿಕೇಶನ್ಸ್ ನ ಪ್ರೋಸೆಸ್ ಮಾಡಿ ಅದು ಬ್ಯಾಂಕ್ಗೆ ಬರುತ್ತೆ. ಆಗ ಮುಂದಿನ ಪ್ರಕ್ರಿಯೆಗಳಾಗತ್ತೆ. ಬ್ಯಾಂಕಿಂದ ಲೋನ್ ತೆಗೆದುಕೊಂಡಾದ್ಮೇಲೆ ಮಾತ್ರ ಇಲ್ಲೂ ಸಬ್ಸಿಡಿ ಕ್ರೆಡಿಟ್ ಆಗೋದು. ಬರೀ ನಂಗೆ ಸಬ್ಸಿಡಿ ಬೇಕು ಅಂದ್ರೆ ಇಲ್ಲಿ ಅವಕಾಶ ಇಲ್ಲ, ಲೋನ್ ತೆಗೆದುಕೊಳ್ಳೇಬೇಕು. ಲೋನ್ ತೆಗೆದುಕೊಂಡ್ರೆ ನಿನ್ನೊಬ್ಬ ಪರಿಪೂರ್ಣ ಆಸಕ್ತಿ ಉಳ್ಳ ಅರ್ಹ ಫಲಾನುಭವಿ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂತ ಅವರಿಗೆ ಮಾತ್ರ ಅವರು ಸಬ್ಸಿಡಿ ಸಹಾಯಧನವನ್ನ ಕೊಡುವಂತದಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು.
1: ಸರ್, ಹಾಗೇನೆ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಒಂದು ಪ್ರಮುಖವಾದ ಒಂದು ಪರಿಕಲ್ಪನೆ ಏನಿದೆ ಸರ್, ಈ ಪರಿಕಲ್ಪನೆಗೆ ಈ ಯೋಜನೆ ಎಷ್ಟು ಸಹಕಾರಿಯಾಗಿದೆ?
0: ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಒಂದು ಕ್ಯಾಂಪೇನ್, ಅದೊಂದು ಆಂದೋಲನ. ಯಾಕಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಶೇಷತೆ ಇದೆ, ಅದು ಮುನ್ನೆಲೆಗೆ ಬರಲಿ ಅಂತ ಅಷ್ಟೇನೆ. ಹಾಗನ್ಬಿಟ್ಟು ಬೇರೆ ಉತ್ಪನ್ನಗಳು ಮಾಡಬಾರ್ದು ಅಂತ ಅಲ್ಲ. ಈಗ ಉದಾಹರಣೆಗೆ ಮೈಸೂರು ಅಂತ ಬಂದಾಗ ನಂಜನಗೂಡು ರಸಬಾಳೆ ಅಂತ ಇದೆ. ಈಗ ಎಲ್ಲರೂ ರಸಬಾಳೆ ಬೆಳೆಯಕ್ಕೆ ಆಗಲ್ಲ. ನಂಜನಗೂಡು ರಸಬಾಳೆ ಅನ್ನೋದು ಸಾಂಪ್ರದಾಯಿಕವಾದ ಒಂದು ತಳಿ, ಅದು ಮೂಲ ತಳಿ, ಪ್ರಾದೇಶಿಕ ತಳಿ ಅದು. ಅದೀಗ ಎಲ್ಲ ಕಡೆ ನೋಡಕ್ಕೆ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ನಿರ್ದಿಷ್ಟವಾದ ಮಣ್ಣು ಇರಬೇಕು, ಪೋಷಕಾಂಶಗಳಿರಬೇಕು, ವಾತಾವರಣ ಇರಬೇಕು, ವ್ಯವಸಾಯ ಪದ್ಧತಿ ಇರಬೇಕು, ಸಾವಯವದ ಅಂಶಗಳಿರಬೇಕು. ಹಾಗಾಗಿ ನಂಜನಗೂಡು ಭಾಗದಲ್ಲಿ ನಂಜನಗೂಡು ರಸಬಾಳೆ ಅಂತಾನೆ ಫೇಮಸ್ ಇತ್ತು. ಅದಕ್ಕೆ ವೈರಸ್ ಬಂದು ಬೇರೆ ಬೇರೆ ಕಾರಣಗಳಿಂದ ನಶಿಸೋಯ್ತು. ಅದನ್ನ ಈಗ ತಳಿ ಶಾಸ್ತ್ರದಿಂದ ಟಿಶ್ಯೂ ಕಲ್ಚರ್ ಮುಖಾಂತರ ಪುನರ್ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ಅದನ್ನ ತೆಗೆದುಕೊಂಡು ನೀವು ಮಾಡ್ತೀರಾ ಅಂದ್ರೆ ಅದಕ್ಕೆ ಆದ್ಯತೆ. ಈಗ ಅಂದ್ರೆ ಬಾಳೆ ಬೆಳೆಯೋದಕ್ಕೆ ಆದ್ಯತೆ ಬೇರೆ ಸ್ಕೀಮ್ ಅಲ್ಲಿ ಕೊಟ್ರೆ, ಬಾಳೆ ಹಣ್ಣಾದ ಮೇಲೆ ಏನ್ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಹಣ್ಣೆ ಮಾಡ್ತಿರೋ, ಜಾಮ್ ಮಾಡ್ತಿರೋ, ಅಥವಾ ಚಿಪ್ಸ್ ಮಾಡ್ತಿರೋ, ಮತ್ತೊಂದೇನೋ ಮಾಡ್ತಿರೋ ಅನ್ನೋದಿದೆಯಲ್ಲ, ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಬಾಳೆ ಎಲೆ ತೆಗೆದುಕೊಂಡು ದೊನ್ನೆಗಳು ಮಾಡ್ತೀರಾ, ಅಥವಾ ಎಲೆಗಳು ಮಾರಾಟ ಮಾಡ್ತೀರಾ, ಬಾಳೆ ಕಂದುಗಳನ್ನ ಮಾರ್ತೀರಾ, ಕಂದುಗಳು ತೆಗೆದುಕೊಂಡು ದಿಂಡನ್ನ ಮಾರ್ತೀರಾ, ದಿಂಡು ಆಮೇಲೆ ಅದ್ರಲ್ಲಿ ಬರುವಂತಹ ಫೈಬರ್ಸ್ನ ತೆಗೆದು ಮೌಲ್ಯಾಧಾರಿತ ಪ್ರಾಡಕ್ಟ್ಸ್ ಮಾಡ್ತೀರಾ, ಅದೆಲ್ಲ ಬಾಳೆ ರಿಲೇಟೆಡ್. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ದಾರೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಸೊ ಇದನ್ನು ನೀವು ಯೋಚನೆ, ಇನ್ನೊಂದು ಜಿಲ್ಲೆಯಲ್ಲಿ ಅರಶಿನ ಇದೆ, ಇನ್ನೊಂದು ಜಿಲ್ಲೆಯಲ್ಲಿ ಕಬ್ಬಿದೆ, ಅದೊಂದೇ ಅಂತ ಅಲ್ಲ, ಎರಡನೇ ಪ್ರಮುಖ ಬೆಳೆ ಯಾವುದು, ಮೂರನೇ ಪ್ರಮುಖ ಬೆಳೆ ಯಾವ್ದು ಬೆಳೀತಾರೆ ಈ ಭಾಗದಲ್ಲಿ, ಅದಕ್ಕೆಲ್ಲ ಅವಕಾಶ ಇದೆ. ಶುಂಠಿ ಬೆಳೀತೀರಾ, ಆಮೇಲೆ ಅರಶಿನ ಬೆಳೀತೀರಾ, ಕಾಟನ್ ಬೆಳೀತೀರಾ, ಕಾಟನ್ದು ನೀವು ಬೇಕಾದ್ರೆ ಮಾಡ್ಬೋದು ಆಯ್ತಾ, ಅನೇಕ ವಸ್ತುಗಳು ಮಾಡ್ಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಆಮೇಲೆ ಬೆಲ್ಲ ಮಾಡ್ತೀರಾ, ತೆಂಗು ಬರುತ್ತೆ, ಅಡಿಕೆ ಬರುತ್ತೆ, ಏನೋ ಅವುಗಳಲ್ಲಿ ಮೌಲ್ಯವರ್ಧಿತ ಪ್ರಾಡಕ್ಟ್ಗಳನ್ನ ಮಾಡ್ಲಿಕ್ಕೆ ಸಹಿತ ಇದರಲ್ಲಿ ನಿಮಗೆ ಅವಕಾಶ ಇದೆ. ಹಾಗಾಗಿ ಈ ಯೋಜನೆಯಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದೆಂದ್ರೆ ಯೋಜನಾ ವೆಚ್ಚದ 35% ಅಥವಾ ಗರಿಷ್ಠ 10

0: ಲಕ್ಷ ರೂಪಾಯಿವರೆಗೂ ನಿಮಗೆ ಒಂದು ಘಟಕಕ್ಕೆ ಸಹಾಯಧನವನ್ನು ಕೊಡ್ತಾರೆ. ಅದು ವೈಯಕ್ತಿಕ ಇರ್ಬೋದು, ಗುಂಪು ಚಟುವಟಿಕೆ ಇರ್ಬೋದು, ಅಥವಾ ಸಂಸ್ಥೆಗಳಿರ್ಬೋದು. ಸಂಸ್ಥೆಗಳಂದ್ರೆ ಎಫ್ ಪಿ ಓಸ್, ಈಗೆಲ್ಲ ಪಂಚಾಯತಿಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಒಂದೊಂದು ಎಫ್ ಪಿ ಓ ಒಂದೊಂದು ಪ್ರಾಡಕ್ಟ್ಗಂತ ಅವ್ರು ನೋಂದಣಿ ಮಾಡ್ಕೊಂಡಿದ್ದಾರೆ, ಅವರು ಅದ್ರ ಮುಖಾಂತರ ಪ್ರೋಸೆಸ್ ಮಾಡ್ಬೋದು. ಅದಾದ್ಮೇಲೆ ನಿಮಗೆ ಬರೋದು ಸೀಡ್ ಕ್ಯಾಪಿಟಲ್, ದುಡಿಮೆ ಬಂಡವಾಳ, ಮೂಲ ಬಂಡವಾಳ ಅಂತ ಕರಿತೀವಲ್ಲ. ಅದನ್ನ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದರೆ ಏನೋ ನಿಮಗೆ ಒಬ್ಬ ವ್ಯಕ್ತಿಗೆ 40,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಈಗ ಅನೇಕ ನಮ್ಮ ಸ್ವಸಹಾಯ ಗುಂಪುಗಳಲ್ಲಿ ಎನ್ ಆರ್ ಎಲ್ ಎಂ ತಂಡಗಳಲ್ಲಿ ಕಾಣಕ್ಕೆ ಸಿಗೋದು ಈ ಕಾರ್ಯಕ್ರಮನೇ. ಅದಾದ್ಮೇಲೆ ಸ್ವಸಹಾಯ ಗುಂಪು ಒಕ್ಕೂಟಕ್ಕೆ ಏನೋ ಘಟಕ ವೆಚ್ಚ ಅಂತ 400,000 ಕೊಡ್ತಾ ಇದ್ದಾರೆ. ಘಟಕ ಅಂದ್ರೆ ಏನೋ, ಏನಾದ್ರು ಒಂದು ಉತ್ಪಾದಕ ಘಟಕ ಮಾಡಬೇಕು, ಅದರಲ್ಲಿ ಯಂತ್ರೋಪಕರಣ ತಗೊಳ್ಳೋದಿರ್ಬೋದು, ಬಿಲ್ಡಿಂಗ್ ಮಾಡ್ಕೊಳ್ಳೋದಿರ್ಬೋದು, ಇಂಥವುಗಳಿಗೆ 400,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಇದಲ್ದೇನೆ ಸಾಮಾನ್ಯ ಮೂಲಭೂತ ಸೌಕರ್ಯಗಳಿಗೆ ಬೆಂಬಲ ಕೊಡ್ತಾರೆ. ಅರ್ಥ ಆಯ್ತಾ? ಇದ್ಯಾವುದು ಸಂಸ್ಥೆಗಳಿಗೆ, ಆ ಸಂಸ್ಥೆಗಳ್ಯಾವುದು, ಕೋಆಪರೇಟಿವ್ಸ್ ಇರ್ಬೋದು, ಈಗ ಉದಾಹರಣೆಗೆ ತೆಂಗು ಉತ್ಪಾದಕ ಸಹಕಾರಿ ಸಂಘ ಇರ್ಬೋದು, ಆಮೇಲೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಇರ್ಬೋದು, ಅವೆಲ್ಲ ಇತ್ತೀಚೆಗಾಗಿರೋಂಥವು. ಆಯ್ತಾ? ಸ್ವಸಹಾಯ ಸಂಘದ ಒಕ್ಕೂಟಗಳಿರ್ಬೋದು. ಆಯ್ತಾ? ಇವರುಗಳಿಗೆ 35% ವರೆಗೂ ಸಾಲಕ್ಕೆ ಸಹಾಯಧನ ಸಿಗ್ತದೆ. 3 ಕೋಟಿವರೆಗೆ ಇವರಿಗೆ ಸಂಸ್ಕರಣೆ ಮತ್ತು ಸೌಕರ್ಯಗಳನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಈಗ ಉದಾಹರಣೆಗೆ ಅವರು ಅಡಿಕೆ ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅಡಿಕೆ ಏನು ಮಾಡಬೇಕು? ಪ್ರೊಸೆಸ್ ಮಾಡಬೇಕು, ಬೇಯಿಸ್ಬೇಕು, ಆ ನೀರನ್ನ ಬಣ್ಣ ಕಳಿಸ್ಬೇಕು, ಬಣ್ಣ ಕಟ್ಟಬೇಕು. ಚೂರು ಅಡಿಕೆ ಮಾಡ್ತೀರಾ, ಉಂಡೆ ಅಡಿಕೆ ಮಾಡ್ತೀರಾ, ಅಥವಾ ಅದರೊಳಗಡೆ ಇನ್ನೇನಾದರೂ ಮೌಲ್ಯವರ್ಧಿತ ಮಾಡ್ತೀರಾ, ಎಷ್ಟೆಲ್ಲ ಅಂಶಗಳಿದೆ ಅಲ್ವಾ. ನೀವು ಸಂಸ್ಕರಣೆ ಮಾಡ್ದಂಗೆಲ್ಲ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ತೆಗೆದುಕೊಳ್ಳೋದು 8,000 ರೂಪಾಯಿ ಇರ್ಬೋದು, ಮಾರಾಟಕ್ಕೆ ಔಷಧಿಗೆ 80,000 ಆಗಿರುತ್ತೆ. ನಿಜ ಅಲ್ವಾ? ಸೊ ಈ ಥರದ್ದೆಲ್ಲ. ಆಮೇಲೆ ಉಂಡೆ ಅಡಿಕೆಗೆ ಬಟವಾಡೆ ಅಂತ ಇದೆ ತುಮಕೂರು, ಅಲ್ಲದಕ್ಕೆ ಮೌಲ್ಯ ಬೆಲೆ ಜಾಸ್ತಿ. ಚೂರು ಅಡಿಕೆಗೆ ಈರೋಡ್ಗೆ ಹೋಗ್ಬೇಕು. ಏನೋ ಈಗ ಮೈಸೂರು ಚಾಮರಾಜನಗರ ಎಷ್ಟೋ ಭಾಗಗಳಲ್ಲಿ ತಳ ಸಮುದಾಯಗಳು ಚೂರು ಅಡಿಕೆ ಮಾಡೋದೇ ದೊಡ್ಡ ಎಂಟರ್ಪ್ರೈಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬಣ್ಣ ಕಟ್ತಾರೆ, ಅದು ಏನೋ ನ್ಯಾಚುರಲ್ ಬಣ್ಣನೇ, ಅದರಲ್ಲಿ ಏನು ಗಸಿ ಬರುತ್ತೆ ಬೇಯಿಸುವಾಗ, ಆ ನೀರನ್ನೇ ಬಣ್ಣ ಕಟ್ತಾರೆ, ಅದಕ್ಕೆ ಬೆಲೆ ಜಾಸ್ತಿ. ಇನ್ನು ಕೆಲವು ಕಡೆ ಸ್ವಂತಕ್ಕೆ ತಿನ್ನೋರು ಹಾಲಲ್ಲಿ ಬೇಯಿಸ್ತಾರೆ ಅಡಿಕೆನ, ಅದೇನಂದ್ರೆ ಮನೆ ಅಳತೆಗೆ ಸರ್ ಅದು ಅಂತಾರೆ, ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಸೊ ಈ ಥರದ್ದೆಲ್ಲ ಮೌಲ್ಯವರ್ಧನೆ ಮಾಡ್ಕೊಳ್ಳೋಕ್ಕೆ ಮೂಲಭೂತ ಸೌಕರ್ಯ ಬೇಕಲ್ಲ ಅವ್ರಿಗೆ, ಒಣಗಿಸೋದಕ್ಕೆ, ಎತ್ತಿಟ್ಕೊಳ್ಳೋಕ್ಕೆ, ಚೀಲಗಟ್ಟಲೆ ತುಂಬಿಟ್ಕೊಳ್ಳೋಕ್ಕೆ, ಬೆಲೆ ಬಂದಾಗ ಮಾರಾಟ ಮಾಡಲಿಕ್ಕೆ. ಈಗ ಕೇರಳದಲ್ಲೆಲ್ಲ ಬೆಳೀತಾರೆ ಅಡಿಕೆ, ಇಳಿಸ್ತಾರೆ, ಆದರೆ ಸಂಸ್ಕರಣೆ ಆಗೋದು ಕರ್ನಾಟಕದಲ್ಲಿ. ನೀವು ನೋಡ್ಬೋದು ಕೋಟೆ, ಗುಂಡ್ಲುಪೇಟೆ, ಚಾಮರಾಜನಗರ, ಇಲ್ಲೆಲ್ಲ ನೀವು ಹಳ್ಳಿಗಳಲ್ಲಿ ಇದನ್ನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಘಟಕ ಮಾಡಿಕೊಡ್ಬೋದಲ್ವಾ. ಕೋಟೆ ಭಾಗದಲ್ಲಿ ತುಂಬ ಬಾಳೆ ಬೆಳೀತಾರೆ, ಆದರೆ ಬಾಳೆನಾರು ಮಾಡೋರು ಯಾರೂ ಇಲ್ಲ. ಬಾಳೆನಾರಿಗೆ ತುಂಬ ವ್ಯಾಲ್ಯೂ ಇದೆ. ಕೆಲವರು ಕರಕುಶಲ ಬರೋರು ಅದರಲ್ಲಿ ಬೇರೆ ಬೇರೆ ವಸ್ತುಗಳು, ನಾನೊಮ್ಮೆ ನೋಡ್ಕೊಂಬಂದಿದ್ದೀನಿ, ಬಾಳೆನಾರಲ್ಲಿ ಶರ್ಟಿಂಗ್ ಮಾಡಿದ್ದಾರೆ, ಸೀರೆಗಳು ಮಾಡಿದ್ದಾರೆ, ನೇಚರ್ ಫ್ರೆಂಡ್ಲಿ ಅಂತ ಪ್ರಿಂಟ್ ಮಾಡಿ ಮಾರ್ತಾ ಇದ್ದಾರೆ. ಸೊ ಅಂಥ ಉದ್ಯಮಗಳು ನಮ್ಮಲ್ಲಿ ಇನ್ನೂ ಮುನ್ನೆಲೆಯಾಗಿ ಬಂದಿಲ್ಲ, ಅವುಗಳನ್ನ ಇಲ್ಲಿ ಮಾಡ್ಕೊಳ್ಳಿಕ್ಕೂ ನಿಮಗೆ ಅವಕಾಶ ಬರುತ್ತೆ. ಇದು ತುಂಬವಾದ ಮುಖ್ಯ ಇದೆ. ಅದಾದ್ಮೇಲೆ ಬ್ರ್ಯಾಂಡಿಂಗ್ ಆನ್ ಮಾರ್ಕೆಟ್ಗೆ ಸಹಾಯಧನ 50% ಕೊಡ್ತಾರೆ. ಈಗ ಉದಾಹರಣೆಗೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಗೆ ಒಂದು 50,00,000 ಬೇಕು ಅಂತ ಇಟ್ಕೊಳ್ಳೋಣ, ಅದರಲ್ಲಿ 50% ವರೆಗೂ ಸಹಾಯಧನ ಸಿಗತ್ತೆ. ಯಾಕಂದ್ರೆ ಇದು ಅತ್ಯಂತ ಮುಖ್ಯವಾದ ಭಾಗ ಅಂತೇಳಿ. ಬಾಕಿ ಇದಕ್ಕೆ 35% ಇದೆ. ಅಂದ್ರೆ ಒಂದು ಯೋಜನಾ ವರದಿನಲ್ಲಿ ಬೇರೆ ಬೇರೆ ಹಂತಗಳಿದೆ. ಏನೋ ಯಂತ್ರೋಪಕರಣಕ್ಕೆ ಎಷ್ಟು, ದುಡಿಯೋ ಬಂಡವಾಳ ಎಷ್ಟು, ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗಿಗೆ ಎಷ್ಟು ಅಂತ, ಅದಕ್ಕೆ ತಕ್ಕಂತೆ ಅವ್ರು ಏನ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡಿ ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗಿಗೆ 50% ನಿಮಗೆ ಇದು ಕೊಡ್ತಾ ಇದ್ದಾರೆ, ಸಹಾಯಧನ ಕೊಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ಸಂಗತಿ. ಲೇಬಲಿಂಗ್ ಮಿಷಿನ್ ತಗೋಬಹುದು, ಬ್ರ್ಯಾಂಡ್ ಮಾಡ್ಬೋದು, ಜಿ ಐ ಟ್ಯಾಗ್ ತೆಗೆದುಕೋಬಹುದು, ಎಫ್ ಎಸ್ ಎಸ್ ಐ ನಂಬರ್ ತಗೋಬಹುದು ಅಲ್ವಾ, ಕೋಡ್ ನಂಬರ್ ಸಿಗತ್ತೆ, ಅದ್ರ ಮೇಲೆ ನೀವು ಮಾರಾಟ ಮಾಡ್ಬೋದು ಆನ್ಲೈನ್ ಆಫ್ಲೈನ್. ಇದಕ್ಕೆಲ್ಲ ಅವಕಾಶವನ್ನ ಈ ಸ್ಕೀಮ್ನಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದಿರೋದೇನಂದ್ರೆ ಸಾಮರ್ಥ್ಯ ವರ್ಧನೆ, ವ್ಯವಸ್ಥಿತವಾದ ವೈಜ್ಞಾನಿಕ ಉದ್ಯಮಶೀಲತಾ ತರಬೇತಿಗಳನ್ನ ಇವರು ಕೊಡ್ತಾರೆ ಆಹಾರ ಸಂಸ್ಕರಣೆ ವಿಚಾರದಲ್ಲಿ. ಇದು ನೇರವಾಗಿ ನಮ್ಮ ಸಿ ಎಫ್ ಟಿ ಆರ್ ಐ ಸಂಸ್ಥೆ ಏನಿದೆ ಅವರೇ ಮೇಲುಸ್ತುವರಿ ಮಾಡ್ತಾರೆ. ಅಲ್ಲಿರೋ ವಿಜ್ಞಾನಿಗಳು, ಪರಿಣಿತರು, ಈ ಉದ್ಯಮನಲ್ಲಿ ಈಗಾಗಲೇ ಯಶಸ್ವಿಯಾಗಿರುವಂತಹ ಉದ್ಯಮಿಗಳು ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಇದು ಮುಖ್ಯ. ಆಮೇಲೆ ಎನ್ ಐ ಆರ್ ಡಿ ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಹೈದರಾಬಾದ್ನಲ್ಲಿ, ಅಲ್ಲೊಂದು ಟೆಕ್ನಾಲಜಿ ಪಾರ್ಕ್ ಅಂತ ಇದೆ. ಅಲ್ಲಿ ಸಹಿತ ಇವುಗಳ ಬಗ್ಗೆ ಉನ್ನತ ಮಟ್ಟದ ಹೊಸ ಆವಿಷ್ಕಾರದ ಬಗ್ಗೆ ತರಬೇತಿಗಳು ಕೊಡ್ತಾರೆ, ಅದು ಉಚಿತನೇ. ಏನ ಅದನ್ನು ಇವ್ರು ಪಡ್ಕೋಬಹುದು, ಸರ್ಟಿಫಿಕೇಶನ್ ಸಿಗತ್ತೆ. ಅಲ್ಲಿಂದ ಬಂದ ಮೇಲೆ ನಿಮಗೆ ಹೊಸ ನವೀನ ಕಲ್ಪನೆಗಳು ಬರುತ್ತೆ, ನವೀನ ರೀತಿಯಲ್ಲಿ ಮಾಡುವ ಒಂದು ನಿಮ್ಮೊಳಗೆ ಒಂದು ಪ್ರೇರಣೆ ಉಂಟಾಗತ್ತೆ. ಆಗ ನೀವು ಸಾಧಕ ಬಾಧಕಗಳು ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ನೀವು ಯಶಸ್ವಿಯಾಗಿ ಇದನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗತ್ತೆ.
1: ಸರ್, ಹಾಗಾದ್ರೆ ಇದೊಂದು ಬೇಡಿಕೆ ಆಧಾರಿತ ಯೋಜನೆ ಆಗಿದೆ.
0: ಹೌದು, ಇದಕ್ಕೂ ಬೇಡಿಕೆ ಆಧಾರಿತ ಮತ್ತು ಇದಕ್ಕೊಂದು ಅನುಷ್ಠಾನ ಮತ್ತು ಅರ್ಹತೆಯನ್ನು ಅವ್ರು

0: ಏಜೆನ್ಸಿಗಳಂತ ಮಾಡಿದ್ದಾರೆ, ಅದು ಪರಿಣಿತ ಸಂಸ್ಥೆಗಳು. ಅವರುಗಳು ನಿಮಗೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನ ಮಾಡ್ತಾರೆ. ಮೇಲೆ 2 ಕೋಟಿ ಬಂಡವಾಳಕ್ಕೆ ಯಾವುದೇ ಸಾಕ್ಷಿಗಳು ಬೇಕಾಗಿಲ್ಲ. ಅದೇ ಸಂಸ್ಥೆಗಳಿಗೆ ಅಯ್ಯೋ ಅದು ಶ್ಯೂರಿಟಿ ಕೊಡಬೇಕು, ಇದು ಇದೆಲ್ಲ ಎಷ್ಟೋ ಸರ್ತಿ ಕಲ್ಪನೆಗಳಿರುತ್ತೆ, ಕಟ್ಟುಕತೆಗಳಿರುತ್ತೆ. ಈ ಸ್ಕೀಮ್ ಅಲ್ಲಿ ಅವಕಾಶ 2 ಕೋಟಿ ರೂಪಾಯಿ ವರೆಗೂ ನಿಮಗೆ ಯಾವುದೇ ಬಂಡವಾಳ ಶ್ಯೂರಿಟಿ ಇಲ್ಲದೆ ಬಂಡವಾಳ ಪಡ್ಕೊಳ್ಳಿಕ್ಕೆ ಸರ್ಕಾರನೇ ಗ್ಯಾರಂಟಿ. ಅದಕ್ಕಾಗಿ ರಾಜ್ಯ ಸರ್ಕಾರನ ಮಧ್ಯದಲ್ಲಿ ತಂದಿದ್ದಾರೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ರೆಕಮೆಂಡ್ ಮಾಡಿದ್ರೆ ಸಾಕು, ಅಧಿಕಾರಿಗಳು ಅದಕ್ಕಾಗಿ ಇರ್ತಾರೆ, ಬ್ಯಾಂಕ್ ಅಧಿಕಾರಿಗಳು ಇರ್ತಾರೆ. ಏನೋ ನಿಮ್ಗೆ 2 ಕೋಟಿವರೆಗೂ ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಈ ಸಹಾಯಧನ ದೊರೆಯುವ ಅಂಶಗಳು ಯಾವ್ಯಾವುದಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರತಿ ಘಟಕಕ್ಕೆ 10 ಲಕ್ಷ ರೂಪಾಯಿವರೆಗೂ ಅಂತ ಅನ್ಕೊಳ್ಳಿ. ಯೋಜನಾ ವೆಚ್ಚದ 35% ವರೆಗೂ ಸಹಾಯಧನ ಸಿಗ್ತದೆ. ಫಲಾನುಭವಿಗಳಿದಾರಲ್ಲ ಅವರು 10% ಬಂಡವಾಳ ಅವರೇ ಹಾಕಬೇಕು ವೈಯಕ್ತಿಕವಾಗಿದ್ರೆ. ಏನ ಉಳಿದವನ್ನು ಬ್ಯಾಂಕ್ನವರು ಸಾಲವಾಗ ಕೊಡ್ತಾರೆ. ಆಯ್ತಾ, ಇನ್ನು ಕೆಲವು ಏನಿದೆ, ಯೋಜನಾ ವರದಿಯ 10% ಆಗ್ಬೋದು ಅಥವಾ ದುಡಿಮೆ ಬಂಡವಾಳದ 20% ಆಗ್ಬೋದು. ಏನೋ ಯೋಜನಾ ವರದಿ ಮಾಡುವಾಗ ಯಂತ್ರೋಪಕರಣಗಳಿಗೆ ಎಷ್ಟು, ದುಡಿಮೆ ಬಂಡವಾಳ ಇಷ್ಟು ಬೇಕು, ಬ್ರ್ಯಾಂಡಿಂಗ್ ಮಾರ್ಕೆಟಿಂಗಿಗೆ ಇಷ್ಟು ಬೇಕು, ಮೂಲಭೂತ ಸೌಕರ್ಯಕ್ಕೆ ಇಷ್ಟು ಬೇಕು ಅಂತ ಪ್ಲಾನ್ ಮಾಡಿರ್ತಾರಲ್ವಾ. ಅದರಲ್ಲಿ ದುಡಿಮೆ ಬಂಡವಾಳ ಅಂತ ಇದೆ, ಯಾಕಂದ್ರೆ ಕಚ್ಚಾ ವಸ್ತು ತಂದು ಹಾಕಿ ತಯಾರು ಮಾಡಿ ಮಾರಾಟ ಮಾಡ್ಲಿಕ್ಕೆ ಒಂದು ಬಂಡವಾಳ ಇದೆಯಲ್ಲ, ಅದರ 20% ನೀವು ಗ್ಯಾರಂಟಿ ನೀವು ಹಾಕ್ಬೇಕಾಗತ್ತೆ ಅಂತ ನಿಯಮ ಮಾಡಿದ್ದಾರೆ. ಅವ್ರಿಗೆ ಯಾವ್ದು ಅನುಕೂಲ ಆಗತ್ತೆ ಅದನ್ನ ಮಾಡ್ಕೋಬಹುದು. ವೆರಿ ಫ್ಲೆಕ್ಸಿಬಲ್ ಇದೆ, ಇದೇ ಆಗ್ಬೇಕು ಅದೇ ಆ ತರನೇ ಆಗ್ಬೇಕು ಅಂತ ಏನು ಒತ್ತಾಯ ಇಲ್ಲ, ಮತ್ತೆ ಒಂಥರ ಅವ್ರ ಮೇಲೆ ಪ್ರೆಷರು ಆಗೋದಿಲ್ಲ. ಮೇಲೆ ಯೋಜನೆಯಲ್ಲಿರುವ ಇತರ ಬೆಂಬಲಗಳೇನಪ್ಪ ಅಂದ್ರೆ, ಅವಾಗಲೇ ಹೇಳ್ದಾಗೆ ಮೂಲ ಬಂಡವಾಳ ಸ್ವಸಹಾಯ ಗುಂಪುಗಳ ಪ್ರತಿ ಸದಸ್ಯರಿಗೆ 40,000 ವರೆಗೂ ಕೊಡಕ್ ರೆಡಿ ಇದ್ದಾರೆ. ಇವ್ರೇನ್ ಮಾಡ್ಬೋದು, ವಸ್ತುಗಳನ್ನ ತಾವೇ ತಯಾರು ಮಾಡಿ ಒಟ್ಟಿಗೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು. ಇಲ್ಲ ಒಟ್ಟಿಗೆ ಸೇರಿ ಬೇಕಾದ್ರೂ ಅವರು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗ್ಬೋದು. ಸೊ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಸಿಗತ್ತೆ, ಅದು 4 ಲಕ್ಷ ರೂಪಾಯಿವರೆಗೂ ಸಿಗತ್ತೆ. ಇದು ನೇರವಾಗಿ ಈಗ NRRM ತಂಡಗಳಿಗೆ ನೇರವಾಗಿ ಕೊಡ್ತಾ ಇದೆ ಸರ್ಕಾರ. ಅದು ಈ ಸ್ಕೀಮ್ ಅಂಡರ್ನಲ್ಲಿ ಬ್ಯಾಂಕ್ ಹತ್ರ ಏನು ಹೋಗ್ಬೇಕಾಗಿಲ್ಲ ಇವರು. ಆದ್ರೆ ಅದಕ್ಕೇನು ನಿಯಮಗಳನ್ನ ಇವರು ಪಾಲಿಸ್ಬೇಕು ಅದನ್ನ ಪಾಲಿಸಿ ಆ NRLM ತಂಡಗಳಂತ ಏನಿದ್ದಾರೆ ತಾಲೂಕಿನಲ್ಲಿ, ಆಯ್ತಾ, ತಾಲೂಕು ಯೋಜನಾ ಅಧಿಕಾರಿಗಳು, ಜಿಲ್ಲಾ ಯೋಜನಾ ಅಧಿಕಾರಿಗಳು ಅವ್ರ ಜೊತೆ ಸಮನ್ವಯತೆ ಮಾಡ್ಕೊಂಡ್ರೆ ಸಾಕು. ಇನ್ನ ಬ್ರಾಂಡಿಂಗ್ ಮಾರ್ಕೆಟಿಂಗ್ಗೆಲ್ಲ ಸಹಾಯಧನ ಇದೆ, ಅವಾಗಲೇನಾದ್ರು ಎಕ್ಸ್ಪ್ಲೈನ್ ಮಾಡಿದ್ದೀನಿ.
1: 50%
0: ವರೆಗೂ. ಮೇಲೆ ಈಗ ಹೊಸ ಸಬ್ಸಿಡಿ ನಿಯಮದ ಪ್ರಕಾರ ಏನು 2 ಕೋಟಿ ಇತ್ತು, ಈಗ 5 ಕೋಟಿವರೆಗೂ ಸಹಾಯ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಯಾರೋ ಆ ಸಂಸ್ಥೆಗಳಿಗೆ. ಸೊ ಇಷ್ಟೆಲ್ಲ ಪ್ರಾಯೋಜಕಗಳು ಉತ್ತೇಜಕಗಳು ಏನಕ್ಕಾಗಿ ಇಟ್ಟಿದ್ದಾರಂದ್ರೆ, ಅನೇಕ ಅನೌಪಚಾರಿಕ ವ್ಯವಸ್ಥೆನಲ್ಲಿರುವ ಆಹಾರ ಘಟಕಗಳೆಲ್ಲ ಅದು ಔಪಚಾರಿಕ ವ್ಯವಸ್ಥೆಗೆ ಬಂದ್ರೆ ಅದು ಪಬ್ಲಿಕ್ ಡೊಮೈನ್ಗೆ ಬರ್ತದೆ. ಈಗಂತೂ QR ಕೋಡ್ ಬಂದಿರೋದೆ, ಮತ್ತೆ ಆನ್ಲೈನ್ ಆಫ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆಗಳು ಬಂದಿರೋದ್ರಿಂದ, ತಂತ್ರಜ್ಞಾನ ಬಂದಿರೋದ್ರಿಂದ ಯಾರು ಎಲ್ಲಿಂದ ಬೇಕಾದರೂ ಆರ್ಡರ್ ಕೊಡ್ಬೋದು, ಯಾರು ಎಲ್ಲಿಗೆ ಬೇಕಾದ್ರೂ ಮುಟ್ಟಿಸ್ಬೋದು. ಯಾಕಂದ್ರೆ ಅದಕ್ಕೆ ಕೊರಿಯರ್ ಸಿಸ್ಟಮ್ ಬಂದಿದೆ, ಪಾರ್ಸಲ್ ಸಿಸ್ಟಮ್ಸ್ ಬಂದಿದೆ, ಟ್ರಾನ್ಸ್ಪೋರ್ಟ್ ಹಳ್ಳಿಗೂ ಈಗ ಕೊರಿಯರ್ ತಂದು ಕೊಡ್ತಾರೆ, ಹಳ್ಳಿಯಿಂದನೂ ಪಾರ್ಸಲ್ ತೆಗೆದುಕೊಂಡು ಮುಟ್ಟಿಸುವಂಥ ವ್ಯವಸ್ಥೆಗಳು ಬಂದಿದೆ. ಸೊ ಈ ಒಂದು ಏನೊಂದು ಬದಲಾದ ಸನ್ನಿವೇಶದಲ್ಲಿ ನಾವು ವ್ಯವಹಾರ ಮಾಡಿಕೊಂಡು ಉತ್ತಮ ಗುಣಮಟ್ಟ ಜೀವನ ಮಾಡಲಿಕ್ಕೆ ಈ ಸದರಿ ಯೋಜನೆಯಲ್ಲಿ ಹೇರಳವಾದ ಅವಕಾಶ ಇದೆ. ತುಂಬ ಒತ್ತಡ ಮಾಡಿಕೊಂಡು ಹಾಗೆ ಮಾಡಬೇಕು ಹೀಗೆ ಮಾಡ್ತಾಬೇಕು, ವೈಯಕ್ತಿಕ ಜೀವನದ ಮೇಲೆ ಒತ್ತಡ ಹಾಕ್ಕೊಂಡು ಮಾಡುವಂಥದ್ದು ಏನಿಲ್ಲ ಇದರಲ್ಲಿ. ರಿಲ್ಯಾಕ್ಸ್ ಆಗಿ ಅವ್ರಿಗೆ ಯಾವಾಗ ದುಡಿಮೆ ಬೇಕು, ಯಾವಾಗ ಬೇಡಿಕೆ ಬರುತ್ತೆ, ಅವಾಗ ಉತ್ಪಾದನೆ ಮಾಡಿಕೊಡುವ ಒಂದು ಉತ್ಪಾದನಾ ಸ್ನೇಹಿ, ಮಹಿಳಾ ಸ್ನೇಹಿ, ಉತ್ಪಾದಕ ಸ್ನೇಹಿ ಏನೋ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳಕ್ಕೆ ಈ ಸದರಿ ಯೋಜನೆ ತುಂಬ ಉತ್ತೇಜಕ ಮತ್ತು ಪ್ರೇರಕ ಅಂತ ನಾನಾದರೂ ಭಾವಿಸಿದ್ದೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಹಾಗೂ ಅದರ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ ಕುರಿತು, ಅದರ ಗುರಿ ಉದ್ದೇಶಗಳು, ಮತ್ತು ಯೋಜನೆ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಸಾಲ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದು ಕುರಿತು, ಮತ್ತು ಅದಕ್ಕಿರುವಂಥ ಮಾನದಂಡಗಳಾಗಿರ್ಬೋದು, ಮತ್ತು ಯೋಜನೆಯಿಂದ ಏನೆಲ್ಲ ಒಂದು ಆಹಾರ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಅದನ್ನು ಒಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರಾಟ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ಯೋಜನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಲ್ಲಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸರ್.
0: ಇನ್ನೊಂದು ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಮುಖ್ಯ ಚಟುವಟಿಕೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಉಪ ಚಟುವಟಿಕೆ ಆಗೂ ಮಾಡ್ಕೋಬಹುದು. ಹಲವಾರು ದಿನಗಳು, ಹಲವಾರು ತಿಂಗಳುಗಳು, ವರ್ಷ ರನ್ ಮಾಡಾದ್ಮೇಲೆ ಇದನ್ನೊಂದು ಮುಖ್ಯ ಆದಾಯ ಚಟುವಟಿಕೆ ತರ ರೂಪಾಂತರ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ತುಂಬಾ ಒಂದು ಸ್ವತಂತ್ರ ಇದೆ, ಫ್ಲೆಕ್ಸಿಬಿಲಿಟಿ ಇದೆ, ಸರಳವಾಗಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಈ ಘಟಕಗಳನ್ನ ನೀವು ಔಪಚಾರಿಕ ವ್ಯವಸ್ಥೆ ಒಳಗೆ ತರಲಿಕ್ಕೆ ನಿಮಗೆ ಅವಕಾಶ

0: ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಕ್ನ ಇಷ್ಟಪಡ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳು.
1: ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಸೇವಾ ಸೌಲಭ್ಯಗಳು, ಸಾಲ ಸೌಲಭ್ಯಗಳು, ಉತ್ತೇಜಕಗಳು, ಹಾಗೆಯೇ ತಯಾರಾದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆ ಯೋಜನೆ ಮುಖಾಂತರ ಏನೆಲ್ಲ ಸಿಗ್ತಾ ಇದೆ, ಹೇಗೆಲ್ಲ ಉತ್ತೇಜಕಗಳು ಸಿಗ್ತಾ ಇದೆ ಅನ್ನೋದು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಒಂದು ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 12 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ.

ಕಾಲಿಫ್ಲವರ್ 23 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 36 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 45 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕಾಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಮತಿ ಸಣ್ಣಮ್ಮಾರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ತಾವೇ ನೀರು, ತಾಯಿ ಕೊಂತಮ್ಮನಗ ಎಂದು ಮೀದು ನೀರು.
1: ಕೇಳುಗರೇ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಮತಿ ಸಣ್ಣ ಮಾರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 12 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 36 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 45 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ

ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮೊದಲ ಮಹಾನಿರ್ದೇಶಕರು ಬೆಂಜಮಿನ್ ಪಿ ವಾಲ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಬೆಂಜಮಿನ್ ಪಿಯರ್ ಪಾಲ್ ರವರು ಅಥವಾ ಬಿಪಿ ಪಾಲ್ ರವರು ಒಬ್ಬ ಭಾರತೀಯ ಸಸ್ಯ ತಳಿಗಾರ ಮತ್ತು ಕೃಷಿ ವಿಜ್ಞಾನಿ. ಅವರು ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮೊದಲ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಗೋಧಿ ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿಯ ಮೇಲೆ ಕೆಲಸವನ್ನ ಮಾಡಿದರು, ಆದರೆ ಗುಲಾಬಿ ಪ್ರಭೇದಗಳಲ್ಲಿನ ಆಸಕ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಪಾಲ್ ಮುಕುಂದ್ಪುರದಲ್ಲಿ ಜನಿಸತೊಡಗಿದ ಇವರು ಡಾಕ್ಟರ್ ರಾಲಾರಾಮ್ ಮತ್ತು ಇಂದರ್ ದೇವಿ ದಂಪತಿಗಳ ಕಿರಿಯ ಮಗು. ಅವರ ಕುಟುಂಬ ಜಲಂಧರ್ನಿಂದ ಬಂದ ತೊಡಗಿತು, ಆದರೆ ಅವರ ತಂದೆ ವೈದ್ಯಕೀಯ ಅಧಿಕಾರಿಯಾಗಿ ಬರ್ಮಾಕ್ಕೆ ತೆರಳಿದರು. ಇವರು ಬ್ರಹ್ಮದಾಸ್ ಪಾಲ್ ಆಗಿ ಜನಿಸಿದರು, ಆದರೆ 1914 ಮೆಮ್ಯೋದ ಸೆಂಟ್ ಮೈಕೆಲ್ಸ್ ಶಾಲೆಯಲ್ಲಿದ್ದಾಗ ಅವರ ಹೆಸರನ್ನು ಬೆಂಜಮಿನ್ ಪಿಯರ್ ಪಾಲ್ ಎಂದು ಬದಲಾಯಿಸಿಕೊಂಡರು. ಶಾಲೆಯಲ್ಲಿ ಗುಲಾಬಿ ಉದ್ಯಾನವು ಅವರ ಆರಂಭಿಕ ಆಸಕ್ತಿಯನ್ನು ಪ್ರೇರೇಪಿಸಬಹುದು. ಅವರು ರಗ್ಯುನ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು ಮಾಸ್ಟರ್ ಆಫ್ ಸೈನ್ಸ್ ಪದವಿಗಳನ್ನು ಪೂರ್ಣಗೊಳಿಸಿದರು. ಅವರ ಸ್ನಾತಕೋತ್ತರ ಪದವಿಗಾಗಿ ಬರ್ಮಿಸ್ ಪ್ಯಾರೋಫೈಟಾದ ಅಧ್ಯಯನದೊಂದಿಗೆ ನಂತರ ಅವರು ರೋಲ್ಯಾಂಡ್ ಬಿಫೆನ್ ಮತ್ತು ನಂತರ ಫ್ರಾಂಕ್ ಎಂಗ್ಲೋಡೋರ್ ಅವರ ಅಡಿಯಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಅಧ್ಯಯನಕ್ಕೆ ಹೋದರು. ಗೋಧಿಯಲ್ಲಿ ಹೈಬ್ರಿಡ್ ಚಟುವಟಿಕೆಯನ್ನು ಅಧ್ಯಯನ ಮಾಡಿದರು. ನಂತರ ಅವರು 1932 ಬರ್ಮಾದಲ್ಲಿ ಅಕ್ಕಿ ಸಂಶೋಧನಾ ಅಧಿಕಾರಿಯಾಗಿ ಕೆಲಸ ಮಾಡಿದರು ಮತ್ತು ನಂತರ 2ನೇ ಆರ್ಥಿಕ ಸಸ್ಯಶಾಸ್ತ್ರಜ್ಞರಿಗೆ

ಬಿಹಾರದ ಪೂಸಾಗೆ ತೆರಳಿದರು. ಅವರು 1937 ಇಂಪೀರಿಯಲ್ ಕೃಷಿ ಸಂಶೋಧನಾ ಸಂಸ್ಥೆಯ ಇಂಪೀರಿಯಲ್ ಆರ್ಥಿಕ ಶಾಸ್ತ್ರಜ್ಞರಾದರು. 1936 ಭೂಕಂಪದ ನಂತರ ಸಂಸ್ಥೆ ನವದೆಹಲಿಗೆ ಸ್ಥಳಾಂತರಗೊಂಡಿತು. ಅವರು ಅಲ್ಲಿಗೆ ತೆರಳಿ ಸೆಪ್ಟೆಂಬರ್ 1950 ಸಂಸ್ಥೆಯ ಮಹಾನಿರ್ದೇಶಕರಾದರು. 1950 18 ವರ್ಷಗಳ ಸಂಶೋಧನೆಯ ನಂತರ ಅವರು NP 809 ಗೋಧಿಯನ್ನು ಅಭಿವೃದ್ಧಿಪಡಿಸಿದರು. ಈ ಗೋಧಿ ತಳಿಯು 3 ರೀತಿಯ ಮುಕ್ಕು ಅಂದರೆ ಬೆಳೆ ರೋಗವನ್ನು ಎದುರಿಸಬಲ್ಲದು. ಅವರು 1965 ಹೊಸದಾಗಿ ಮರುಸಂಘಟಿಸಲಾದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮೊದಲ ಮಹಾನಿರ್ದೇಶಕರಾದರು ಮತ್ತು 1972 ನಿವೃತ್ತರಾಗುವವರೆಗೂ ಅಲ್ಲಿ ಕೆಲಸವನ್ನು ಮಾಡಿದರು. ಪಾಲ್ಗೋಧಿಯಲ್ಲಿ ತುಕ್ಕು ನಿರೋಧಕತೆಯ ಮೇಲೆ ಕೆಲಸವನ್ನು ಮಾಡಿದರು ಮತ್ತು ಹಲವಾರು ಪ್ರಭೇದಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡಿದರು. ಪಾಲ್ರವರು ರೋಸ್ ಮತ್ತು ಬೌಕೆನಿಲ್ವಾ ಸೊಸೈಟಿ ಆಫ್ ಇಂಡಿಯಾ, ಇಂಡಿಯಾ ಸೊಸೈಟಿ ಆಫ್ ಜೆನೆಟಿಕ್ಸ್ ಅಂಡ್ ಫ್ಲಾಟ್ ಬ್ರೀಡಿಂಗ್ ಅನ್ನು ಸ್ಥಾಪಿಸಿದರು ಮತ್ತು ಅದರ ಜನರಲ್ನ ಸಂಪಾದಕರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಇವರು 1972 ರಾಯಲ್ ಸೊಸೈಟಿಯ ಫಾಲೋ ಆಗಿ ಆಯ್ಕೆಯಾದರು. ಇವರು ಬ್ರಹ್ಮಚಾರಿಯಾಗಿದ್ದರು ಮತ್ತು ಅವರು ತಮ್ಮ ಆಸ್ತಿಯನ್ನು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಗೆ ದಾನವನ್ನು ಮಾಡಿದರು. ಇವರಿಗೆ 1959 ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು ಮತ್ತು 1968 ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದರು. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಗ್ರಂಥಾಲಯದಲ್ಲಿರುವ ಗುಲಾಬಿ ಉದ್ಯಾನವನಕ್ಕೆ ಅವರ ಗೌರವಾರ್ಥವಾಗಿ ಹೆಸರನ್ನು ಹೇಳಲಾಗಿದೆ. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬೆಂಜಮಿನ್ ಪಿಯರ್ ಪಾಲ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಸಿಗುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 25ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.

ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರೆ ಪ್ರಶ್ನೆ ನಮಗಿದ್ದಾಗ, ಮಕ್ಕಳು ಏನು ಮಾಡ್ತಾರೆ, ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಕೆಲವು ಸಮಸ್ಯೆಗಳು ಬಂದಾಗ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತಂದಾಗ ಏನು ಮಾಡ್ತಾನೆ ಅವನು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾರೆ.

0: ಸುವಿ
1: ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ
0: ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ
1: ಬೆದಕಿ ನರನು
0: ಬೆದಕಿ ನರನು
1: ಕಷ್ಟ ಪಡುತ್ತಿರಲಿ
0: ಕಷ್ಟಪಡುತ್ತಿರಲಿ
1: ಎನ್ನುವುದೇ ಬ್ರಹ್ಮವಿಧಿಯೇನೋ
0: ಎನ್ನುವುದೇ ಬ್ರಹ್ಮವಿಧಿಯೇನೋ
1: ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ
0: ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ
1: ಸೊ ಈಗ ಸಮಸ್ಯೆ ನಮ್ಮ ಎದುರಿಗೆ ಬಂತು, ನಮಗೆ ಉತ್ತರ ಗೊತ್ತಿಲ್ಲ, ಉತ್ತರ ಕೊಡಬೇಕಾದಂತಹ ವ್ಯಕ್ತಿ ನಮ್ಮ ಎದುರಿಗೆ ಇಲ್ಲ ಅಂದಾಗ ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಏಯ್ ಪ್ರಶ್ನೆ ನಾನು ಉತ್ತರ ಹುಡ್ಕಲ್ಲಪ್ಪ ಅಂತ ಕೆಲವರು ಕೈ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಇಲ್ಲ, ನಮ್ಮ ಕೈಲಾದಷ್ಟು ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ, ನಮಗೆ ಏನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ನಮಗೀಗಾಗಲೇ ಗೊತ್ತಿರೋ ವಿಷಯವನ್ನು ಆಧಾರವಾಗಿಟ್ಕೊಂಡು, ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋಣ ಅಂತ ಆಧಾರವಾಗಿಟ್ಕೊಳ್ತಾರೆ, ಸಂಶೋಧನೆಗಳನ್ನು ಮಾಡ್ತಾರೆ ಅಲ್ವಾ, ರಿಸರ್ಚ್. ಈ ರಿಸರ್ಚ್ ಅನ್ನೋದ್ರ ಬಗ್ಗೆ ಒಂದು ಸ್ವಾರಸ್ಯಕರವಾದಂಥ ವಾಕ್ಯ ಇದೆ ಇಂಗ್ಲೀಷ್ನಲ್ಲಿ. ನಾವು ಈ ವಾಕ್ಯವನ್ನು ಬಹಳಷ್ಟು ಸರ್ತಿ ರಿಸರ್ಚ್ನ ವರ್ಣನೆ ಮಾಡುವಾಗ ಬಳಸ್ತೀವಿ. ಅದೇನಪ್ಪ ಅಂದರೆ, ಲುಕಿಂಗ್ ಫಾರ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಎ ಡಾರ್ಕ್ ರೂಮ್ ವೆನ್ ಇಟ್ ಈಸ್ ನಾಟ್ ದೇರ್ ಅಂತ. ಅಂದರೆ ಗೊತ್ತಾಯ್ತಾ, ಅಂದರೆ ಕಗ್ಗತ್ತಲೆಯ ಒಂದು ಕೋಣೆ, ಅದರಲ್ಲಿ ನಾವೇನು ಹುಡುಕಕ್ಕೆ ಹೊರಟಿದ್ದೀವಿ, ಒಂದು ಬ್ಲ್ಯಾಕ್ ಕ್ಯಾಟ್ ಒಂದು ಕಪ್ಪು ಬೆಕ್ಕನ್ನು ಹುಡುಕಕ್ಕೆ ಹೊರಟಿದ್ದೀವಿ. ಮೊದಲೇ ಕಪ್ಪು ಕಾಣಿಸಲ್ಲ, ಕಗ್ಗತ್ತಲೆಯ ಕೋಣೆ ಏನೂ ಕಾಣಿಸಲ್ಲ, ಅಲ್ಲಿ ನಾವು ಒಂದನ್ನು ಏನೋ ಹುಡುಕಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಸ್ವಾರಸ್ಯ ಏನಪ್ಪ ಅಂದರೆ, ಕಡೆಯ ಪಂಚ್ ಲೈನ್ ಏನಪ್ಪ ಅಂದರೆ, ವೆನ್ ಇಟ್ ಈಸ್ ನಾಟ್ ದೇರ್, ಅಲ್ಲಿ ಇಲ್ಲವೇ ಇಲ್ಲ ಅದು. ಸೊ ರಿಸರ್ಚ್ ಅನ್ನೋವಂಥದ್ದು ಹಾಗೆ, ಸಂಶೋಧನೆ ಅನ್ನುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಹಾಗೆ, ನಮಗೆ ಯಾವುದನ್ನು ಎಲ್ಲಿ ಹುಡುಕಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿರುತ್ತೆ. ನಾವು ಹುಡುಕ್ತಿರೋಂಥ ಜಾಗದಲ್ಲಿ ಆ ವಸ್ತು ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಖಾತ್ರಿ ಇರಲ್ಲ. ಅದು ನಮಗೆ ಸಿಕ್ಕಿದ್ರೆ ಅದು ಹೆಂಗೆ ಗೋಚರ ಆಗುತ್ತೆ ಅನ್ನೋದು ನಮಗೆ ಖಾತ್ರಿ ಇರಲ್ಲ. ಸೊ ಹೀಗೆ ಕಗ್ಗತ್ತಲಿನಲ್ಲಿ ಎಲ್ಲೋ ತಡವುತ್ತಾ ಎಡವುತ್ತಾ ಮುಂದಕ್ಕೆ ಹೋಗುವಂಥ ಪ್ರಯತ್ನ. ಸೊ ಹಾಗೆ ಜೀವನದ ಸಂದರ್ಭಗಳನ್ನು ನಮ್ಮ ಮುಂದೆ ಇಟ್ಬಿಟ್ಟು ಅದನ್ನೇ ಒಂದು ಸಮಸ್ಯೆಯಾಗಿ ನಮಗೆ ಕೊಟ್ಬಿಟ್ಟು, ಹುಡುಕ್ತಾಯಿರಪ್ಪ ನೀನು ಉತ್ತರನ ಅಂಥೇಳಿ ಮಾಯ ಆಗ್ಬಿಟ್ಟಿದಾನಲ್ಲ ಸೃಷ್ಟಿಕರ್ತ. ಈ ರೀತಿ ಸುಮ್ಮನೆ ಅಲ್ಲಿ ಇಲ್ಲಿ ಸಿಕ್ತಾ ಸಿಕ್ಕಲಿಲ್ವಾ ಅಂತ ತಡಕ್ತಾ ಬೆದಕ್ತಾ ಹುಡುಕ್ತಾ ಹೋಗೋದು ಅಷ್ಟೇ ನಮ್ಮ ಒಂದು ಜೀವನದ ಪಾಡಾಗೋಯ್ತಾ? ಯಾಕೆಂದರೆ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಸ್ಪಷ್ಟವಾದಂತಹ ಉತ್ತರ ನಮಗೆ ಸಿಗ್ತಾ ಇಲ್ಲ. ಇದೇ ಉತ್ತರನ ಅನ್ನೋಂಥ ಡೌಟು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಾನೇ ಹೋಗ್ತಿದೆ. ಸದಾಕಾಲ ಒಂದು ಡೌಟಿನಿಂದ ಇನ್ನೊಂದು ಡೌಟಿಗೆ, ಆ ಡೌಟಿನಿಂದ ಇನ್ನೊಂದು ಸಮಸ್ಯೆಗೆ ಅಥವಾ ಸಂಶಯಕ್ಕೆ, ಅಲ್ಲಿಂದಲ್ಲಿಗೆ ಹೋಗೋದೇ ನಮ್ಮ ಒಂದು ಪಾಡಾಗೋಗುತ್ತಾ? ಅಥವಾ ನಿಜಕ್ಕೂ ಜೀವನದ ಅರ್ಥವನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಿದಾಗ ಎಷ್ಟೋ ಸರ್ತಿ ನಾವಾಗಲೇ ಹೇಳ್ದಂಗೆ ನಾವು ಮೇಷ್ಟ್ರನ್ನು ಬೈತೀವಿ ಅಲ್ವಾ? ಆಗಲೇ ನಾವು ಅಂದ್ಕೊಂಡ್ವಲ್ಲ, ಮೇಷ್ಟ್ರು ನಮಗೆ ಪ್ರಶ್ನೆ ಮಾತ್ರ ಕೊಟ್ಟರು ಉತ್ತರ ಹೇಳೇ ಕೊಡಲಿಲ್ಲ ಅಂತ. ಹಾಗೆ ದೇವರ ಬಗ್ಗೆ ಕೂಡ ನಮಗೆ ಒಂದು ರೀತಿಯ ನಕಾರಾತ್ಮಕ ಭಾವನೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಈ ಮಾತನ್ನು ನಾವು ತುಂಬ ಉಪಯೋಗಿಸ್ತೀವಿ. ನಮ್ಗೆ ಯಾವುದಾದ್ರೂ ಕಷ್ಟ ಬಂದ್ಬಿಟ್ಟಾಗ ದೇವರು ನನಗೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ, ಅಥವಾ ಇನ್ಯಾರ್ದೋ ಬಗ್ಗೆ ನಾವು ಹೇಳುವಾಗ ದೇವರು ಅವನಿಗೆ ಹಾಗೆ ಮಾಡಬಾರ್ದಿತ್ತಪ್ಪ ಅಂತಂತೀವಿ. ಸೊ ಒಟ್ಟಲ್ಲಿ ದೇವರು ಏನೋ ಮಾಡಿದ್ದು ಸರಿಯಲ್ಲ, ಸರಿ ಇದೆ ಅನ್ನೋಂಥ ಒಂದು ಡಯಾಗ್ನೋಸಿಸ್, ಒಂದು ಜಡ್ಜ್ಮೆಂಟ್, ಅದನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಬಗ್ಗೆ ಮುಂದಿನ ಮುಕ್ತಕದಲ್ಲಿ ಡಿ ವಿ ಜಿ ಅವರು ಹೀಗೆ ಹೇಳ್ತಾರೆ. ಇರಬಹುದು ಚಿರಕಾಲ,
0: ಇರಬಹುದು ಚಿರಕಾಲ,
1: ಬೊಮ್ಮ ಚಿಂತಿಸಿ ದುಡಿದು,
0: ಬೊಮ್ಮ ಚಿಂತಿಸಿ ದುಡಿದು,
1: ನಿರವಿಹಿಸಿಹ ವಿಶ್ವ ಚಿತ್ರವ,
0: ನಿರವಿಹಿಸಿಹ ವಿಶ್ವ ಚಿತ್ರವ,
1: ಮರ್ತ್ಯ ನರನು,
0: ಮರ್ತ್ಯ ನರನು,
1: ಅರಿತೆ ನಾನ್ ಎನ್ನುವಂತಾಗೆ,
0: ಅರಿತೆ ನಾನ್ ಎನ್ನುವಂತಾಗೆ,
1: ಕೃತಿ ಕೌಶಲದ,
0: ಕೃತಿ ಕೌಶಲದ,
1: ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ,
0: ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ.

0: ಸೊ ನಾವು ಪ್ರಯತ್ನ ಪಡ್ತಾ ಇರೋದು ಏನಪ್ಪ ಅಂತಂದರೆ, ಬಹಳ ಗಹನವಾದಂಥ, ಬಹಳ ಸಂಕೀರ್ಣವಾದಂಥ, ಆದಿಯಲ್ಲಿ ಅಂತ್ಯ ಎಲ್ಲಿ ಮಧ್ಯ ಎಲ್ಲಿ ಅಂತ ನಮಗೆ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವೇ ಇಲ್ಲದೆ ಇರುವಂತಹ ಗಾತ್ರದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ನಾನು ತಿಳ್ಕೊಂಬಿಡ್ತೀನಿ ಅನ್ನೋಂಥ ಪ್ರಯತ್ನ. ಬಹಳ ಗಹನವಾದಂಥ ವಿಚಾರ, ನಮಗೆ ಗೊತ್ತಾಗಬಹುದಾಗಿರುವಂಥದ್ದು ಅಲ್ಪದ್ದಷ್ಟೇ. ಆದರೆ ಎಲ್ಲವನ್ನೂ ತಿಳಿದಂಥ ಒಬ್ಬ ವ್ಯಕ್ತಿ ಇರಬಹುದಲ್ವಾ, ಅದನ್ನು ನಾವು ಆಲೋಚನೆ ಮಾಡಬೇಕು. ನಾವು ಬೇರೆಯವ್ರು ಮಾಡಿರೋದ್ರ ಬಗ್ಗೆ ಕಾಮೆಂಟ್ಸ್ನ ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಈಗ ಉದಾಹರಣೆಗೆ, ನಾವಾಗಲೇ ಅಡುಗೆ ಮಾಡೋದ್ರ ಬಗ್ಗೆ, ಒಬ್ಬ ಸಣ್ಣ ಬಾಲಕ ಬಾಲಕಿ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಹಾಗೆ ನನ್ನ ಅಡುಗೆಯ ಒಂದು ಕೊಡುಗೆ, ಏನೋ ಒಂದು ಸಣ್ಣ ಪಾತ್ರ ಇದ್ದಿರುತ್ತೆ, ಯಾವುದೋ ಒಂದು ಸಣ್ಣ ಪಾತ್ರ. ಆದರೆ ಅಡುಗೆಯನ್ನು ಚೆನ್ನಾಗಿ ಮಾಡುವಂಥ ಪರಿಣತಿ ಪಡೆದಂಥವ್ರು ಬೇರೆ ಯಾರೋ ಇರ್ತಾರೆ. ಅವರು ಅಡುಗೆಯನ್ನೇನೋ ಚೆನ್ನಾಗಿ ಮಾಡಿರ್ತಾರೆ ಅಂದ್ಕೊಳ್ಳೋಣ. ಅವರು ಮಾಡಿದಂಥ ಅಡುಗೆಯ ಬಗ್ಗೆ, ಅಡುಗೆಯಲ್ಲಿ ಏನು ಹೇಗೆ ಅನ್ನೋದು ಏನೂ ತಿಳಿದೇ ಇರೋಂತಹ ನಾನು ಎಷ್ಟೋ ಸರ್ತಿ ಕಾಮೆಂಟ್ಸ್ನ ಪಾಸ್ ಮಾಡ್ತೀನಿ. ಇದನ್ನು ಹಿಂಗೆ ಮಾಡಿಬಿಡ್ಬೇಕಾಗಿತ್ತು, ಅದನ್ನು ಹಂಗೆ ಮಾಡಿಬಿಡ್ಬೇಕಾಗಿತ್ತು, ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತು, ಒಗ್ಗರಣೆಯಲ್ಲಿ ಇನ್ನೇನೋ ಮಾಡಿಬಿಟ್ರು, ನೀನು ಮಾಡಯ್ಯ ಅಂದರೆ ನನಗೆ ಬರಲ್ಲ, ಆದರೆ ಕಾಮೆಂಟ್ ಮಾತ್ರ ಮಾಡ್ತೀನಿ ನಾನು. ಹಾಗೆ ಇವಾಗ IPL ಮ್ಯಾಚ್ಗಳು ನಡೀತಾ ಇದೆ, ಎಲ್ಲರೂ ನೋಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಪಾತ್ರ ಏನಪ್ಪ ಅಂದರೆ, ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಟಿವಿನಲ್ಲಿ ನೋಡೋವಂಥದ್ದು. ಕಷ್ಟಪಟ್ಟು ಆಡ್ತಾ ಇರೋವಂಥವ್ರು ಅವ್ರು ಅಲ್ಲಿ ಯಾರೋ ಇರ್ತಾರೆ, ಯಾರೋ ಒಬ್ಬರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವನು ಏನೋ ಬ್ಯಾಟ್ ಬೀಸ್ದ, ಬಾಲ್ ಟಚ್ ಆಗಲಿಲ್ಲ ಅಂತಂದಾಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ಏ ಹಂಗೆ ಆಡೋದು ಅವನು, ಸರಿಯಾಗಿ ಬೀಸಬೇಕಿತ್ತು, ಅಷ್ಟು ಮಾಡೋಕ್ಕೆ ಗೊತ್ತಾಗಲ್ಲ ಅವನಿಗೆ ಅಂತ. ಸೊ ಹಾಗೆ ಅತ್ಯಂತ ಸಂಕೀರ್ಣವಾದಂತಹ ಇಂತಹ ಅದ್ಭುತವಾದಂತಹ ಸೃಷ್ಟಿ ಭಗವಂತ ಮಾಡಿದಾನೆ. ಅದನ್ನು ನಾನು ಪಾಮರನಾದಂತಹ ನಾನು, ಯಹ್ ಕಶ್ಚಿತ್ ಮನುಷ್ಯನಾದಂತಹ ನಾನು ಎಲ್ಲವನ್ನೂ ತಿಳ್ಕೊಂಬಿಡ್ತೀನಿ ಅಂತಂದರೆ, ಆ ಅದ್ಭುತವಾದಂಥ ಜ್ಞಾನಕ್ಕೆ ಕುಂದಲ್ತೆ, ಅದನ್ನು ನಾನು ಕಡಿಮೆ ಮಾಡ್ದಂಗಾಗಲಿಲ್ವಾ? ನನ್ನ ಸ್ಥಾನ ಎಲ್ಲಿ, ಭಗವಂತನ ಸ್ಥಾನ ಎಲ್ಲಿ? ಭಗವಂತ ತಿಳ್ಕೊಂಡಿರೋದೆಲ್ಲವನ್ನು ನಾನು ತಿಳ್ಕೊಂಬಿಡೋಕ್ಕೆ ಸಾಧ್ಯವಾ? ಆ ಹಿರಿಮೆಗೆ ನಾನು ಮುಟ್ಟೋದಕ್ಕೆ ಸಾಧ್ಯವಾ? ಸೊ ಇದು ಬಹಳ ನಾವು ಯೋಚಿಸಬೇಕಾದಂಥ ವಿಚಾರ. ಎಷ್ಟೋ ಸರ್ತಿ ನಾನು ಹೇಳಿದಂಗೆ ನಿತ್ಯ ಜೀವನದಲ್ಲಿ ಈ ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಬಹಳ ಕಷ್ಟಪಟ್ಟು ಬಹಳ ಚೆನ್ನಾಗಿ ಮಾಡಿರೋಂಥ ವಿಚಾರಗಳನ್ನು ನಾವು ಅದೇನೂ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಅದನ್ನು ಮಾಡೋವಂಥ ಯೋಗ್ಯತೆ ನಮಗಿದೆಯಾ ಅಂದರೆ ನಮಗಿರಲ್ಲ, ಕಾಮೆಂಟ್ಸ್ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಸೊ ಈ ವಿಚಾರದ ಬಗ್ಗೆ ಕೂಡ DVG ಅವರು ಮುಂದಿನ ಮುಕ್ತಕಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಈ ಮಾತನ್ನು ನಾವು ಯಾವಾಗಲೂ ನೆನಪಿಟ್ಕೊಂಡಿರಬೇಕು. ನಮ್ಮ ಸ್ಥಾನಮಾನಗಳನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಸ್ಥಾನಮಾನಕ್ಕೆ ತಕ್ಕದಾದಂತಹ ಒಂದು ಫಲವನ್ನು ಮಾತ್ರ ನಾವು ಅಪೇಕ್ಷೆ ಪಡಬೇಕು. ಅದಕ್ಕಿಂತ ಹೆಚ್ಚಿಂದು ನಮಗೆ ಯಾವುದಕ್ಕೆ ನಮಗೆ ಯೋಗ್ಯತೆ ಇಲ್ಲವೋ ಅಂಥದ್ದನ್ನು ನಾವು ಆಸೆ ಪಡ್ತಾ, ಅದು ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ದೂಷಣೆ ಮಾಡುವಂತಹ ಒಂದು ನಡವಳಿಕೆ ನಮ್ಮದಾಗದೇ ಇರಬೇಕು ಅನ್ನೋಂಥದ್ದು ಬಹಳ ಮುಖ್ಯ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 25 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2026 ಮೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸ್ವ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ, ಸಂಘಗಳ ಬಲವರ್ಧನೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಬಗ್ಗೆ ಮಾಹಿತಿ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 12 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 36 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಶೇಷಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ ಕೆ ಆರ್ ಶಂಕರ್ ಅವರು. ನೀವು ಕೂಡ ಕರೆ ಮಾಡಿ ವಿಶೇಷಚೇತನರ ಆರ್ಥಿಕ ಅಭಿವೃದ್ಧಿಗೆ ಲಭ್ಯವಿರುವ ಯೋಜನೆಗಳು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯಿಂದ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ ನಿಂಗರಾಜ್ ಅವರೇ.
1: ಸರ್, ಈಗ ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಹೊಸದಾಗಿ ಈ ಒಂದು ಸಮರ್ಥ ಯೋಜನೆ ಪ್ರಾರಂಭ ಆಗಿದೆ. ಏನು ಸರ್ ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು, ಪ್ರಮುಖ ಗುರಿ ಉದ್ದೇಶಗಳೇನು ಸರ್?
2: ಮೊದಲನೇದಾಗಿ ನಾನು ಜನಧ್ವನಿಯ ಎಲ್ಲ ವೀಕ್ಷಕರ ಮಿತ್ರರಿಗೆ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯವಾದಂಥ ಧನ್ಯವಾದಗಳು ಮತ್ತು ಸ್ವಾಗತ ಎರಡೂ ಸಹ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಕಾರಣ ಏನಂದರೆ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀರಿ. ನಾವು ಈ ಪ್ರಾಜೆಕ್ಟ್ ಸಮರ್ಥ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ಭಾಳ ವರ್ಷಗಳಿಂದ ವಿಶೇಷಚೇತನ ವ್ಯಕ್ತಿಗಳಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅನುಷ್ಠಾನ ಮಾಡಿ ಅವರ ಒಂದು ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಸೊ ಇದನ್ನು ಒಂದಷ್ಟು ಮತ್ತಷ್ಟು ವೇಗಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ CCST ಅಂದರೆ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸೆ ಎಂಬ ಈ ನಾಲ್ಕು ಆಯಾಮಗಳಲ್ಲಿ ನಾವು 2018 ನಾವು ಈ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಭಾಳ ನಿರ್ದಿಷ್ಟವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಬಂದಿದ್ದೇವೆ. ಸೊ ಇದರ ಅಡಿಯಲ್ಲಿ ಈಗ ನಾವು ಪ್ರಾಜೆಕ್ಟ್ ಸಮರ್ಥ ಅಂತೇಳಿ ನಾವು ಈ ಆರ್ಥಿಕ ಸಾಲಿನಿಂದ ನಾವು ಜಾರಿಗೆ ತಂದಿದ್ದೇವೆ. ಈ ಪ್ರಾಜೆಕ್ಟ್ ಸಮರ್ಥ ಅಂತಕ್ಕಂಥ ಒಂದು ಏನು ಕಾರ್ಯಕ್ರಮ ಏನಿದೆ, ಇದರಲ್ಲಿ ನಮ್ಮ ವಿಶೇಷಚೇತನ ವ್ಯಕ್ತಿಗಳ ಒಂದು ಸಮಗ್ರ ಅವರ ಆರೈಕೆ ಇರ್ಬೋದು, ಅವರಿಗೆ ಬೇಕಾಗತಕ್ಕಂತಹ ಬೆಂಬಲದ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಮತ್ತು ಚಿಕಿತ್ಸೆ ಒಂದು ಮೂರನೇ ಭಾಗದಲ್ಲಿ ನಾವು ನೋಡುವಂಥದ್ದು. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ತಲುಪುವಂಥ ನಿಟ್ಟಿನಲ್ಲಿ ಅದು ಎರಡು ಜಿಲ್ಲೆಗಳು ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳ ಒಂದು ನಮ್ಮ ವಿಶೇಷಚೇತನ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ತಲುಪುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ನಾವು ಒಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯೊಂದಿಗೆ ನಯಾರಾ ಎನರ್ಜಿ ಲಿಮಿಟೆಡ್ ಅಂತೇಳಿ ಒಂದು ಸಂಸ್ಥೆ ಏನಿದೆ, ಅಂದರೆ ತಾವೆಲ್ಲರೂ ನಮ್ಮ ವೀಕ್ಷಕರು ಅಥವಾ ಏನು ನಮ್ಮ ಕೇಳುಗರಿದ್ದಾರೆ, ಸೊ ಗಮನಿಸಿರ್ತೀರಿ ತಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಒಂದು ಬಂಕ್ಗಳನ್ನು ತಾವು ಗಮನಿಸಿದ್ದೆ, ನಯಾರಾ ಅಂತೇಳಿ ಕಂಪನಿ. ಸೊ ಆ ಕಂಪನಿಯವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಹಯೋಗವನ್ನು ಮಾಡಿದ್ದಾರೆ. ಸೊ ಅವರ ಮೂಲಕ ಈ ಕಾರ್ಯಕ್ರಮವನ್ನು ಒಂದಷ್ಟು ವೇಗವನ್ನು ಗೊಳಿಸ್ತಾ ಇದ್ದೇವೆ. ಸೊ ಇದರ ಮೂಲಕ ನಮ್ಮೇನು ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನು ಗುರುತಿಸುವಂಥದ್ದು, ಅವರು ಎಲ್ಲಿ ಈಗ ಉದಾಹರಣೆಗೆ ನಮ್ಮ ಒಂದು ಯೋಜನೆ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯವರು ವತಿಯಿಂದ ಸೊ 2018 ನಾವು ಒಂದು ಅಂದಾಜು ಲೆಕ್ಕಾಚಾರವನ್ನು ಮಾಡಿದಾಗ ಸಮೀಕ್ಷೆಯನ್ನು ಮಾಡಿದಾಗ ಎರಡು ಜಿಲ್ಲೆಗಳಲ್ಲಿ ನಮಗೆ ಒಂದು ಅರಿವಿಗೆ ಬಂದಿದ್ದು ಒಂದು 37,000 ಜನ ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ವಿಭಿನ್ನವಾದಂತಹ ಒಂದು ಏನು ವೈಕಲ್ಯಗಳನ್ನು ಹೊಂದಿದ್ದಾರೆ. ಈಗ ಸರ್ಕಾರನೇ ಗುರುತಿಸಿದೆ ಒಂದು 21 ರೀತಿಯಾದಂತಹ ಒಂದು ಏನು ಅಂಗವಿಕಲ ವೈಕಲ್ಯತೆಗಳನ್ನು ಗುರುತಿಸಿದ್ದಾರೆ. ಈ 21 ವಿಭಾಗಗಳಲ್ಲೂ ನೋಡಿದಾಗ ನಮ್ಮಲ್ಲಿ ಬೇರೆ ಬೇರೆ ಜನ ಕಂಡು ಬಂದಿದ್ದಾರೆ.
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
3: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?

0: ಹಲೋ ಹಲೋ,
1: ನನ್ನ ಹೆಸರು ಭಾಸ್ಕರ್.
0: ಹಾಂ ಭಾಸ್ಕರ್ ಸರ್, ಎಲ್ಲಿಂದ ಮಾತನಾಡ್ತಿದ್ದೀರ?
1: ಭಾಸ್ಕರ್.
0: ಹಾಂ, ಎಲ್ಲಿಂದ ಮಾತನಾಡ್ತಿದ್ದೀರಾ?
1: ಹಲೋ.
0: ಹಾಂ ಭಾಸ್ಕರ್ ಅವ್ರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ನಾವು ಮೋದೂರಿಂದ ಮಾತಾಡ್ತಾ ಇದ್ದೀವಿ ಸರ್, ಹುಸೂರು ತಾಲೂಕು ಮೋದೂರು.
0: ಮೋದೂರಿಂದ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹೇಳಿ ತಮ್ಮ ಪ್ರಶ್ನೆ ಏನು
1: ಸರ್? ಇದು ನಂದು ಒಂದು ಮನೆ ಇದೆ, ಮತ್ತೆ ಅಟ್ಯಾಚ್ ಅಂಗಡಿ ಇದೆ.
0: ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ, ತಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಓಕೆ, ಹಾ ಹೇಳಿ. ಈಗ
2: ಯಾವ ತರ ಭಾಸ್ಕರ್ ಅವ್ರೆ, ನಮಸ್ತೆ. ಯಾವ ತರ ಅಂಗಡಿ ಮಾಡ್ತಾ ಇದ್ರಿ ಭಾಸ್ಕರ್ ಅವ್ರೆ? ತಾವು
0: ನೀವು ಏನ್ ಅಂಗಡಿ ಮಾಡ್ತಾ ಇದ್ದೀರಾ? ಹಲೋ,
1: ಬಿಸ್ನೆಸ್ ಮಾಡ್ತಾ ಇದೀನಿ.
0: ಅದು ಏನ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ?
1: ಓಕೆ ಮೇಡಮ್. ಹಾಗಾಗಿ ಸ್ವಲ್ಪ ನನಗೆ ಒಂದು ನಿಮ್ಮ ಸಂಸ್ಥೆ ಕಡೆಯಿಂದ ಏನಾದರೂ ಸಹಾಯ ಅಥವಾ ನೆರವು.
2: ಖಂಡಿತ ಭಾಸ್ಕರ್ ಅವರೇ, ನಾನು ನೀವು ಏನು ಹೇಳ್ತಾ ಇದ್ದೀರಿ ಇದರ ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥದ್ದು, ಅಂಗಡಿ ಇದೆ, ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಅನಿಸಿದ್ದು, ತಾವು ಚಿಲ್ಲರೆ ಅಂಗಡಿ ಏನಾದ್ರು ಇಟ್ಕೊಂಡಿದ್ದೀರಾ, ಪ್ರಾವಿಷನ್ ಸ್ಟೋರು ಅಥವಾ ಬೇರೆ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ?
1: ಓಕೆ, ಹೌದು ಸರ್,
2: ಚಿಲ್ಲರೆ ಅಂಗಡಿ. ಓಕೆ, ಖಂಡಿತ ಭಾಸ್ಕರ್ ಅವರೇ, ನಾವು ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಈಗಾಗಲೇ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ. ಸೊ ಅಂಥವರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರನ್ನು ಆ ಉದ್ದಿಮೆಯನ್ನು ಅಥವಾ ವ್ಯಾಪಾರವನ್ನು ಇನ್ನಷ್ಟು ಹೇಗೆ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದು, ಅಂದರೆ ಈಗ ಆದಾಯ ಗಳಿಸ್ತಾ ಇದ್ದಾರೆ, ಕೆಲವರು ಒಂದು 500 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ ಪ್ರತಿದಿನ, ಅದರಲ್ಲಿ ಲಾಭ ಅಂತ ನೋಡಿದಾಗ ಒಂದು 50-100 ರೂಪಾಯಿ ಬರ್ಬೋದು. ಕೆಲವು ಅಂಗಡಿಯವರು ವಿಶೇಷ ಚೇತನ ವ್ಯಕ್ತಿಗಳು ಒಂದು 1,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ, 200 ರೂಪಾಯಿ ಲಾಭ ಗಳಿಸುವಂಥದ್ದು, ಈ ಥರದ ಒಂದು ವ್ಯವಸ್ಥೆನ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವೀಗ
1: ನಮ್ದು ಕೂಡ ಒಂದು ದಿನಕ್ಕೆ ಒಂದು 400-500 ರೂಪಾಯಿ ಒಂದು ಲಾಭ ಬರುತ್ತೆ ಸರ್.
2: ಲಾಭ ಬರ್ತದೆ, ನಮ್ದು 1-2,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ರಿ?
1: 2-3 ಗಂಟೆ ವ್ಯಾಪಾರ ಮಾಡ್ತೀವಿ.
2: ವೆರಿ ಗುಡ್, ವೆರಿ ಗುಡ್. ಓಕೆ, ನಮ್ಮ ಉದ್ದೇಶ ಏನಂತಂದ್ರೆ, ಈಗ ನಮ್ಮ ಸಂಸ್ಥೆ ಕಡೆಯಿಂದ ಈ ತರ ಯಾರು ವ್ಯಾಪಾರ ಮಾಡ್ತಾ ಇದಾರೆ ಅದನ್ನ ಮತ್ತಷ್ಟು ಹೇಗೆ ಬಲಗೊಳಿಸೋದು ಅಂತ. ಈಗ ನೀವು 500 ರೂಪಾಯಿ ಲಾಭ ಗಳಿಸ್ತಾ ಇದ್ದೀರಿ, ಸೊ ಅದನ್ನ ಮತ್ತಷ್ಟು ಉತ್ತಮ ಪಡಿಸೋ ಒಂದು 700 ರೂಪಾಯಿ ಅಥವಾ 1,000 ರೂಪಾಯಿ ಪ್ರತಿದಿನ ಲಾಭ ಬರೋದಕ್ಕೆ ಹೇಗೆ ಮಾಡ್ಬೋದು? ಮತ್ತೆ ನಿಮ್ಮಿಂದ ಒಂದು, ಈಗ ನಾವು ಈ ಕಾರ್ಯಕ್ರಮಕ್ಕೆ ಪೂರ್ವದಲ್ಲಿ ನಾವು ಪ್ರತಿ ತಾಲೂಕಿನಲ್ಲೂ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಂಘಗಳನ್ನು ರಚನೆ ಮಾಡಿದ್ದೀವಿ, ಒಕ್ಕೂಟಗಳನ್ನು ರಚನೆ ಮಾಡಿದ್ದೀವಿ, ನೀವು ಅದರಲ್ಲಿ ಸದಸ್ಯರಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಮೋದೂರು ಅಂತ ಹೇಳಿದ್ದೀರಿ, ನಿಮ್ಮನ್ನು ನಾವು ಭೇಟಿ ಮಾಡಿ ಒಂದು ಒಕ್ಕೂಟಕ್ಕೆ ಅಥವಾ ಸಂಘಕ್ಕೆ ನೋಂದಣಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಇದ್ರ ಮೂಲಕ ಏನಂತಂದರೆ, ನಿಮ್ಮಿಂದ ನಾವು ಹೇಗೆ ಬಲಗೊಳಿಸ್ತಕ್ಕಂಥದ್ದು, ಅದನ್ನು ಇನ್ನೂ ಉತ್ತಮಪಡಿಸೋದು ಹೇಗೆ, ನಿಮ್ಮ ವ್ಯಾಪಾರ ಮಾಡೋದ್ರಲ್ಲಿ ಚಿಲ್ಲರೆ ಅಂಗಡಿ ಜೊತೆಗೆ ಇನ್ನೇನಾದರೂ ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಅವಕಾಶಗಳಿದೆ ವ್ಯಾಪಾರ ಮಾಡುವಂಥದ್ದು? ಸೊ ಇದನ್ನು ಈಗ 4,000 ವ್ಯಾಪಾರ ಮಾಡ್ತಿದ್ರಿ, ಈಗಾಗಲೇ 3-4,000 ಪ್ರತಿದಿನ ಅನ್ನೋದನ್ನು, ನಾವು ಅದನ್ನು ಹೇಗೆ ಇನ್ನೂ ಒಂದು 5-6,000 ರೂಪಾಯಿವರೆಗೆ ವ್ಯಾಪಾರ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು? ಮತ್ತು ನಿಮ್ಮಿಂದ ಈಗ ನೀವು ಆಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಸ್ವಲ್ಪ ಅಂಗಡಿ ನಡೆಸ್ತಾ ಇದ್ದೀರಿ ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ, ನಿಮ್ಮಿಂದ
1: ಅದನ್ನ ಅಭಿವೃದ್ಧಿ ಮಾಡ್ಕೊಡಕ್ಕೆ ನಿಮ್ಮ ಕಡೆಯಿಂದ ಒಂದು ಏನಾದರೂ ನೆರವು?
2: ಖಂಡಿತ ಖಂಡಿತ, ನಮ್ಮಲ್ಲಿ ಒಂದು ತರಬೇತಿಗಳನ್ನು ನಾವು ಕೊಡ್ತೇವೆ. ತರಬೇತಿಗಳು ಯಾವ್ಯಾವ ಥರ ತರಬೇತಿಗಳನ್ನು ಹೇಳ್ತೀನಿ ನಾನು. ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದ್ರೆ ಈಗಲೇ ಹೇಳ್ತಿದ್ದೀನಿ, ಉದ್ಯಮಶೀಲತಾ ತರಬೇತಿ ಅಂತ ಮಾತನಾಡ್ತೀವಿ, ಸೊ EDP ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಈ ಉದ್ಯಮಶೀಲತಾ ತರಬೇತಿ ಈಗಾಗಲೇ ನೀವು ಉದ್ಯಮ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಇನ್ನೊಂದಷ್ಟು ಹೇಗೆ ಬಲಪಡಿಸೋದು, ಹೆಚ್ಚಿನ ಮಟ್ಟದಲ್ಲಿ ಹೇಗೆ ತೆಗೆದುಕೊಂಡು ಹೋಗುವಂಥದ್ದು, ನೆಟ್ವರ್ಕ್ ಬಿಸ್ನೆಸ್ನ ಹೇಗೆ ಮಾಡುವಂಥದ್ದು, ಈಗ ಉದಾಹರಣೆಗೆ ಒಂದು ಅಂಗಡಿ ನಡೆಸ್ತಾ ಇದ್ದೀರಿ ಅಥವಾ ಇದನ್ನು ನೀವು ಬೇರೆ ನಿಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಹಕಾರ ಪಡ್ಕೊಂಡ್ಬಿಟ್ಟು ಬೇರೆ ಬೇರೆ ಗ್ರಾಮಗಳಲ್ಲಿ ನಿಮ್ಮ ಉದ್ದಿಮೆಯನ್ನು ಹೇಗೆ ಪ್ರಾರಂಭ ಮಾಡುವಂಥದ್ದು, ಅದರ ಮೂಲಕ ಲಾಭ ಹೇಗೆ ಗಳಿಸುವಂಥದ್ದು, ಮೂರನೇ ಭಾಗದಲ್ಲಿ ನೋಡೋದಾದಾಗ ನಿಮ್ಮಿಂದ ನಿಮ್ಮಂಥ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ನೀವು ಹೇಗೆ ನೆರವನ್ನು ಕೊಡ್ತೀರಿ, ನೀವು ಹೇಗೆ ಮಾರ್ಗದರ್ಶಕರಾಗಿ ಅವರಿಗೆ ಕಾರ್ಯನಿರ್ವಹಿಸ್ತೀರಿ, ಸೊ ನಿಮ್ಮನ್ನು ನಾವು ಹೇಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಆಯಾಮಗಳಲ್ಲಿ ನಾವು ಸಂಸ್ಥೆ ಕಡೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಸೊ ಈಗ ಅದು ಪ್ರಾರಂಭ ಆಗ್ತಾ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮ

0: ಕಾರ್ಯಕ್ರಮವನ್ನು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಯೋಜನೆಗಳನ್ನು ಪ್ರಯೋಜನಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಖಂಡಿತವಾಗಿಯೂ ನಿಮ್ಮ ಮೊಬೈಲ್ ನಂಬರಿಗೆ ನಮ್ಮ ಹತ್ರ ರೆಕಾರ್ಡ್ ಆಗಿರ್ತದೆ, ನಿಮ್ಮ ನಂಬರಿಗೆ ನಾವು ಸಂಪರ್ಕ ಮಾಡಿ ನಿಮ್ಮ ಅಗತ್ಯಗಳನ್ನು ವೈಯಕ್ತಿಕವಾಗಿ ಚರ್ಚೆಯನ್ನು ಮಾಡ್ತೀವಿ ಭಾಸ್ಕರ್ ಅವರೇ.
1: ಓಕೆ, ಧನ್ಯವಾದಗಳು ಭಾಸ್ಕರ್ ಅವರೇ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಸರ್.
1: ಸರ್, ತಾವು ಮಾತನಾಡ್ತಿದ್ರಿ ಪ್ರಾಜೆಕ್ಟ್ ಸಮರ್ಥ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳನ್ನ ಮಾತನಾಡ್ತಿದ್ದೀವಿ.
0: ಸೊ ಒಂದು ನನ್ನ ಆಗ್ಲೇ ಹೇಳಿದಾಗೆ ಈ ಕಾರ್ಯಕ್ರಮನ ನಾವು ನಯಾರಾ ಎನರ್ಜಿ ಲಿಮಿಟೆಡ್ ಅಂತ ಇನ್ನೊಂದು ಸಂಸ್ಥೆ ಇದೆ, ಅವರ ಒಂದು ಪಾಲುದಾರಿಕೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಗುರಿ ಏನು ಅಂತ ಅಂದ್ರೆ, ಈಗ ನಮ್ಮಲ್ಲಿ ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಹಳ್ಳಿಗಳಲ್ಲಿ, ವಿಶೇಷವಾಗಿ ನಾವು ಈಗ ಗ್ರಾಮೀಣ ಪ್ರದೇಶವನ್ನು ನಾವು ಹೆಚ್ಚು ಗಮನ ಕೇಂದ್ರೀಕರಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅವರನ್ನ ನಾವು ಸಂಘಟನೆ ಮಾಡ್ತಕ್ಕಂಥದ್ದು ಅಂದ್ರೆ ಈ ಮಾನವ ಸಂಪನ್ಮೂಲ, ಈಗ ಭಾಸ್ಕರ್ ಅವ್ರು ಮಾತನಾಡ್ತಾ ಇದ್ರಲ್ಲ, ನಾವು ಮಾತನಾಡ್ತಾ ಇದ್ವಿ, ಈಗ ಒಬ್ಬೊಬ್ಬ ವ್ಯಕ್ತಿ ಮಾತ್ರ ಇಷ್ಟರ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಸೊ ಆದ್ರೆ ಈ ಇದೇ ತರದ ವಿಶೇಷಚೇತನ ವ್ಯಕ್ತಿಗಳು ಹಲವಾರು ಜನ ಇದ್ದಾರೆ. ನಮ್ಮ ಪ್ರತಿ ತಾಲೂಕಿನಲ್ಲೂ ಅಂದಾಜು ಒಂದು 3-4.5 ಸಾವಿರ ಜನಸಂಖ್ಯೆ ಈ ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ. ಆದ್ರೆ ಭಾಸ್ಕರ್ ಅಂತ ವ್ಯಕ್ತಿಗಳು ಕಾಣೋದು ನಾವು ಒಂದು ಬೆರಳೆಣಿಕೆ, ಒಂದು 8-10 ಜನ 15 ಜನ ಈ ತರ ಕಾಣಿಸ್ಬಹುದು. ಸೊ ನಮ್ಮ ಉದ್ದೇಶ ಏನಂತಂದ್ರೆ, ಈ ತರ ಎಲ್ಲಾ ಜನ ಯಾರಿದ್ದಾರೆ ವಿಶೇಷಚೇತನ ವ್ಯಕ್ತಿ, ಅವ್ರನ್ನ ಒಂದು ಒಗ್ಗೂಡಿಸಿ ಮಾನವ ಸಂಪನ್ಮೂಲವನ್ನ ಬಲಗೊಳಿಸ್ತಕ್ಕಂಥದ್ದು. ಅದ್ರ ಮೂಲಕ ಸಾಮಾಜಿಕವಾಗಿ ಅವರನ್ನ ಹೇಗೆ ಒಳಗೊಳ್ಳುವಿಕೆ ಅಂದ್ರೆ ಎಲ್ಲಾ ಒಂದು ಪ್ರಕ್ರಿಯೆಗಳಲ್ಲ ಅವರನ್ನ ಒಳಗೊಳ್ಳುವಿಕೆಯನ್ನ ತರೋದು ಹೇಗೆ, ಅದು ಪಂಚಾಯತಿಯ ಚಟುವಟಿಕೆಗಳಲ್ಲಿರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ದೈನಂದಿನ ಒಂದು ಬದುಕಿನಲ್ಲಿರುವಂತದ್ದು, ಈ ತರ ಅವ್ರನ್ನ ಸಾಮಾಜಿಕವಾಗಿ ಮತ್ತು ಮಾನವವಾಗಿ ಅವ್ರನ್ನ ಬಂಡವಾಳವನ್ನ ಅವ್ರನ್ನ ಕ್ರೋಢೀಕರಣ ಮಾಡುವಂತದ್ದು, ಬಲ ಬಳಸತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ. ಸೊ ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರನ್ನ 3 ವಿಭಾಗಗಳಲ್ಲಿ ನೋಡ್ತಾ ಇದೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಹೇಳಿ
1: ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಉದ್ಯಮಶೀಲ ತರಬೇತಿಗಳು ಸಂಬಂಧಪಟ್ಟಂತೆ ಮಾಹಿತಿ ಬೇಕಿತ್ತು ತಮಗೆ? ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಖಂಡಿತ, ನಾಗರಾಜ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಕುಟುಂಬದ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ. ಸೊ ಒಂದು, ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ, ಪ್ರಾಜೆಕ್ಟ್ ಸಮರ್ಥ ಕಾರ್ಯಕ್ರಮದ ಅಡಿಯಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶವನ್ನು ನಾವು ಗುರಿಯಾಗಿ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತಿರ್ತಾರದ್ರಿಂದ ಅತಿ ಹೆಚ್ಚು ಕಾರ್ಯಕ್ರಮಗಳು ಹೇಗಿರ್ತದೆ ಅಂತಂದರೆ, ಒಂದು ಕೃಷಿ ಆಧಾರಿತವಾಗಿ ಕಾರ್ಯಕ್ರಮಗಳು ಉದ್ಯಮಶೀಲತಾ ತರಬೇತಿಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದು ಒಂದು ಕೃಷಿ ಆಧಾರಿತವಾಗಿ, ಕೃಷಿಗೆ ಪೂರಕವಾಗಿ ಅಂದರೆ ಅದು ವ್ಯವಸಾಯ ಮಾಡೋದಾಗಿರ್ಬೋದು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅಥವಾ ಇತರಕ್ಕೆ ಕೃಷಿ ಮತ್ತು ಅದಕ್ಕೆ ಪೂರಕವಾದಂತಹ ಒಂದು ಚಟುವಟಿಕೆಗಳು, ಇದು ಒಂದು ವಿಭಾಗದಲ್ಲಿ ಮಾಡುವಂಥದ್ದು. ಎರಡನೆಯದು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದೆ ಆ ಥರದ ಒಂದು ಕಾರ್ಯಕ್ರಮಗಳು. ಸೊ ಮೂರನೇ ಭಾಗ ಬಂದು ಉತ್ಪಾದನೆ. ಈಗ ನಾವು ಒಂದು ಕೃಷಿ ಮೂಲಕವಾಗಿ ಉತ್ಪಾದನೆ ಮಾಡುವಂಥದ್ದು ಇರ್ತದೆ. ಎರಡನೇ ಉತ್ಪಾದನೆ ಏನಂತಂದ್ರೆ, ಜನರಿಗೆ ಬೇಕಾಗುವಂತಹ ದಿನಬಳಕೆ ವಸ್ತುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಅದನ್ನು ನಾವು ಹೇಗೆ ಉತ್ಪಾದನೆ ಮಾಡಬಹುದು ಅಂತ. ಈಗ ಉದಾಹರಣೆಗೆ, ಈಗ ಕೃಷಿನಲ್ಲಿ ಈಗ ನಾವು ಈಗ ಕೋಟೆ ಅಥವಾ ಎಚ್ ಡಿ ಕೋಟೆ ಸರ್ಗೂರು ಭಾಗವನ್ನು ನೋಡಿದಾಗ ಕಾಳುಗಳು ಬೆಳೀತಾರೆ, ರಾಗಿಗಳನ್ನು ಬೆಳೀತಾರೆ, ಜೋಳವನ್ನು ಬೆಳೀತಾರೆ. ಸೊ ಇದನ್ನು ನಾವು ಹೇಗೆ ಅದನ್ನು ಒಂದಷ್ಟು ಮೌಲ್ಯವನ್ನು ವರ್ಧಿಸಿ ಅಂದರೆ ಮೌಲ್ಯ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಆ ಬರೀ ಕಾಳುಗಳನ್ನು ನೇರವಾಗಿ ಎ ಪಿ ಎಂ ಸಿಗೂ ಮಾರ್ಕೆಟ್ಗೆ ಮಾರಾಟ ಮಾಡೋದ್ರ ಬದಲಾಗಿ ಅದನ್ನು ಪೌಡರ್ ಆಗಿ ನಾವು ತಯಾರು ಮಾಡಿ ಹಿಟ್ಟನ್ನಾಗಿ ಪರಿವರ್ತನೆ ಮಾಡುವಂಥದ್ದು, ಅದ್ರ ಮೂಲಕ ನಾವು ಹೆಚ್ಚು ಜನರಿಗೆ ತಲುಪಿಸೋ, ಇದಂದ್ರೆ ಉತ್ಪಾದನೆಯ ಒಂದು ಮಾರ್ಗದಲ್ಲಿ ಅವರಿಗೆ ಕೊಡುವಂಥದ್ದು. ಅದೇ ತರ ಬೇರೆ ಬೇರೆ ರೂಪದ ಉತ್ಪಾದನೆಗಳಾಗಿರ್ಬೋದು. ಸೊ ಇದಕ್ಕೆ ಪೂರಕವಾಗಿ ಯಾರಾದರೂ ವಿಶೇಷಚೇತನ ವ್ಯಕ್ತಿಗಳು ನಾವು ಸ್ವಲ್ಪ ತಾಂತ್ರಿಕವಾಗಿ ಚೆನ್ನಾಗಿದ್ದೀವಿ ಅಂತ ಅಂದ್ರೆ ಅವರಿಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಒಂದು ಮೋಟಾರ್ ರಿಪೇರಿಂಗ್ ಇರ್ಬೋದು. ಅಂದ್ರೆ ಅಗೇನು ನಾನು ಹೇಳೋದೇನಂತಂದ್ರೆ, ಇವೆಲ್ಲ ಚಟುವಟಿಕೆಗಳು ನಮ್ಮ ಗ್ರಾಮೀಣ ಪ್ರದೇಶದ ಅಗತ್ಯತೆಗಳನ್ನು ಪೂರೈಸುವಂತಹ ಕೌಶಲ್ಯಗಳೇ. ಒಂದು ಪ್ಲಂಬಿಂಗ್ ಇರ್ಬೋದು, ಅಥವಾ ನಮ್ಮ ಮೋಟರ್ಗಳ ರಿಪೇರ್ ಮಾಡುವಂಥದ್ದು ಇರ್ಬೋದು, ಮನೆ ಬಳಕೆಗಳ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕ್ ಐಟಮ್ಗಳನ್ನು ರಿಪೇರಿ ಮಾಡುವಂಥದ್ದಾಗಿರ್ಬೋದು, ಮೊಬೈಲ್ಗಳಿಗೆ ಅತಿ ಹೆಚ್ಚು ಬಳಕೆಯನ್ನು ಮಾಡ್ತಾರೆ, ಪ್ರತಿ ಮನೆಯಲ್ಲೂ 2-3 ಮೊಬೈಲ್ಗಳಿದೆ, ಆ ಮೊಬೈಲ್ ರಿಪೇರಿ ಮಾಡುವಂಥದ್ದು, ಯಾರು ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಾರೆ ಓದ್ಕೊಂಡಿದ್ದಾರೆ ಅಂಥವರಿಗೆ ಈ ಥರದ ತರಬೇತಿಗಳನ್ನು ಕೊಡುವಂಥದ್ದು. ಸೊ ಇದು ಮುಂದುವರೆದ ಭಾಗವಾಗಿ ಯಾರಾದರೂ ನಾವು ಕೆಲಸವನ್ನು ಮಾಡ್ತೀವಿ ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಆ ಥರದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು SSLC PUC ಟೈಪಿಂಗ್ ಎಲ್ಲ ಬರುತ್ತೆ ಅಂತವ್ರಿಗಿದ್ರೆ ಆ ಥರದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡೋಕ್ಕೆ

0: ಅಗತ್ಯ ಇರತಕ್ಕಂತಹ ಕೌಶಲ್ಯಗಳು ಅಲ್ಲಿ ಸಹಾಯಕರಾಗಿ. ಸೊ ಈ ತರದ ಒಂದು ಚಟುವಟಿಕೆಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ವಿಶೇಷವಾಗಿ ಇವತ್ತು ಎಲ್ಲ ಕಡೆ ವೈಯಕ್ತಿಕ ಬೇಕಾಗಿರ್ತಕ್ಕಂತಹ ಒಂದಷ್ಟು ಕೆಲಸಗಳಿದೆ. ಅದು ಉದಾಹರಣೆಗೆ ನಮಗೆ ಬೇಕಾಗತಕ್ಕಂತಹ ಉಡುಪುಗಳನ್ನ ಸಿದ್ಧಪಡಿಸುವಂತದ್ದಿರ್ಬೋದು, ಅಥವಾ ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಅಂದ್ರೆ ಪರ್ಸನಲ್ ಕೇರ್ ಅಂತೇಳಿ ವೈಯಕ್ತಿಕವಾಗಿ ಬೇಕಾಗುವಂತಹ ಒಂದು ಚಟುವಟಿಕೆಗಳು. ಸೊ ಈ ತರದನ್ನು ಸಹ ಮಾಡುವಂತದ್ದು. ನಾ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಇದು ಉತ್ಪಾದನೆ ಅಂತ ನಾವು ನೋಡಿದಾಗ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಈಗ ಏನೋ ಬ್ಯಾಗ್ಗಳಿರ್ಬೋದು, ಬಟ್ಟೆ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ನಮ್ಮ ಪೇಪರ್ ಬ್ಯಾಗ್ಗಳಾಗಿರ್ಬೋದು. ಯಾಕಂದ್ರೆ ಪ್ಲಾಸ್ಟಿಕ್ ಇವತ್ತು ಪರಿಸರದ ಮೇಲೆ ಬಹಳ ಪರಿಣಾಮವನ್ನು ಮಾಡ್ತಾ ಇದೆ. ಸೊ ಅದನ್ನು ನಾವು ಹೇಗೆ ನಾವು ಸರ್ಗೂರ್ ಆಗಿರ್ಬೋದು, ಎಚ್ ಡಿ ಕೋಟೆ ಟೌನ್ ಆಗಿರ್ಬೋದು, ಅಥವಾ ಹ್ಯಾಂಡ್ ಪೋಸ್ಟಲ್ಲಿ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ. ಅಲ್ಲಿ ಏನು ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗ್ ಬದಲಾಗಿ ಪ್ಲಾಸ್ಟಿಕ್ ಅನ್ನು ತೆಗೆದುಕೊಂಡೋಗಿ ನಮ್ಮ ನಮ್ಮ ಶುದ್ಧವಾಗಿರತಕ್ಕಂಥ ಗ್ರಾಮಗಳು ಇವತ್ತು ಕೊಳಕಾಗ್ತಾ ಇದೆ. ಸೊ ಅದನ್ನು ಹೇಗೆ ತಡೆಗಟ್ಟೋದು ಈ ಮೂಲಕ ಅನ್ನೋದ್ರ ಬಗ್ಗೆ ಈ ಉತ್ಪಾದನೆಯನ್ನು ಕೊಡುವಂತಹ ಒಂದು ತರಬೇತಿಗಳನ್ನು ಸಹ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ.
1: ನಾಗರಾಜ್ ಬೇರೆ ಏನೋ ಪ್ರಶ್ನೆ ಇದೆಯಾ?
2: ಇನ್ನೊಂದು ಮಾಹಿತಿ, ನಾವು ಮೌಲ್ಯವರ್ಧನೆ ಮಾಡಬೇಕು ಅಂತ ಯೋಜನೆ ಇದೆ ನಮ್ಮ ತಾಲೂಕಿನ ಏನಿಟ್ಟಿನಲ್ಲಿ. ನಮ್ಮ ರೈತರು ಬೆಳೆದಂತ ಪದಾರ್ಥಗಳನ್ನೇ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡಬೇಕು ಅಂತ ಯೋಜನೆ ಇದೆ. ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಸಪೋರ್ಟ್ ಆಗ್ಬೇಕು, ವ್ಯವಸ್ಥೆಗಳು ಸಿಗ್ಬೇಕು ಅಂತ ನನ್ನ ಕೋರಿಕೆ ಇದೆ.
0: ಖಂಡಿತ, ನಿಮ್ಮ ಏನು ಮೌಲ್ಯವರ್ಧನೆ ಮತ್ತು ಸಪೋರ್ಟ್ ಅಂತ ಏನು ಎರಡು ಮಾತು ಹೇಳಿದಿರಿ. ಸೊ ಈಗ ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ನಾವು ಏನು ಸಂಘಗಳನ್ನ ರಚನೆಯನ್ನು ಮಾಡಿದ್ದೇವೆ, ಅದು ಗ್ರಾಮ ಮಟ್ಟದಲ್ಲಿ. ಸೊ ಅದಾದ ನಂತರದಲ್ಲಿ ಈಗ ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳನ್ನು ರಚನೆಯನ್ನು ಮಾಡ್ತಾ ಇದ್ದೀವಿ. ಈಗ 4 ತಾಲೂಕುಗಳ ರಚನೆಯಾಗಿದೆ, ಮೈಸೂರು, ಎಚ್ ಡಿ ಕೋಟೆ, ಸರಗೂರು ಮತ್ತು ಹುಣಸೂರು. ಈ 4 ತಾಲೂಕುಗಳಲ್ಲಿ ನಮ್ಮ ವಿಶೇಷಚೇತನ ವ್ಯಕ್ತಿಗಳದೇ ಪ್ರತ್ಯೇಕವಾದಂಥ ಒಕ್ಕೂಟ ಇದೆ. ಈ ಒಕ್ಕೂಟದ ಮೂಲಕ ನಾವು ಈಗೇನು ನಮ್ಮ ಭಾಸ್ಕರ್ ಅವರು ಏನು ಹಿಂದೆ ಪ್ರಶ್ನೆ ಕೇಳಿದ್ರು ಮೋದೂರ್ನವರು, ಅಥವಾ ನಮ್ಮ ಏನು ವಿಶೇಷಚೇತನ ವ್ಯಕ್ತಿಗಳಿಗೆ ಆಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಈ ಒಕ್ಕೂಟದ ಮೂಲಕ ಪ್ರತಿಯೊಂದು ಆ ಗ್ರಾಮ ಅಥವಾ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಏನು ಉತ್ಪಾದನೆ ಆಗ್ತಾ ಇದೆ, ಕೃಷಿ ಬೆಳೆಗಳಿದೆ, ಅವುಗಳನ್ನು ನಾವು ಹೇಗೆ ಮೌಲ್ಯವರ್ಧನೆ ಮಾಡಿ ಅದನ್ನು ಜನರಿಗೆ ತಲುಪಿಸುವಂಥದ್ದು. ಇದರ ಮೂಲಕ ಒಕ್ಕೂಟ ತನ್ನ ಸಮರ್ಥವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಅದರ ಮೂಲಕ ಜನರ ಏನು ವಿಶೇಷಚೇತನ ವ್ಯಕ್ತಿಗಳ ಒಂದು ಆರೋಗ್ಯಕ್ಕೆ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಮತ್ತು ನಮ್ಮ ಸಾಮಾಜಿಕ ಸವಲತ್ತುಗಳನ್ನು ಕೊಡುವಂಥದ್ದು ಇರ್ಬೋದು, ಭಾಳ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನು ಬಲಪಡಿಸುವಂಥದ್ದು. ಈ 4 ವಿಭಾಗಗಳಲ್ಲಿ ಈ ಒಕ್ಕೂಟ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾವು ಈ ಬೆಂಬಲ ವ್ಯವಸ್ಥೆಯನ್ನು ನಾವೀಗ ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಪೂರಕವಾಗಿ ತಾಂತ್ರಿಕ ಸಲಹೆಗಳನ್ನು ಕೊಡುವಂಥದ್ದು ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ಮಾಡುತ್ತೆ. ನಮ್ಮಲ್ಲಿ ಸಿಬ್ಬಂದಿಗಳಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ. ಇವು ನಾವು ಏನು ಈ ತಂಡ ಏನಿದೆ ಆ ತಾಂತ್ರಿಕ ತಂಡಕ್ಕೆ ನಾವು ಏನು ಒಕ್ಕೂಟದ ಜೊತೆ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿನ ಪಡಿಸುವಂಥ ನಿಟ್ಟಿನಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ, ಧನ್ಯವಾದ.
0: ಸೊ ಆಗ್ಲೇ ನಾನು ಮಾತಾಡ್ತಾ ಇದ್ದೆ, ಇದು ಏನು ಎರಡು ಮೂರು ಅಂಶಗಳು. ಒಂದು ಮನುಷ್ಯರನ್ನ ನಮ್ಮ ಏನು ಮಾನವ ಸಂಪನ್ಮೂಲವನ್ನ ಮತ್ತು ಸಾಮಾಜಿಕ ಸಂಪನ್ಮೂಲವನ್ನ ಬಂಡವಾಳವನ್ನ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಈಗ ನಾನೀಗೇನು ಮಾತನಾಡಿದೆ ಈಗ ಒಕ್ಕೂಟ ನಾವೇನು ನೋಡ್ತಾ ಇದ್ದೀವಿ ಅಂತ. ಸೊ ಮೂರು ಅಂಶ, ಒಂದು ಆರ್ಥಿಕವಾಗಿ, ಎರಡನೇದು ಸಾಮಾಜಿಕವಾಗಿ, ಮೂರನೇದು ಆರೋಗ್ಯವಾಗಿ. ಸೊ ಇದು ಬಹಳ ಅಗತ್ಯ ಇರತಕ್ಕಂಥದ್ದು. ಯಾಕಂದ್ರೆ ವಿಶೇಷಚೇತನ ವ್ಯಕ್ತಿಗಳು ತುಂಬಾ ಜನ ಕೆಲವರು ಬೇರೆ ಬೇರೆ ಹಂತಗಳಲ್ಲಿ, ಕೆಲವರು ಹುಟ್ಟಿನಿಂದ ವಿಶೇಷಚೇತನರಾಗಿ ಇದ್ದಾರೆ, ಕೆಲವರು ಮಧ್ಯಂತರದಲ್ಲಿ ಅದಕ್ಕೆ ಪರಿವರ್ತನೆ ಆಗಿದ್ದಾರೆ. ಸೊ ಇವು ಎರಡೂ ವಿಭಾಗಗಳನ್ನು ನೋಡಿದಾಗ ಇವರನ್ನ ಬಲಪಡಿಸೋದು ಹೇಗೆ ಅನ್ನೋದು ಬಹಳ ಪ್ರಮುಖ ಆಗ್ತದೆ. ಸೊ ಹಾಗಾಗಿ ನಾವು ಇವ್ರನ್ನ ಆರೋಗ್ಯಕರವಾಗಿ ಇರಲಿಕ್ಕೆ, ಮತ್ತು ಸಾಮಾಜಿಕವಾಗಿ ಅವ್ರನ್ನ ಒಳಗೊಳ್ಳುವಂಥದ್ದು ಹೇಗೆ, ಮೂರನೇದು ಆರ್ಥಿಕವಾಗಿ ಅವ್ರನ್ನ ಉತ್ಪಾದನಶೀಲರನ್ನಾಗಿ ಮಾಡುವಂಥದ್ದು ಹೇಗೆ, ಈಗೇನು ನಾವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಸೊ ಈ ಇಷ್ಟು ಪ್ರಯತ್ನಗಳು ಈ ನಮ್ಮ ಗುರಿಯಾಗಿ ಇರ್ತಕ್ಕಂಥದ್ದು.
1: ಹಲೋ, ಹಲೋ, ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾಂ ಇವಾಗ ಕೇಳಿಸ್ತಿದ್ಯಾ? ಹಾಂ ಹೇಳಿ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಡಿಕೇರಿಯಿಂದನಾ? ತಮ್ಮ ಹೆಸರು
3: ಬಬಿತಾ ಅಂತ.
1: ಹಾಂ ಹೇಳಿ ತಮ್ಮ ಪ್ರಶ್ನೆ ಏನಂತ ಬಬಿತಾ ಅವರೇ.
3: ಸರ್ ಈಗ ಒಂದು ಹದಿನೈದು ದಿನ ಆಯ್ತು ಸರ್ ಮದುವೆ ಆಗಿ.
1: ಹಾಂ.

0: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
1: ಓಕೆ, ಯಾವ ಗ್ರಾಮ ಬಬಿತಾ ಅವರೇ ತಾವು? ಯಾವ ಹಳ್ಳಿ? ಯಾವ ಹಳ್ಳಿ?
0: ಮಡಿಕೇರಿ ಅಂದ್ರೆ ಕೊಡಗುನ ಅಥವಾ ಇಲ್ಲ ಹೇಳಿ.
1: ಮಟ್ಕೇರೆಯವನಾ? ಮಟ್ಕೇರೆ ಇಲ್ಲಿ
0: ಬಿ ಮಟ್ಕೇರೆನಾ?
1: ಐರಿಗೆ ಮಟ್ಕೆಯವರು. ಓಕೆ, ಬಬಿತಾ ಅವರು. ಓಕೆ, 15 ದಿನ ಆಗಿದೆ ಮದುವೆಗೆ. ನಿಮ್ಗೆ ಶುಭಾಶಯಗಳು ಅಮ್ಮ. ಮೊದಲನೇದಾಗಿ ನಿಮ್ಗೆ ಶುಭಾಶಯಗಳು. ಮದುವೆ ವಿವಾಹದ ಆಗಿದ್ದಿರಲ್ಲ, ಹಾಗಾಗಿ ನಿಮ್ಗೆ ಶುಭಾಶಯಗಳು ಮೊದಲನೇದಾಗಿ. ಸೊ ಇದರಲ್ಲಿ ಸರ್ಕಾರದಿಂದ ಅಂತ ಅಂದ್ರೆ ಒಂದು ನೋಡೋಣ, ಅದಕ್ಕೆ ಯಾವ್ಯಾವ ಯೋಜನೆಗಳಲ್ಲಿ ಅವಕಾಶಗಳಿದೆ ಅಂತ ಗಮನಿಸ್ಬೇಕಾಗ್ತದೆ ಅಮ್ಮ. ಒಂದು ನಮ್ಮ ಇಲಾಖೆಗಳಿದೆ, ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತು ಬುಡಕಟ್ಟು ವಿಭಾಗದ ಇಲಾಖೆ ಆಗಿರ್ಬೋದು, ಅದೇ ಥರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು. ಈ ಮೂರು ಇಲಾಖೆಗಳಿದೆ. ಆ ಮೂರು ಇಲಾಖೆಗಳು ಮತ್ತು ಜೊತೆಗೆ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಏನು ದುರ್ಬಲ ಇದು ಬರ್ತಾರೆ, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ಒಂದು ಇಲಾಖೆಗಳು ಬರ್ತದೆ. ಈ ನಾಲ್ಕು ಇಲಾಖೆಗಳಲ್ಲಿ ನಾವು ನಿಮಗೆ ಯಾವ್ಯಾವ ಥರದ ಯೋಜನೆಗಳಿದೆ, ಏನು ನಿಮಗೆ ಅಲ್ಲಿಯ ಸವಲತ್ತುಗಳನ್ನು ನಿಮಗೆ ಒದಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಸೊ ಒಂದು ನಾನು ಆಗಲೇ ಹೇಳಿದಾಗೆ ಈ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ ಬುಡಕಟ್ಟು ಇಲಾಖೆ ಆಗಿದ್ದರೆ, ನೀವು ಆ ಒಂದು ಸಮುದಾಯಕ್ಕೆ ಸೇರ್ಪಡೆ ಆಗುವಂಥವ್ರು ಏನಾದ್ರು ಆಗಿದ್ದರೆ ಖಂಡಿತವಾಗಿಯೂ ಅಲ್ಲಿ ಒಂದಷ್ಟು ಹಣಕಾಸಿನ ಬೆಂಬಲಗಳಿಗೆ ಅವಕಾಶ ಇದೆ. ಎರಡನೆಯದು, ನೀವು ಏನಾದರೂ ಈಗ ವಿಶೇಷ ಚೇತನ ವ್ಯಕ್ತಿ ಆಗಿದ್ದರೆ, ಐರಿಗೆ ಮಟ್ಕೇರಿಯವರು ನಾವು ಅಲ್ಲಿ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ ಆ ಥರದ್ದು ಏನಾದ್ರು ಇತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಆ ಇಲಾಖೆಯಿಂದ ನಾವು ಸಹಕಾರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು, ನಿಮಗೆ ಸಮನ್ವಯತೆಯನ್ನು ಮಾಡ್ಬೋದು. ಇನ್ನು ಮೂರನೇ ಭಾಗವಾಗಿ ನಾವು ನೋಡಿದಾಗ ನಮ್ಮ ಸಂಸ್ಥೆಯ ವತಿಯಿಂದ ಈಗಾಗಲೇ ನಾನು ಹೇಳಿದಾಗೆ ಒಂದಷ್ಟು ಸವಲತ್ತುಗಳನ್ನು ನಾನು ಕೊಡ್ತಾ ಇದ್ದೀವಿ. ತರಬೇತಿಗಳಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಸಾಧನ ಸಲಕರಣೆಗಳಾಗಿರ್ಬೋದು, ಇವುಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಸೊ ಈ ಥರದ್ದು ಏನಾದರೂ ಅಂಶಗಳಿತ್ತು ಅಂತಂದರೆ ನಿಮ್ಮ ಅಗತ್ಯತೆಗಳು ಏನಿದೆ ಅನ್ನೋದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ. ಸದಾಶಿವ್ ಅಂತೇಳಿ ಮೋಸ್ಟ್ಲಿ ನಿಮಗೆ ಹೆಚ್ಚಿನ ಪಾಲ್ ಪರಿಚಯ ಇರ್ತದೆ ಅಂತ ನಾನು ಭಾವಿಸ್ತೀನಿ, ನಮ್ಮ HD ಕೋಟೆ ಭಾಗದವರು. ಸೊ ಅವರು ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತಾರೆ. ನಿಮ್ಮ ವೈಯಕ್ತಿಕ ಅಗತ್ಯತೆಗಳು ಏನಿದೆ ಅನ್ನೋದನ್ನು ಪ್ರತ್ಯೇಕವಾಗಿ ಗುರುತು ಮಾಡಿ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಸ್ಥೆಯಲ್ಲಿ ಏನೆಲ್ಲ ಅವಕಾಶಗಳಿದೆ ಆ ಯೋಜನೆ ಜೊತೆ ನಿಮ್ಮನ್ನು ಸಮನ್ವಯತೆ ಮಾಡಿ ಸೇರ್ಪಡೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಬಬಿತಾ ಅವರೇ. ತುಂಬ ಧನ್ಯವಾದಗಳು.
0: ಧನ್ಯವಾದಗಳು ಬಬಿತಾ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಒಂದು ಸಮರ್ಥ ಯೋಜನೆಯ ಒಂದು ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಉದ್ದೇಶಗಳನ್ನು ಪೂರೈಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ ಸರ್?
1: ಒಂದು ನಾನು ಆಗಲೇ ಹೇಳಿದಾಗೆ ಭಾಳ ಪ್ರಮುಖವಾಗಿ ನಾವು ಇಲ್ಲಿ ಮೂರು ರೀತಿಯಲ್ಲಿ ನಾನು ನೋಡ್ತಾ ಇದ್ದೇವೆ. ಒಂದು, ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆರೋಗ್ಯ ಅಂತಂದರೆ ಈಗ ವಿಶೇಷ ಚೇತನ ವ್ಯಕ್ತಿಗಳಿಗೆ ಪ್ರಥಮ ಹಂತದಲ್ಲಿ ಸಾಕಷ್ಟು ಅಗತ್ಯತೆಗಳನ್ನು ನಾವು ಈ ವಿಭಾಗದಲ್ಲಿ ನೋಡ್ತೇವೆ, ಆರೋಗ್ಯ ವಲಯದಲ್ಲಿ. ಸೊ ಈ ಆರೋಗ್ಯ ವಲಯದಲ್ಲಿ ನಾವು ನೋಡಿದಾಗ ನಾವು ಅವ್ರಿಗೆ ಏನೆಲ್ಲ ಕೊಡ್ಬೋದು ಪ್ರಥಮ ಹಂತದಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ, ಒಂದು ಅವರ ವೈದ್ಯಕೀಯ ಸವಲತ್ತುಗಳಲ್ಲಿ ಬಹಳ ಪ್ರಮುಖವಾಗಿ ಏನಂತಂದ್ರೆ ಥೆರಪಿಗಳಾಗ್ಬೋದು. ಈಗ ಚಿಕಿತ್ಸೆ ಬೇಕಾಗತ್ತೆ, ಈಗ ಸಣ್ಣ ಒಂದು ಚಿಕಿತ್ಸೆ ಕೊಟ್ಟಾಗ ಅವ್ರಿಗೆ ಫಿಸಿಯೋಥೆರಪಿ ಅಂತ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಅಥವಾ ಸ್ಪೀಚ್ ಥೆರಪಿ, ಮಾತು ಬರಲಿಕ್ಕೆ ಇಲ್ಲದ ಸ್ವಲ್ಪ ಕೊರತೆ ಇದೆ ಮಕ್ಕಳಲ್ಲಿ ಅಂತಂದಾಗ ಅದನ್ನ ಹೇಗೆ ಕಲಿಕೆಯನ್ನು ಮಾಡುವಂಥದ್ದು, ಅದನ್ನ ಹೇಗೆ ಉತ್ತಮಪಡಿಸ್ಕೊಳ್ಳುವಂಥದ್ದು, ಅದೇ ತರ ಯಾವ್ದಾದ್ರು ಈ ಫಿಸಿಯೋಥೆರಪಿ ಮೂಲಕ ಅವರ ಒಂದು ದೈಹಿಕ ಚಟುವಟಿಕೆಗಳನ್ನ ಹೇಗೆ ಬಲಿಷ್ಠಗೊಳಿಸ್ತಕ್ಕಂಥದ್ದು. ಸೊ ಈ ತರ ನಾವು ಪ್ರಥಮ ಹಂತದಲ್ಲಿ ನಾವು ಗುರುತಿಸ್ಲಿಕ್ಕೆ ಏನ್ ಮಾಡ್ತಾ ಇದ್ದೀವಿ, ಒಂದು ಅಸೆಸ್ಮೆಂಟ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಅವರನ್ನ ನಾವು ನಮ್ಮ VMH ಆಸ್ಪತ್ರೆಯಲ್ಲಿ ಸರ್ಗೂರಿನ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲೂ ಸಹ ಪರಿಶೀಲನೆ ಮಾಡಿ ಅವರ ಅಗತ್ಯತೆಯನ್ನು ಗುರುತಿಸ್ತಾ ಇದ್ದೀವಿ. ಎರಡನೆಯದು, ಕ್ಯಾಂಪ್ಗಳ ಮೂಲಕ ಅಲ್ಲಲ್ಲೇ ತಾಲೂಕು ಮಟ್ಟಗಳಲ್ಲಿ ಒಂದೊಂದು ಕ್ಯಾಂಪ್ ಮಾಡಿ ಅಲ್ಲಿ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ವಿಶೇಷ ತಜ್ಞರುಗಳು ಬರ್ತಾರೆ, ಆ ತಜ್ಞರು ಏನು ಸಲಹೆಗಳನ್ನು ಕೊಡ್ತಾರೆ ಅದರ ಆಧಾರದಲ್ಲಿ ಅವರ ವೈದ್ಯಕೀಯ ಸವಲತ್ತುಗಳನ್ನು ಅಗತ್ಯತೆಗಳನ್ನು ಗುರುತಿಸ್ತಾ ಇದ್ದೀವಿ. ಮೂರನೇ ಭಾಗ ಬಂದು ನಾವು ನಮ್ಮ ತಜ್ಞರುಗಳನ್ನೇ ಎಲ್ಲರೂ ನಮ್ಮ ಕೇಂದ್ರ ಸ್ಥಾನಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅವರಿರೋ ಪ್ರದೇಶಗಳಿಗೆ, ಅವರ ಗ್ರಾಮಗಳಿಗೆ ಅಥವಾ ಒಂದು ಹತ್ತಿರದ ಪ್ರದೇಶಗಳಿಗೆ, ಕೇಂದ್ರ ಸ್ಥಾನಗಳಿಗೆ ತೆರಳಿ ಅಲ್ಲಿ ಅವರ ವೈದ್ಯಕೀಯ ಅಗತ್ಯತೆಗಳನ್ನು ಗುರುತಿಸ್ತಾ ಇದ್ದೀವಿ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರ?
2: ಪುಟ್ರಾಜ್ ಅಂತ ಸರ್.
0: ಪುಟ್ರಾಜ್ ಅವ್ರು ಎಲ್ಲಿಂದ ಮಾತನಾಡ್ತಿರೋದು?
2: ಸರ್ಗೂರಿಂದ ಸರ್.
0: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?

0: ಖಂಡಿತ ಪುಟ್ರಾಜ್ ಅವರೇ, ಖುಷಿ ಆಯ್ತು ನೀವು ಈಗಾಗಲೇ ಏನು ಕೆಂಚನಹಳ್ಳಿಗೆ ಹೋಗಿ ಇ ಡಿ ಪಿ ತರಬೇತಿಯನ್ನ ತೆಗೆದುಕೊಂಡಿದ್ದೀರಿ, ಭಾಗವಹಿಸಿದ್ದೀರಿ ಮೂರು ದಿವಸದ ತರಬೇತಿ ಅಂತೇಳಿ. ಒಂದು ನಿಮಗೆ ಈಗ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಈಗ ಏನು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಸವಲತ್ತುಗಳು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ಒಂದು ಸವಲತ್ತುಗಳು. ಇದು ನಾನು ಆಗಲೇ ಹೇಳಿದಾಗೆ, ಹಿಂದೆ ಬಬಿತಾ ಅವರ ಒಂದು ಪ್ರಶ್ನೆಗೆ ಹೇಳಿದಾಗೆ, ಹಣಕಾಸಿನ ಬೆಂಬಲಗಳನ್ನು ನಾವು ಮೂರು ಇಲಾಖೆಗಳಲ್ಲಿ ಮತ್ತು ನಿಗಮ ಅದಕ್ಕೆ ಸಂಬಂಧಪಟ್ಟಂಥ ನಿಗಮಗಳಿವೆ. ಪರಿಶಿಷ್ಟ ಜಾತಿಯಲ್ಲಿ ಅಂಬೇಡ್ಕರ್ ನಿಗಮ ಇದೆ, ಅದೇ ಥರದಲ್ಲಿ ವಾಲ್ಮೀಕಿ ನಿಗಮಗಳು ಬರ್ತದೆ, ಅದೇ ಥರದಲ್ಲಿ ದೇವರಾಜ ಅರಸು ಇದರಲ್ಲಿ ನಿಗಮಗಳಿದೆ. ಸೊ ಅದೇ ಥರದಲ್ಲಿ ಬೇರೆ ಇನ್ನು ಹಲವಾರು ನಿಗಮಗಳು ಬರ್ತದೆ. ಸೊ ಅಲ್ಲಿ ಏನಂತಂದರೆ, ಈ ಉದ್ಯೋಗಕ್ಕೆ ಪೂರಕವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಬೇಕಾಗುವಂಥದ್ದು ನಿಮ್ಮ ನಿಮ್ಮ ಸಮುದಾಯಕ್ಕೆ ಅನ್ವಯಿಸುವಂಥಲ್ಲಿ ಒಂದೊಂದು ಈಗಾಗಲೇ ನಿಗಮ ಮಂಡಳಿಗಳಿದೆ, ಅದರ ಮೂಲಕ ನಾವು ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಬೇಕಾಗತ್ತೆ, ಒಂದು ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ, ಯಾವ ಥರದ ವ್ಯಾಪಾರ, ಅದರಿಂದ ಹಣ ಎಷ್ಟು ಬೇಕಾಗತ್ತೆ ಬಂಡವಾಳ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಅದರಿಂದ ಎಷ್ಟು ಲಾಭ ಗಳಿಸ್ತೀರಿ ಪ್ರತಿದಿನ, ಈ ಥರದ್ದೆಲ್ಲ ನಾವು ಇದು ತಯಾರು ಮಾಡಿ ಸಿದ್ಧಪಡಿಸಿ ನಮ್ಮ ಸಂಸ್ಥೆಯಿಂದ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ. ಸೊ ಅದನ್ನು ಸಿದ್ಧಪಡಿಸ್ಬಿಟ್ಟು ಸಂಬಂಧಪಟ್ಟ ಈ ಇಲಾಖೆಗಳ ಜೊತೆ ಅಥವಾ ನಿಗಮ ಮಂಡಳಿಗಳ ಜೊತೆ ನಾವು ಅದನ್ನು ಕೊಟ್ಟರೆ ಅವರು ಬ್ಯಾಂಕಿಗೆ ಶಿಫಾರಸು ಮಾಡ್ತಾರೆ, ಬ್ಯಾಂಕ್ ಮೂಲಕನೂ ನಾವು ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ಥರದಲ್ಲಿ ಡಿ ಐ ಸಿ ಅಂತೇಳಿ ಒಂದು ಮೈಸೂರಿನಲ್ಲಿ ಇದಕ್ಕೆ ವ್ಯಾಪಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಲಾಖೆ ಇದೆ, ಸೊ ಅಲ್ಲಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ಥರ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತೇಳಿ ಇನ್ನೊಂದು ವಿಭಾಗ ಇದೆ ನಿಗಮ. ಸೊ ಅಲ್ಲೂ ಸಹ ನೀವು ಖಾದಿ ಗ್ರಾಮೋದ್ಯೋಗಕ್ಕೆ ಮಾಡುವಂಥದ್ದು ಏನಾದರೂ ಚಟುವಟಿಕೆಗಳಿದ್ದರೆ ಅಲ್ಲಿಗೂ ಸಹ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಅಲ್ಲಿಂದನೂ ಸಹ ನಾವು ಸಾಲದ ಒಂದು ವ್ಯವಸ್ಥೆಯನ್ನು ಪಡ್ಕೊಳ್ಬೋದು. ಯಾವುದೂ ಬೇಡ ಅಂತ ಹೇಳಿದ್ರೆ ನಮ್ಮಲ್ಲಿ ಒಕ್ಕೂಟಗಳಿವೆ, ಈಗಾಗಲೇ ನಿಮ್ಮದು ಒಕ್ಕೂಟ ಇದೆ, ಅದೇ ಥರದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಜೀವಿನಿ NRLM ಅಂತ ಹೇಳ್ತೀವಿ, ಆ ಸಂಜೀವಿನಿ ಯೋಜನೆಯಡಿಯಲ್ಲಿ ಈಗಾಗಲೇ ನಮ್ಮ ಹತ್ರ ಒಕ್ಕೂಟಗಳು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳು ರಚನೆಯಾಗಿದೆ. ನಾವೇನು ಮಾಡ್ತಿದ್ದೀವಿ, ಪ್ರತಿ ಸ್ವಸಹಾಯ ಸಂಘಗಳನ್ನು, ವಿಶೇಷ ಚೇತನ ವ್ಯಕ್ತಿಗಳ ಸ್ವಸಹಾಯ ಸಂಘಗಳನ್ನು ಆ ಒಕ್ಕೂಟದಲ್ಲಿ ನೋಂದಣಿ ಮಾಡ್ತಾ ಇದ್ದೀವಿ. ಸೊ ನೋಂದಣಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮುದಾಯ ಬಂಡವಾಳ ನಿಧಿ ಅಂತೇಳಿ ಸರ್ಕಾರದಿಂದ GPLF ಸಿಗುತ್ತೆ. ಅದೇ ಬಂಡವಾಳವನ್ನು ನಾವು ನಮ್ಮ ಈ ಸ್ವಸಹಾಯ ಸಂಘದವರಿಗೆ ಅಥವಾ ಏನು ಪುಟ್ಟರಾಜ್ ಅವ್ರಿಗೆ ಕೇಳಿದರು ಇಂಥ ಸಂಘಗಳಿಗೆ ನಾವು ಹೊಂದಾಣಿಕೆಯನ್ನು ಮಾಡಿ ಕೊಡ್ಬೋದು, ಅಲ್ಲಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಈ ರೀತಿಯಾಗಿ ಅವರ ಹಣಕಾಸಿನ ಪ್ರಯೋಜನವನ್ನು ಪಡ್ಕೋಬಹುದು.
1: ಓಕೆ ಓಕೆ, ಧನ್ಯವಾದಗಳು ಪುಟ್ಟರಾಜ್ ಅವರು ಕರೆ ಮಾಡಿದ್ದಕ್ಕೆ.
2: ಓಕೆ
1: ಸರ್, ತಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈಗ ಅದೇ ರೀತಿ ಸಾಮಾಜಿಕವಾಗಿ ಏನೇನು ಅವಕಾಶಗಳು ಅಥವಾ ಚಟುವಟಿಕೆಗಳನ್ನ ಯೋಜನೆ ಮಾಡ್ಕೊಂಡಿದ್ದೀರಿ?
0: ಓಕೆ, ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಚೂರು ಎರಡು ಅಂಶಗಳ ಮುಂದುವರಿಸ್ಬಿಡ್ತೀನಿ. ಏನು ನಾ ಈಗ ಅಸೆಸ್ಮೆಂಟ್ ಅಂತ ನಾವು ಏನು ಶಿಬಿರಗಳ ಮೂಲಕ ಅವ್ರ ಅಗತ್ಯತೆಗಳನ್ನ ಗುರುತಿಸ್ತೀವಿ, ಇದ್ರ ಮುಂದುವರೆದ ಭಾಗವಾಗಿ ನಾವು ಅವರಿಗೆ ತಜ್ಞರ ಸಲಹೆ ಮೇರೆಗೆ ಅವರಿಗೆ ಔಷಧಿಗಳು ಬೇಕಾ, ಶಸ್ತ್ರಚಿಕಿತ್ಸೆಗಳ ಅಗತ್ಯ ಇದೆಯಾ ಅಥವಾ ಸಾಧನ ಸಲಕರಣೆಗಳ ಅಗತ್ಯತೆಗಳಿದೆಯಾ, ಈ ತರ ನಾವು ಗುರುತನ್ನ ಏನು ಮಾಡಿಕೊಡ್ತಾರೆ ಅದರ ಆಧಾರದಲ್ಲಿ ನಮ್ಮ ಏನು ಈ ಕಾರ್ಯಕ್ರಮದ ಅಡಿಯಲ್ಲಿದೆ, ನಾನು ಈಗಾಗಲೇ ಹೇಳಿದೆ ನಯಾರ ಅಂತ ಒಂದು ಸಂಸ್ಥೆ ನಮಗೆ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ. ಸೊ ಅದರ ಒಂದು ಅನುದಾನವನ್ನು ಬಳಸ್ಕೊಂಡ್ಬಿಟ್ಟು ನಾವು ಇವರಿಗೆ ಯಾರು ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ನಾವು ಸೌಲಭ್ಯಗಳನ್ನು ಕಲ್ಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದು ಜೊತೆಗೆ ಇನ್ನೊಂದು ನಾವು ವೈದ್ಯಕೀಯ ಇದರಲ್ಲಿ ಥೆರಪಿಗೆ ವಿಶೇಷವಾಗಿ ನಾವು ಒಂದು ಗಮನ ಹರಿಸ್ತಿರ್ತಕ್ಕಂಥದ್ದು ಏನಂದ್ರೆ, ಪ್ರತಿ ತಾಲೂಕಲ್ಲೂ ಒಂದು ಮೂರು ದಿನ ಪ್ರತಿ ತಾಲೂಕಿನಲ್ಲಿ, ಈಗ ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ 8 ತಾಲೂಕಿದೆ. ಸೊ ಪ್ರತಿ ತಾಲೂಕಿಗೂ ಮೂರು ದಿವಸ ನಮ್ಮ ಈ ಫಿಸಿಯೋಥೆರಪಿಗಳನ್ನ ತಜ್ಞರನ್ನ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಯಾರಿಗೆ ಅಗತ್ಯ ಇದೆ ಅವರಿಗೆ ಫಿಸಿಯೋಥೆರಪಿಗಳನ್ನ ಅವರ ಹಂತದಲ್ಲೇ ಮಾಡುವಂತದ್ದನ್ನು ಕಾರ್ಯಕ್ರಮ ರೂಪಿಸಿದ್ದೇವೆ.
1: ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ
2: ಹಲೋ ಸರ್, ಕೇಳಿಸ್ತಾರೆ ಸರ್?
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುಣ್ಕಲ್ಮುಟ್ಟಿಯಿಂದ. ಕುಮಾರ್ ಅಂತನಾ?
2: ಕುಮಾರ್ ಸರ್.
1: ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಕುಮಾರ್ ಅವರೇ?
2: ಸರ್, ನಾವು ಅಂಗಡಿ ಮಾಡಿದ್ವಿ,
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
0: ಹಾಂ ಖಂಡಿತ ಕುಮಾರ್ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ. ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಬ್ಯಾಂಕಿಗೆ ಹೋದರೆ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ಖಂಡಿತವಾಗಿಯೂ ಈ ಬ್ಯಾಂಕ್ ಅಥವಾ ಯಾವುದೇ ಹಣಕಾಸಿನ ಸಂಸ್ಥೆಗಳು ಏನಿದೆ

0: ಅಷ್ಟು ಸುಲಭವಾಗಿ ನಮಗೆ ಸಾಲದ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡು ಅಂಶಗಳನ್ನ ಗಮನಿಸ್ತಾರೆ. ಈಗ ನೀವು ಅಂಗಡಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಈ ಅಂಗಡಿ ಯಾವ ಮಟ್ಟಕ್ಕೆ ಮಾಡಿದ್ದೀರಿ ಅನ್ನೋದು ಬೇಕಾಗ್ತದೆ. ಅವ್ರು ಗಮನಿಸ್ತಾರೆ ನಿಮ್ಮ ವಹಿವಾಟು ಎಷ್ಟು, ಪ್ರಾವಿಷನ್ ಸ್ಟೋರ್ ಇದೆ, ಈಗ ಪ್ರಾವಿಷನ್ ಸ್ಟೋರಲ್ಲಿ ನಿಮ್ಮ ವಹಿವಾಟು ಪ್ರತಿದಿನ ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ, ಅದರಿಂದ ನೀವೆಷ್ಟು ಲಾಭ ಗಳಿಸ್ತಾ ಇದ್ದೀರಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವೀಗ ಒಂದಷ್ಟು ದುಡ್ಡನ್ನ ಸಾಲ ಬೇಕು ಅಂತ ಕೇಳಿ, ಉದಾಹರಣೆಗೆ 1 ಲಕ್ಷ ಸಾಲ ಕೊಡಿ ಸರ್ ನನಗೆ ಅಂಗಡಿ ಮಾಡಲಿಕ್ಕೆ ಅಂತ. ಸೊ ಈ 1 ಲಕ್ಷ ಸಾಲವನ್ನು ಅವ್ರು ಕೊಡಬೇಕು ಅಂತಂದರೆ ನೀವು ಅದನ್ನು ಮರುಪಾವತಿಯ ನಿಮ್ಮ ಸಾಮರ್ಥ್ಯವನ್ನು ಅವರು ಗಮನಿಸ್ತಾ ಹೋಗ್ತಾರೆ. ಯಾಕಂದರೆ ನಿಮ್ಮ ಆದಾಯ ಈಗ ಒಂದು 500,000 ರೂಪಾಯಿ ಇದ್ದರೆ ವ್ಯಾಪಾರ ಪ್ರತಿದಿನ, ಅದರಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಅವ್ರು ಕೊಡೋ ಬಂಡವಾಳಕ್ಕೆ? ಯಾಕಂದರೆ ಅವ್ರ ಬ್ಯಾಂಕ್ನವರು ಕೊಡೋದು ಸಾಲ ದುಡ್ಡು ಯಾವುದು, ಸಾರ್ವಜನಿಕರ ಹಣ. ಸೊ ಆ ಹಣವನ್ನು ನಾವು ಒಬ್ಬರಿಗೆ ಸಾಲ ಕೊಡ್ತಾ ಇದ್ದೀವಿ ಅಂತಂದಾಗ ಅದು ಮರುಪಾವತಿಯ ಸಾಮರ್ಥ್ಯ ಮತ್ತು ಮರುಪಾವತಿಯ ವೇಗವನ್ನು ಅವ್ರು ಗಮನಿಸ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಕೆಲವು ಹಣಕಾಸಿನ ಸಂಸ್ಥೆಗಳು ಸಾಲಗಳನ್ನು ಕೊಡೋದಕ್ಕೆ ತಿರಸ್ಕಾರವನ್ನು ಮಾಡ್ತಾರೆ. ಸೊ ಅದಕ್ಕೆ ಒಂದು ನಾವೇನು ಹೇಳ್ತಿದ್ದೀವಿ, ಈಗ ಹಿಂದಿನ ಒಂದೆರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಟಿವಿ. ಒಂದು ನಿಮ್ಮ ಏನು ಬಿಸ್ನೆಸ್ ಪ್ಲ್ಯಾನ್ ಏನಿದೆ, ನಿಮ್ಮ ಈಗ ಅಂಗಡಿ ಮಾಡ್ತಾ ಇದ್ದೀರಿ, ಇದನ್ನು ಒಂದು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ. ನನಗೇನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಎಷ್ಟು ಹಣ ಗಳಿಸ್ತಾ ಇದ್ದೀನಿ, ನಾನು ಎಷ್ಟು ನನ್ನ ಕುಟುಂಬದ ಅಗತ್ಯತೆಗಳಿಗೆ ಖರ್ಚನ್ನು ಮಾಡ್ತಾ ಇದ್ದೀನಿ, ಎಷ್ಟು ಹಣವನ್ನು ಉಳಿತಾಯ ಮಾಡಿ ನಿಮ್ಮ ಸಾಲವನ್ನು ನಾನು ತೀರಿಸ್ಬೋದು, ಈ ಥರದ ಅಂಶಗಳನ್ನು ನಾವು ಆ ಒಂದು ಪ್ರಸ್ತಾವನೆಯಲ್ಲಿ ಸಿದ್ಧಪಡಿಸ್ಬಿಟ್ಟು ಬ್ಯಾಂಕ್ನವರಿಗೆ ಅಥವಾ ಹಣಕಾಸಿನ ಸಂಸ್ಥೆಗಳಿಗೆ ಅವರ ಗಮನವನ್ನು ಸೆಳೆದಾಗ ಖಂಡಿತವಾಗಿಯೂ ಸಿಗುತ್ತೆ. ನೀವು ನಮ್ಮ ಕ್ಷೇತ್ರ ಮಟ್ಟದ ಯಾರು ಸಿಬ್ಬಂದಿಗಳಿದ್ದಾರೆ ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಸಮನ್ವಯತೆಯನ್ನು ಮಾಡೋಣ. ನಿಮ್ಮ ನಂಬರ್ ಇದೆ, ನಾವು ಕಮ್ಯುನಿಕೇಟ್ ಮಾಡ್ತೀವಿ, ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತೇವೆ. ಸೊ ನೀವು ಯಾವ ಥರದ ಈ ಉದ್ಯಮ ಮಾಡ್ತಾ ಇದ್ದೀರಿ, ಅದಕ್ಕೆ ಏನೆಲ್ಲ ಸಹಕಾರವನ್ನು ನಾವು ಕೊಡ್ಬೋದು ನಮ್ಮ ಸಂಸ್ಥೆ ಕಡೆಯಿಂದ ಅನ್ನೋದನ್ನು ಪ್ರಯತ್ನವನ್ನು ಮಾಡ್ತೀವಿ ಕುಮಾರ್ ಅವರೇ.
1: ಓಕೆ ಓಕೆ, ಧನ್ಯವಾದಗಳು ಕುಮಾರ್ ಅವರೇ.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನಾನು ಆಗಲೇ ಹೇಳಿದಾಗೆ ಇದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು. ಎರಡನೇ ಪ್ರಶ್ನೆ ಕೇಳಿದ್ರೆ ಸಾಮಾಜಿಕವಾಗಿ ಅಂತ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಈಗಾಗಲೇ ಮಾತನಾಡ್ಕೊಂಡು ಬಂದಿದ್ದೀನಿ. ಈಗ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಸಾಮಾಜಿಕ ಸವಲತ್ತುಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ವಿಶೇಷಚೇತನ ವ್ಯಕ್ತಿಗಳಿಗೆ ಹಲವಾರು ಸರ್ಕಾರಿ ದಾಖಲೆಗಳ ಅಗತ್ಯಗಳಿದೆ. ಉದಾಹರಣೆಗೆ ಪಿಂಚಣಿ ಬೇಕು, ಅದಕ್ಕೊಂದು ಅವರ ಅಂಗವಿಕಲರು ಆಗಿದ್ದಾರೆ ಅನ್ನೋದಕ್ಕೆ ಒಂದು ಕಾರ್ಡನ್ನು ಕೊಡ್ತಾರೆ, UDID ಕಾರ್ಡ್ ಅಂತೇಳಿ, ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ ಬೇರೆ ತರದ ಒಂದು ಡ್ರೈವಿಂಗ್. ಈಗ ತುಂಬಾ ಜನ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ, ಆದರೆ ಗಾಡಿಗಳು ಓಡಿಸ್ಬೇಕು, ಆದರೆ ಲೈಸೆನ್ಸ್ ಇರೋದಿಲ್ಲ, ಆ ಲೈಸೆನ್ಸ್ ಕೊಡಿಸುವಂಥದ್ದು, ಅಥವಾ ಕೆಲವು ಸರ್ಟಿಫಿಕೇಟ್ಗಳು ಬೇಕಾಗುತ್ತದೆ ಜಮೀನಿಗೆ ಸಂಬಂಧಪಟ್ಟಂಥದ್ದೇ ಆಗಿರ್ಬೋದು. ಈಗ ಉದಾಹರಣೆಗೆ ನಾನು ಒಂದು ಮೇಕೆ ಶೆಡ್ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಭೂಮಿ ಅವ್ರ ಹೆಸರಲ್ಲಿರಲ್ಲ, ಅವರ ತಂದೆನೋ ತಾಯಿನೋ ಅವ್ರ ಯಾರದೋ ಒಂದು ಕುಟುಂಬದ ಹೆಸರಿನಲ್ಲಿ ಇರ್ತದೆ, ಸದಸ್ಯರಲ್ಲಿ. ಇವ್ರ ಹೆಸರಲ್ಲಿಲ್ಲ ಅಂತಂದರೆ ಅವರಿಗೆ ಯಾವುದೇ ಥರದ ಪ್ರಯೋಜನಗಳು ಸಿಗೋದಿಕ್ಕಿಲ್ಲ. ಸೊ ಹಾಗಾಗಿ ಈ ಥರದ ಒಂದು ಏನು ಸರ್ಕಾರಿ ದಾಖಲೆಗಳೇನಿದೆ, ಆ ಜಾತಿ ಪ್ರಮಾಣ ಪತ್ರ ಇರ್ಬೋದು, ಅಥವಾ ಕೃಷಿಕರ ಅಂತದಾಗಿರ್ಬೋದು, ಅಥವಾ ವಾಸ ದೃಢೀಕರಣ ಪತ್ರಗಳಾಗಿರ್ಬೋದು, ಈ ಥರದ ಒಂದು ಸವಲತ್ತುಗಳನ್ನು ನಾವು, ಅಥವಾ ಬಸ್ ಪಾಸ್ಗಳಾಗಿರ್ಬೋದು, ಈ ಥರದ ಏನು ಜನ ಸಾಮಾನ್ಯವಾಗಿ ನಮ್ಮ ವಿಶೇಷಚೇತನ ವ್ಯಕ್ತಿಗಳು ಸರಳವಾಗಿ ಎಲ್ಲ ಕಡೆ ಓಡಾಡೋದಕ್ಕೆ ಬೇಕಾಗತಕ್ಕಂತಹ ಕಾನೂನಾತ್ಮಕ ಏನು ತುಡುಕುಗಳೇನಿದೆ ಅವುಗಳನ್ನು ಹೋಗಲಾಡಿಸೋದಕ್ಕೆ ಸವಲತ್ತುಗಳನ್ನು ಒಂದು ಕೊಡ್ತಾ ಇದ್ದೇವೆ. ಎರಡನೇದು ಒಂದು ಬೆಂಬಲ ವ್ಯವಸ್ಥೆಗಳು. ಈಗ ನಾನು ಆಗಲೇ ಹೇಳಿದೆ, ಪ್ರತಿ ಹಳ್ಳಿಗಳಲ್ಲೂ ನಾವು ಒಬ್ಬರೇ ಆಗಿ ಯೋಚನೆ ಮಾಡೋದಕ್ಕೂ, ಒಂದು ಸಂಘಟಿತ ಪ್ರಯತ್ನ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ನಾವು ಅವ್ರನ್ನ ಈ ಸ್ವಸಹಾಯ ಸಂಘಗಳು, ಈ ಒಕ್ಕೂಟಗಳು ಮಾಡೋದ್ರ ಮೂಲಕ ಅವರ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜೀವನೋಪಾಯಕ್ಕೆ ಪೂರಕವಾಗಿ ಇವೆಲ್ಲದಕ್ಕೂ ಬೆಂಬಲ ವ್ಯವಸ್ಥೆಯನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ. ಮೂರನೇ ಭಾಗ ಬಂದು ಕೌಶಲ್ಯ ಅಭಿವೃದ್ಧಿ. ನಾನು ಆಗಲೇ ಹೇಳಿದ್ದೀನಿ, ಸೊ ನಮ್ಮಲ್ಲಿ ನಮ್ಮ ಸಂಸ್ಥೆದೇ ಕೆಂಚನಹಳ್ಳಿಯಲ್ಲಿ ತರಬೇತಿ ಸಂಸ್ಥೆಗಳಿದೆ, ಅಥವಾ ಇತರ ಇನ್ನಿತರ ಅವರಿಗೆ ವಿಶೇಷವಾದಂತಹ ತರಬೇತಿಗಳು ಬೇಕಂದಾಗ ಅವರಿಗೆ ಕೌಶಲ್ಯ ಅಭಿವೃದ್ಧಿಗಳನ್ನು ಕೊಡುವಂಥದ್ದು, ತಾಂತ್ರಿಕತೆಯನ್ನು ಹೆಚ್ಚು ಮಾಡುವಂಥದ್ದು, ಅದನ್ನು ಕೊಡುವಂಥದ್ದು. ಸೊ ಹಾಗೆ ಉದ್ಯೋಗವನ್ನು ಒದಗಿಸಲಿಕ್ಕೆ ನಮ್ಮ ಉದ್ದೇಶ ಏನಂದರೆ, ತರಬೇತಿ ಕೊಟ್ಟ ನಂತರ ಅವ್ರನ್ನ ಹಾಗೆ ಸುಮ್ಮನೆ ಬಿಡುವಂಥದ್ದಲ್ಲ, ತರಬೇತಿ ಪಡೆದಂಥ ಪ್ರತಿಯೊಬ್ಬರೂ ಸಹ ಏನಾದರೂ ಒಂದು ಆದಾಯವನ್ನು ಗಳಿಕೆ ಮಾಡುವಂಥದ್ದು ಆಗಬೇಕು. ಇದು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಯಲ್ಲಿ ಮಾಡ್ತಕ್ಕಂತಹ ಒಂದು ಚಟುವಟಿಕೆಗಳು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
2: ನಮಸ್ಕಾರ ಸರ್.
0: ನಮಸ್ಕಾರ ನಾಗರಾಜ್ ಅವರೇ.
2: ಈ ವಯಸ್ಸು ಮತ್ತು ಲಿಂಗ ಏನು, ಎಷ್ಟು ವಯಸ್ಸಿನವ್ರು ಸೇರ್ಕೋಬಹುದು ನಿಮ್ಮ ಸಂಸ್ಥೆ?
0: ಒಳ್ಳೆ, ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದಿರಿ ನಾಗರಾಜ್ ಅವರೇ. ನಮ್ಮಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದು ಯಾವುದೇ ನಮ್ಮಲ್ಲಿ ಅಡೆತಡೆಗಳಿಲ್ಲ, ಯಾವುದೇ ಅವರ ಹಿನ್ನೆಲೆಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇಲ್ಲ, ವಯಸ್ಸಿನ ಮಿತಿ ಇಲ್ಲ. ಈಗ ಸಣ್ಣ ಮಕ್ಕಳು

0: ಈಗ 2 ವರ್ಷ 3 ವರ್ಷ ಆಗಿರ್ತದೆ. ಸೊ ಅಂಥ ಮಕ್ಕಳು ಬರುವ ಸರ್, ಆ ಸಣ್ಣ ಮಕ್ಕಳಿಗೆ ನೋಡ್ತೀರಿ ಅಂತಂದರೆ ಅವರ ಆರೈಕೆದಾರರು ಅಂತ ಹೇಳ್ತೀವಿ, ಅವರ ಪೋಷಕರಾಗಿರ್ತಾರೆ. ಸೊ ಆ ಪೋಷಕರನ್ನು ನಾವು ಬಲಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಮಿದುಳು ವಾತ ಅಥವಾ ಸೆರೆಬ್ರಲ್ ಪಾಲಿಸಿ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳ ವಯಸ್ಸಿನಲ್ಲೇ ಅವರಿಗೆ ಆರೋಗ್ಯದ ಒಂದು ನ್ಯೂನತೆಗಳು ಬರ್ತದೆ. ಸೊ ಆ ಮಕ್ಕಳನ್ನು ನೋಡ್ಕೊಳ್ಳೋಂಥದ್ದಕ್ಕೆ ಯಾರು ಜವಾಬ್ದಾರಿಯಾಗಿರ್ತಾರೆ? ಅವರ ಪೋಷಕರು, ಅವರ ತಂದೆ ತಾಯಿ ಆಗಿರ್ಬೋದು, ಅವರ ಅಜ್ಜಿ ಆಗಿರ್ಬೋದು, ಅಥವಾ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಯಾರೋ ಒಬ್ಬರು ಸಂಬಂಧಿಕರು ಇರ್ತಾರೆ. ಸೊ ಅವರನ್ನು ಸಹ ನಾವು ಗಮನದಲ್ಲಿಟ್ಕೊಂಡು ನಾವು ಆರೈಕೆದಾರರು ಅಂತೇನು ಇರ್ತೀವಿ, ಆ ಮಕ್ಕಳು ಮತ್ತು ಆರೈಕೆದಾರರು. ಹಾಗಾಗಿ ವಿಶೇಷ ಚೇತನ ವ್ಯಕ್ತಿಗಳೇ ನಮ್ಮ ಈ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಎಲ್ಲ ವಯೋಮಾನದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು, ಸವಲತ್ತುಗಳನ್ನು ಪಡ್ಕೋಬೋದು. ಇದು ವಯಸ್ಸಿಗೆ ಸಂಬಂಧಪಟ್ಟಂತೆ. ಎರಡನೇದು, ತಾವು ಲಿಂಗವನ್ನು ಕೇಳಿದರೆ ಯಾವ ಪುರುಷ ಅಥವಾ ಮಹಿಳೆ, ನಮ್ಮಲ್ಲಿ ಆ ಥರದ ಯಾವುದೇ ಥರದ ಭೇದ ಭಾವಗಳು. ಯಾಕಂದರೆ ಇಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಮಾನವ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಣವನ್ನು ಮಾಡ್ತೇವೆ, ಸಾಮಾಜಿಕ ಕ್ರೋಢೀಕರಣವನ್ನು ಮಾಡ್ತಾ ಇದ್ದೀವಿ, ಬೆಂಬಲ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಯಾರೂ ಸಹ ತಾರತಮ್ಯದಿಂದ ಒಳಗಾಗಬೇಕು ಅನ್ನೋದು ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಇಲ್ಲ. ಯಾರೂ ಸಹ ತಾರತಮ್ಯದಿಂದ ಬಳಲದ ರೀತಿಯಲ್ಲಿ ಹೊರಗಡೆ ಬರಬೇಕು ಅನ್ನೋದು ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಯಾವುದೇ ಲಿಂಗ ತಾರತಮ್ಯವನ್ನು ಇಟ್ಕೊಂಡಿಲ್ಲ. ಪ್ರತಿಯೊಬ್ಬರೂ ಸಹ, ಯಾರೆಲ್ಲ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ, ಪ್ರತಿಯೊಬ್ಬರೂ ಸಹ ನಮ್ಮ ಈ ಕಾರ್ಯಕ್ರಮದ ಒಂದು ಭಾಗಿಯಾಗಲಿಕ್ಕೆ ಅವಕಾಶಗಳಿದೆ. ನಾಗರಾಜ್ ಅವರೇ, ಖಂಡಿತ ಖಂಡಿತ, ಎಲ್ಲ ನಿಮ್ಮ ಸಹಕಾರಗಳು, ನಿಮ್ಮಂತ ಜನ ಬಂದು ಭಾಗವಹಿಸಬೇಕು, ಅದರ ಪ್ರಯೋಜನ ಪಡ್ಕೊಂಡಷ್ಟು ಆ ಕಾರ್ಯಕ್ರಮದ ಇಮ್ಮಡಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ನೀವು ಹಲವಾರು ಜನರಿಗೆ ತಿಳಿಸಿ ಆ ಕಾರ್ಯಕ್ರಮದ ಬಗ್ಗೆ, ಕಂಚನಹಳ್ಳಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ, ಇನ್ನಷ್ಟು ಪ್ರಯೋಜನ ಹೆಚ್ಚಿನ ಜನರಿಗೆ ಸಿಗ್ತದೆ. ಖಂಡಿತ ಖಂಡಿತ, ನಾವು ಇಲ್ಲಿ ಏನಂದ್ರೆ ಇಲ್ಲಿ ಸಂಘಟಿತ ಪ್ರಯತ್ನ ನೋಡ್ತಾ ಇದ್ದೀವಿ. ಇಲ್ಲಿ ಕೇವಲ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಒಂದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ, ನಾವು ಎಲ್ಲ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಸರ್ಕಾರದೊಟ್ಟಿಗೆ ಎಲ್ಲ ಇಲಾಖೆ, ಸರ್ಕಾರದಲ್ಲಿ 43 ಇಲಾಖೆಗಳು ಬರ್ತದೆ, ಪ್ರತಿಯೊಂದು ಇಲಾಖೆ ಜೊತೆ ನಾವು ಕೈ ಜೋಡಿಸಿ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹಳ ಪ್ರಮುಖ ಏನಂತಂದರೆ ತಾವುಗಳು, ಸಮುದಾಯ. ನೀವಿಲ್ಲದೆ ಯಾವುದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮುದಾಯ, ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು, ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕೇವಲ ಒಂದು ಏನು ಒಂದು ಸೇತುವೆಯಾಗಿ, ಒಂದು ಸೇತು ಬಂಧವಾಗಿ ಕಾರ್ಯವನ್ನು ನಿರ್ವಹಿಸುವಂತ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದ್ದೀವಿ.
1: ಕಂಡ್ರೆ ಬಹಳ ತುಚ್ಛವಾಗಿರೋದೆಲ್ಲ ಕಾಣ್ತಾರೆ ಸರ್, ನೋಡುವ ಹೃದಯ ಸೇರ್ಬೇಕು ಮತ್ತೆ ಮಾನವೀಯತೆಯಿಂದ ನೋಡಬೇಕು ಅಂತ ನನ್ನ ಅಭಿಪ್ರಾಯ.
0: ಭಾಳ ಭಾಳ ಒಳ್ಳೆಯ ಅಭಿಪ್ರಾಯ ನಾಗರಾಜ್ ಅವರೇ. ತಾವು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮಂಥವ್ರು ನಮಗೆ ಕೈ ಜೋಡಿಸ್ಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬದಲಾವಣೆಯನ್ನು ತರಬೇಕಾಗ್ತದೆ. ಸೊ ಭಾಳ ವಿಶೇಷವಾಗಿ ಅದರಲ್ಲೂ ಏನಂತಂದರೆ ಯಾರು ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರ ಆರೈಕೆ ಮಾಡ್ತಾರಲ್ಲ, ಅವರು ಸಾಮಾಜಿಕವಾಗಿ ಹಲವಾರು ಏನು ಈ ತಾವೇನು ಹೇಳಿದ್ರಿ ಅವರನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ, ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕುಟುಂಬದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಹೋಗಿ ಭಾಗಿಯಾಗ್ತಾ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೇವೆ. ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ತಮ್ಮಂಥವರು ನಮ್ಮ ಜೊತೆ ಕೈ ಜೋಡಿಸಿ ಏನು ಸಮಾಜದಲ್ಲಿ ಎಲ್ಲರೂ ಸಹ ಏನು ಬಾಳುವುದಕ್ಕೆ ಅರ್ಹತೆ ಇರ್ತಕ್ಕಂಥವ್ರು, ಅಗತ್ಯತೆಗಳನ್ನು ನಾವು ಕೊಡಬೇಕಾಗ್ತದೆ, ಆ ಸೌಕರ್ಯವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬಂದುಬಿಟ್ರೆ ತಾವು ಹೇಳ್ದಂಗೆ ಆ ಸಮಾಜದಲ್ಲಿ ಆ ತಾರತಮ್ಯ ಅನ್ನೋಂಥ ಮನಸ್ಥಿತಿ ಹೋಗ್ಲಾಡಿಸ್ಬೋದು. ನಾಗರಾಜ್ ಅವರೇ,
2: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ವಿಶೇಷ ಚೇತನರ ಒಂದು ಸ್ವಸಹಾಯ ಸಂಘಗಳ ಒಂದು ಬಲವರ್ತನೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಅಂದ್ರೆ ಈ ಸಂಘಗಳ ಮೂಲಕವೇ ಎಲ್ಲವನ್ನ ಪೂರೈಸಲು ಸಾಧ್ಯ ಅಥವಾ ವೈಯಕ್ತಿಕವಾಗೂ ಕೂಡ ಅವರು ಸೌಲಭ್ಯಗಳನ್ನು ಪಡಿಬಹುದಾ ಅಥವಾ ಹೇಗೆ ಸರ್?
0: ಬಹಳ ಒಳ್ಳೆ ಪ್ರಶ್ನೆ ನಿಖರಾಜ್ ಅವರೇ. ಸೊ ಇಲ್ಲಿ ಎರಡು ವಿಭಾಗದಲ್ಲಿ ನೋಡ್ತಾ ಇದ್ದೀವಿ. ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನು ನಮ್ಮ ಮೊದಲು ಸ್ವಸಹಾಯ ಸಂಘಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಅವರ ವೈಯಕ್ತಿಕ ಅಗತ್ಯತೆಗಳನ್ನು ಗುಂಪಿನಲ್ಲಿ ಚರ್ಚೆಯನ್ನು ಮಾಡಿ ಆ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದು, ಅದು ವೈದ್ಯಕೀಯಕ್ಕೆ ಸಂಬಂಧಿಸಿದಿರ್ಬೋದು, ಆರೋಗ್ಯಕ್ಕೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದ್ದಾಗಿರ್ಬೋದು. ಸೊ ಈಗ ಕೆಲವರು ಆ ಸಂಘಗಳಲ್ಲಿ ಬಂದಾಗ ಅವ್ರು ಕೆಲವರು ಹೂ ಕಟ್ಟುವಂಥದ್ದಾಗಿರ್ಬೋದು, ಯಾವುದಾದ್ರೂ ಒಂದು ಆಹಾರ ಪದಾರ್ಥವನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಸಾಂಬಾರ್ ಪುಡಿ ಇರ್ಬೋದು, ಹಪ್ಪಳ ಇರ್ಬೋದು, ಇದೆಲ್ಲ ವೈಯಕ್ತಿಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಆದರೆ ಮಾರುಕಟ್ಟೆ ಅಂತ ಬಂದಾಗ ಅವರಿಗೆ ತೊಡಕಾಗ್ತದೆ. ಸ್ವಂತವಾಗಿ ಉತ್ಪಾದನೆಯನ್ನು ಮಾಡಬಹುದು. ಆದರೆ ಮಾರುಕಟ್ಟೆ ಅಂತ ಬಂದಾಗ ಒಂದು ಬೆಂಬಲ ವ್ಯವಸ್ಥೆ ಬೇಕು. ಆಗ ನಮಗೆ ಈ ಸ್ವಸಹಾಯ ಸಂಘ ಪ್ರಥಮ ಹಂತದ ಒಂದು ಮಾರುಕಟ್ಟೆ.

0: ಮಾರುಕಟ್ಟೆ ವ್ಯವಸ್ಥೆ. ಎರಡನೇದು ಒಕ್ಕೂಟ. ಈ ಒಕ್ಕೂಟದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಒಂದೋ ಎರಡೋ ಎಸ್ ಎಚ್ ಗಳು ಇರ್ತದೆ, ಸ್ವಸಹಾಯ ಸಂಘಗಳು. ಇಡೀ ತಾಲೂಕಿಗೆ ಬಂದಾಗ ಒಂದು 30-35 ಸಂಘಗಳು. ಈ ಎಲ್ಲ ಒಕ್ಕೂಟವನ್ನಲ್ಲಿ ಬರೋದ್ರಿಂದ ಈ ಒಕ್ಕೂಟ ನಾವು 4 ವಿಭಾಗಗಳಲ್ಲಿ ಬಲಪಡಿಸಬೇಕು ಅಂತ ಆಲೋಚನೆಯನ್ನು ಮಾಡ್ತಾರೆ. ಒಂದು ಅವರನ್ನ ಈ ಒಕ್ಕೂಟವೇ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನು ಸಂಸ್ಥೆ ಜೊತೆಗೂಡಿ ಅವರ ಆರೋಗ್ಯದ ಇರ್ಬೋದು, ನಾನಾಗಲೇ ಮಾತನಾಡಿದೆ ಮತ್ತೊಮ್ಮೆ ಹೇಳ್ತಾ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಅದನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಾಗಿರ್ಬೋದು ಮತ್ತು ಸಾಮಾಜಿಕ ಸವಲತ್ತುಗಳಿಗಿರ್ಬೋದು, 4ನೇದು ಆರ್ಥಿಕ ಚಟುವಟಿಕೆಗಳು, ಇವೆಲ್ಲವನ್ನು ಬಲಪಡಿಸುವಂಥದ್ದನ್ನು ನಾವು ಈಗ ಒಕ್ಕೂಟದಲ್ಲಿ ತರ್ತಾ ಇದ್ದೀವಿ. ಒಕ್ಕೂಟದಲ್ಲಿ ಈ 4 ವಿಭಾಗಗಳಿಗೆ ಒಂದು ಉಪಸಮಿತಿಗಳನ್ನು ರಚನೆಯನ್ನು ಮಾಡ್ತಾ ಇದ್ದೀವಿ. ಈ ಉಪಸಮಿತಿಗಳು ಈ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನು ಗುರುತಿಸುವಂತಹ ಮತ್ತು ಅದನ್ನು ಪೂರೈಸುವಂತಹ ಪ್ರಯತ್ನ ಈ ಒಕ್ಕೂಟವೇ ಮುಂದುವರಿಸ್ತಾ ಹೋಗುತ್ತೆ.
1: ಓಕೆ ಸರ್, ಅದರ ಬಗ್ಗೆ ನಾವು ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ, ನೆಟ್ವರ್ಕ್ ಇರೋ ಕಡೆ ಮಾತನಾಡಿ. ಹೇಳಿ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ಹೇಳಿ ಹೇಳಿ, ಇವಾಗ ಕೇಳಿಸ್ತಾ ಇದೆ. ಈಗ ತಮ್ಮ ಪ್ರಶ್ನೆ ಏನು ಹೇಳಿ, ಕರೆ ಮಾಡಿದಿರಲ್ಲ.
2: ಏನ್ ಕೊಡ್ತಾರೆ?
1: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
0: ಅವರು ಸಂಪರ್ಕ ಮೋಸ್ಟ್ಲಿ ಇದಾಗಿರ್ಬೋದು.
1: ತಾವು ಮಾತನಾಡ್ತಾ ಇದ್ರಿ ಅಂದ್ರೆ ಸಂಘಗಳಲ್ಲದೆ ವೈಯಕ್ತಿಕವಾಗಿ ಕೂಡ ಹೀಗೆ ಸಹಕಾರವನ್ನು ನೀಡಬಹುದು, ಒಕ್ಕೂಟದ ಮೂಲಕ ಯಾವ ತರ ನಾವು ಆರ್ಥಿಕವಾಗಿ ಬೆಂಬಲವನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ
0: ಇದ್ದಾರೆ. ಖಂಡಿತ. ಈಗ ಒಂದು ಏನಂತಂದ್ರೆ, ಈಗ ನಮ್ದು ಏನು ಒಕ್ಕೂಟಗಳು ಏನಾಗಿದೆ, ಈ ಒಕ್ಕೂಟಗಳನ್ನ ನಾವೀಗ ಒಂದು 4 ಉಪಸಮಿತಿಗಳಾಗಿ ಒಂದು ರಚನೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ತಾಂತ್ರಿಕವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥೆ ಮತ್ತು ಸಿಬ್ಬಂದಿಗಳು ಅದಕ್ಕೆ ಕೆಲಸವನ್ನು ನಿರ್ವಹಿಸ್ತೀವಿ, ಸಲಹೆಗಳನ್ನು ಕೊಡ್ತೇವೆ. ಸೊ ನಾವು ಏನಿದ್ರು ಸಹಾಯಕರ ಒಂದು ಪಾತ್ರದಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೀವಿ. ಸೊ ಇದನ್ನು ಮುಂದೂಡಿಸುವಂತ ಜವಾಬ್ದಾರಿ ಯಾರ್ದಾಗಿದೆ, ಒಕ್ಕೂಟದ ಪದಾಧಿಕಾರಿಗಳು ಅವರೇ ಅದರ ನಾಯಕರು. ಸೊ ಇವರು ನಮ್ಮ ಏನು ಸಂಘಗಳಿಗೆ ಅಗತ್ಯಗಳೇನಿದೆ, ಸೊ ಆ ಅಗತ್ಯಗಳನ್ನು ಗುರುತಿಸುವಂಥದ್ದು, ಆ ಅಗತ್ಯಗಳನ್ನು ಪೂರೈಸುವಂಥದ್ದು, ಮತ್ತು ಇದನ್ನು ಒಂದು ಸಂಸ್ಥೆಯಾಗಿ ಬಲಪಡಿಸುವಂಥದ್ದು. ಈಗ ಉದಾಹರಣೆಗೆ ಈಗ ವೈದ್ಯಕೀಯ ನೋಡಿದಾಗ ಸಾಕಷ್ಟು ಜನರಿಗೆ ವ್ಯಕ್ತಿಗಳಿಗೆ ಚಿಕಿತ್ಸೆಗಳು ಬೇಕಾಗುತ್ತೆ. ಅದು ಥೆರಪಿ ರೂಪದಲ್ಲಾಗಿರ್ಬೋದು, ಔಷಧಿ ರೂಪದಲ್ಲಾಗಿರ್ಬೋದು. ಆದರೆ ಭಾಳ ಪ್ರಮುಖವಾಗಿರೋದಂದರೆ ದೈಹಿಕವಾಗಿ ಬದಲಾವಣೆ ಕಾಣಬೇಕು ಅಂತಂದಾಗ ಒಂದಷ್ಟು ಥೆರಪಿಗಳ ಅಗತ್ಯಗಳಿದೆ, ಚಿಕಿತ್ಸೆಗಳು. ಈ ಥೆರಪಿ ಚಿಕಿತ್ಸೆಗಳನ್ನು ಕೊಡುವಂಥದ್ದಕ್ಕೆ ಯಾರು, ಈ ಒಕ್ಕೂಟವೇ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಜವಾಬ್ದಾರಿನ ಪಡೆಯುವಂಥದ್ದು, ಅದಕ್ಕೆ ಬೇಕಾಗುವಂತಹ ಸಲಹೆಗಳನ್ನು ತರಬೇತಿಗಳನ್ನು ಕೊಡುವಂಥದ್ದು. ಇಲ್ಲಿ ಒಂದು ವೈದ್ಯಕೀಯ ಶಿಕ್ಷಣ ಅಂತಲೂ ನಾವು ಮಾತನಾಡ್ತೇವೆ. ಈ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಈಗ ಥೆರಪಿ ಆಗಿರ್ಬೋದು, ಮಾತಿನ ಕಲಿಸುವಂಥದ್ದಾಗಿರ್ಬೋದು. ಇದು ಕೆಲವು ತಾಯಂದಿರು ಅಥವಾ ಕೆಲವು ಮನೆಯ ಕುಟುಂಬದ ಸದಸ್ಯರುಗಳು ಮಕ್ಕಳಿಗೆ ಮಾತನಾಡುವ ಕಲಿಸುವ ಒಂದು ಒಳ್ಳೆಯ ಕೌಶಲ್ಯವನ್ನು ಪಡ್ಕೊಂಡಿರ್ತಾರೆ, ಅವರವರ ಮಕ್ಕಳ ಜೊತೆ ಮಾತನಾಡಿ. ಆದರೆ ನಮ್ಮ ಬಹಳ ಹಲವಾರು ಕಾರಣಗಳಿಂದಾಗಿ ಮಾತಿನ ಸಮಸ್ಯೆ ಇರತಕ್ಕಂಥವು ಮಕ್ಕಳುಗಳು ಮುಂದಿನ ದಿನಗಳಲ್ಲೂ ಬರಬಹುದು. ಈ ಬರುವಂತಹ ಮಕ್ಕಳನ್ನು ತಯಾರಿ ಮಾಡೋದಕ್ಕೆ ನಾವು ಈ ಆಸ್ಪತ್ರೆಗಳು ಅಥವಾ ಮೈಸೂರಿನ ದೊಡ್ಡ ಮಟ್ಟದ ಒಂದು ವಾಕ್ಶ್ರವಣ ಸಂಸ್ಥೆಗಳು, ಈತ ಅಥವಾ JSS ವಾಕ್ಶ್ರವಣ ಸಂಸ್ಥೆಗಳು, ಈ ವಿಭಾಗಕ್ಕೆ ಹೋಗಿ ಚಿಕಿತ್ಸೆ ಪಡೆಯೋದು ಬಹಳ ಕಷ್ಟ.
1: ಹೌದು.
0: ಸೊ ಹಾಗಾಗಿ ನಾವು ಏನು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತಂದ್ರೆ, ಈ ಒಕ್ಕೂಟದ ಮೂಲಕ ಅಲ್ಲಿರ್ತಕ್ಕಂಥ ಸದಸ್ಯರುಗಳಲ್ಲೇ ಯಾರು ಈಗ ಮಕ್ಕಳಿಗೆ ಮಾತುಗಳನ್ನು ಕಲಿಸುವಂತಹ ಕೌಶಲ್ಯವನ್ನು ಹೊಂದಿದ್ದಾರೆ ಅಥವಾ ಸ್ವಯಂ ಸೇವಕರುಗಳು, ಉದಾಹರಣೆಗೆ ಗ್ರಾಮದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವ್ರು ಯಾರು ಇದ್ರೆ ಅವರನ್ನೇ ಸಿದ್ಧಪಡಿಸಿ ಈ ವೈದ್ಯಕೀಯ ಥೆರಪಿಗಳನ್ನ ಅಥವಾ ಚಿಕಿತ್ಸೆಗಳನ್ನ ಕೊಡಿಸುವಂತಹ ಒಂದು ಸಮುದಾಯ ಆಧಾರಿತ ವ್ಯವಸ್ಥೆಯನ್ನ ಈ ಒಕ್ಕೂಟ ಮೂಲಕ ಬಲಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಾವು, ತಮ್ಮ ಹೆಸರು ಹೇಳಿ. ಅದೇ ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ಯಾವ್ದು ಗ್ರಾಮದಿಂದ?
1: ಯಾವ ಊರಿಂದ ಮಾತನಾಡ್ತಾ ಇದ್ದೀರಾ?

0: ಹೆಸರು ಹೇಳಿ.
1: ಮಾರ್ಬಳ್ಳಿ ಗ್ರಾಮ.
0: ಮಾರ್ಬಳ್ಳಿ ಗ್ರಾಮ. ತಮ್ಮ ಹೆಸರು?
1: ಹೆಸರು ರಾಮನಾಯ್ಕ.
0: ರಾಮನಾಯ್ಕ್ರೆ. ಓಕೆ, ಹೇಳಿ ಈಗ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ತಮ್ಗೆ ಏನ್ ಸೌಲಭ್ಯ ಬೇಕು, ತಮ್ಗೆ ಏನ್ ಮಾಹಿತಿ ಬೇಕು?
1: ತರಕಾರಿ ವ್ಯಾಪಾರ ಮಾಡ್ತೀನಿ, ಗಾಡಿ ಕೊಡಿ ಮಾಡ್ತೀನಿ.
2: ನಿಮ್ಗೆ ಏನ್ ತೊಂದರೆ ಇದೆ?

0: ಯಾವ ತರ ಹ್ಯಾಂಡಿಕ್ಯಾಪ್ಡ್ ನೀವು?
1: ಕೈ ಇಲ್ಲ ಸರ್, ಬಲಗೈ.
0: ಕೈ ಬಲಗೈ ಇಲ್ವಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಖಂಡಿತ. ಮಾರ್ಬಳ್ಳಿ ಅಂದ್ರೆ ನೀವು ಮೈಸೂರು ತಾಲೂಕ? ಜೈಪುರ ಮಾರ್ಬಳ್ಳಿ. ಹಾ ಸರಿ ಸರಿ, ಓಕೆ. ಖಂಡಿತ ರಾಮ್ ನಾಯ್ಕ್ರೆ, ನೀವು ಏನಾದರೂ ಮಾಡಕ್ಕೆ ರೆಡಿ ಇದ್ದೀರಿ ಅಂತ ಅಂದರೆ ಭಾಳ ಖುಷಿಯಾಯಿತು. ಈಗಲೂ ನಾನು ಏನು ನನಗೆ ಬಲಗೈ ಇಲ್ಲ, ನಾನು ಏನಾದ್ರು ಮಾಡಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನೀವು ಒಂದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ ಆಯಿತಾ. ರಾಜೇಶ್ವರಿ ಅಂತ ಇದ್ದಾರೆ, ಅವರು ನಿಮ್ಮನ್ನು. ಹಾಂ ಖಂಡಿತ, ನೀವು ಅದು ಸಂಘಕ್ಕೆ ಬನ್ನಿ, ಸಂಘದಲ್ಲಿ ಭಾಗವಹಿಸಿ. ಸೊ ನಿಮಗೆ ಹಸು ಸಾಕಾಣಿಕೆ ಮಾಡೋದಕ್ಕೆ ಏನು ಬೇಕೋ, ಅಥವಾ ನೀವು ಏನು ತರಕಾರಿಗಳನ್ನು ಮಾರಾಟ ಮಾಡೋದಕ್ಕೆ ಏನು ಬೇಕೋ, ಅದನ್ನು ಅಗತ್ಯತೆಗಳು ಏನಿದೆ, ಅದಕ್ಕೆ ಬೇಕಾದಂತಹ ವಾಹನ ಸೌಕರ್ಯಗಳಿರ್ಬೋದು, ಅದನ್ನು ಎಲ್ಲಿಂದ ಸಿಗುತ್ತೆ, ಯಾವ ಇಲಾಖೆಯಿಂದ ನಿಮಗೆ ಕೊಡಿಸ್ಕೊಡ್ಬೋದು, ಅಥವಾ ನಮ್ಮ ಸಂಸ್ಥೆಯಿಂದನೇ ಕೊಡಿಸ್ಬೋದಾ, ಆಲೋಚನೆ ಮಾಡ್ತೀವಿ. ನೀವು ಸ್ವಸಹಾಯ ಸಂಘ
1: ಜನ ಸಪೋರ್ಟ್ ಮಾಡ್ಬೇಕು,
2: ಖಂಡಿತ ಖಂಡಿತ ಆಗ್ಬೋದು. ನೀವು ಇಷ್ಟು ಏನೋ ನಮ್ಗೆ ಆಶ್ವಾಸನೆ ಕೊಡ್ತಾ ಇರೋದು ನೋಡಿದ್ರೆ, ನಿಮ್ಮಂತವ್ರು ಇದ್ದಾರಲ್ಲ, ಎಲ್ಲರನ್ನೂ ಬಲಪಡಿಸೋಣ ಖಂಡಿತ ರಾಮ್ ನಾಯ್ಕ್ರೆ. ನಿಮ್ಮನ್ನ ನಾವು ಖಂಡಿತ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀವಿ ರಾಮ್ ನಾಯ್ಕ್ರೆ. ಹಾಗಿದ್ರೆ
0: ಧನ್ಯವಾದಗಳು ರಾಮ್ ನಾಯ್ಕ್ರೆ. ಸರ್, ಈಗ ತಾವು ಥೆರಪಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಯಾವ್ಯಾವ ರೀತಿಯ ಥೆರಪಿಗಳನ್ನು ನೀಡಬಹುದು ಸರ್, ಅಥವಾ ಯಾವ ರೀತಿಯ ಥೆರಪಿಗಳಿಗೆ ತಾವು ಸಹಾಯವನ್ನು ಮಾಡಬಹುದು?
2: ಖಂಡಿತ. ಈಗ ಒಂದು ನಮ್ಮಲ್ಲಿ ಈಗ 4 ರೀತಿಯ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಥೆರಪಿನಲ್ಲಿ. ನಾವು ಭಾಳ ಪ್ರಮುಖವಾಗಿ 2, ಒಂದು ಮಾತಿನ ಯಾರಿಗೆ ಕೊರತೆ ಇದೆ, ತೊಂದರೆಗಳಿದೆ, ಅದನ್ನು ಹೋಗ್ಲಾಡ್ಸೋದಕ್ಕೆ ಬೇಕಾದಂತಹ ಒಂದು ಸ್ಪೀಚ್ ಥೆರಪಿ. ಎರಡನೇದು ಫಿಸಿಯೋಥೆರಪಿ, ಅಂದರೆ ಯಾರು ದೈಹಿಕವಾಗಿ ಚಲನೆಯನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಆ ಚಲನೆಯನ್ನು ಉತ್ತಮಪಡಿಸೋದಕ್ಕೆ ಬೇಕಾಗುವಂತಹ ಒಂದು ಫಿಸಿಯೋಥೆರಪಿ. ಸೊ ಇವೆರಡನ್ನು ನಾನು ಆಗಲೇ ಹೇಳಿದಾಗೆ ನಾವು ಒಂದು ವಾರದಲ್ಲಿ ಅಲ್ಲ ತಿಂಗಳಿನಲ್ಲಿ 3 ದಿವಸ ನಾವು ಪ್ರತಿ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಥೆರಪಿಗಳು ಸಿಗುತ್ತೆ. ಎರಡನೆಯದು ಇನ್ನೊಂದು ಕ್ಯಾಂಪ್ಗಳು. ಈಗ ನಾವು ಕ್ಯಾಂಪ್ಗಂತ 4 ರೀತಿಯ ಕ್ಯಾಂಪ್ಗಳನ್ನು ನಾವು ಆಯೋಜನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಒಂದು ಈ ಸೆರೆಬಲ್ ಪಾಲಿಸಿ ಅಂತ ಏನು, ಮಿದುಳು ವಾತದಿಂದ ಬಳಲ್ತಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಆರೈಕೆದಾರರು, ಈ ಮಕ್ಕಳಿಗೆ ಮತ್ತು ಅವರ ಆರೈಕೆದಾರರಿಗೆ ಒಂದು 6 ದಿವಸಗಳ ಒಂದು ಕ್ಯಾಂಪ್ಗಳನ್ನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವರಿಗೆ ಒಂದು ಸ್ಪೀಚ್ ಥೆರಪಿ, ಅಂದರೆ ಮಾತನಾಡುವಂಥ ಒಂದು ಸೌಲಭ್ಯನ ಕಲ್ಪಿಸುವಂಥದ್ದು. ಎರಡನೆಯದು ಫಿಸಿಯೋಥೆರಪಿ, ಚಲನೆಯನ್ನು ಮಾಡಲಿಕ್ಕೆ. ಮೂರನೇದು ನಾವು ಸರ್ಕಾರಿ ಆಸ್ಪತ್ರೆಗಳೇನಿದೆ ಅಥವಾ ನಮ್ಮ ಸಂಸ್ಥೆಯ ಆಸ್ಪತ್ರೆ ಏನಿದೆ, ಇದರ ಒಂದು ಸಹಾಯದೊಂದಿಗೆ ನಾವೇನು ಮಾಡ್ತಾ ಇದ್ದೀವಿ, ಒಂದು ಪಂಚಕರ್ಮ, ಆಯುರ್ವೇದದ ಪಂಚಕರ್ಮ, ಈ ರೀತಿಯ 3 ರೀತಿಯ ತರಬೇತಿಗಳನ್ನು ಚಿಕಿತ್ಸೆಗಳನ್ನು ನಾವು ಕೊಡ್ತಾ ಇದ್ದೀವಿ ಕ್ಯಾಂಪಿನಲ್ಲಿ, ಇದು ಸರ್ಬಲ್ ಪಾಲಿಸಿನಲ್ಲಿ. ಅದೇ ಥರದಲ್ಲಿ ಈಗ ನಾವು ಇನ್ನೊಂದು ಕ್ಯಾಂಪ್ ಏನಂದರೆ ಈ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅಥವಾ ಬೆನ್ನು ಉರಿ ಅಥವಾ ಏನು ಆಕ್ಸಿಡೆಂಟ್ ಆಗಿರ್ಬೋದು, ಅಪಘಾತ ಅಥವಾ ಮೇಲಿನಿಂದ ಬಿದ್ದಂತೋ, ಈ ಥರದ್ದು ಆಗಿರ್ತದಲ್ಲ. ಸೊ ಅಂಥವರಿಗೆ ಅವರ ಚಲನಶೀಲತೆಯನ್ನು ಪಡ್ಕೊಳ್ಳಿಕ್ಕೆ, ಯಾಕಂದ್ರೆ ಅವ್ರು ಮಲಗದಲ್ಲೇ ಮಲಗಿಬಿಟ್ಟಿರ್ತಾರೆ ಅವರು, ಮತ್ತು ಈ ಸ್ಟ್ರೋಕ್ ಆಗಿರೋಂಥವ್ರು, ಸೊ ಈ ಎರಡೂ ವಿಭಾಗದ ನ್ಯೂನತೆಯನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಒಂದು ಕ್ಯಾಂಪ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅಂದರೆ ಅವರು ಯಾವುದೇ ಅವರ ಕುಟುಂಬದ ಸದಸ್ಯರುಗಳ ಒಂದು ಅವಲಂಬನೆ ಇಲ್ಲದ ರೀತಿಯಲ್ಲಿ ಸ್ವಂತವಾಗಿ ಅವರೇ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಳ್ಳೋವಂಥದ್ದು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅವರ ವಿಶ್ವಾಸ ಚೆನ್ನಾಗಿದ್ದೆ, ಅವ್ರು ನಾನು ಮಾಡ್ಬೋದು ಅಂತ ಅಂದರೆ ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡೋದಕ್ಕೆ ಎರಡನೇ ಹಂತದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು.
0: ಈ ತರದ ಬಗ್ಗೆ ಮುಂದುವರ್ಸಿ ಕರೆ ಇದೆ. ಹಲೋ
3: ಹಲೋ.
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನನ್ನ ಹೆಸರು ನೂರಳೆ ಅಂತ, ಉಸ್ಕುರಳಿ.
0: ನೂರಳೆ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ಏನು ಪ್ರಶ್ನೆ ಏನೂ ಇಲ್ಲ, ಅಂಗವಿಕಲರ ಬಗ್ಗೆ ಏನಾರ ನೀವು ಸೌಲಭ್ಯ ಕೊಡೋದು, ಮತ್ತ ಯಾವ್ದಾರ ಕುರಿ ಕಟ್ಟಿಗ ಯಾವ್ದಾರ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಏನಾರ ಮಾಡೋದು ವ್ಯವಸ್ಥೆಗಳು ಏನಾರ ಇದ್ದಿದ್ರು ಸರ್?
0: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಅದ್ರ ಬಗ್ಗೆ.
2: ಖಂಡಿತ ನೂರಳಯ್ಯ ಅವರೇ, ನಾವು ಈಗಾಗಲೇ ಮಾತಾಡ್ತಾ ಬರ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗೆ ನಾನು ಚುಟಿಗಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮ್ಮ ಏನು ಸೌಲಭ್ಯಗಳಿದೆ ಅವರಿಗೆ, ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ವೈದ್ಯಕೀಯ ಸವಲತ್ತುಗಳು, ಔಷಧಿಗಳು, ಥೆರಪಿ, ಚಿಕಿತ್ಸೆ ಮತ್ತು ಸಾಧನ ಸಲಕರಣೆಗಳು ಏನಾದರೂ ಅಗತ್ಯಗಳಿದ್ದರೆ, ವೀಲ್ ಚೇರ್ ಇರ್ಬೋದು ಅಥವಾ ಕೈಗಳಿರ್ಬೋದು, ಬೇಕಾಗಿರ್ತಕ್ಕಂಥ ಕೃತಕ ಕಾಲುಗಳಾಗಿರ್ಬೋದು, ಈ ಥರದನ್ನು ಕೊಡಿಸುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ. ಎರಡನೇದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಳ್ಳಲಿಕ್ಕೆ ಅವರನ್ನು ಸ್ವಸಹಾಯ ಸಂಘಗಳಲ್ಲಿ ಸೇರ್ಪಡೆ ಮತ್ತು ತರಬೇತಿಗಳು, ಕೌಶಲ್ಯ ಆಧಾರಿತವಾದಂಥ

0: ತರಬೇತಿಗಳು, ಅದು ಕೃಷಿ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಉತ್ಪಾದನೆಯನ್ನು ಮಾಡುವಂಥದ್ದಕ್ಕೆ, ಈ ಥರದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಇವೆಲ್ಲವನ್ನು ಮಾಡಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಸ್ವಸಹಾಯ ಸಂಘ ಮತ್ತು ಒಕ್ಕೂಟ ಅಲ್ಲಿ ಬಲಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಮೂರನೇ ಭಾಗದಲ್ಲಿ ನೋಡಿದಾಗ ಇನ್ನೊಂದು ನಾವು ಸಮುದಾಯ ಆಧಾರಿತವಾದಂತಹ ಒಂದು ಕೇಂದ್ರವನ್ನು CRC ಅಂತ ಹೇಳ್ತೀವಿ, ಕಮ್ಯುನಿಟಿ ರಿಯಾಬಿಲಿಟೇಷನ್ ಸೆಂಟರ್ ಅಂತೇಳಿ. ಈಗಾಗಲೇ ನಾವು VMH ಆಸ್ಪತ್ರೆ ಏನಿದೆ ಸರ್ಗೂರ್ನಲ್ಲಿ, ಈಗ ನಮ್ಮಲ್ಲಿ ಒಂದು ರಿಯಾಬ್ ಸೆಂಟರ್ ಅಂತ ಇದೆ, ಪುನಶ್ಚೇತನ ಮಾಡಲಿಕ್ಕೆ ಬೇಕಾಗಂಥ ಒಂದು ಕೇಂದ್ರ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದೇ ಥರದ ಆದಂತಹ ಒಂದು ಮಾದರಿಯಲ್ಲಿ ಸಮುದಾಯವೇ ನಿರ್ವಹಿಸಬಹುದಾದಂತಹ ಒಂದು ಕೇಂದ್ರವನ್ನು ನಾವೀಗ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದೊಟ್ಟಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯವ್ರ ಜೊತೆಯಲ್ಲಿ ಮತ್ತು ಶಿಕ್ಷಣ ಇಲಾಖೆಯವರೊಂದಿಗೆ. ಸೊ ಅವರು ಸಹಕಾರವನ್ನು ಕೊಟ್ಟರೆ, ಖಂಡಿತವಾಗಿಯೂ ಜಾಗದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ, ನಾವು ಸಂಸ್ಥೆಯಿಂದ ಒಂದು ಸಮುದಾಯ ಆಧಾರಿತವಾಗಿ ಒಂದು ಚಿಕಿತ್ಸಾ ಕೇಂದ್ರವನ್ನು ಸಹ ನಾವು ಅತಿ ಶೀಘ್ರದಲ್ಲಿ ಪ್ರಾರಂಭವನ್ನು ಮಾಡ್ತೇವೆ. ಸೊ ಇದು ನಮ್ಮ ಕಡೆಯಿಂದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳು.
1: ಓಕೆ ಓಕೆ, ಧನ್ಯವಾದಗಳು ನೂರಳೆಯ ಕರೆ ಮಾಡಿದ್ದಕ್ಕೆ.
0: ನಾನು ಕ್ಯಾಂಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ನಾನು ಆಗಲೇ ಹೇಳಿದಾಗೆ ಸೆರೆಬ್ರಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ, ಎರಡನೇ ಬಂದು ಒಂದು ಸ್ಟ್ರೋಕ್ ಆಗಿರುವಂತಹ ಒಂದು ವ್ಯಕ್ತಿಗಳಿಗೆ, ಮತ್ತು ಸ್ಪೈನಲ್ ಕಾರ್ಡ್ ಬೆನ್ನು ಉರಿ ಆಗಿರುತ್ತಲ್ಲ ಅಥವಾ ಪಾರ್ಶ್ವವಾಯು ಆಗಿರುತ್ತಲ್ಲ, ಇಂಥವ್ರಿಗೆ ಇದು ಎರಡು ಕ್ಯಾಂಪ್ಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ನಾಲ್ಕನೇ ರೂಪದ ಕ್ಯಾಂಪ್ ಅಂತಂದರೆ, ಅದು ನಮ್ಮ ದೃಷ್ಟಿ ಮಾಂದ್ಯರು ಇರತಕ್ಕಂತಹ ವ್ಯಕ್ತಿಗಳಿಗೆ, ಯಾರಿಗೆ ದೃಷ್ಟಿ ಸಂಪೂರ್ಣವಾಗಿ ಕಾಣಲಿಕ್ಕಿಲ್ಲ, ಸೊ ಅವರ ಚಲನಶೀಲತೆಯನ್ನು ಪಡ್ಕೊಳ್ಳಿಕ್ಕೆ, ಅದು ಮೊಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರದೇಶದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಸುಲಭವಾಗಿ ಯಾರ ಒಂದು ಸಹಾಯವಿಲ್ಲದ ರೀತಿಯಲ್ಲಿ ಸ್ವಯಂ ಕೃತವಾಗಿ ಅವರೇನೆ ಓಡಾಡುವ ರೀತಿಯಲ್ಲಿ ಮಾಡುವುದಕ್ಕೆ ಬೇಕಾದಂತಹ ಒಂದು ಕ್ಯಾಂಪ್ ಅದು. ಸೊ ಅದರಲ್ಲಿ ಅವರು ಇಡೀ 6 ದಿವಸಗಳಾದ ನಂತರದಲ್ಲಿ, ಆ ಕ್ಯಾಂಪ್ ಮುಗಿದ ನಂತರದಲ್ಲಿ ಸ್ವತಂತ್ರವಾಗಿ ಓಡಾಟ ಮಾಡಲಿಕ್ಕೆ, ಈಗಷ್ಟು ಸಾಕಷ್ಟು ತಂತ್ರಜ್ಞಾನಗಳು ಬಂದಿದೆ ಅದಕ್ಕೆ. ವಿಶೇಷವಾಗಿ ಯಾರಿಗೆ ದೃಷ್ಟಿ ದೋಷವನ್ನು ಬಳಲುತ್ತಿದ್ದಾರೆ ಆ ವ್ಯಕ್ತಿಗಳಿಗೆ, ಸೊ ಅಂಥವರಿಗೆ ನಾವು ಸಾಧನ ಸಲಕರಣೆಗಳನ್ನು ಹೇಗೆ ಬಳಸ್ಕೋಬಹುದು ಅದನ್ನು ನಾವು ಆ ಒಂದು ಕ್ಯಾಂಪ್ನಲ್ಲಿ ಒದಗಿಸ್ಕೊಡ್ತದೆ. ಒಟ್ಟು 4 ರೀತಿಯ ಕ್ಯಾಂಪ್ಗಳನ್ನು ನಾವು ಆಯೋಜನೆಯನ್ನು ಮಾಡ್ತಾ
1: ಇದ್ದೀವಿ. ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ, ಹಾಂ ನಮಸ್ತೆ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ, ನಾನು ದರ್ದಳ್ಳಿಯಿಂದ ಸತೀಶ್ ಅಂತ.
1: ಸತೀಶ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಅವರು ಯೂನಿಟ್ ಮಾಡಬೇಕು ಅಂತ ಏನೋ ಆಗ್ತಿದೆ, ಉತ್ಸುಕವಾಗಿ ಇದ್ದಾರೆ, ಏನು ಅಂತ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ.
1: ಓಕೆ, ಯೂನಿಟ್ ಮಾಡ್ಬೇಕು ಅಂದ್ರೆ ಯಾವ ತರ ಯೂನಿಟ್?
2: ಅದೇ ಯಾವ ತರ ಪೇಪರ್ ಬ್ಯಾಗು, ಮತ್ತೆ ನೋಟ್ಗಳು, ಟೀ ನೋಟ್ಗಳು,
0: ಅರ್ಥ ಆಯ್ತು ಸತೀಶ್ ಅವರೇ, ಪ್ರಶ್ನೆ ಮತ್ತು ಸಲಹೆ ಎರಡೂ ಖಂಡಿತವಾಗಿಯೂ. ಈಗ ಏನು ನಮ್ಮ ಉತ್ಸುಕರಾಗಿರ್ತಕ್ಕಂಥ ಏನು ಜನ ಇದ್ದಾರೆ ಅವರಿಗೆ ಖಂಡಿತವಾಗಿಯೂ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಒಂದು, ಮೊದಲನೇದಾಗಿ ಅವರ ಕೌಶಲ್ಯವನ್ನು ಹೆಚ್ಚು ಪಡಿಸೋಣ ತರಬೇತಿಗಳನ್ನು ಕೊಡೋದ್ರ ಮೂಲಕ. ಎರಡನೆಯದು, ಅದಕ್ಕೆ ಬೇಕಾಗತಕ್ಕಂಥ ಪರಿಕರಗಳು, ತಾಂತ್ರಿಕ ಅಥವಾ ಏನು ಪರಿಕರಗಳು ಬೇಕಾಗತ್ತಲ್ಲ ಉತ್ಪಾದನೆಯನ್ನು ಮಾಡಲಿಕ್ಕೆ, ಅವುಗಳನ್ನು ಹೇಗೆ ಅದನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಮೂರನೇದು, ಅವರು ಎಲ್ಲಿ ಮಾಡಬೇಕು ಅಂತ, ಸ್ಥಳ ಯಾವ ಜಾಗದಲ್ಲಿ ಆ ಕಾರ್ಯವನ್ನು ನಿರ್ವಹಿಸಬೇಕು ಉತ್ಪಾದನಾ ಕಾರ್ಯವನ್ನು ಅಂತಕ್ಕಂಥದ್ದು. ನಾಲ್ಕನೇ ಬಂದು ಮಾರುಕಟ್ಟೆ, ಆ ಮಾರುಕಟ್ಟೆ ಅವ್ರು ಯಾಕಂದರೆ ಈ ಮಾರುಕಟ್ಟೆಯ ಬೆಂಬಲವನ್ನು ನಾವು ಹೇಗೆ ಬಲಿಷ್ಠಗೊಳಿಸ್ಬೇಕು, ಅದನ್ನ ಮೂಲಕ ಅವರ ಆದಾಯವನ್ನು ಹೆಚ್ಚು ಪಡಿಸುವಂಥದ್ದು. ಸೊ ಹೀಗಾಗಿ ಒಟ್ಟಾಗಿ ಸಮಗ್ರವಾಗಿ ಅವರಿಗೆ ತರಬೇತಿಯ ಅಗತ್ಯವನ್ನು ಗುರುತಿಸುವುದರ ಮೂಲಕ ಅದನ್ನು ಸಂಪೂರ್ಣವಾಗಿ ಅವರು ಆದಾಯವನ್ನು ಗಳಿಸುವ ಹಂತದವರಿಗೆ ಬರುವಂತಹ ಎಲ್ಲ ಹಂತಗಳಲ್ಲಿ ಸಂಸ್ಥೆ ನಿಮ್ಮ ಒಕ್ಕೂಟ ಮತ್ತು ಸಂಘದ ಜೊತೆ ಸೇರಿ ಯೋಜನೆಗಳನ್ನು ರೂಪಿಸಿಕೊಂಡು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ, ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಜೂನ್ ತಿಂಗಳ ನಂತರದಲ್ಲಿ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯರೂಪಕ್ಕೆ ತರ್ತೀವಿ ಸತೀಶ್ ಅವರೇ. ಆಗೋದು ಬೇಡ, ಆ ಥರ ಆಗೋದು ಬೇಡ. ನಾವೇನೋ ಹೇಳಿಬಿಟ್ಟು ಮಾಡಿಬಿಟ್ಟು ನಿಲ್ಲಿಸ್ಬಿಟ್ವಿ ಆ ಥರ ಅಭಿಪ್ರಾಯಗಳು ಏನು ನಮ್ಮ ಒಕ್ಕೂಟದ ಅಥವಾ ಸದಸ್ಯರುಗಳಲ್ಲಿ ಬರೋದು ಬೇಡ. ಖಂಡಿತವಾಗಿಯೂ ಇದನ್ನು ನಾವು ಮುಂದಿನ ಹಂತಕ್ಕೆ ಬಲಿಷ್ಠಗೊಳಿಸೋಣ. ನಾವೀಗ ಕಾರ್ಯರೂಪಿಸ್ತಾ ಇದ್ದೀವಿ, ನೀವು ಒಕ್ಕೂಟದ ಸದಸ್ಯರುಗಳ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಮುಂದಿನ ತಿಂಗಳು 4ನೇ ತಾರೀಕು ಒಂದು ತರಬೇತಿಯನ್ನು ಸಹ ಆಯೋಜನೆ ಮಾಡಬೇಕು ಅಂತ ಒಂದು ಸಭೆಯನ್ನು ಸೇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದ್ರ ಮೂಲಕ ಈ ತಮ್ಮೇನು ಹಲವಾರು ಜನ ಪ್ರಶ್ನೆಗಳನ್ನು ಎತ್ತಿದ್ದೀರಿ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾವು ಆ ಒಂದು ಸಭೆಯಲ್ಲಿ ಕೊಟ್ಟು ನಿಮ್ಮ ಒಕ್ಕೂಟದ ಸದಸ್ಯರುಗಳಿಗೂ ಸಹ ಅದರ ಮನವರಿಕೆಯನ್ನು ಮಾಡಿಕೊಡೋಣ.
1: ಓಕೆ, ಧನ್ಯವಾದಗಳು ಸತೀಶ್ ಸರ್ ಕರೆ ಮಾಡಿದ್ದಕ್ಕೆ.

0: ಸರ್, ಈಗ ಈ ಸಂಸ್ಥೆ ವತಿಯಿಂದ ಈ ಸಂಘಗಳ ಬಲವರ್ತನೆಗೇನಾದರೂ ಸೌಲಭ್ಯಗಳು ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಅದೇ ಒಂದು ಈಗಾಗಲೇ ಹೇಳಿದಾಗ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಸ್ವಸಹಾಯ ಸಂಘಕ್ಕೆ ತರಬೇತಿಗಳು, ಅದು ಹೇಗೆ ಸ್ವಸಹಾಯ ಸಂಘ ನಡೆಸಬೇಕು, ಸಭೆಗಳನ್ನು ಹೇಗೆ ಮಾಡಬೇಕು, ಸಂಘದ ಉಪಯೋಗ ಏನು, ಸಾಲ ಹೇಗೆ ಕಟ್ಟಬೇಕು, ಏನಕ್ಕಾಗಿ ಸಾಲ ತಗೋಬೇಕು, ಮತ್ತು ಆದಾಯತ್ಮ ಚಟುವಟಿಕೆಗಳು ಏನು ಯಾವ ಥರದ್ದು ಮಾಡಬೇಕು ಅಂತ, ಇದು ಸಂಘದ ಒಂದು ಬಲವರ್ಧನೆ. ಇದನ್ನು ಮುಂದುವರೆದ ಭಾಗ ಒಕ್ಕೂಟಕ್ಕೆ, ಹಾಗೆ ಒಕ್ಕೂಟಕ್ಕೂ ಸಹ ಈ ಎಲ್ಲ ಅಂಶಗಳಿಗೆ, ಯಾಕಂದರೆ ಒಕ್ಕೂಟ ಏನಾಗುತ್ತೆ ಸ್ವಲ್ಪ ಮೇಲಿನ ಹಂತದಲ್ಲಿ ಆಲೋಚನೆಯನ್ನು ಮಾಡುವಂತಹ ಒಂದು ಸಂಸ್ಥೆಯಾಗಿ ಬಲಗೊಳ್ಬೇಕಾಗ್ತದೆ. ಸೊ ಹಾಗಾಗಿ ಅದರದೇ ಆದಂತಹ ಒಂದು, ನಾನು ಆಗಲೇ ಹೇಳಿದಾಗ ಒಂದು 4 ಉಪಸಮಿತಿಗಳನ್ನು ರಚನೆಯನ್ನು ಮಾಡಿ ಆ ಉಪಸಮಿತಿಗಳ ಮೂಲಕ ಆ ಸಂಘಗಳನ್ನು ಬಲವರ್ಧನೆಯನ್ನು ಮಾಡಲಿಕ್ಕೆ ನಾವು ತರಬೇತಿಗಳನ್ನು, ಒಂದು ದಿನದ ತರಬೇತಿಗಳನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಈಗ ಕಳೆದ ತಿಂಗಳು ನಾವು ಏಪ್ರಿಲ್ನಲ್ಲಿ ಒಕ್ಕೂಟ ಮತ್ತು ಸದಸ್ಯರು, ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಒಂದು ದಿನ 28 ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ತರಬೇತಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಒಂದು 100-120 ಜನ ಎರಡೂ ತಾಲೂಕುಗಳಿಂದನೂ, ಎರಡು ಜಿಲ್ಲೆಗಳಿಂದನೂ ಬಂದಿದ್ರು. ಸೊ ಹಾಗಾಗಿ ನಾವು ಇನ್ನೂ ಒಂದು ಮುಂದೆ ಏನು ಮಾಡ್ತಾ ಇದ್ವಿ, ಈ ಸ್ವಸಹಾಯ ಸಂಘಗಳನ್ನು ಗುಣಮಟ್ಟವನ್ನು ಖಾತ್ರಿಪಡಿಸೋದಕ್ಕೆ ಅವರಲ್ಲೂ ಒಂದು ಸ್ಪರ್ಧೆಯನ್ನು ಇಡ್ತಾ ಇದ್ದೀವಿ. ಸೊ ಈಗ ಇದನ್ನು ಅವ್ರಿಗೆ ಹೆಚ್ಚಿನ ಪ್ರಚಾರವನ್ನು ಕೊಡ್ತೇವೆ. ಸೊ ಪ್ರತಿ ವರ್ಷ ಆರ್ಥಿಕ ವರ್ಷ ಮುಗಿಯೋದ್ರೊಳಗಡೆ ಆ ಸ್ವಸಹಾಯ ಸಂಘಗಳು ಹೇಗೆ ಗುಣಮಟ್ಟದಾಗಿ ಕೆಲಸವನ್ನು ಮಾಡ್ತಾ ಇದೆ, ಒಕ್ಕೂಟಗಳು ಹೇಗೆ ಗುಣಮಟ್ಟವಾಗಿ ಕೆಲಸವನ್ನು ಮಾಡ್ತಾ ಇದೆ, ಇದಕ್ಕೆ ಒಂದು ಪೂರಕ ವ್ಯವಸ್ಥೆಯನ್ನು ನೋಡುವಂಥದ್ದು. ಅದೇ ರೀತಿಯಾಗಿ ನಮ್ಮ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕಂತಂದಾಗ ನಮ್ಮ ಗ್ರಾಮ ಪಂಚಾಯತಿಗಳು ಮತ್ತು ಪಟ್ಟಣ ಪಂಚಾಯತಿಗಳು. ಸೊ ಈ ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ಹೇಗೆ ಒಂದು ಸವಲತ್ತುಗಳನ್ನು ಕೊಡಬೇಕು, ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು, ಮತ್ತು ಅವರಿಗೆ ಪೂರಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದರ ಆಧಾರದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗೆ ಒಂದು ಪಂಚಾಯತಿ ಜೊತೆಯೂ ಸಹ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಹೇಗೆ ವಿಶೇಷ ಚೇತನ ವ್ಯಕ್ತಿಗಳ ಸ್ನೇಹಿಯಾದಂತಹ ಒಂದು ಗ್ರಾಮ ಪಂಚಾಯತಿಯನ್ನು ನಿರ್ಮಾಣ ಮಾಡುವಂಥದ್ದು. ಸೊ ಅವರ ಅಗತ್ಯಗಳನ್ನು ಗುರುತಿಸೋದು, ಸಂಪನ್ಮೂಲ 5% ಸಂಪನ್ಮೂಲ ಬರ್ತದೆ ಪಂಚಾಯತಿಗಳಲ್ಲಿ ಸ್ವಂತ ಸಂಪನ್ಮೂಲ, ಆ ಸ್ವಂತ ಸಂಪನ್ಮೂಲವನ್ನು ಹೇಗೆ ಆ ವಿಶೇಷ ಚೇತನ ವ್ಯಕ್ತಿಗಳಿಗೆ ಖರ್ಚು ಮಾಡಬೇಕು, ಯಾವಾಗಾಗಿ ಗುರುತಿಸಬೇಕು ಅನ್ನೋಂಥದ್ದು, ಮತ್ತು ಮೂಲ ಸೌಕರ್ಯಗಳು ಏನೆಲ್ಲ ಕೊಡಬೇಕು. ಸೊ ಈ ಥರದಕ್ಕೂ ಸಹ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅವರ ಒಂದು ಏನು ಬಲವರ್ಧನೆಯನ್ನು ಮಾಡುವಂಥ ಒಂದು ಪ್ರಯತ್ನಗಳು ಸಹ ನಾವು ಮಾಡ್ತಾ ಇದ್ದೇವೆ.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರಿ ಸರ್. ಯಾಕಂದರೆ ವಿಶೇಷ ಚೇತನರಿಗೆ ಸಂಸ್ಥೆಯಿಂದ ಇರಬಹುದು ಅಥವಾ ಬೇರೆ ಬೇರೆ ಒಂದು ನಿಗಮಗಳಿಂದ, ಮತ್ತು ಅವರು ಹೇಗೆ ತಮ್ಮ ಸ್ವ ಉದ್ಯೋಗದ ಮೂಲಕ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಹಾಗೂ ಆರೋಗ್ಯದ ಅಭಿವೃದ್ಧಿಯನ್ನು ಈ ಒಂದು ಯೋಜನೆಗಳ ಮೂಲಕ ಹೇಗೆ ಅವರು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ, ಹಾಗೂ ಸಾಕಷ್ಟು ಕಾರ್ಯಗಳಿಗೂ ಕೂಡ ತಾವು ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗಾಗೂ ವಿಶೇಷ ಚೇತನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
1: ಒಂದೇ ಒಂದು ನಂದು ಕಡೆಯದಾಗಿ ಮಾತು ಹೇಳೋದಾಯ್ತು ಅನ್ನೋದಾದರೆ, ನೋಡಿ, ಪ್ರತಿಯೊಬ್ಬರು ಹುಟ್ಟಬೇಕಾದಾಗ ನಾನು ಹೀಗೆ ಹುಟ್ಟಬೇಕು ಅಂತ ಯಾರೂ ಸಹ ತೀರ್ಮಾನ ಮಾಡ್ಕೊಂಡು ಹುಟ್ಟಲ್ಲ, ಅದು ನಮ್ಮ ಕೈಲಿಲ್ಲ. ಕೆಲವು ಸಂದರ್ಭ ನಮ್ಮನ್ನು ಆಯಾ ಒಂದು ಸ್ಥಿತಿಗೆ ತಂದಿರ್ತದೆ. ಆದರೆ ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂದರೆ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರ. ಸೊ ಇದು ಹೇಗೆ ಆ ವ್ಯಕ್ತಿಗಳನ್ನು ನಾವು ತಾರತಮ್ಯದಿಂದ ಇಲ್ಲದ ರೀತಿಯಲ್ಲಿ ನಮ್ಮೊಟ್ಟಿಗೆ ಅವರು ಒಬ್ಬರು ಅನ್ನುವಂಥದ್ದು, ಯಾಕಂದರೆ ನಮಗಿಂತನೂ ಸಾಧನೆ ಮಾಡಿರ್ತಕ್ಕಂಥ ಸಾಕಷ್ಟು ವಿಶೇಷ ಚೇತನ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ, ಉದಾಹರಣೆಗಳಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಸಹ ಅವರ ಜೊತೆ ಕೆಲಸವನ್ನು ಮಾಡುವಂಥದ್ದು, ಅವರನ್ನ ಬೆಂಬಲಿಸುವಂಥದ್ದಕ್ಕಾಗಿ ನಾವು ಯೋಜನೆಗಳನ್ನು ರೂಪಿಸಿದರೆ ಖಂಡಿತವಾಗಿಯೂ ಇದು ಸಮವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ಕಾರ್ಯರೂಪಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಈ ತಾರತಮ್ಯನ ಹೋಗಲಾಡಿಸುವಂಥ ನಿಟ್ಟಿನಲ್ಲಿ. ಸೊ ಸಮುದಾಯದ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಬಲವರ್ಧನೆಗೆ ನಾವು ಏನು ಶ್ರಮಿಸ್ತಾ ಇದ್ದೀವಿ. ಇದು 31 ರಾಜ್ಯದ ಇನ್ನು ಉಳಿದ 29 ಜಿಲ್ಲೆಗಳಿಗೂ ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ನಮ್ಮ ಈ ಒಂದು ಈ ಎರಡೂ ಜಿಲ್ಲೆಗಳ ಸಹಕಾರದೊಂದಿಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದ್ರ ಈ ಒಂದು ಏನು ಚಟುವಟಿಕೆಯಲ್ಲಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಾಗಿಯಾದರೆ ಖಂಡಿತವಾಗಿ ತಾರತಮ್ಯ ಅಂತಕ್ಕಂಥದ್ದನ್ನು ಹೋಗಲಾಡಿಸ್ಬೋದು. ಥ್ಯಾಂಕ್ ಯು,
0: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಒಂದು ಜೀವನೋಪಾಯಕ್ಕೆ ಲಭ್ಯವಿರತಕ್ಕಂಥ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು

0: ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ದೀರ, ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
1: ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಶೇಷಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಶ್ರೀ ಕೆ ಆರ್ ಶಂಕರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ

ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ ನಾಲ್ಕು ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು ನಾಲ್ಕು ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೊರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟ್ರೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ, ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು, ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ.
ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೋರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಪನ್, ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ AIADMK ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, 18 June ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ನಂಜನಾಯ್ಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ದಿನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಅಗತ್ಯ ಕೃಷಿ ವಿಧಾನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಎಂಎಚ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ, ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ರೈತ ಬಾಂಧವರಿಗೆ ಮೊದಲನೇದಾಗಿ ನಮಸ್ಕಾರ. ಸೊ ನಾವು ಈ ವರ್ಷದ ಮುಂಗಾರಲ್ಲಿ ಮುನ್ಸೂಚನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತಾವೆಲ್ಲ ಗಮನಿಸಬೇಕಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಮುನ್ಸೂಚನೆ ಯಾರಪ್ಪಾ ಅಂತಂದ್ರೆ, ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ನಮಗೆ ಈ ಮುಂಗಾರಿನ ಮುನ್ಸೂಚನೆ ಕೊಡಂತ. ಅದಕ್ಕೆ ಮುಂಚೆ ನಾವು ತಿಳ್ಕೊಳ್ಳೋ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಮ್ಗೆ ವಾರ್ಷಿಕ, ನೀವು ನಮ್ ಕರ್ನಾಟಕ ತಗೊಳೋದಾದ್ರೆ ಸುಮಾರು ಒಂದು ಅಂದಾಜು 1150-160 ಮಿಲಿಮೀಟರ್ ಮಳೆ ಆಗಂತದ್ದು. ಇದರಲ್ಲಿ ನಮಗೆ ಮುಂಗಾರು ಅಂದ್ರೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 4 ತಿಂಗಳು. ಪೂರ್ವ ಮುಂಗಾರು ಅಂತಂದ್ರೆ ಮಾರ್ಚ್, ಏಪ್ರಿಲ್, ಮೇ. ಅಂದ್ರೆ ನಮ್ಗೆ ಮುಂಗಾರಲ್ಲಿ ಸುಮಾರು 70-75% ಅಂದ್ರೆ 850-860 ಮಿಲಿಮೀಟರ್ ಸಾಧ್ಯತೆ ಇರುತ್ತೆ ಒಟ್ಟಾರೆ ತಗೊಳೋದಾದ್ರೆ. ಅದೇ ರೀತಿ ನಾವು ಪೂರ್ವ ಮುಂಗಾರು ತಗೊಳೋದಾದ್ರೆ 15-17% ಮಳೆ ಆಗುತ್ತೆ ನಮ್ಗೆ. ಅದೇ ರೀತಿ ನಾವು ಹಿಂಗಾರು, ಪೂರ್ವ ಮುಂಗಾರು ಅಂತಂದ್ರೆ ನಾವೆಲ್ಲ ಹೇಳ್ದಂಗೆ ಮಾರ್ಚ್, ಏಪ್ರಿಲ್ ಮತ್ತೆ ಮೇ ತಿಂಗಳು. ಹಿಂಗಾರು ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನಮ್ಗೆ 10-12% ಮಳೆ ಬರುತ್ತದ್ದು. ಇನ್ನು ಉಳಿದ 2 ತಿಂಗಳು ಜನವರಿ, ಫೆಬ್ರವರಿನ ನಮ್ಗೆ ಕೇವಲ 1% ಮಳೆ ಆಗಂತೂ ಇರುತ್ತೆ. ಇಲ್ಲಿ ಮುಂಗಾರು ಮುನ್ಸೂಚನೆ ಯಾಕಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, 75% ನಿಜ, ನಿಯರ್ಲಿ 75% ನಮಗೆ ಮಳೆ ಬರುವಂತದ್ದು ಈ ಮುಂಗಾರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದ್ರೆ ಸುಮಾರು 850-860 ಮಿಲಿಮೀಟರ್ ಕರ್ನಾಟಕದಲ್ಲಿ ಬೀಳುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ಏಪ್ರಿಲ್ 15 ತಾರೀಕು, ಸರ್ವೇ ಸಾಮಾನ್ಯವಾಗಿ ಏಪ್ರಿಲ್ 15 ತಾರೀಕು ನಮ್ಮ ಎಂಟೈರ್ ಭಾರತದಲ್ಲಿ ಆ ವರ್ಷದ ಮುಂಗಾರು ಹೆಂಗಿರುತ್ತೆ ಅಂತೇಳಿ ನಮ್ಗೆ ಮುನ್ಸೂಚನೆ ಕೊಡ್ತಾರೆ. ಎರಡನೇದ್ ಏನ್ ಮಾಡ್ತಾರೆ ಅವರು, ಮೊದಲನೇ ಹಂತದಲ್ಲಿ ಅವಾಗ ಕೊಡ್ತಾರೆ, ಅದಾದ್ಮೇಲೆ ಈ ಮೇ ಕೊನೆ ವಾರದಲ್ಲಿ ಮುನ್ಸೂಚನೆಯನ್ನ ಕೊಡ್ತಾರೆ. ರೈತರಿಗೆ ಮಾಹಿತಿಗಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ಈ ಮುನ್ಸೂಚನೆ ಯಾವ ರೀತಿ ಕೊಡ್ತಾರೆ ಅಂತ. ಮೊದಲನೇದಾಗಿ ಸರಿಸುಮಾರು 2001-2003 ಆ ಸುಮಾರಲ್ಲಿ ನೋಡೋದಾದ್ರೆ ಭಾರತೀಯ ಹವಾಮಾನ ಇಲಾಖೆ ಈ ಬೇರೆ ಬೇರೆ ವಿಧಾನಗಳು ಅಂದ್ರೆ ಮುಖ್ಯವಾಗಿ ಸಂಖ್ಯಾಶಾಸ್ತ್ರ ಅಥವಾ ಹಿಸ್ಟ್ರಿ ಆಧಾರಿತವಾಗಿ ನಮ್ಗೆ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾ ಇದ್ರು, ಮುಂಗಾರಿನ ಮುನ್ಸೂಚನೆ ಕೊಡ್ತಾ ಇದ್ರು. ತದನಂತರ 23ರ ನಂತರ ಏನಾಯ್ತಪ್ಪ ಅಂದ್ರೆ, ಬರೀ ಆ ಒಂದು ವಿಧಾನ ಇಟ್ಕೊಂಡ್ದೇನೆ ಬೇರೆ ಬೇರೆ ಮಾದರಿಗಳನ್ನ ಬಳಸ್ಕೊಂಡು ಮತ್ತೆ ಪ್ರಪಂಚದಾದ್ಯಂತ ಯಾವ ಯಾವ ಮಾದರಿಗಳನ್ನ ಬಳಸ್ತಾರೆ ಅದನ್ನೆಲ್ಲ ಇಟ್ಕೊಂಡು ಮುನ್ಸೂಚನೆ ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಇದನ್ನೆಲ್ಲ ತಗೊಂತಾರೆ ಅಂದಾಗ, ಈ ತರ ನಾವು 4-5 ವಿಧಾನಗಳನ್ನ ಬಳಸಿದಾಗ ಆ ಮುನ್ಸೂಚನೆ ನಿಖರತೆ ಜಾಸ್ತಿ ಇರುತ್ತೆ, ಆ ನಿಖರತೆ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು 3 ಅಥವಾ 4 ತರದ ವಿಧಾನಗಳನ್ನ ಬಳಸ್ತಾರೆ. ಇದು ಯಾವ ಆಧಾರದ ಮೇಲೆ ಮಾಡ್ತಾರಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಏಪ್ರಿಲ್ ಮೇ ಈವನ್ ಮಾರ್ಚ್ ಈ 3 ತಿಂಗಳು, ಆಮೇಲೆ ಕಳೆದ ನಂತರ ಜೂನ್, ಈ ಒಂದು 4 ತಿಂಗಳಲ್ಲಿ ಕೆಲವು ಟೈಮ್ ಜನವರಿ, ಫೆಬ್ರವರಿ. ನಮ್ಮ ಭಾರತ ದೇಶದ ಒಂದು 8 ಭಾಗ ಅಂದ್ರೆ ಮೇಲ್ಮೇಲೆ ವಿಧ ವಿಧವಾದ ಭಾಗಗಳಲ್ಲಿ ಇವರು ಒಂದು ಕೆಲವು ಕಂಡೀಷನ್ಸ್ ಇರ್ತವೆ, ಆ ಕಂಡೀಷನ್ಸ್ ನ ಅಧ್ಯಯನ ಮಾಡ್ತಾರೆ. ಅದೇ ರೀತಿ ಈ ಏನು ಓಷನ್ ಅಥವಾ ನಾವು ಏನು ಮಹಾಸಾಗರ ಅಂತ ಕರಿತೀವಿ, ಆ ಸಾಗರದ ಟೆಂಪರೇಚರ್ ಅಂದ್ರೆ ಸೀ ಸರ್ಫೇಸ್ ಟೆಂಪರೇಚರ್, ಆ ಸಾಗರದ ಮೇಲ್ಮೈ ಭಾಗದಲ್ಲಿ ಯಾವ ರೀತಿ ಟೆಂಪರೇಚರ್ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾರೆ. ಈ ಆಧಾರದ ಮೇಲೆ ಈ ವರ್ಷದ ಮುನ್ಸೂಚನೆ ಭಾರತೀಯ ಹವಾಮಾನ ಇಲಾಖೆ 13ನೇ ತಾರೀಕು ಕೊಡುತ್ತೆ. ಇವರು ಇದು ಕೊಡೋದಕ್ಕೆ ಮುಂಚೆ ಒಂದು 5 ವಿಧಾನಗಳನ್ನ ಅನುಸರಿಸ್ತಾರೆ. ಏನಪ್ಪ ಅಂತಂದ್ರೆ, ಒಂದು ಕೊರತೆ, ವಾಡಿಕೆಗಿಂತ ಕಡಿಮೆ ವಾಡಿಕೆ, ವಾಡಿಕೆಗಿಂತ ಹೆಚ್ಚು ಅತಿ ಹೆಚ್ಚು

ಅಂತ ಐದು ಭಾಗಗಳನ್ನ ಮಾಡ್ತಾರೆ. ನಾವ್ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಡಿಫಿಸಿಟ್, ಬಿಲೋ ನಾರ್ಮಲ್, ನಾರ್ಮಲ್, ಎಬೋವ್ ನಾರ್ಮಲ್, ಎಕ್ಸಸ್ ಅಂತ. ಈ ವಾಡಿಕೆ ಅಥವಾ ನಾರ್ಮಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಸರಿ ಸುಮಾರು 40-50 ವರ್ಷದ ಹಿಂದಿನ ಆವರೇಜ್ ತಗೊಂತಾರೆ, ಲಾಂಗ್ ಪೀರಿಯಡ್ ಆವರೇಜ್ ಅಂತ ಕರೀತಾರೆ. ಅದರ ಪ್ರಮಾಣ ನಮ್ಮಲ್ಲಿ ಎಷ್ಟಿದೆಯಪ್ಪ ಅಂತಂದ್ರೆ ಸುಮಾರು 850 mm ಇದೆ. ಈ 850 mm ನ ಆಧಾರವಾಗಿ ಇಟ್ಕೊಂಡು ಆ ಈ ಒಂದು ಕ್ಯಾಟಗರಿನ ಡಿವೈಡ್ ಮಾಡ್ತಾರೆ. ಇಲ್ಲಿ ಮಾಡಿದಾಗ ಈ ವರ್ಷ ಏನಪ್ಪಾ ಅಂತಂದ್ರೆ ನಮ್ಗೆ ನೀವು ಕಾಣ್ಬೋದು ಇಲ್ಲಿ ಹೆಚ್ಚಾಗಿ ಅಂದ್ರೆ less than 90%, 90-95%, 66% ಇದೆ. ಅದರ ಅರ್ಥ ವಾಡಿಕೆ ಮಳೆಗಿಂತ 92% ± 5% ಅಂದ್ರೆ 5% ಶೇಕಡ 5% ಮೇಲಕ್ಕಾದ್ರೂ ಹೋಗ್ಬೋದು ಕೆಳಕ್ಕಾದ್ರೂ ಬರ್ಬೋದು. ಆ ನಿಟ್ಟಲ್ಲಿ 66% ನಮಗ್ ಮಳೆ ಈ ಸತಿ ವಾಡಿಕೆಗಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತೇಳಿ ಮುನ್ಸೂಚನೆ ಕೊಡ್ತಾರೆ. ಈ ಮುನ್ಸೂಚನೆ ಯಾಕಪ್ಪ ನಮ್ಗೆ ಈ ವರ್ಷ 66% ಅಷ್ಟು ಮಳೆ ಅಂದ್ರೆ, ನೀವು ಒಂದು 850 mm ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಳೆ ಆಗ್ತಿತ್ತು ಆ 4 ತಿಂಗಳಲ್ಲಿ ಮಳೆ ಪ್ರಮಾಣದಲ್ಲಿ ಈ ವಾಡಿಕೆಗಿಂತ ಅಂದ್ರೆ 90-95%, below 95% ಅಥವಾ ಈ ವರ್ಷ 92%± 5% ಬೀಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದಕ್ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ ಈ ಮುಂಗಾರಲ್ಲಿ ಎಲ್ನಿನೋ ಪರಿಸ್ಥಿತಿ ತಲೆದೋರ್ಬೋದು ಅಂತ ಹೇಳ್ತಾರೆ. ಈ ಎಲ್ನಿನ ಏನನ್ನೋದನ್ನ ನಾನು ನಿಮ್ಗೆ ರೈತರಿಗೆ ಆಮೇಲೆ ವಿವರಿಸ್ತೀನಿ. ಈಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಗೆ 1 ರೂಪಾಯಿಯಲ್ಲಿ ಕೇವಲ 85-90% ಭಾಗ ಅಷ್ಟು ಮಳೆ ಆಗುತ್ತೆ ಅಂದ್ರೆ 850-860 mm ಅಲ್ಲಿ ನಮ್ಮ ಕರ್ನಾಟಕಕ್ಕೆ 790-800 mm ಮಳೆ ಆಗಷ್ಟು ಸಾಧ್ಯತೆ. ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಮಳೆ ಕಡಿಮೆ ಅಂತೇಳಿ ಭಾರತೀಯ ಹವಾಮಾನ ಮುನ್ಸೂಚನೆ ನಮ್ಗೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದೇ ರೀತಿ ಈಗ ಹೆಂಗೆ ಭಾರತೀಯ ಹವಾಮಾನ ಇಲಾಖೆ ಇದೆಯೋ ಅದೇ ರೀತಿ ಸ್ಕೈಮೆಟ್ ಅಂತ ಒಂದು ಪ್ರೈವೇಟ್ ಸಂಸ್ಥೆ ಇದೆ, ಇದು ಸಹ ಮುನ್ಸೂಚನೆ ಕೊಟ್ಟಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ 92%± 5% ಆದ್ರೆ ಶೇಕಡ, ಇಲ್ಲಿ ಶೇಕಡ 94%± ಅಂದ್ರೆ ಇಲ್ಲೂ ಬಿಲೋ ನಾರ್ಮಲ್ ಅಥವಾ ವಾಡಿಕೆಗಿಂತ ಕಡಿಮೆ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ನಾವು ನೋಡಿದಾಗ 66% ಡಿಫಿಸಿಟ್ ಅಥವಾ ಬಿಲೋ ನಾರ್ಮಲ್ ಇರ್ತಿತ್ತು. ಈ ಸ್ಕೈಮ್ಯಾಟ್ ಸೂಚನೆ ಪ್ರಕಾರ 70% ನಮ್ಮ ಭಾರತದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಇದಕ್ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ನಾವು 3 ಸ್ಥಿತಿಗಳಿದಾವೆ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಲಾನಿನ ಸ್ಥಿತಿಯಿಂದ ಎಲ್ಲಿನ ಕಡೆಗೆ ಬದಲಾಗ್ತೀರಾ ಅಂತದ್ದು. ಈ ಮುಂಗಾರಲ್ಲಿ ಎಲ್ಲಿನ ಸ್ಥಿತಿ ತಲುಪಿ ಮಳೆ ಕೊರತೆ ಆಗ್ಬೋದು ಮತ್ತೆ ಮುಂಗಾರು ವ್ಯತ್ಯಯ ಆಗ್ಬೋದು ಅನ್ನೋದ್ರು ಇದರಿಂದ ಸೂಚಿಸುತ್ತೆ. ನೀವು ಇನ್ನೊಂದು ಗಮನಿಸ್ಬೋದು, ಏನಪ್ಪಾ ಇವರು ಈ ತರ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಥವಾ ಎಲ್ನಿನ ಈ ತರದ್ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ತಿಳ್ಕೊಳ್ಳೋದಾದ್ರೆ, ನಾವು ಈ ಮೊದಲು ಏನ್ ಮಾಡ್ತಾ ಇದ್ರು, ಭಾರತೀಯ ಹವಾಮಾನ ಇಲಾಖೆ ಒಂದೇ ಸತಿ ನಮ್ಗೆ 4 ತಿಂಗಳು ಮುಂಗಾರಿನ ಮುನ್ಸೂಚನೆಯನ್ನು ಕೊಡ್ತಾ ಇದ್ರು. ಈಗ ವಿಶೇಷವಾಗಿ 23 ಆದ್ಮೇಲೆ ಏನ್ ಮಾಡ್ತಿದ್ದಾರೆ, ಪ್ರತಿ ತಿಂಗಳು ಅಂದ್ರೆ ಮೇ ಕೊನೆಯ ವಾರದಲ್ಲಿ ನೀವು ಒಟ್ಟಾರೆ 4 ತಿಂಗಳ ಜೊತೆಗೆ ಜೂನ್ ತಿಂಗಳಲ್ಲಿ ಹೆಂಗ್ ಮಳೆ ಆಗುತ್ತೆ, ಜುಲೈ ತಿಂಗಳಲ್ಲಿ ಹೆಂಗ್ ಮಳೆ ಆಗುತ್ತೆ, ಅದೇ ರೀತಿ ಆಗಸ್ಟ್ ಅಲ್ಲಿ ಹೆಂಗ್ ಮಳೆ ಆಗುತ್ತೆ ಜುಲೈ ಕೊನೆ ವಾರದಲ್ಲಿ ನೋಡೋದ್ರಿಂದ, ಆಗಸ್ಟ್ ಕೊನೆ ವಾರದಲ್ಲಿ ನೋಡೋದ್ರಿಂದ, ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಮಳೆ ಆಗುತ್ತೆ ಅಂತ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಮುಂಚೆ ಏನ್ ಮಾಡ್ತಿದ್ವಿ, ಕೇವಲ ಒಂದು ಕೆಲವು ವಿಧಾನಗಳನ್ನ ಬಳಸ್ತಾ ಇದ್ವಿ. ಈಗ ಒಂದೇ ವಿಧಾನ ಬಳಸದೆ ಡೈನಾಮಿಕ್ ಮಾಡಲ್ಸ್ ಅಂತ ಬರ್ತವೆ, ಬೇರೆ ಬೇರೆ ಮಾಡಲ್ಸ್ ನ ಕಾಂಬಿನೇಷನ್ ಮಾಡ್ತಾರೆ. ಆಮೇಲೆ ನೀವು ಇತ್ತೀಚೆಗೆ ಕೇಳಿರ್ಬೋದು ಏನದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ಉಪಯೋಗಿಸೋದಿರ್ಬೋದು ಅಥವಾ ಮೆಷಿನ್ ಲರ್ನಿಂಗ್ ಟೂಲ್ಸ್ ಬಳಸೋದಿರ್ಬೋದು, ಇವನ್ನೆಲ್ಲ ಬಳಸಿದಾಗ ಅಕ್ಯುರಸಿ ಜಾಸ್ತಿ ಆಗ್ತಿದೆ ಮತ್ತೆ ತಿಂಗಳು ತಿಂಗಳು ಕೊಡುವಂತ ಅವಕಾಶ ಇದೆ. ಸರಿ, ನಾನು ನಿಮ್ಗೆ ಅಲ್ಲೊಂದು ಪದ ಹೇಳಿದೆ, ಎಲ್ನಿನೋ ಅನ್ನೋ ಒಂದು ಪದ ಇದೆ, ಅದರಿಂದ ನಮ್ಗೆ ಈ ವರ್ಷ ಮುಂಗಾರು ಕಡಿಮೆ ಆಗ್ಬೋದು ವಾಡಿಕೆಗಿಂತ ಅಂತ ಒಂದು ಪದ ಹೇಳಿದೆ. ನಾವು ರೈತರಿಗೆ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ಹೇಳೋದಾದ್ರೆ, ಪೆಸಿಫಿಕ್ ಓಷನ್ ಅಥವಾ ಪೆಸಿಫಿಕ್ ಮಹಾಸಾಗರ ಅಂತ ಒಂದು ಸಾಗರದ ಈ ದಕ್ಷಿಣ ಸ್ಥಾನ ಪಲ್ಲಟ ಎಲ್ನಿನ ನೋಡಿ, ಒಂದು ಈ ದಕ್ಷಿಣ ಸ್ಥಾನ ಪಲ್ಲಟ ಅನ್ನೋ ಒಂದು ವಿಚಾರದಲ್ಲಿ 3 ಭಾಗಗಳಿದಾವೆ. ಒಂದು ಲಾನಿನ ಅಂತ, ಲಾನಿನ ಅಂತಂದ್ರೆ ಅಲ್ಲಿ ತಣ್ಣಗಿರ ಅಂತ ಒಂದು ಭಾಗ. ಎರಡನೇದು ಎಲ್ನಿನ ಅಂತ ಅಂದ್ರೆ ಅಲ್ಲಿ ಬಿಸಿ ಇರ ಅಂತ ಒಂದು ಭಾಗ. ಮೂರನೇದು ನ್ಯೂಟ್ರಲ್ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಈ 3 ಫೇಸ್ ಅಥವಾ 3 ಮುಖಗಳು ಅಥವಾ 3 ಸ್ಟೇಜಸ್ ಇರ್ತವೆ. ಇದು ಎಲ್ಲಪ್ಪ ಈ ಒಂದು ವ್ಯತ್ಯಾಸ ಆಗುತ್ತೆ ಅಂತಂದ್ರೆ,
ಪೆಸಿಫಿಕ್ ಅನ್ನೋ ಒಂದು

ಸಾಗರದಲ್ಲಿ, ಆ ಸಾಗರದ ಹತ್ರ ನಾವು ಏನು ಒಂದು ಈ ಸಮಭಾಜಕ ವೃತ್ತ ಅಂತ ಈಕ್ವೆಟರ್ ಅಂತ ಏನ್ ಕರಿತೀವಿ, ಆ ಈಕ್ವೆಟರ್ ಅನ್ನೋ ಪ್ರದೇಶದಲ್ಲಿ, ಸೆಂಟ್ರಲ್ ಈಕ್ವೆಟರ್ ಅಂತ ಕರೀತಾರೆ, ಆ ಪ್ರದೇಶದಲ್ಲಿ ಈ ಒಂದು ಸಾಗರದ ಮೇಲ್ಮೈ ಟೆಂಪರೇಚರ್, ಉಷ್ಣಾಂಶ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದ್ರ ಮೇಲೆ ಈ ಮೂರು ಮುಖಗಳನ್ನ ಅಥವಾ ಮೂರು ಹಂತಗಳನ್ನ ಇಲ್ಲಿ ಗಮನಿಸೋದು ಏನಪ್ಪಾ ಅಂತಂದ್ರೆ, ಈ ಪೆಸಿಫಿಕ್ ಓಷನ್ ಅಲ್ಲಿ ಒಂದು ಇದನ್ನೇ ಯಾಕಪ್ಪ ತಗೊಂತಾರೆ ಅಂದ್ರೆ, ಭಾರತದ ಮುಂಗಾರ ಮೇಲೆ ಇದ್ರ ಪರಿಣಾಮ ನೇರವಾಗಿರೋದ್ರಿಂದ ಈ ಒಂದು ಭಾಗನ ನಾವು ತಗೊಂತೀವಿ. ಈ ಭಾಗದಲ್ಲಿ ಏನಾಗುತ್ತೆ, ಇಲ್ಲಿ ಮೂರು ಭಾಗನ ಗಮನಿಸ್ಬೋದು. ಒಂದು ಸೆಂಟ್ರಲ್ ಪೆಸಿಫಿಕೇಶನ್ ಅಂದ್ರೆ ಪೆಸಿಫಿಕ್ ಓಷನ್ ಅಂದ್ರೆ ಮಧ್ಯದ ಪೆಸಿಫಿಕ್ ಸಾಗರ, ಇನ್ನೊಂದು ಪೂರ್ವ ಪೆಸಿಫಿಕ್ ಸಾಗರ, ಇನ್ನೊಂದು ಪಶ್ಚಿಮ ಪೆಸಿಫಿಕ್ ಸಾಗರ ಅಂತಿದೆ. ಇಲ್ಲಿ ಒಂದು ಸರ್ಕ್ಯುಲೇಷನ್ ಆಗುತ್ತೆ. ಆ ಸರ್ಕ್ಯುಲೇಷನ್ ಏನಂತ ಕರೀತಾರೆ ಅಂದ್ರೆ ವಾಕರ್ ಸರ್ಕ್ಯುಲೇಷನ್ ಅಂತ. ಅಂದ್ರೆ ವಾಕರ್ ಅನ್ನೊಂದು ವಿಜ್ಞಾನಿ ಹೆಸರು, ಈ ವಿಜ್ಞಾನಿ ಅದನ್ನ ಕಂಡಿಡಿದಿರ್ತಾರೆ. ಇಲ್ಲಿ ಏನಾಗುತ್ತೆ, ಪ್ರಾಕೃತಿ ದತ್ತವಾಗಿ ಈ ಗಾಳಿ ಭಾರತದ ಕಡೆಗೆ ಹೋಗ್ತಾ ಇದೆ. ಸೊ ಈ ರೀತಿ ಭಾರತದ ಕಡೆಗೆ ಗಾಳಿ ನಮ್ಗೆ ಸಾಮಾನ್ಯವಾಗಿ ಟ್ರೇಡ್ ವಿಂಡ್ಸ್ ಹೋದಾಗ ಅಲ್ಲಿ ನಮ್ಗೆ ಬಿಸಿ ಉಷ್ಣಾಂಶ ಆಗುತ್ತೆ. ಉಷ್ಣಾಂಶ ಬಿಸಿ ಆದಾಗ ಹೆಚ್ಚಾದಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಅಂದ್ರೆ ವಾಯುಭಾರ ಅಂತ ಅಥವಾ ವಾಯು ಒತ್ತಡ ಅಥವಾ ವಾಯುಭಾರ ಅಂತ ಏನ್ ಕರಿತೀವಿ ಅದು ಕಡಿಮೆ ಆಗುತ್ತೆ. ಈ ಆಪೋಸಿಟ್ ಕಡೆ ಇಲ್ಲಿ ಕೂಲ್ ಅನ್ನೋ ಒಂದು ಪದ ಕಾಣಿಸ್ತಿದೆ, ಅಂದ್ರೆ ತಣ್ಣನೇ ಪದ. ಅದು ಎಲ್ಲಿದೆಯಪ್ಪ ಅಂತಂದ್ರೆ ಪಶ್ಚಿಮ ಪೆಸಿಫಿಕ್ ಓಷನ್ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಓಷನ್ ಭಾಗದಲ್ಲಿ ಕೂಲ್ ಇದೆ. ಅಲ್ಲಿ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ, ಈ ವಾಯುಭಾರ ಒತ್ತಡ ಜಾಸ್ತಿ ಆಗುತ್ತೆ. ವಾಯುಭಾರ ಒತ್ತಡ ಯಾವಾಗ್ಲೂ ಜಾಸ್ತಿ ಇರೋ ಕಡೆಯಿಂದ ಕಡಿಮೆಗೆ ಹೋಗುತ್ತೆ. ಆ ಕಡಿಮೆಗೆ ಹೋದಾಗ ನಮಗೇನಾಗುತ್ತೆ, ಭಾರತದಲ್ಲಿ ಮಳೆ ಆಗುತ್ತೆ. ಇದು ಯಾವಾಗ, ಈ ಉಷ್ಣಾಂಶ ನ್ಯೂಟ್ರಲ್ ಇದ್ದಾಗ. ಅವಾಗ್ಲೇ ಅದು ನ್ಯೂಟ್ರಲ್ ಇದ್ದಾಗ, ಅದು ಯಾರಿಗೂ ಸಪೋರ್ಟ್ ಮಾಡದೇ ಇದ್ದಾಗ ನಮಗೆ ಮುಂಗಾರಲ್ಲಿ ಮಳೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ವರ್ಷ ನಮಗೆ ವಾಡಿಕೆಗಿಂತ ಕಡಿಮೆ ಮಳೆ ಯಾಕಪ್ಪ ಇದೆ ಅಂದ್ರೆ, ಇಲ್ಲಿ ಗೊತ್ತಾಗುತ್ತೆ ಎಲ್ನೀನೋ ಪರಿಸ್ಥಿತಿ. ಇಲ್ಲಿ ವೆಸ್ಟರ್ನ್ ಪೆಸಿಫಿಕ್ ಕಡೆ ಕೂಲ್ ಇದೆ, ಈಸ್ಟರ್ನ್ ಪೆಸಿಫಿಕ್ ಕಡೆ ವಾರ್ಮ್ ಇದೆ. ಅವಾಗ್ಲೇ ಉಲ್ಟಾ ಇತ್ತು, ಪೂರ್ವ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಕಡೆ ಕೂಲ್ ಇತ್ತು, ಈ ಕಡೆ ವಾರ್ಮ್ ಇತ್ತು. ಸೊ ಇಲ್ಲಿ ಏನಾಗುತ್ತೆ, ನಾವು ಯಾವ ದಿಕ್ಕಲ್ಲಿ ಗಾಳಿ ಬೀಸ್ಬೇಕು ಅದು ರಿವರ್ಸ್ ಆಗುತ್ತೆ. ಅಂದ್ರೆ ವಾಯುಭಾರ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಕೂಲ್ ಇರೋ ಕಡೆ ಜಾಸ್ತಿ ವಾಯುಭಾರ ಆಗುತ್ತೆ, ಹೆವಿ ಇರೋ ಕಡೆ ಕಡಿಮೆ ವಾಯುಭಾರ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, ಗಾಳಿ ವಿರುದ್ಧ ದಿಕ್ಕಲ್ಲಿ ಬೀಸುತ್ತೆ. ಗಾಳಿ ಅವಾಗ್ಲೇ ನಮ್ಮ ಭಾರತ ದೇಶದ ಕಡೆ ಹೋಗ್ತಾ ಇತ್ತು, ಈಗ ನಮ್ಮ ಈ ಕಡೆ ಈ ಅಮೆರಿಕ ಅಥವಾ ಇನ್ನೊಂದ್ ಕಡೆ ಆಪೋಸಿಟ್ ಕಡೆ ಹೋಗ್ತಿದೆ. ಇಷ್ಟೇ ಗಮನಿಸ್ ಬರುತ್ತಿರೋದು. ಈ ಒಂದು ಪರಿಸ್ಥಿತಿ ಈ ವರ್ಷ ನಮ್ಮ ಪೆಸಿಫಿಕ್ ಸಾಗರದಲ್ಲಿ ಉದ್ಭವ ಆಗ್ತಿರೋದ್ರಿಂದ ನಮ್ಮ ಭಾರತದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಆಗುತ್ತೆ ಅನ್ನೋದನ್ನ ನಮ್ಮ ಏನು ಒಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರೈತರಿಗೆ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ನಮಗೆ ಈ ವಾತಾವರಣ, ಸಮುದ್ರದ ಮೇಲ್ಮೈ ಟೆಂಪರೇಚರು ಪೆಸಿಫಿಕ್ ಸಾಗರದಲ್ಲಿ ವ್ಯತ್ಯಾಸ ಆಗ್ತಿರೋದ್ರಿಂದ ನಮಗೆ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಬರೋ ಸಾಧ್ಯತೆ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇದು ಇನ್ನೊಂದು ಮುಖ, ಲಾನಿನ ಇದ್ದಾಗ ಇಲ್ಲಿ ಸಹ ನಮಗೆ ಮಳೆ ಆಗುವ ಸಾಧ್ಯತೆ ಇರುತ್ತೆ. ನ್ಯೂಟ್ರಲ್ ಲಾನಿನ ಇದ್ದಾಗ ನಮಗೆ ಮುಂಗಾರಿಗೆ ಸಪೋರ್ಟ್ ಮಾಡುತ್ತೆ, ಆದ್ರೆ ಎಲ್ಲಿನೋ ಕಂಡೀಷನ್ ಇದ್ದಾಗ ಅದು ನಮಗೆ ಸಪೋರ್ಟ್ ಮಾಡೋದಿಲ್ಲ, ಮಳೆ ಕಡಿಮೆ ಆಗುತ್ತೆ. ನೀವು ಪತ್ರಿಕೆಗಳಲ್ಲಿ ಅಥವಾ ಟಿವಿಗಳಲ್ಲಿ ಈ ವರ್ಷ ಸೂಪರ್ ಎಲ್ನಿನೋ ಅಂತ ಯಾರು ಎದುರು ಅವಶ್ಯಕತೆ ಇಲ್ಲ. ಸೂಪರ್ ಎಲ್ನಿನೋ ಅಂದ್ರೆ ನಮ್ಗೆ ವಾಡಿಕೆಗಿಂತ ಮಳೆ ಕಡಿಮೆ ಆಗತ್ತೆ ಹೊರತು ಮಳೆನೇ ಆಗಲ್ಲ ಅಂತಲ್ಲ. ಕೆಲವು ಪ್ರದೇಶ ಅಂದ್ರೆ ನಮ್ಮ ಭಾಗಗಳಲ್ಲಿ ಮಳೆ ಕಡಿಮೆ ಆಗುತ್ತೆ, ನಮ್ಮ ಆಪುರ ಅಂದ್ರೆ ಬೇರೆ ದೇಶಗಳಲ್ಲಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದನ್ನ ನಮ್ಗೆ ಅನುಕೂಲ ಮಾಡುತ್ತೆ, ಎಲ್ನಿನೋ ಸ್ಥಿತಿ ನಮ್ಗೆ ಅನುಕೂಲ ಮಾಡೋದಿಲ್ಲ. ಇನ್ನೊಂದು ವಿಚಾರ, ಬರೀ ಇಷ್ಟೇ ನಮ್ಗೆ ಹೆಲ್ಪ್ ಮಾಡೋದಿಲ್ಲ ನಮ್ಮ ಭಾರತೀಯ ಹವಾಮಾನ ಅಥವಾ ಭಾರತೀಯ ಮುಂಗಾರಿಗೆ. ಕೇವಲ ಪೆಸಿಫಿಕ್ ಸಾಗರದಲ್ಲಿ ಇರುವಂತ ಏನು ಈ ಎಲ್ನಿನೋ ಸ್ಥಿತಿ ಅಷ್ಟೇ ನಮಗೆ ವ್ಯತ್ಯಾಸ ಮಾಡೋದಿಲ್ಲ. ನಮ್ಗೆ ಒಂದು ಅದೃಷ್ಟ ಅಂತಂದ್ರೆ ಮ್ಯಾಸ್ಕರೈನ್ ಹೈ ಅಂತ, ಈ ತರ ಇಂಡಿಯಾ ಸುತ್ತು ಒಂದು 8 ಜಾಗಗಳಲ್ಲಿ ನಮಗೆ ಮಳೆ ಬರೋದಕ್ಕೆ ಅವಕಾಶ ಇದೆ. ಇದಕ್ಕೆ ಹೆಂಗ್ ಅವಕಾಶ ಇದೆ ಅಂತಂದ್ರೆ, ಇಲ್ಲಿ ನೀವು ಇದ್ರ ನೋಡಿದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಈ ನಮ್ಮ ಅರಬ್ಬಿ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿ ಸೇರಂತ ಜಾಗ ಅಥವಾ ನಾವು ಏನ್ ಕನ್ಯಾಕುಮಾರಿ ಅಂತೀವೋ ಅದನ್ನ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರೀತಾರೆ. ಇಂಡಿಯನ್ ಓಷನ್ ಡೈಪೋಲ್ ಅಲ್ಲಿ ಅಲ್ಲಿ ಒಂದು ಏನು ಈ ಮೇಲ್ಮೈ ಟೆಂಪರೇಚರ್ ಉಷ್ಣಾಂಶ ಅಂದ್ರೆ ಸಾಗರದ ಉಷ್ಣಾಂಶ ವ್ಯತ್ಯಾಸ ಇಂಪಾರ್ಟೆಂಟ್ ಆಗುತ್ತೆ. ಈ ಸತಿ ನಮ್ಗೆ ಇಲ್ಲಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ.
ಇದು ಪಾಸಿಟಿವ್ ಆದ್ರೆ

ನಾವೇನ್ ಅವಾಗಲೇ ಎಲ್ನಿನ ಅಂತ ಹೇಳಿದ್ರು ಅದರಿಂದ ಆದಂತ ಎಫೆಕ್ಟ್ನ ಈ ಪಾಸಿಟಿವ್ ಎಫೆಕ್ಟ್ ಕಡಿಮೆ ಅಂತ ಮಾಡೋ ಸಾಧ್ಯತೆ ಇರುತ್ತೆ. ಯಾಕೆ ಇದನ್ನ ಹೇಳ್ತೀನಪ್ಪ ಅಂತಂದ್ರೆ, ಹಿಂದೆ ಎಷ್ಟೋ ವರ್ಷಗಳಲ್ಲಿ ಎಲ್ಲಿನ ಸ್ಥಿತಿ ಇದ್ದಾಗ ಈ ಒಂದು ಏನು ಬಂಗಾಳ ಕೊಲ್ಲಿ ಮತ್ತು ಕನ್ಯಾಕುಮಾರಿ ಪ್ರದೇಶ ಐತೆ, ಆ ಪ್ರದೇಶಕ್ಕೆ ನಮ್ಗಲ್ಲಿ ಬರುವಂತ ವ್ಯತ್ಯಾಸದಿಂದ ನಮ್ಗೆ ಇಲ್ಲಾಗಂತ ತೊಂದರೆಗಳನ್ನ ಕಡಿಮೆ ಮಾಡಿದೆ. ಆ ಉದ್ದೇಶದಿಂದ ನಾವು ಯಾರು ಎದುರು ಅವಶ್ಯಕತೆ ಇಲ್ಲ, ಸಾಮಾನ್ಯ ಮಳೆ ಬೀಳ್ಬೋದು, ಇಲ್ಲ ಅಂದ್ರೆ ನಮ್ಗೆ ಒಂದು 80 ಅಂದ್ರೆ ಬಿಲೋ ನಾರ್ಮಲ್ ಅಂದ್ರೆ ನಿಯರ್ ಒಂದು 800 ಮಿಲಿಮೀಟರ್ ಅಷ್ಟು ಈ ಏನು ನಾವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆನ ಪಡಿಬಹುದು. ಇದು ನಮ್ಮ ಅದೇ ನಾನು ಏನ್ ಕನ್ಯಾಕುಮಾರಿ ಅನ್ನೋ ಭಾಗ ಹೇಳಿದ್ನಲ್ಲ ಅಲ್ಲಿ ಪಾಸಿಟಿವ್ ಆಗ್ತಿದೆ ಅಂತ ತೋರಿಸೋದಕ್ಕೆ. ಮುಂದಕ್ಕೆ ಹೋಗ್ಲಿ, ಸರಿ ಆಯ್ತು ಸರ್. ಎಲ್ನಿನ ಎಫೆಕ್ಟ್ ಇದ್ದಾಗ ಅಥವಾ ಲಾನಿನ ಎಫೆಕ್ಟ್ ಇದ್ದಾಗ ಅಥವಾ ಅದ್ ನ್ಯೂಟ್ರಲ್ ಇದ್ದಾಗ ನಮ್ಮ ಕರ್ನಾಟಕದ ಮಳೆಯ ಚಿತ್ರಣ ಹೇಗಾಗಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಇದರಿಂದ ಯಾರು ಎದುರು ಅವಶ್ಯಕತೆ ಇಲ್ಲ. ಇಲ್ಲಿ 2023 ಅಂದ್ರೆ ಕಳೆದ ಒಂದು 3 ವರ್ಷದ ಹಿಂದ್ಗಡೆ ಎಲ್ಲಿನ ಸ್ಥಿತಿ ಇತ್ತು, ಇವತ್ತೇನ್ ನಾವು ಆ ಪರಿಸ್ಥಿತಿ ಹೇಳ್ತಾ ಇದೀವೋ ಅದೇ ಸ್ಥಿತಿ ಇದ್ದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಸುಮಾರು 223 ತಾಲೂಕು ನನಗೆ ಜ್ಞಾಪಕ ಇದ್ದಂಗೆ, ಅಂದ್ರೆ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ಡಿಫಿಸಿಟ್ ಅಂದ್ರೆ ಕೊರತೆ ಆಗಿದೆ. ಆ ವರ್ಷ ಎಲ್ನಿನ ವರ್ಷ ಇದ್ದಾಗ ಮಳೆಯ ಪ್ರಮಾಣ ಕೊರತೆ ಆಗಿದೆ. 2024 ಈ ಒಂದು ಲಾನಿನ ಸ್ಥಿತಿಗೆ ಬರುತ್ತೆ, ಅಂದ್ರೆ ಇನ್ನೊಂದು ಸ್ಥಿತಿಗೆ ಬರುತ್ತೆ. ಆ ಸ್ಥಿತಿ ನಮ್ಗೆ ಯಾವಾಗಲೂ ಅನುಕೂಲ ಮಾಡುತ್ತೆ. ನೀವು ಗಮನಿಸ್ಬೋದು ಇಲ್ಲಿ ಯಾವುದೇ ಮ್ಯಾಪ್ ಅಲ್ಲಿ ರೆಡ್ ಕಲರ್ ತಾಲೂಕಿಲ್ಲ, ಅಂದ್ರೆ ಆ ವರ್ಷ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಕ್ಸಸ್ ಅಥವಾ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಅದೇ ರೀತಿ ನೀವು 2025 ಗಮನಿಸಿದ್ರೆ 2025 ಏನಾಯ್ತು, ಈ ಪೋರ್ಷನ್ ನ್ಯೂಟ್ರಲ್ ಆಗುತ್ತೆ. ನ್ಯೂಟ್ರಲ್ ಅಂತಂದ್ರೆ ಲಾನಿನ ಸ್ಥಿತಿಗೂ ಇರೋದಿಲ್ಲ, ಎಲ್ಲಿನ ಸ್ಥಿತಿಯಲ್ಲಿರಲ್ಲ. ಆ ಕಂಡೀಷನ್ ಸಹ ನಾವು ಈ ಚಾಮರಾಜನಗರ ಅಥವಾ ಯಾವ್ದೋ ಒಂದು ಜಿಲ್ಲೆ ಬಿಟ್ರೆ ಉಳಿದ ಎಲ್ಲಾ ಜಿಲ್ಲೆಗಳನ್ನು ನಾರ್ಮಲ್ ವಾಡಿಕೆ ಅಥವಾ ಹೆಚ್ಚು ಮಳೆನ ಪಡೆದಿದ್ದೀವಿ. ಆದ್ರೆ 2026 ಇಲ್ಲಿ ಏನ್ ಹೇಳ್ತಾರೆ, ಸೊ ನಮಗೇನಾಗುತ್ತೆ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ, ಅದಾದ್ಮೇಲೆ ಮಾರ್ಚ್ ಏಪ್ರಿಲ್ ಮೇ ಕೊಟ್ಟಿದ್ದಾರೆ, ಅದಾದ್ಮೇಲೆ ಏಪ್ರಿಲ್ ಮೇ ಜೂನ್ ಇದೇ ರೀತಿ ಕೊಟ್ಟಾಗ ಈ ರೆಡ್ಡಿನ ಅಂಶ ಮೇ ಆದ್ಮೇಲೆ ಜಾಸ್ತಿ ಆಗ್ತಿದೆ, ಜೂನ್ ಜುಲೈ ಅಲ್ಲಿ ಜಾಸ್ತಿ ಆಗ್ತಿದೆ. ಅದೇ ರೀತಿ ನೀವು ಮುಂದಕ್ಕೆ ಹೋಗ್ತಿದ್ರೆ ಈ ವರ್ಷ ಕೊನೆಯಲ್ಲಿ ಇನ್ನ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ ಈ ರೀತಿ ಇದ್ದಾಗ ನಮ್ಗೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಎಲ್ಲೇನೋ ಪರಿಸ್ಥಿತಿ ಇರುತ್ತೆ ಅನ್ನೋದು ಒಂದು ವಾಡಿಕೆ ಅಥವಾ ಒಂದು ಫೋರ್ಕ್ಯಾಸ್ಟ್ ಮುನ್ಸೂಚನೆ ಕೊಡುವಂಥದ್ದು. ಜೊತೆಗೆ ಈ ಮೇ ಕೊನೆ ವಾರದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಮತ್ತೆ ಒಂದು ಮುನ್ಸೂಚನೆ ಕೊಡುತ್ತೆ ಅಂದ್ರೆ ವ್ಯಾಲಿಡೇಟ್ ಮಾಡ್ತಾರೆ, ಅಂದ್ರೆ ಆ ಕಳೆದ ವರ್ಷಗಳಿಂದ ಅಥವಾ ಕಳೆದ ತಿಂಗಳುಗಳಿಂದ ಏನ್ ಮುನ್ಸೂಚನೆ ಕೊಟ್ಟಿರ್ತಾರೋ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಅಂತೇಳಿ ಕೊಡ್ತಾರೆ. ಸೊ ನಾವೆಲ್ಲ ಅನ್ಕೊಂಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿನ ಪರಿಸ್ಥಿತಿಯಿಂದ ಈ ವರ್ಷ ನಮ್ಗೆ ವಾಡಿಕೆಗಿಂತ ಕಡಿಮೆ ಮಳೆ ಆಗ್ಬೋದು. ಇದೇ ರೀತಿ ಅಲ್ಲಿ ನಾವು ಕನ್ಯಾಕುಮಾರಿ ಅನ್ನೋ ಭಾಗ ಅಥವಾ ಇಂಡಿಯನ್ ಓಷನ್ ಡೈಪೋಲ್ ಅಂತ ಏನ್ ಹೇಳ್ತೀವಿ ಆ ಭಾಗದಿಂದ ಇಲ್ಲಾಗಂತ ವ್ಯತ್ಯಾಸ ಸರಿದೂಗಿಸೋದಕ್ಕೂ ಅವಕಾಶ ಇರುತ್ತೆ. ಆಶಾವಾದಿಗಳಾಗಿರೋಣ, ಒಳ್ಳೆ ಮಳೆ ಬೀಳುತ್ತೆ ಅಂತ ಆಶಯ ಇಟ್ಕೊಳ್ಳೋಣ. ಸರಿ, ಈ ತರ ಪರಿಸ್ಥಿತಿ ಇದ್ದಾಗ ನಾವು ಕೃಷಿನ ಯಾವಾಗ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಆಮೇಲೆ ನಾವು ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಬಗ್ಗೆ ಹೋಗೋಣ. ಸೊ ಈ ಎಲ್ಲಿನ ಪರಿಣಾಮ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ನೈಸರ್ಗಿಕ ವಿಕೋಪಗಳು ಜಾಸ್ತಿ ಆಗ್ತವೆ. ಏನು ನೈಸರ್ಗಿಕ ವಿಕೋಪಗಳು ಅಂದ್ರೆ, ಕೆಲವು ಭಾಗಗಳಲ್ಲಿ ಬರಗಾಲ ಬರ್ಬೋದು, ಕೆಲವು ಭಾಗಗಳಲ್ಲಿ ನೆರೆ ಬರ್ಬೋದು, ಅದೇ ರೀತಿ ಉಷ್ಣಾಂಶ ವ್ಯತ್ಯಯ ಆಗುತ್ತೆ. ಏನಾದ್ರೂ ನಮ್ಗೆ ನೋಡಿ, ಈ ವರ್ಷ ನಮ್ಗೆ ಸುಮಾರು ಕಡೆ ಈ ಬಿಸಿ ಗಾಳಿ ಪ್ರಾಬ್ಲಮ್ ಇತ್ತು. ಇವನ್ ಬೆಂಗಳೂರಂತ ಜಾಗದಲ್ಲೂ ಉಷ್ಣಾಂಶ ಜಾಸ್ತಿ ಆಗ್ತಿತ್ತು. ದೇವ್ರ ದಯದಿಂದ ಕಳೆದ ಒಂದು 2-3 ಅಥವಾ ಕೆಲವು ಭಾಗಗಳಲ್ಲಿ ಒಂದು ವಾರದಿಂದ ಮಳೆ ಆಗೋದ್ರಿಂದ ನಮ್ಗೆ ಈ ಉಷ್ಣಾಂಶ ತಗ್ಗುತ್ತಿದೆ. ಈ ಉಷ್ಣಾಂಶದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಈ ನಾನು ಅವಾಗಲೇ ಹೇಳಿದಂಗೆ ಮಳೆಯಲ್ಲಿ ವ್ಯತ್ಯಯ ಅಂದ್ರೆ ಬರ ಬರ್ಬೋದು, ನೆರೆ ಬರ್ಬೋದು, ಅಥವಾ ಒಂದೇ ಸತಿ ಜಾಸ್ತಿ ಮಳೆ ಬರ್ಬೋದು ಅಥವಾ ಕಡಿಮೆ ಆಗ್ಬೋದು. ಇದ್ರ ಜೊತೆಗೆ ನೀವು ಗಮನಿಸ್ಬೋದು ನೋಡ್ರಿ, ಒಂದ್ 3-4 ಹಿಂದೆ ನೋಡಿದ್ರೆ ನೀವು ಈ ಉತ್ತರ ಪ್ರದೇಶ ಭಾಗದಲ್ಲಿ ಜಾಸ್ತಿ ಮಳೆ ಆಯ್ತು, ಗಾಳಿನಲ್ಲಿ ಮನುಷ್ಯನೆಲ್ಲ ಹೊತ್ಕೊಂಡು ಹೋಯ್ತು ಅಂತ ನೋಡಿರ್ಬೋದು. ಅದೇ ಟೈಮಲ್ಲಿ ನಮ್ಮಲ್ಲಿ ಬಿಸಿ ಯಾವಾಗ ಜಾಸ್ತಿ ಇರ್ತಿತ್ತು, ನಮ್ಗೆ ಬರ್ತಾ ಇದೆ, ಆ ಬೇರೆ ಪ್ರದೇಶಗಳಲ್ಲಿ ಈ ಬಿಸಿ ಗಾಳಿಯ ಇದು ಜಾಸ್ತಿ ಆಗಿದೆ. ಸೊ ಈ ತರದ ಸಂದರ್ಭಗಳು ಈ ಒಂದು ಎಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಈಗ ನಾವು ಈ ತರ ಮುನ್ಸೂಚನೆ ಇದ್ದಾಗ ನಾವ್ ಯಾವ ರೀತಿ ತಯಾರಾಗ್ಬೇಕಪ್ಪ, ಮೊದಲನೇದಾಗಿ ನೋಡಿ ಈ ಕಡಿಮೆ ಅವಧಿ ಇದೆ, ನಮ್ಗಿರೋ ಅವಧಿನಲ್ಲಿ ನಾವು ಯಾವ ರೀತಿ ತಯಾರಾಗ್ಬೇಕು, ಯಾವತ್ತು ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಡ್ಬೇಕು,

ಇದು ಎಲ್ಲಿನ ಬಂದಿದೆ, ಬಂದಿರೋ ಪರಿಸ್ಥಿತಿಯಲ್ಲಿ ಒತ್ಕೊಡೋದಲ್ಲ, ಇದು ನಿರಂತರವಾಗಿ ನಡಿಬೇಕು. ನಿಮ್ಗೆ ಯಾವ ಮಳೆ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ, ನಾವು ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು. ಈ ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕ ಏನಪ್ಪ ಅಂತಂದ್ರೆ, ಮಣ್ಣಿನಲ್ಲಿ ಸಾವಯವ ಅಂಶನ ಜಾಸ್ತಿ ಇದೆ ಕೊಡ್ಬೇಕು. ಮಣ್ಣಿನಲ್ಲಿ ಎಷ್ಟು ಜಾಸ್ತಿ ಸಾವಯವ ಅಂಶ ಕೊಡ್ತೀವೋ ಅಂದ್ರೆ, ಸಾವಯವ ಅಂಶ ಅಂದ್ರೆ ಇಷ್ಟೇ, ನಾವು ತಿಪ್ಪೆ ಗೊಬ್ಬರ ಹಾಕೋದಿರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು.

ಈ ತರ ಮಳೆಯಲ್ಲಿ ವ್ಯತ್ಯಾಸ ಆದ್ರೂ ಬೆಳೆ ತಡೆದಿಟ್ಕೊಳಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನಾವ್ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಇಂಥ ಸಂದರ್ಭಗಳಲ್ಲಿ ತಯಾರಿ ಹೆಂಗಿರ್ಬೇಕು ಅಂತಂದ್ರೆ, ಮೊದಲನೇದು ಬೆಳೆಗಳ ಆಯ್ಕೆ. ಯಾವ ಬೆಳೆಗಳು ಕಡಿಮೆ ನೀರು ಕೇಳುತ್ತೆ ಮತ್ತು ಯಾವ ತಳಿಗಳು ಮಧ್ಯಮ ಅವಧಿ ಮತ್ತೆ ಕಡಿಮೆ ಅವಧಿ ಇರುತ್ತೆ. ಈಗ ರಾಗಿ ಅಂತ ಇಟ್ಕೊಂಡ್ರು 110-115 ದಿವಸಕ್ಕೆ ಅಥವಾ 110 ದಿವಸಕ್ಕೆ ಬರುವಂತ ತಳಿಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡುವಂಥದ್ದು, ಆ ತಳಿಗಳಿಗೆ ಉತ್ತೇಜನ ಕೊಡುವಂಥದ್ದು. ಜೊತೆಗೆ ಇಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭ ಇರಲಿ, ಒಂದೇ ಬೆಳೆ ಬೆಳೆದಿರಾ ಅಥವಾ ಏಕ ಬೆಳೆ ಬೆಳೆದಿರಾ, ನಾವು ಯಾವಾಗ್ಲೂ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗೆ ಆದ್ಯತೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ, ಒಂದು ತೊಂದರೆ ಆದ್ರೂ ಇನ್ನೊಂದು ಬೆಳೆ ನಿಲ್ಲ ಶಕ್ತಿ ಇರುತ್ತೆ, ಮತ್ತೆ ಎರಡು ಬೆಳೆಗಳು ಇದ್ದಾಗ ಅದರ ಅವಧಿ ಬೇರೆ ಬೇರೆ ಇರುತ್ತೆ, ಅದರ ಬೇರುಗಳು ಬೇರೆ ಬೇರೆ ಇರುತ್ತೆ, ಅದರ ಜೀವನ ಚಕ್ರ ಬೇರೆ ಬೇರೆ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಸಿಗುವಂತ ಮಣ್ಣು ಮತ್ತೆ ನೀರಿನ ಸರಿಯಾದ ಸದ್ಬಳಕೆ ಆಗುತ್ತೆ ಅಥವಾ ಪೋಷಕಾಂಶಗಳ ಸದ್ಬಳಕೆ ಆಗುತ್ತೆ. ಜೊತೆಗೆ ಕಡಿಮೆ ನೀರು ಬಳಕೆ ಅಂದ್ರೆ ನಾವೇನಪ್ಪಾ ಅಂತಂದ್ರೆ, ಇದನ್ನ ಈ ವರ್ಷ ಅನುಸರಿಸದ ಅಂದ್ರೆ ನಿರಂತರವಾಗಿ ಯಾವುದು ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ನೀರು ಕೊಡಬೇಕು, ಎಷ್ಟು ದಿನಗಳ ಅಂತರದಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಯಾವ ರೀತಿ ನೀರು ಕೊಡಬೇಕು ಅನ್ನೋದ್ರ ಆಧಾರದ ಮೇಲೆ ಯಾವ ಪದ್ಧತಿಯಿಂದ ನೀರು ಕೊಡಬೇಕು ನೋಡಿ, ತಮ್ಗೆಲ್ಲ ಗೊತ್ತಿರ್ಬೋದು ಹನಿ ನೀರಾವರಿ ಪದ್ಧತಿ ಬೆಸ್ಟ್ ಮೆಥಡ್. ಇಲ್ಲಿ ನಾವು ನೀರಿನ ಎಫಿಷಿಯನ್ಸಿ ಜಾಸ್ತಿ ಮಾಡ್ಬೋದು, ನೀರಿನ ಬಳಕೆಯನ್ನ ಕಡಿಮೆ ಮಾಡ್ಬೋದು, ಜೊತೆಗೆ ಒಂದು ನೀರು ಕೊಡೋದಕ್ಕೂ ಇನ್ನೊಂದು ನೀರದಕ್ಕೂ ಕೊಡೋದಕ್ಕೂ ಅಂತರಗಳನ್ನ ಹೆಚ್ಚು ಮಾಡ್ಬೋದು, ಇರೋ ನೀರಲ್ಲಿ ಬೆಳೆ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ರೈತ ಬಾಂಧವರು ಇನ್ನೊಂದು ಇಂಥ ಸಂದರ್ಭಗಳಲ್ಲಿ ಕಡಿಮೆ ಮಳೆ ಬೀಳೋ ಸಂದರ್ಭಗಳಲ್ಲಿ ಒಂದು ವಿಚಾರನ ಗಮನಿಸ್ಬೇಕು. ಸಾಮಾನ್ಯವಾಗಿ ನಾವು ಬೆಳೆಗಳಿಗೆ ಸಾರಜನಕ ಮತ್ತೆ ರಂಜಕನ ಯಾವಾಗ್ಲೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದನ್ನ ಉತ್ತೇಜನ ಕೊಟ್ಟು ಬಳಸ್ತೀವಿ ಕೂಡ. ಆದ್ರೆ ರೈತರು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಈ ಪೊಟಾಷನ ಅಂಶನ ಬೆಳೆಗಳಿಗೆ ಕೊಡೋದು ಕಡಿಮೆ ಮಾಡ್ತೀವಿ ಅಥವಾ ಶಿಫಾರಸು ಏನ್ ಮಾಡಿರ್ತಾರೆ ಅದನ್ನ ಕೊಡಕ್ ಹೋಗೋದಿಲ್ಲ. ನಾವು ಯಥೇಚ್ಛವಾಗಿ ಸಾರಜನಕ ಅಥವಾ ರಂಜಕ ಇರಂತಂದ್ರೆ ಯೂರಿಯಾ ಹಾಕ್ಬಿಡ್ತೀವಿ ಇಲ್ಲ DAP ಹಾಕ್ತಿವಿ. ಇಂಥ ಸಂದರ್ಭಗಳಲ್ಲಿ ಪೊಟಾಷಿಯಂ ಅನ್ನೋ ಅಂಶನ ಸರಿಯಾಗಿ ಅಥವಾ ಸಮತೋಲನ ನಿರ್ವಹಣೆ ಮಾಡಿದಾಗ ಆ ಬೆಳೆ ಈ ಬರ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುತ್ತೆ, ರೋಗ ಕೀಟ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುತ್ತೆ, ಮತ್ತೆ ಇಂಥ ಸಂದರ್ಭಗಳಲ್ಲಿ ತಡೆದಿಲ್ಲ ಅಂತ ಶಕ್ತಿ ಸಹ ನೀವು ಗಮನಿಸ್ಬೋದು. ಇದ್ರ ಜೊತೆಗೆ ರೈತರು ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಅಂದ್ರೆ ಉತ್ತಮ ಕೃಷಿ ಪದ್ಧತಿಗಳು ಅಂದ್ರೆ ನಾವು ಭೂಮಿ ಸಿದ್ಧತೆಯಿಂದ ಹಿಡಿದು ಬಿತ್ತನೆ ವಿಧಾನ ಇರ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ, ನಾನು ನಿಮ್ಗೆ ಅವಲೇ ಹೇಳ್ತಾ ಇದ್ದೆ ಸರಿಯಾದ ಪದ್ಧತಿ ಅಂದ್ರೆ ಯಾವ ನಾವು ನೀರ್ ಹಾಯಿಸ್ಬೇಕು, ಮುಂಚೆ ಎಲ್ಲ ಸಾಡೆ ಹೊಡಿತಿದ್ರು ಅಥವಾ ನೀರ್ ಹರಿಯಕ್ ಬಿಟ್ಬಿಡ್ತಿದ್ರು ಅಥವಾ ಜಾಸ್ತಿ ಹರಿದೋಗೋ ತರ ನೋಡ್ಕೊಂತಿದ್ವಿ. ಈಗ ನಾವು ಬೆಳೆಗಳ ಆಧಾರದ ಮೇಲೆ ಅಂದ್ರೆ ನಾವೇನು ರಿಡ್ಜಸ್ ಅಂಡ್ ಫಾಲೋ ಮೆಥಡ್ ಇರ್ಬೋದು ಅಥವಾ ಹನಿ ನೀರಾವರಿ ಇರ್ಬೋದು ಅಥವಾ ತುಂತುರು ನೀರಾವರಿ ಇರ್ಬೋದು ಈ ತರ, ಆಮೇಲೆ ಯಾವ ಸಂದರ್ಭಕ್ಕೆ ಬೇಕು ಅಂತ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನೀರು ಕೊಟ್ಟಾಗ ಬೆಳೆಗಳು ಒಳ್ಳೆ ಇಳುವರಿ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ನಿಮಗೆ ಒಂದು ವಿಚಾರ ಹೇಳಕ್ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನೀರು ಎಲ್ಲ ಹಂತಗಳಲ್ಲೂ ಬೇಕಿರಲ್ಲ, ಕೆಲವೊಂದು ಕ್ರಿಟಿಕಲ್ ಸ್ಟೇಜ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಸಮಯದಲ್ಲಿ ನಾವು ನೀರು ಕೊಡಲಿಲ್ಲ ಅಂತಂದ್ರೆ ಇಳುವರಿ ಮೇಲೆ ನೇರ ಪರಿಣಾಮ ಬೀಳಂತ ಹಂತಗಳಿರ್ತವೆ. ಈಗ ಉದಾಹರಣೆಗೆ ಮುಸ್ಕಿನ ಜೋಳ ತಗೊಳ್ರಿ. ಮುಸ್ಕಿನ ಜೋಳದಲ್ಲಿ ನಮ್ಗೆ ಮೇಲೆ ಸೂಳಂಗಿ ಹೊಡೆಯುತ್ತೆ, ಮತ್ತೆ ಕೆನೆನಲ್ಲಿ ನಾವು ಸಿಲ್ಕ್ ಅಂತೀವಿ ಅದು ಹೊಡೆಯುತ್ತೆ, ರೇಷ್ಮೆ ಅಂತೀವಿ. ಆ ಸಂದರ್ಭಗಳಲ್ಲೇ ನಾವು ನೀರು ಕೊಟ್ರೆ ನೀವು ಅಟ್ಲೀಸ್ಟ್ 80 ರೂಪಾಯಿ ಭಾಗ ಅಷ್ಟು ಇಳುವರಿನ ಪಡಿಬಹುದು. ಸಪೋಸ್ ನೀವು ಆ ಟೈಮ್ಗಳಲ್ಲಿ ನೀರು ಕೊಡೋದು, ಇನ್ನು ಉಳಿದ ಟೈಮಲ್ಲಿ ಬೇರೆ ಟೈಮಲ್ಲಿ ನೀರು ಕೊಟ್ರು ರೂಪಾಯಲ್ಲಿ 80 ಪೈಸಾ ಭಾಗ ಅಷ್ಟು ನಾವು ಬೆಳೆ ಪಡೆಯೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನಾವು ಈ ಒಂದು ಸಂದರ್ಭಗಳಲ್ಲಿ ನಾವು ಸರಿಯಾದ ಸಮಯಕ್ಕೆ ಕೊಯ್ಲಿರ್ಬೋದು, ಸಂಗ್ರಹಣೆ ಇರ್ಬೋದು, ಒಕ್ಕಣೆ ಇರ್ಬೋದು, ಕಟಾವು, ಈ ತರದ ಎಲ್ಲಾ ವಿಚಾರಗಳನ್ನು ಮನದಲ್ಲಿ ಇಟ್ಕೊಂಡು ಆ ಒಂದು ನಾವು ಒಂದು ಉತ್ತಮ ಕೃಷಿ ಪದ್ಧತಿಗಳು ಅಂತೀವಿ. ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ವಿಧಾನ, ಸರಿಯಾದ ಪ್ರಮಾಣ ಮತ್ತೆ ಶಿಫಾರಸಿನ ಮೇರೆಗೆ ಮಾಡಿದ್ದೆ ಆದ್ರೆ ಇದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ನಿಮ್ಗೆ ಅವಲೇ ಹೇಳ್ತಾ ಇದ್ದೆ, ಒಂದೇ ಬೆಳೆ ಪದ್ಧತಿ ಮಾಡ್ದೇನೆ, ಏಕ ಬೆಳೆ ಪದ್ಧತಿ ಮಾಡ್ದೇನೆ, ಬೇರೆ ಬೆಳೆ ಪದ್ಧತಿ ಅಂದ್ರೆ ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ ಅಂತರ ಬೆಳೆ ಪದ್ಧತಿಗಳನ್ನ ಮಾಡುವಂಥದ್ದು. ಒಂದು ನಿಮಗೆ ಧಾನ್ಯ ಇದ್ರೆ ಇನ್ನೊಂದು ದ್ವಿದಳ ಧಾನ್ಯ ಇಟ್ಕೊಳ್ಳಿ, ಅಥವಾ ಕಡಿಮೆ ನೀರು ಬರುವಂತದ್ದು ಇಟ್ಕೊಳ್ಳಿ. ಅಥವಾ ನೋಡಿ, ನಿಮ್ಗೆ ನಮ್ಮ ಮುಂಚೆ ಅಕಡಿ ನಾವು ರಾಗಿನಲ್ಲಿ ಹಾಕ್ತಾ ಇದ್ವಿ, ರಾಗಿ ಇರ್ತಿತ್ತು, ಅಲ್ಲಿ ಮೇವಿಗೆ ಜೋಳ ಇರ್ತಿತ್ತು, ಅದೇ ರೀತಿ ನಾವು ಸಾಸಿವೆ ಹಾಕ್ತಿದ್ವಿ, ಮರಳು ಹಾಕ್ತಿದ್ವಿ, ಅಲಸಂದಿ ಈ ತರ. ಅಂದ್ರೆ ಇಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ಬೆಳೆಯಿಂದ ನಷ್ಟ ಆದ್ರೆ ಇನ್ನೊಂದು ಬೆಳೆಯಲ್ಲಿ ಪಡಿಬಹುದು ಅಥವಾ ತಡೆದು ನಿಲ್ಲಂತ ಶಕ್ತಿ ಇರುತ್ತೆ ಅನ್ನೋದು

0: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
0: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ,
0: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮುಂಗಾರು ಮುನ್ಸೂಚನೆ ಹಾಗೂ ಅಗತ್ಯ ಕೃಷಿ ವಿಧಾನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಎಂಎಚ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
4: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
5: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
4: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
5: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
4: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
5: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
4: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
5: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
4: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
3: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್

0: ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 2,27,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವ

0: ಸೇರಿದಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ ಡಿಎ ಜೆಜಿಯುಎ ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ಐಸಿಸಿಆರ್ ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ಐಸಿಸಿಆರ್ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ಐಸಿಸಿಆರ್ ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4 ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 4 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವ ತೆರಳಿ ಐದಾರು ಮಾಸಗಳು ಉರುಳಿದವು. ನಾಗಮ್ಮನಿಗೆ ಬಸವನದೇ ಯೋಚನೆ. ಪರುಷಮಣಿಯಂತಿದ್ದವ ಅನುಪಸ್ಥಿತಿಯು ಶೂನ್ಯತೆಯ ಸಾಕಾರವಾಗಿತ್ತು. ಬಸವನೆಂದು ಹಿಂದಿರುಗಿ ಬಂದಾನೆಂದು ಎಲ್ಲರೂ ಕಾಯುತ್ತಿದ್ದರು. ನಾಗವ್ವೆಯ ದುಃಖವಂತೂ ಹೇಳತೀರದಂತಿತ್ತು. ಎಲ್ಲರೂ ಬಸವಧ್ಯಾನದಲ್ಲಿ. ಒಮ್ಮೆ ಶ್ರೀಮಠದ ಶಿಷ್ಯನೊಬ್ಬ ಬಂದು, ಗುರುಗಳು ನಿಮ್ಮಿಬ್ಬರನ್ನು ಬರಹೇಳಿದ್ದಾರೆ ಎಂದು ಶಿವಸ್ವಾಮಿಯವರಿಗೆ ತಿಳಿಸಿದನು. ದಂಪತಿಗಳು ಆತುರಾತುರದಲ್ಲಿ ಸಿದ್ಧರಾಗಿ ಗುರುಮಠಕ್ಕೆ ಧಾವಿಸಿದರು. ಬಂದಂತೆ ತನ್ನ ಪಯಣ ಮುಗಿಸಿ ಬಂದಿದ್ದ ಬಸವನನ್ನು ಕಂಡರು. ಬಂದ ದಂಪತಿಗಳ ಖುಷಿ ಹೇಳಲಾಗದಿರುವಷ್ಟು. ಹಿಂದಿರುಗಿ ಬಂದಿದ್ದ ಬಸವ ಗುರುಗಳಲ್ಲಿ ತನ್ನೆದೆಯ ಯೋಚನೆಯ ನಿವೇದಿಸಿಕೊಂಡ. ಗುರುದೇವ, ಆವರಿಸಿರಲು ಅಳುಕು ಹೊರಡುವ ಮೊದಲು ಹೇಳಲಾಗದೆ ಬಚ್ಚಿಟ್ಟುಕೊಂಡು ಉತ್ಸಾಹ ಉಲ್ಲಾಸ ಹುಮ್ಮಸ್ಸು ತೋರಿದ್ದೆ. ಆದರೆ ಕರುನಾಡ ಉದ್ದಗಲ ಸುತ್ತಿ ಬರಬೇಕೆನ್ನುವಾಸೆ ಹರಿವ ತೊರೆಯಾಗಿತ್ತು. ನನ್ನ ಕನ್ನಡ ನಾಡು ಬಹು ಸುಂದರ, ಕನ್ನಡ ಭಾಷೆ ಬಹು ಮಧುರ, ಎಲ್ಲರೆದೆಯನ್ನೂ ಸಿಹಿ ಮಾಧುರ್ಯದಲ್ಲಿ ಅಪಹರಿಸಿದೆ. ಈ ಕರುನಾಡಿನ ಉದ್ದಗಲದಲ್ಲಿ ಚಿನ್ನದೈಸಿರಿಯನ್ನು ಬೆಳೆಯಬಲ್ಲೆನು. ಆದರೆ ಸೋಮಾರಿತನದ ಹೊದಿಕೆಯನ್ನು ಹೊದ್ದಿರಬಾರದು. ಮೈ ಬಗ್ಗಿಸಿ ದುಡಿಯುವ ಕಷ್ಟ ಎಲ್ಲರ ಮನಕ್ಕೆ ಅಂಟಿಕೊಂಡಿದೆ. ದುರ್ವ್ಯಸನದ ನೇತಾರರು ಆಗಿಹರೆಲ್ಲರೂ ಒಣ ರಾಜಕೀಯ, ಬಡ್ಡಿ ವ್ಯವಹಾರ, ಆಸ್ತಿ ಜಗಳ, ಜಾತಿ ದುರ್ಬುದ್ಧಿಗಳಲ್ಲಿ ದಿನದ ಅಮೂಲ್ಯ ಸಮಯವನ್ನು ಹಾಳುಗೆಡಹುತ್ತಿರುವರು. ಎಂತೂ ಹೊರುವುದು ಇವರನೆಂಬ ನೋವು ನಿರಂತರ ಕಾಡುತ್ತಿದೆ. ನಿರರ್ಗಳವಾಗಿ ಹೊರಬಂದ ಬಸವನ ಎದೆ ನುಡಿಯು ಗುರುವರರ ಮನಮುಟ್ಟಿತು. ಮುಗುಳ್ನಕ್ಕರು, ಬಸವ, ತಿರುಗಾಟದಿಂದ ಅನೇಕ ಬದುಕ ಪಾಠಗಳ ಕಲಿತಿರುವೆ. ಅವಕಾಶ ಸಿಕ್ಕಾಗಲೆಲ್ಲ ಪಾಠ ಮಾಡಿದ್ದಿರಲೂಬಹುದು. ಕಲಿಯುವ ಮನ ಇರುವವಗೆ ನಾಲ್ಕು ಗೋಡೆಗಳ ನಡುವೆ ಕಲಿಯುವಂಥದ್ದೇನೂ ಇಲ್ಲ. ಬಯಲ ಆಲಯವು ಇನ್ನು ಮುಂದೆ ನಿನ್ನನ್ನು ತನ್ನೆಡೆಗೆ ಆಕರ್ಷಿಸುತ್ತಾ ಬೆಳೆಸಲಿದೆ. ಹೊಸ ಹೊಸ ವಿಚಾರಧಾರೆಗಳನ್ನು ಚಿಂತನೆಗೆ ಪ್ರೇರಕವಾಗುವಂತೆ ಬೆಳೆಸಿಕೋ ಬಸವ. ಅಂತರ್ದೃಷ್ಟಿಯಲ್ಲಿ ಕಂಡಂತೆ ಬಾಹ್ಯ ವಸ್ತುಗಳನ್ನು ನಿನಗೊಂದು ಅಚ್ಚರಿಯ ದೃಶ್ಯ, ನೀನೇ ಅಚ್ಚರಿ ಪಡುವಂತೆ ಕಂಡುಬರುವುದು ಎಂದು ಮನತುಂಬಿ ಹರಸಿದರು. ದಿನಗಳು ಉರುಳಿದ್ದವು. ಎಲ್ಲರೂ ಬಸವನ ಮದುವೆಯ ಬಗ್ಗೆಯೇ ಚಿಂತಿಸುತ್ತಿದ್ದರು. ಮಂತ್ರಿ ಬಲದೇವರು ತಮ್ಮ ಪುತ್ರಿ ಗಂಗಾಂಬಿಕೆಯನ್ನು ಬಸವನಿಗೆ ಮದುವೆ ಮಾಡಿಕೊಡುವ ಚಿಂತನೆಯಲ್ಲಿ ಇದ್ದಾರೆಂಬ ಸುದ್ದಿಯೂ ಎಲ್ಲರ ಕಿವಿ ತಲುಪಿತ್ತು. ಬಸವನ ಮನದಲ್ಲಿ ಮಾತ್ರ ಸಂಸಾರ ಬಂಧನಕ್ಕೆ ಸಿಲುಕದೆ ಬ್ರಹ್ಮಾಚಾರಿಯಾಗಿ ಉಳಿಯಬೇಕು ಎನ್ನುವಾಸೆ. ಆದರಿದ್ದಕ್ಕೆ ಯಾರ ಸಮ್ಮತಿಯೂ ದೊರಕಿರಲಿಲ್ಲ. ಬಸವನ ಮನದಲ್ಲಿ ಚಿಂತೆಗಳ ಸಂತೆ. ನಾನೇನು ಮಾಡಲಿ ಎನ್ನುವ ಬಿಡುವಿರದ ತಹತಹಿಕೆ. ಅಕ್ಕನನ್ನು ಧಿಕ್ಕರಿಸಲಾಗದು, ಗುರು ಮಾತನ್ನು ಮೀರಲಾಗದು. ಕಳವಳ ತಳಮಳದಿಂದ ವಿಲವಿಲನೆ ಒದ್ದಾಡತೊಡಗಿದನು. ಕೊರಕೊರಗಿ ಬಳಲಿದನು. ನಟ್ಟಿರುಳ ಕಾಡಿನಲ್ಲಿ ತನ್ನ ಮನದ ಆಶಯವನ್ನು ಕಣ್ಣುಚ್ಚಿಬಿಟ್ಟಂತಾಯಿತು. ಗುರುವರರಿಗೆ ಬಸವನ ಅಯೋಮಯ ದುಸ್ಥಿತಿಯ ಅರಿವಾಯಿತು. ಕಳವಳಗೊಂಡರು. ಧೈರ್ಯ ತುಂಬಲು ನಿರ್ಧರಿಸಿದರು. ನಿಧಾನವಾಗಿ ಅವನಲ್ಲಿ, ಬಸವ, ನನ್ನ ಅಂತರಂಗದ ಆಸೆಯನ್ನು ನೀನು ನಡೆದರೆ ಹರ್ಷಿಸುವೆ. ಬದುಕ ಬವಣೆಗಳೆನ್ನುವ ಉರಿಯ ಆರಿಸಲು ನಿನಗೆ ಮನವಿದ್ದರೆ ನನ್ನ ಮಾತಿಗೊಪ್ಪಿಗೆ ನೀಡು ಎಂದರು. ಬಸವ ನಿಧಾನವಾಗಿ, ಕಾಯುವೆನು ಬರುವ ನಾಳೆಗೆ ಬಲು ಎಚ್ಚರದಿ ನಾವೆಯಂತೆ ಮುಂದುವರಿದು, ತಮ್ಮಾಶಯವೇ ನನಗೆ ಆಶೀರ್ವಾದ, ಬದಲಿಸುವೆ ಬದುಕ ದಿಕ್ಕನ್ನು ಮನಸೋತು ನಿಮ್ಮ ಒಲವಿಗೆ ಎಂದನು. ಸುದ್ದಿ ಎಲ್ಲರಿಗೂ ತಲುಪಿತು. ಬಸವ ಒಳಗೊಳಗೆ ಎತ್ತೆತ್ತಲೋ ಸುತ್ತಿ ಸುತ್ತಿ ಸೋತ ವ್ಯಸ್ತ ಚಿತ್ತದ ಪರಿತಾಪವನ್ನು ಅನುಭವಿಸುತ್ತಿದ್ದನು. ಸಂಗಮೇಶ್ವರ ದೇವಾಲಯದಲ್ಲಿ ಮುಂಜಾವಿನ ಮಂಗಳಾರತಿಯನ್ನು ದಿಟ್ಟಿಸುತ್ತಿದ್ದಂತೆ ನಯನಗಳು ಮುಂಗಾರ ಧಾರೆಯಂತೆ ಧರೆಯ ಚುಂಬಿಸುತ್ತಿದ್ದವು. ಮನನುಡಿಯಿತು. ಸಿದ್ಧನಾಗಿಯೇ ನಾನು ಬಿಟ್ಟು ಹೋಗಲು ಸಂಗಮವ. ಅರಿತವರಾರಿಹರು ಕಾಲಗತಿಯೊಳಗಿರುವ

ಅದರ ಆಚೆ ಇರುವುದನ್ನು. ಪ್ರಸಾದ ಸ್ವೀಕರಿಸಿ ಹೊರಬಂದವನು ಬ್ರಹ್ಮಾಚಾರಿ ಬದುಕ ಕೊನೆಯ ನಮನವಿದು ಎಂದು ಗುರುಗಳ ಅಡಿಗಳಿಗೆ ಎರಗಿದನು, ಆಶೀರ್ವಾದ ಬೇಡಿದನು. ಗುರುವರರು ಮೌನದಲ್ಲಿ ಹರಸಿದರು. ಅಷ್ಟರಲ್ಲಿ ಸಂಗಮದ ಪರಿಚಿತರೆಲ್ಲರೂ ಅವನ ಸುತ್ತ ನೆರೆದರು. ನಾಗಮ್ಮ, ಶಿವಸ್ವಾಮಿ ಗುರುವರರ ಅಣತಿ ಅನುಸಾರ ತಮ್ಮಲವಸುತ ಚೆನ್ನ ಬಸವನನ್ನು ಗುರುಕುಲದಲ್ಲೇ ಬಿಟ್ಟು ತಾವು ಬಸವನೊಡನೆ ಹೊರಡಲು ಸಿದ್ಧರಾದರು. ಗುರು ಸಂಗಮೇಶ್ವರರು ಮಠದೆಡೆಗೆ ಹೆಜ್ಜೆ ಹಾಕಲು ಸೂರ್ಯದೇವ ಅವರ ಮೊಗ ಕಮಲದಲ್ಲಿ ಅರಳಬೇಕೆನ್ನುವ ಆಸೆ ತಾಳಿದನು. ಬಸವನೀಗ ಮಂಗಳವಾಡಿಯ ನಿವಾಸಿ. ಬಸವನ ಬಗ್ಗೆ ಕೇಳಿ ತಿಳಿದಿದ್ದ ದೊರೆ ಬಿಜ್ಜಳನು ಬಂದು ಭೇಟಿಯಾಗಲು ಹೇಳಿ ಕಳುಹಿಸಿದನು. ಮೊದಲ ಭೇಟಿಯಲ್ಲೇ ಇಬ್ಬರಲ್ಲೂ ಮನರೋಮಾಂಚನ. ಬಿಜ್ಜಳನ ಅಂತರಂಗದಲ್ಲಿ ಬಸವ ಬೆಳಕ ಪ್ರಜ್ವಲನೆ. ಬಿಸಿಲು ತಂಬಿಸಿಲಾಗಿತ್ತು. ಬಸವನ ಮನದಲ್ಲಿ ಪರಮ ಸುಖ ಸಾಗರವು ಸೆಲೆಯೊಡೆದು ಸಿರಿ ಬುಗ್ಗೆ ಚಿಮ್ಮಿ ಪುಟಿ ಪುಟಿದು ನೆಗೆದಂತಾಯಿತು. ತನಗೆ ತಾನೇ ಹೇಳಿಕೊಂಡ, ಇವರು ಅರಸರು, ನಾನವರ ಮಂತ್ರಿಯ ಮಗಳ ಗಂಡ ಆಗುವವನು. ನನ್ನಂತಹ ನೂರಾರು ಸಾವಿರ ಎಳೆಯರನ್ನು ಸಾಕಿ ಬೆಳೆಸಿದವರಿವರು. ಇವರ ಸಾಂಗತ್ಯ ಬದುಕ ದೀವಿಗೆ. ಇಂತಹ ಪರಮ ಪುರುಷರಿಂದ ಭೇಟಿಯ ಆಹ್ವಾನ ದೊರೆತದ್ದು ಬದುಕ ಸೌಭಾಗ್ಯ. ಕತ್ತಲೆಯ ಮುಸುಕನ್ನು ಕಿತ್ತೆಸೆದು ಮಹಾಬೆಳಕ ಅರಳಿಸುವ ಪ್ರಜ್ಯೋತಿ ಇವರೆಂದು ನನ್ನೆದೆಯ ಗರ್ಭಕ್ಕೆ ಅನಿಸುತ್ತಿದೆ. ಬಸವನನ್ನು ನೋಡುತ್ತಿದ್ದಂತೆ ದೊರೆ ಬಿಜ್ಜಳರ ಮನದಲ್ಲೂ ಅರಿವಾಗದ ಆನಂದ, ರೋಮಾಂಚನ, ತುಂಬು ಶರೀರ, ಬಿಗಿದ ಯೌವನ, ಅರಳಿದ ಮುಖಕಮಲ, ಅಂದದ ಕಿರುನಗೆ, ರಶ್ಮಿ ತಲೆ ಬಾಗಿದ ವಿನಯ, ಬೆರಗಿನಲ್ಲಿ ದಿಟ್ಟಿಸಿದರು. ತನ್ನೆದುರು ನಿಂತು ಶಿರಬಾಗಿ ನಮಿಸಿದ ಬಸವನ ಕಂಗಳಲ್ಲಿ ಆಗಸದ ಸೂರ್ಯನ ಕಿರಣರಶ್ಮಿ ಕಂಡಂತಾಯಿತು. ಹೊಂಬಿಸಿಲು ಕೆಂಬಿಸಿಲಲ್ಲಿ ಸೇರಿ ಹೊಳೆದು ಸಂಧ್ಯಾರಾಗ ಹೊನ್ನ ಹೊಸಲೊಳಗೆದ್ದು ಮಾಣಿಕ್ಯ ದೀಪ್ತಿ ಮೋಡಿ ಮಾಡಿದಂತಾಗಿ ಮಿರಮಿರನೆ ಹೊಳೆದು ಕಳೆ ತುಂಬಿ ಬೆಳಗಿದವು ಕಂಗಳೆರಡು. ಬಿಜ್ಜಳರಸನ ಮನ ನುಡಿಯಿತು, ಸಾಧಾರಣದವನಲ್ಲ ನಿವ. ಸಿರಿಗಂಧ ಸಿಟ್ಟಾಗಿ ಪರಿಮಳವ ಬಿಟ್ಟಂತಿಹನು. ಯಾವುದೋ ಅರಿವಾಗದ ಶಕ್ತಿ ಇವನ ತನುವಿನಲ್ಲಿದೆ. ಹೊಳೆವ ಯಜ್ಞೇಶ್ವರನಾಗಿ ಉಕ್ಕಿಸಿಯನು ಭಯಭಕ್ತಿಯನ್ನು ನನ್ನೆದೆಯಲ್ಲಿ. ಹೊತ್ತೇರಿ ಹೊಳೆವ ಹೊಂಬಿಸಿಲು ಹರಿವ ಹೊನಲಾಗಿ ಹರುಷದುನ್ಮಾದವ ಹರಿಸಿ ಬೆಳಗಿದಂತಾಗಿದೆ ಎದೆಯಲ್ಲಿ. ಬಸವನೆಂದರೆ ಕಾರಿರುಳ ಕತ್ತಲಲ್ಲಿ ಹೊಳೆ ಹೊಳೆವ ಪ್ರಜ್ಯೋತಿ, ಜಗದ ಸುಖವೇ ತನ್ನ ಸುಖ ಎಂದು ಅರಳುತ್ತಿರುವ ನಿತ್ಯ ಪ್ರಣತಿ. ಇವಗಿಲ್ಲ ತನ್ನದೆಂಬುದು, ಇವಗಿಲ್ಲ ತನ್ನವರು ಎಂಬುವವರು, ಎಲ್ಲವೂ ಇವನದೇ, ಎಲ್ಲವೂ ಇವನವರೇ. ಬಂದಿಹನು ಸರ್ವಜನ ಹಿತಕ್ಕಾಗಿ, ಜನಹಿತದಲ್ಲಿ ತನ್ನ ಬದುಕು ಕಾಣಲೆಂದಾಗಿ. ವಿಶ್ವದ ಅನಂತ ಸತ್ಯ ಸೌಂದರ್ಯದಲ್ಲಿ ಕರಗಿ ಹೊಸ ಗಂಧವೀರಿ ನಿತ್ಯ ಪರಿಪೂರ್ಣ ಬದುಕ ಬಾಳಲಿಕ್ಕಾಗಿ. ಹೊನಲಾಗಿ ಹರಿದು ಹಸಿರ ನಬ್ಬಿಸುವ ನೆಲ್ಲೆಲ್ಲೂ ಹೊತ್ತು ತಂದಿಹ ನಿಂದು ಬೆಳದಿಂಗಳ ಜ್ಯೋತಿರ್ಲಿಂಗವನು ಹೊಸ ಹೊಸತು ಕಳೆಯಿಂದ. ಏನೋ ಸಂಕೋಚದಿಂದ ತನ್ನನ್ನೇ ದಿಟ್ಟಿಸುತ್ತಿದ್ದ ಬಸವನ ಅಂತರಂಗದ ಚಡಪಡಿಕೆಯನ್ನು ಅರಿತು ಬಿಜ್ಜಳ ಇಂತೆಂದರು, ನಿಮಗಾವ ಚಡಪಡಿಕೆ ಬೇಡ, ನನ್ನ ಮನದಲ್ಲಿ ಮಾತು ಮೊಲ್ಲೆಯಾಗಿ ಅರಳಿದೆ. ಬಲದೇವರು ನಮಗೆ ಬಲು ಹತ್ತಿರದವರು, ಆತ್ಮೀಯ ಬಂಧು. ಇಲ್ಲಿರುವ ಕಸವಯ್ಯ ನನ್ನಾತ್ಮೀಯ ಬಂಧು. ನಮ್ಮೆರಡು ಕಣ್ಣುಗಳಿವರು. ನಾವು ದೊರೆತನ ಅನುಭವಿಸಲು ಮುಖ್ಯ ಕಾರಣರು ಇವರಿರುವರು. ನೀವೀಗ ನನ್ನ ಮೂರನೇ ಕಣ್ಣಾಗಿ ಗೋಚರಿಸುತ್ತಿರುವಿರಿ. ಬಲದೇವರ ಅಳಿಯ ನೀವಾದುದರಿಂದ ನಮಗೆ ಬಲು ಹತ್ತಿರದವರಾದಿರಿ. ಎದೆಯ ತಟ್ಟಿದ ನೀವು ಬೆಸೆಯಬಲ್ಲಿರಿ ಹೊಸ ಅನುಬಂಧ. ನಮ್ಮೆದೆಯ ರಾಗಾನುಸಾರದಲ್ಲಿ ಬಸವ ಬಸವ ಎನ್ನುವ ನಿಮ್ಮ ಚಿತ್ಪ್ರಕಾಶ ಹೃದಯದಲ್ಲಿ ಬೆಳಗುತ್ತಿದೆ. ದೊರೆಗಳ ನುಡಿಗಳನ್ನು ಆಲಿಸಿ ಬಸವಣ್ಣನಲ್ಲಿ ಅಪೂರ್ವ ಚೈತನ್ಯ. ಅರಮನೆಯಿಂದ ತನ್ನ ಮನೆಗೆ ಬರುತ್ತಿದ್ದಂತೆ ನಡೆಯುತ್ತಿದ್ದ ಲೌಕಿಕ ವ್ಯವಹಾರಗಳ ಅರಿವಾಗಿ ಪರಿತಪಿಸಿದ. ಮನೆಗೆ ಬಂದ

ಅಕ್ಕನನ್ನು ಕಂಡನು. ಅಚ್ಚರಿಗೊಂಡನು. ಹತ್ತಿರ ಸಾಗಿ ಅವಳ ಮೈ ಕುಲುಕಿದನು. ಎಚ್ಚೆತ್ತ ನಾಗವೇ, ಬಸವ, ನಿನ್ನ ಶುಶ್ರಾವ್ಯ ಕಂಠ ಸಿರಿಯಲ್ಲಿ ಹೊರಬಂದ ಹಾಡನ್ನು ಆಲಿಸುತ್ತಿರುವಂತೆ ನನ್ನನ್ನೇ ನಾನು ಒಂದು ಕ್ಷಣ ಮರೆತು ಬಿಟ್ಟೆ ಎಂದಳು. ಬಸವ ನಿಧಾನವಾಗಿ ನಡೆದುದೆಲ್ಲವನ್ನು ಅರುಹಿದನು. ಮತ್ತವನು ಇಂತೆಂದನು, ಅಕ್ಕ, ಮರೆತೆಲ್ಲ ಮನಬೇಗೆ ಕುಳಿತಂತೆ ನನ್ನಿಷ್ಟ ಎದೆದೈವ ಸಂಗಮನ ಧ್ಯಾನದಲ್ಲಿ ಅರಿವಿಗೆ ಬರದಂತೆ ಹೊರಬಂತು ವಚನ. ಬಂದ ವಚನವು ಸುತ್ತಿ ಬಳಲಿದ ಮನಕ್ಕೆ ನೆಮ್ಮದಿಯನ್ನು ನೀಡಿತು. ನಾಗವ್ವೆಗೆ ಇನ್ನೊಂದು ವಚನವನ್ನು ಆಲಿಸಬೇಕೆಂದು ವಾಸೆ ಮೂಡಿತು. ಕೇಳಿದಳು. ಬಸವ ಮತ್ತೊಂದು ವಚನವನ್ನು ಹಾಡಿದನು. ನಾಗಮ್ಮ ವಚನರಾಗ ಸಾಗರದಲ್ಲಿ ಮುಳುಗಿದಂತಿದ್ದಳು. ಹಾಡು ಮುಗಿದರೂ ಗುಯಿ ಗುಡುವಿಕೆ ಅನುಗಾಲ ಎಂದೆನಿಸಿತು. ಮೌನ ಗಂಭೀರೆಯಾದಳು. ಬಸವ ಅಕ್ಕನನ್ನು ನೋಡುತ್ತಲೇ ಇದ್ದ. ಅಕ್ಕನಿಗೂ ತಮ್ಮ ಕಾಣಿಸುತ್ತಿದ್ದ. ಬಸವನಾಗಿ ಅಲ್ಲ, ಬಸವೇಶ್ವರನೆಂದಾಗಿ. ಸೂರ್ಯ ಮುಳುಗಿದನು. ಬಸವ ಬೆಳಗುತ್ತಿದ್ದನು. ನಾಗಮ್ಮ ಮನೆ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಆಗ ಆಪ್ತ ಸ್ನೇಹಿತೆಯರಾದ ಗಂಗಾಂಬೆ ಹಾಗೂ ನೀಲಾಂಬೆ ಬಂದರು. ನಾಗಮ್ಮ ಸಂತಸದಿಂದ, ತಂಪಾಯಿತು ನನ್ನೆದೆ ಈಗ, ನೀವಿಬ್ಬರೂ ಸದಾ ಜೊತೆಯಾಗಿಯೇ ಇರುವಿರೆಂದು ಮನ ನುಡಿಯುತ್ತಿದೆ. ಆದರೆ ಮನುಜ ರಿಚ್ಛೆಯನ್ನು ಮೀರಿ ನಿಲ್ಲುವ ವಿಧಿಯಿಚ್ಛೆ ಒಂದಿದೆ ಎನ್ನುವ ಅರಿವು ನನಗಿದೆ. ಕಂಡವರಾರಿಲ್ಲ ನಾಳೆ ಎಂತಿದೆ ಎಂಬುದನ್ನು, ಬರುವ ನಾಳೆಯನ್ನು ಆ ದರದಲ್ಲಿ ಬರಮಾಡಿಕೊಳ್ಳುವುದರಲ್ಲಿ ನಾವಿಂದೇ ಸಿದ್ಧರಿರಬೇಕು. ನುಡಿದಂತೆ ಅಕ್ಕನ ಸ್ವಗತ ನುಡಿಗಳಿಗೆ ಗಂಗೆ ನೀಲೆಯರು ಅಚ್ಚರಿಗೊಂಡರು. ಇಬ್ಬರನ್ನು ಅಡಿಗೆ ಮನೆಗೆ ಸ್ವಾಗತಿಸಿ ಮಂದಲಿಗೆಯನ್ನು ಹಾಸಿ ಉಪಚರಿಸುತ್ತಾ ಬಿಸಿ ಬಿಸಿ ಹಾಲಿನ ಆತಿಥ್ಯದಲ್ಲಿ ಸತ್ಕರಿಸಿ ತನ್ನ ಕರುಳ ಕುಡಿಗಳು ಇವರೆಂದು ತನ್ಮಯದಲ್ಲಿ ದಿಟ್ಟಿಸಿದಳು. ಮೂವರೂ ಮಾತನಾಡತೊಡಗಿದರು. ಮಾತನಾಡುತ್ತಲೇ ನಾಗವ್ವಿ ಸರಸರನೆ ಅಡಿಗೆಯ ಕೆಲಸವನ್ನು ಮುಗಿಸಿದಳು. ನೀಲೆ ರೇಗಿಸಿದಳು. ಅಕ್ಕ, ನಿಮಗಿಲ್ಲ ಅಡುಗೆಯ ಚಿಂತೆ, ಇನ್ನು ಮುಂದಕ್ಕೆ ಕೂತು ತಿಂದರಾಯಿತು. ಗಂಗೆ ವಹಿಸಿಕೊಳ್ಳುವಳು ಅಡುಗೆ ಮನೆಯ ಸುಪರ್ದಿಯನ್ನು. ತಕ್ಷಣ ಗಂಗೆ ಹೇಳಿದಳು, ಅಕ್ಕ ಮರೆಯದಿರಿ, ಎಲ್ಲಿ ಗಂಗೆ ಇರುವಳೋ ಅಲ್ಲಿ ನೀಲೆ ಇದ್ದೇ ಇರುತ್ತಾಳೆ. ಬಾಲ್ಯದಿಂದಲೂ ಹಂಚಿ ತಿನ್ನುವುದನ್ನು ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಏನೇ ಸಿಕ್ಕರೂ ನಮ್ಮೀರುವರಿಗೆ ಅದರಲ್ಲಿ ಸಮಾನ ಪಾಲು. ನಾಗವ್ವೆಯ ಕಂಗಳಲ್ಲಾಗ ಹೊಸ ಬೆಳಕ ಕುಡಿಯೊಂದು ಹೊಳೆಯಿತು. ಮಾತು ಮುಂದಕ್ಕೆ ಮುಂದಕ್ಕೆ ಸಾಗುತ್ತಲೇ ಇತ್ತು. ಮಾತು, ಹಾಡು, ಹಾಡು, ಮಾತು, ಎಲ್ಲರೂ ತಲ್ಲೀನರು. ಮೂವರ ಮನದಲ್ಲೂ ಒಂದೇ ಮಿಡಿತ, ಎಲ್ಲಿ ನೀವೋ ಅಲ್ಲೇ ನಾವು. ನಾಗವ್ವೆ ಇಬ್ಬರಿಗೂ ಪ್ರೀತಿಯಿಂದ ಊಟಕ್ಕೆ ಬಡಿಸಿದಳು. ಊಟ ಮುಗಿಸಿ ಇಬ್ಬರೂ ಹೊರಟಂತೆ ಬೀಳ್ಕೊಂಡು ಅವರಿಬ್ಬರು ಮನೆಯ ಹೊಸ್ತಿಲು ದಾಟುವ ತನಕ ನಿಂತೇ ಇದ್ದಾಗ ಮನದಲ್ಲಿ ಮೂಡಿದ್ದು, ನನ್ನೆದೆಯ ದೈವವೇ, ಅಗಲಿಸದಿರು ನೀನೀ ಹೂವುಗಳ. ಮನೆಯಿಂದ ಹೊರಟ ಗೆಳತಿಯರು ಅರಮನೆಯ ಉದ್ಯಾನದತ್ತ ಸಂಜೆಯ ಸೊಬಗ ಉಂಡಲು ಹೋದರು. ಗಂಗೆ ನಿಧಾನವಾಗಿ, ನೀಲೆ, ನನಗಂದು ಸಂಗಮದಲ್ಲಿ ಗುರುಗಳಾಡಿದ ಹೂವು ಎರಡಾದರೂ ಸೌರಭವೊಂದೇ, ಮಾತಿನ ಇಂಪನ್ನು ಮರೆಯಲಾಗುತ್ತಿಲ್ಲ. ನನ್ನ ಎದೆ ಬಡಿತ ಅರ್ಹುತ್ತಿದೆ, ನಾನಿರಲಾರೆ ನೀನಿಲ್ಲದೆ ಎಂದು. ನನಗೊಪ್ಪಿಗೆ ಇದೆ, ನೀನು ಒಪ್ಪಿದರೆ ಅದಕ್ಕೂ ಮೀರಿದ ಬದುಕ, ಬೇರಾವ ಸೌಭಾಗ್ಯವನ್ನು ನಾನು ಬಯಸಲಾರೆ. ನೀಲೆ ಏನೂ ಮಾತನಾಡಲಿಲ್ಲ. ಗಂಗೆಯನ್ನು ಮೌನದಲ್ಲಿ ಆಲಂಗಿಸಿದಳು. ಬಿಡೆನು ನಾನು ನಿನ್ನನು ಎಂದವಳ ಎದೆಬಡಿತ ಮಿಡಿಯುತ್ತಿರಲು ಮಧುಮಾಸ ತೀಡಿತ್ತು ಜಗವನ್ನು ಜೇನಿನೊಳಗೆ ಅದ್ದಿ ತೆಗೆದಂತೆ. ಗಂಗೆ ನೀಲೆಯರು ನಾವು ಸದಾ ಒಬ್ಬರೊಡನೊಬ್ಬರು ಭಾವದಲ್ಲಿ ವಚನ ಸಾಮ್ರಾಜ್ಯದ ಅಧಿಪತಿಗಳಾಗಿದ್ದಂತೆ ಬಸವ ತನ್ನೊಳಗೆ ಚಿಂತಿಸುತ್ತಿದ್ದ. ಯಾವ ಬಂಡಿಯದು ಕರೆದೊಯ್ಯುತ್ತಿದೆ ಎನ್ನನ್ನು ಕಾಣದಿರುವ ದೂರ ತೀರಕ್ಕೆ ಎಂಬುದವನ ಆತಂಕವಾಗಿತ್ತು. ನಾಲ್ಕಾರು ಮಾಸಗಳ ಮಾಸದಿರುವ ಬೆಳವಣಿಗೆ ಕಾಣದಿರುವ ಅಚ್ಚರಿಗೆ ಒಳಗಾಗಿಸಿತ್ತು.

ಮದುವೆಯೇ ಬೇಡ, ವಿದ್ಯಾಪೀಠದಲ್ಲಿ ಆಚಾರ್ಯನಾಗುವೆ, ಕಲಿತುದನ್ನು ಕಲಿಸುವೆ, ಮತ್ತಷ್ಟು ಕಲಿಯುವೆ ಎಂಬ ನಿರ್ಧಾರ ಗುರುಗಳ ಅಕ್ಕ ಬಾವಂದಿರ ಮಾತಿನೊತ್ತಾಯಕ್ಕೆ ಮಣಿದು ಮಾತ ಬದಲಾವಣೆಗೆ ಒಪ್ಪಿತ್ತು. ಆದರೀಗ ಗಂಗೆಯೊಡನೆ ನೀಲೆ. ಮದುವೆಗೆ ನಾಲ್ಕಾರು ದಿನಗಳು ಉಳಿದಿದ್ದವು. ಬಸವನ ಮನ ರಿಂಗಣ ಹಗಲಿರುಳು ಕಳವಳದ ಕಾಳ್ಗಿಚ್ಚಿನಲ್ಲಿ ಕುದಿ ಕುದಿದು ಸುಟ್ಟು ಕರಕಲಾಗುವ ಬದಲು ನೆಮ್ಮದಿಯನ್ನು ಆವಾಹಿಸಿಕೊಂಡಿರಬೇಕು. ಮದುವೆಗೆ ಕೇವಲ 4 ದಿನಗಳು ಉಳಿದಿರುವಾಗ ಬರುವುದನ್ನು ಸ್ವೀಕರಿಸಲು ಸಿದ್ಧನಿರಬೇಕೇ ಹೊರತು ಅದು ಬೇಡ ಇದು ಬೇಡ ಎನ್ನಬಾರದು. ಬೇಡವೆಂದರೂ ಬಿಡಲಾರರು, ಬೇಡ ಎನ್ನಲು ಸರಿಯಾದ ಕಾರಣಗಳಿಲ್ಲ. ಬರುವವರು ಬರಲಿ, ನನ್ನವರಾಗಿರಲೆಂದು ನಿರ್ಧರಿಸಿದರೆ ಆನಂದದಿಂದ ಮೈ ಹಗುರ. ಬಂದವರು ತುಂಬುವರು ನನ್ನ ಬದುಕನ್ನು ಎಂಬ ನಿಜದರಿವು ಇರುವಲ್ಲಿ ಒಪ್ಪಿರುವ ಚಲುವೆಯರು ನನ್ನೆದೆಯ ಅರಗಿಣಿಯರಾಗುವರು. ಮನವು ಒಪ್ಪಿರುವಾಗ ನಾನಾವ ತಳಮಳದಿಂದಲೂ ಕಂಗೆಡಬಾರದು. ನಿರ್ಧಾರಕ್ಕೆ ಬಂದನು. ತನ್ನ ಮದುವೆಗೆ ಸಂಬಂಧಿಸಿ ಬಸವ ಹೀಗೆಂದನು: ಮದುವೆ ಎಂಬುದು 2 ಹೃದಯಗಳ ಮಿಲನ. ಇದರ ಅರಿವಿದ್ದರೆ ಯಾವ ಆಡಂಬರವನ್ನು ಬಯಸಲಾರರು. ನನಗೆ ಮದುವೆ ಕಾರ್ಯಕ್ರಮದ ಅದ್ಧೂರಿಯ ವೈಭವ ಬೇಡ, ಧಾರೆ ಎರೆದುಕೊಡಲಿ ಸಾಕು. ನನಗಾವ ಲೌಕಿಕದ ಬೇಕುಗಳ ಬಯಕೆಯಿಲ್ಲ. ಇಬ್ಬರನ್ನು ಜೊತೆಯಾಗಿ ಒಲವಿನಲ್ಲಿ ಪರಿಗ್ರಹಿಸುವೆ, ಯಾವ ಆಡಂಬರಗಳೂ ಬೇಡ. ಬರುವ ಸ್ನೇಹಿತರು ಅತಿಥಿಗಳಿಗೆ ಸವಿಯೂಟದ ವ್ಯವಸ್ಥೆ ಇರಲಿ, ಊರ ಪರವೂರ ಬಡವ ಬಹು ಜನರಿಗೆ ಧಾರಾಳವಾಗಿರಲಿ. ಬಂದು ಉಂಡು ತಣಿದು ಹರಸಲೆಮ್ಮನ್ನು ಬಹುಕಾಲ ಸುಖದಲ್ಲಿ ಬಾಳಿರೆಂದು. ಮದುವೆ ಮಂಟಪದಲ್ಲಿ ಗಂಗೆ ನೀಲೆಯರು ಜೋಡಿ ನಂದಾದೀಪಗಳಾಗಿ ಬೆಳಗುತ್ತಿದ್ದರು. ಮುಂದಿನ ಬೆಳಗುವಿಕೆ ಬಸವನೆದೆ ಅರಮನೆಯಲ್ಲಿ ಎಂದು ಸಂಭ್ರಮಿಸುತ್ತಿದ್ದರು. ಮದುವೆಗೆ ಬಂದ ರುದ್ರಮುನಿ ಶಿವಾಚಾರ್ಯರು ಗಂಗೆ ನೀಲೆಯರಿಗೆ ದೀಕ್ಷೆಯನ್ನು ನೀಡಿ ಇಷ್ಟಲಿಂಗವನ್ನು ಅನುಗ್ರಹಿಸಿದರು. ಕಾಪಾಡಲಿದು ನಿಮ್ಮನ್ನು ಅನವರತ, ಸುಖ ಸಂಭ್ರಮದ ಬಾಳ ನಂದನದಲ್ಲಿ ಎಂದು ಹರಸಿದರು. ಬಸವ, ಮದುವೆ ಮಾಡಲು ಬಂದಿದ್ದ ಪುರೋಹಿತರಲ್ಲಿ ನಿಮಗೆ ತಿಳಿದಿರಲಿ, ಹೋಮವನ್ನು ಮಾಡಿಸದಿರಿ, ಕೂಡಿಸದಿರಿ ನಮ್ಮನ್ನು ಬೆಂಕಿ ಎದುರು. ನಾನು ಉರಿವ ಅಗ್ನಿಕುಂಡವನ್ನು ಸುತ್ತಲಾರೆನು, ಸಮಿತ್ತುಗಳ ಆ ಅಗ್ನಿಗೆ ಆಜ್ಯವನ್ನಾಗಿಸಿ ಸುಡಲಾರೆನು. ಬಸವನ ಮಾತು ಕೇಳಿ ಶಾಸ್ತ್ರಿಗಳ ಎದೆ ನಡುಗಿತ್ತು. ಜೊತೆಯಲ್ಲಿದ್ದ ರಾಜಪುರೋಹಿತರು ದಂಗುಬಡಿದಂತಿದ್ದರು. ಮದುವೆ ಮುಖ್ಯವೇ ಹೊರತು ಮದುವೆ ಮಾಡುವ ಶಾಸ್ತ್ರಗಳಲ್ಲ ಎಂಬ ಬಸವನೆದೆ ನಿಲುವಿಗೆ ಉತ್ತರಿಸಲು ಸೋತು ಹೋದರು. ಮಾತ ಚಕಮಕಿಯೂ ನಡೆಯಿತು. ಕೊನೆಗೆ ಪುರೋಹಿತರು: ಬಸವ, ನಿನ್ನಿಚ್ಛೆ ಏನೇ ಇರಲಿ, ಮೊದಲು ನಿನ್ನ ಕೈ ಹಿಡಿಯುವವರ ಮನದ ಅಭಿಪ್ರಾಯವನ್ನು ತಿಳಿಯೋಣ ಎಂದಂತೆ ಬಸವನೊಪ್ಪಿದನು. ಗಂಗೆ ನೀಲೆಯರಲ್ಲಿ ಕೇಳಲು ಏಕಸ್ವರನಾದ ಹೊಮ್ಮಿತು: ಬಸವ ಆಸೆಯೇ ನಮ್ಮಾಸೆ, ನಾವವರ ಸಹಧರ್ಮಿಣಿಯಾಗುವವರು, ಅವರೆಂತೋ ನಾವೂ ಅಂತೆಯೇ. ಅವರು ನಮ್ಮ ಕರ ಹಿಡಿದ ಭಾಗ್ಯ ನಮಗೊದಗಿದ್ದು ಬದುಕಿದ ಪುಣ್ಯ ವಿಶೇಷ. ಅವರ ಮಾತಿಗೆ ನಮ್ಮ ಮಾತೂ ಸೇರಿ ಒಂದಾಗುತ್ತದೆ. ಮದುವೆಯ ಸಂಭ್ರಮದಲ್ಲಿ ಮುಳುಗಿದ್ದ ಮಂಗಳವಾಡೆ ದಿನವಿಡೀ ಜಾಗರಣೆಯಲ್ಲಿ ಮುಳುಗಿತ್ತು. ದುಂಬಿಗಳಾಗಿ ಊರ ಜನ ಇಂದು ಸಿಗುವ ಮದುವೆಯೂಟದ ಸವಿಯು ಮುಂದೆ ನಾವಿರುವ ತನಕವೂ ಸಿಗಲಾರದು. ಭಾವದಲ್ಲಿ ದುಂಬಿಗಳಾಗಿ ಸಿಹಿ ಇರುವಲ್ಲೆಲ್ಲ ಹುಡುಕುಡುಕಿ ಹಾರಾಡುತ್ತಿದ್ದರು. ಬೀದಿ ಬೀದಿಗಳು, ಪೇಟೆ ಪೇಟೆಗಳು, ಅಂಗಡಿ ಮನೆಗಳು, ಉದ್ಯಾನ ಮೈದಾನ, ಅರಮನೆ ನೆಲೆಮನೆ, ಕಣ್ಣು ಹೋದಡೆಯಲ್ಲೆಲ್ಲ ಜನಸಂತೆ ತುಂಬಿ ತುಳುಕಿ ಸಂಭ್ರಮಿಸುತ್ತಿತ್ತು. ಎಲ್ಲರ ಮನದ ದನಿಯೂ ಕಳೆದಿಂದಿನ ರಾತ್ರಿ ಕಾಣುವೆವು ಬಸವನನ್ನು ಮಂಗಲದ ಮದುಮಗನಾಗಿ ಎಂಬುದಾಗಿತ್ತು. ಬಸವನ ಮನದಲ್ಲಿ ನಾಳೆಯಿಂದ ನಾನು ಸಂಸಾರಿ. ಗಂಗೆ ನೀಲೆಯರ ಮನದಲ್ಲಿ ನಾಳೆಯಿಂದ ನಾವು ಬಸವನ ಅರ್ಧಾಂಗಿಯರು, ಅವನೆದೆಯ ಒಲವ ಅರಸಿಯರು. ಊರಿನ ಬೀದಿ ಬೀದಿಗಳಲ್ಲೆಲ್ಲ ಹಸಿರ ಹಂದರ, ಓಡಾಡುವವರಿಗೆ ಸುಖ ಇರಲೆಂದು ಉಪಾಹಾರ ಕೇಂದ್ರಗಳು, ಉಪಚಾರ ದೌತಣಗಳು, ಊರ ತುಂಬೆಲ್ಲ ನೃತ್ಯ ಸಂಗೀತ ಭಜನೆ ಗಮಕ ಸುಖತಾಗೋಷ್ಠಿ ಬಯಲಾಟ ಲಾವಣಿ ಗೊಂಬೆಯಾಟ ವಚನಗಾಯನ. ಈ ಸಂಭ್ರಮದ ಐಸಿರಿ ರಾತ್ರಿಯನ್ನು ಬೆಳಗಾಗಿಸಿತ್ತು. ಚಂದಿರ, ನಾನು ಮದುವೆಗೆ ಹೋಗುವುದೆಂತು

ಹೋಗುತ್ತಿದ್ದಾಗ ಕುಣಿ ಕುಣಿದು ಸುಸ್ತಾಗಿ ಬಂದ ಅರುಣನು ಹೊಸದಾದ ಉಡುಗೆ ಧರಿಸಿ ಬಸವನ ಉಡುಗೊರೆ ಇದು ಸಾರಿದ್ದನು. ಆಲಿಸಿ, ಶುಕ್ರ ಮಂಗಳ ಚುಕ್ಕಿ ಚಂದ್ರ ತಾರೆಗಳು ನಮಗಿಲ್ಲವೇ? ಕೇಳಲು ಮರುತ ಏಕಿಲ್ಲ, ತಡೆಯಿರೀಗ ನಾಲ್ಕು ಗಳಿಗೆಯ ಕಾಲ. ತರುವರದ ಅರಮನೆಯ ಆಳುಗಳೆನ್ನುತ್ತ ಹೊರಟನು. ರಾತ್ರಿ ಪಾಳಿಯ ಕೆಲಸವನ್ನು ಮುಗಿಸಿದವರು ಅಲ್ಲಿಯೇ ಕಾಯತೊಡಗಿದರು. ಶಿವಾಲಯದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಅದನ್ನನುಸರಿಸಿ ಊರ ದೇಗುಲಗಳೆಲ್ಲ ದನಿ ಮಾಡಿದವು. ಅರಮನೆಯಲ್ಲಿ ವಾದ್ಯಗಳ ಬೊರ್ಗರೆತ ಚಿನ್ನಕ್ಕೆ ಮೆರುಗಿಟ್ಟಂತೆ ಅರುಣೋದಯವಾಗಿ ಶುಭ ಮುಹೂರ್ತಕ್ಕೆಲ್ಲರೂ ಕಾತರಿಸಿದ್ದರು. ಹೆತ್ತ ಮಗಳನ್ನು ಧಾರೆ ಎರೆಯಲು ಬಲದೇವ ಸಜ್ಜಾಗಿರಲು, ಸೋದರಿ ನೀಲೆಯನ್ನು ಧಾರೆ ಎರೆಯಲು ರಾಜಬಿಜ್ಜಳನೂ ಸಿದ್ಧನಾಗಿದ್ದನು. ಸ್ವೀಕರಿಸಲು ನಾಗಮ್ಮ ಶಿವಸ್ವಾಮಿ ತುದಿಗಾಲಲ್ಲಿದ್ದರು. ಪುರೋಹಿತರು ಕರೆದಂತೆ ಸಂತಸದ ಸುಖತೇಜದಲ್ಲಿ ಗಂಗೆ ನೀಲೆಯರು ಒಂದೆನ್ನುವ ನಗೆ ಮೊಗದಲ್ಲಿ ಸುರಸುಂದರಿಯಾಗಿ ಕಂಗೊಳಿಸುತ್ತಿದ್ದರು. ಅವರ ನಡೆ, ನಿಲುವು, ರೂಪ, ಮೊಗಕಾಂತಿ ಎಲ್ಲರ ಮನಸೂರೆಗೊಂಡಿತ್ತು. ಬಸವ ಬಹಳ ಭಾಗ್ಯಶಾಲಿ ಎಂಬುದು ಅಲ್ಲಿದವರ ಎದೆನುಡಿ. ಮಂಗಳ ವಾದ್ಯಗಳು ಮತ್ತೆ ಭೊರ್ಗರೆದವು. ಧರೆಗಿಳಿದ ಗಂಧರ್ವನ ಆಗಮನದ ಸೂಚನೆ ನೀಡಿದವು. ಸಿಹಿಮೊಗದ ಸಿರಿ ಬೆಳಕ ಬಸವನನ್ನು ಕಂಡಂತೆ ಅಚ್ಚರಿಯಲ್ಲಿ ಇವನನ್ನು ಇವರಿರುವರು ಒಪ್ಪಿದ್ದು ಭಾವವೆಲ್ಲರಲ್ಲಿ. ಇನ್ನು ಅನೇಕರು ಇರುವರಲ್ಲಿ ಬಸವನೊಪ್ಪಿದರೆ ಗಂಗೆ ನೀಲೆಯರ ಪಕ್ಷವನ್ನು ಸೇರುವವರು ಎಂದು ಅನೇಕರಿಗೆ ಅನ್ನಿಸುತ್ತಿತ್ತು. ಆಗ ಗಂಡು ಹೆಜ್ಜೆಯ ನಿರಸುತ್ತ ಪುರುಷಾಕೃತಿಯ ಧರಿಸಿದ ಗಂಧರ್ವ ಮಂದಹಾಸದ ಮೋಹ ಮೋಡಿಯಲ್ಲಿ ಅವರೆದರು. ಕಂಡು ಬಸವನ ಸರಳತೆಯ ಬೇಕಿಲ್ಲ ಯಾವ ಅಲಂಕಾರ ಸಿಂಗರಿಸಲು ಇವನನ್ನು ಎಂದೆಲ್ಲರಿಗೆ ಅನ್ನಿಸಿತು. ಗಂಗೆ ನೀಲೆಯರನ್ನು ಬಸವನಿಗೆ ಧಾರೆ ಎರೆದು ಬಲದೇವ ಬಿಜ್ಜಳರು ಮನೆಯ ಬೆಳಕಾಗಿದ್ದವರು ಬೆಳಗಲಿನ್ನು ನಿಮ್ಮ ಮನೆಯನ್ನು ಮನವನ್ನು ಎಂದು ಹರಸಿದರು. ತನ್ನತ್ತೆಯರನ್ನು ಮಾತನಾಡಿಸುವ ಆಸೆಯಲ್ಲಿ ಚನ್ನಬಸವ ಓಡೋಡಿ ಬಂದನು. ಗಂಗೆ ನೀಲೆಯರು ಹತ್ತಿರಕ್ಕೆ ಕರೆದರು. ಬಂದವನನ್ನು ಮೃದುವಾಗಿ ತಬ್ಬಿ ತಮ್ಮ ಎನ್ನಲು ಚನ್ನಬಸವ ಪುಳಕಿತನಾದನು. ಮದುವೆ ಸಂಭ್ರಮ ಮುಗಿದು ಕೆಲವು ದಿನಗಳಾಗಿದ್ದವು. ಬಸವನಿಗೆ ತನ್ನೊಲವ ಎದೆ ದೈವ ಗುರುವರ್ಯರನ್ನು ಕಂಡು ಅವರ ಆಶೀರ್ವಾದ ಪಡೆಯಬೇಕೆನ್ನುವ ಆತುರ ತಳಮಳ ಅವನ ಮನ ಪಿಸುಗುಟ್ಟಿತು. ಅಂತರಂಗರಾರಾಧ್ಯ ದೈವವರು ಮದುವೆಯಾದಂತೆ ಬರುವೆ ಎಂದಿದ್ದೆ. ಮನಮಬ್ಬು, ತನುಭಾರ, ಯಾವುದೋ ಸೂಚನೆಯ ತಳಮಳ, ಬುದ್ಧಿ ನಂದಿ ಹೋಗಿದೆ. ಭಾವ ಕತ್ತಲಿಸಿ ಎದೆಯ ಗೂಡು ಕತ್ತಲೆಯ ನಿವಾಸವಾಗಿದೆ. ಮನೆಯ ಹಿರಿಯರೆಲ್ಲರ ಒಪ್ಪಿಗೆ ಪಡೆದು ರಾಜ ಬಿಜ್ಜಳನಲ್ಲಿ ತೆರಳಿ ತನ್ನಾಸೆಯನ್ನು ತಿಳಿಸಂತೆ ಬಿಜ್ಜಳರಸ ಇಂತೆಂದರು. ಮನದಲ್ಲೆದ್ದ ಗಿರಿಭಾರವು ಹೊರೆ ಎಂದಾಗುವ ಮೊದಲು ಇಳಿಸದನ್ನು ತಾವು ಕೈಗೊಂಡ ನಿರ್ಧಾರ ಸರಿಯಾದುದು ಬಸವ. ಹೋಗಿ ಬನ್ನಿ, ನೀವು ಹಿಂದಿರುಗಿ ಬರುವ ದಿನವನ್ನು ನಾನು ಕಾಯುತ್ತಿರುವೆ ಎಂಬುದು ನಿಮಗೆ ನೆನಪಿರಲಿ. ನೀವು ಹಿಂದಿರುಗಿ ಬಂದ ನಂತರ ನಾನು ನೀಡಲಿರುವ ಹುದ್ದೆಯೊಂದನ್ನು ತಾವು ಒಪ್ಪಿಕೊಳ್ಳಬೇಕು. ಯಾವ ಕಾರಣಕ್ಕೂ ನೀವು ನನ್ನ ಮನವನ್ನು ಕಾಡುತ್ತಿರುವ ಆಸೆಯನ್ನು ಹದಗೆಡಿಸಬಾರದು. ನೀಲೆ ಪುನೀತಳಾಗಿ ಹೇಳಿ, ನಮ್ಮಲ್ಲೂ ಕಿರು ಕರುಣೆ ಇರಲಿ. ಗುರುಗಳನ್ನು ಕಂಡು ಪಡೆಯಿರಿ ಅವರ ಶುಭ ಹರಕೆಯನ್ನು. ನಮ್ಮ ನಮನವನ್ನು, ಬೇಡುವ ಆಶೀರ್ವಾದವನ್ನು ತಿಳಿಸಿ. ಅವರ ಹರಕೆ ಹಾರೈಕೆಯಿಂದ ನಮ್ಮ ರಾಜ್ಯವನ್ನು ಸುಲಭದಲ್ಲಿ ಎಲ್ಲರಿಗೂ ನೆರವಾಗುವಂತೆ ಮುನ್ನಡೆಸಲು ಸುಲಭ. ಬಸವ ಸಹಧರ್ಮಿಡಿಯರೊಡನೆ ಮಂಗಳ ವೇಡೆಯಿಂದ ಕಪ್ಪಡಿ ಸಂಗಮಕ್ಕೆ ಪ್ರಯಾಣ ಬೆಳೆಸಿದರು. ತನ್ನಕ್ಕನ ಮಾವನ ಮನೆಯಲ್ಲಿ ಉಳಿದುಕೊಂಡರು. ಬಸವ ಬರುವ ಸುದ್ದಿ ಗುರುಕುಲಕ್ಕೆ ಮೊದಲೇ ತಿಳಿದಿತ್ತು. ಬಂದವರು ಒಂದಷ್ಟು ಸಮಯ ಮನೆಯಲ್ಲಿ ವಿಶ್ರಮಿಸಿ ನಂತರ ಗುರುಗಳಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪಡೆಯೋಣ ಎಂಬ ಭಾವದಲ್ಲಿದ್ದರು. ಆದರೆ ಕೆಲ ಗಳಿಗೆಯಲ್ಲೇ ಓಡೋಡಿ ಬಂದ ಗುರುಮಠದ ಆಳು ಬಸವಣ್ಣನವರ ಮನೆಯವರನ್ನು ಕಂಡು ಎಂದಿನಂತಿಲ್ಲ ಗುರುಗಳಿಂದು ಚಡಪಡಿಸುತ್ತಿಹರು, ತೊದಲುತ್ತಿಹರು. ಅವರ ಮೊಗದಲ್ಲಿ ಅರಿವಾಗದ ಆಸೆ ಮೂಡಿದೆ. ಆದರೆ ಹೇಳಲಾಗದ ದುರ್ಬಲತೆ ಅವರನ್ನು ಅಸಹಾಯಕರನ್ನಾಗಿಸಿದೆ. ಅವರ ಅದರುವ ಅಧರವ ಗಮನಿಸಿದಂತೆ ಬಸವ ಬಸವ ಬಸವ ಎನ್ನುತ್ತಿಹರು ಎಂದೆನಿಸಿದೆ. ಇಂದು ಬೆಳಿಗ್ಗೆ ಶಿವಪೂಜೆಯನ್ನು ಮುಗಿಸಿ

ಮೇಲೆದ್ದವರು ಹಾಗೆಯೇ ಕುಸಿದು ಬಿದ್ದರು. ಶಿವಗುರು ಧಾವಿಸಿ ಮೇಲೆತ್ತಿ ಮಲಗಿಸಿ ವಿದ್ಯಾಪೀಠದ ವೈದ್ಯರಿಗೆ ಹೇಳಿ ಕಳುಹಿಸಿದಂತೆ ನಾನಿತ್ತ ಬಂದೆ ಬಸವರಸರನ್ನು ಕರೆಯಬೇಕೆಂದು. ಒಂದೇ ಉಸಿರಿನಲ್ಲಿ ಆಡಿದ ಮಾತುಗಳು ಬಸವನನ್ನು ಬರಮಾಡಿತು. ಮೊಗದಲ್ಲಿ ಅಪರಾಧಿ ಭಾವ, ಮಡದೆಯರಿಗೆ ನೀವೂ ಬನ್ನಿ ನುಡಿದು ಬರಬರನ ಹೆಜ್ಜೆಯನ್ನು ಹೊರಗಿಟ್ಟನು. ಗುರುಗಳ ಅನಾರೋಗ್ಯದ ವಿಷಯ ಸಂಗಮದಲ್ಲೆಲ್ಲ ಹರಡಿಯಾಗಿತ್ತು. ಮೊರವ ಶರದಿ ಅಲೆಗಳ ನಾಚಿಸುವ ಜನಮೊರೆತ. ಗುರುಕುಲದೆಡೆಗೆ ಧಾವಿಸಿದ ಪವನನು ಗಳಿಗೆ ಗಳಿಗೆಗೂ ಸುದ್ದಿಯನ್ನು ಬಿತ್ತರಿಸುತ್ತಲೇ ಇದ್ದನು. ಎಲ್ಲರ ಮನದಲ್ಲೂ ಭೀತಿ ಆವರಿಸಿತ್ತು. ನಮ್ಮ ಪಾಲಿಗಿನ್ನು ಗುರುಗಳಿಲ್ಲ. ಭಾವ ಮೂಡಿದಂತೆ ಬಸವ ಬಂದ, ಬಸವ ಬಂದ. ಬೊಬ್ಬೆ ಬಸವ ಒಳಹೊಕ್ಕನು. ಊರವರು ಮಠದ ಮುಂದಿನ ಅಂಗಳದಲ್ಲಿ ಗುರುಗಳ ಬಳಿ ಬಂದ ಬಸವ ಮೆಲ್ಲನೆ ಅವರ ಕರಗಳನ್ನು ತೀಡುತ್ತಾ ಕಾಲುಗಳನ್ನು ಒತ್ತ ತೊಡಗಿದ. ಮನದಲ್ಲೇನೋ ಅರಿವಾಗದ ಕಳವಳ ಕಸಿವಿಸಿ ಬಸವಣ್ಣನ ಸ್ಪರ್ಶ ಸುಖದಲ್ಲಿ ಗುರುವರಿಯರ ದೇಹದಲ್ಲಿ ಚಲನೆ ಕಾಣಿಸಿತು. ಕಣ್ದೆರೆದರು. ಬಸವ ಅವರ ಕಿವಿಯಲ್ಲಿ ಗುರುದೇವ ಆಯಾಸವೇ ಕೇಳಿದನು. ಗುರುಗಳು ನಿಧಾನವಾಗಿ ಸ್ವರವನ್ನು ಹೊರಗೆಳೆದು ಆಯಾಸವಿಲ್ಲ ಬಸವ, ಆಯಾಸ ಪರಿಹಾರವಾಗುವ ಕಾಲ ಸನಿಹದಲ್ಲಿದೆ ಪಿಸುಗುಟ್ಟಿದರು. ಬಸವ ನಡುಗಿದನು. ಗುರುಗಳು ಎಲ್ಲರನ್ನು ಬರಹೇಳಿದರು. ಬಂದಂತೆ ದಿಟ್ಟಿಸಿ ಮನ ತುಂಬಿಕೊಂಡರು. ಎಲ್ಲರನ್ನು ಹರಸಿದರು. ನಿಧಾನವಾಗಿ ಬಸವ ಇರುವ ಜಾಗದಲ್ಲಿ ಹಸಿರನ್ನು ಎಬ್ಬಿಸಲು ಮುಂದಾಗು. ನಿನ್ನ ಆದರ್ಶತನ ಎಲ್ಲರ ನರಳುವಿಕೆಯ ಯಾತನೆಗೆ ಪರಮ ಔಷಧವಾಗಲಿ. ನಿಂತ ನೆಲ ನಿನ್ನದಾಗಲಿ. ಜಯಶೀಲನಾಗು ಬಸವ. ಮರೆಯದಿರು ಎಂದೆಂದು ಉಂಡು ಉಣಬಡಿಸಲು ಯತ್ನಿಸಿದ ವಿಚಾರ ಚಿಂತನೆಗಳನ್ನು ಕ್ರಾಂತಿ ಗೀತೆಯ ಹಾಡಿ ತಂಪಾದ ಕಾಂತಿ ಕಂಗೊಳಿಸಲಿ. ಕಸ್ತೂರಿ ಕನ್ನಡ ನೆಲದಲ್ಲಿ ಕಂಪನ್ನು ಒಗೆದಂತೆ ಕ್ರಾಂತಿಯ ಕಾಂತಿ ಧಾವಿಸುವರೆಲ್ಲರೂ ಕಾಶ್ಮೀರದಿಂದಲೂ ನಿನ್ನ ಆಸರೆಯ ಬಯಸಿ ನುಡಿದವರು ಮತ್ತೂ ಮೆತ್ತನೆಯ ಸ್ವರದಲ್ಲಿ. ಬಸವ ಹೊತ್ತು ಮುಳುಗುವ ಮೊದಲು ಮುಗಿಸಿರಬೇಕೆಲ್ಲ ಕೆಲಸವನ್ನು. ದುಃಖವಿದ್ದರೂ ನಿಲ್ಲಬಾರದಾವ ಕೆಲಸಗಳು. ಅಳುತಳುತ ನಿಲ್ಲುವ ಸಮಯವಲ್ಲವಿದು. ಅತ್ತರೆ ಬರಲಾರೆ ನೆನಪುಳಿಸಿ ಹೋಗುವ ನಾನು. ನುಡಿದು ಬೆಳೆದು ಮೊಳೆದ ಕಂಗಳನ್ನು ಮುಚ್ಚಿ ಧ್ಯಾನಸ್ಥರಾದರು. ಪ್ರಾಣ ಪಂಚಭೂತದಲ್ಲಿ ಲೀನವಾಯಿತು. ಮರುತನು ಇದನ್ನರಿತು ಬೀಸುವುದನ್ನು ಮರೆತನು. ಎಲ್ಲೆಲ್ಲೂ ಮೌನ, ಬರಿ ಮೌನ.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 4 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀತ ವನ್ನೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ, ಮನೆಯ

0: ಲಕ್ಷಣ.
1: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
0: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
1: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
1: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೇ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಬೆಳೆದು ಬಂದ ದಾರಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನ ಹಳ್ಳಿಯ ಶ್ರೀಯುತ ಒನ್ನೇಗೌಡರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಬೆಳೆದು ಬಂದ ದಾರಿ ಕುರಿತು ಅವರಿಂದಲೇ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ತತ್ತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ತುಂಬಾ ಖುಷಿಯಾಯ್ತು ತತ್ತ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡಿ ತತ್ತ.
3: ನನ್ನ ಹೆಸರು ಒನ್ನೇಗೌಡ, ನಂಜನಾಯಕನಹಳ್ಳಿ.
2: ಎಷ್ಟು ವರ್ಷ ಆಗಿದೆ ನಿಮಗೆ?
3: 81.
2: ಮನೇಲಿ ಯಾರ್ಯಾರು ಇದ್ರಿ ತತ್ತ ನೀವು?
3: ಯಾರೇ, ನಮ್ಮ ಮಗಳು ನಾನು ಇಬ್ಬರೇ ಇರೋದು, ಮಕ್ಕಳೆಲ್ಲ ಬೇರೆ ಇರೋದವ್ರೆ. ನಮ್ಮ 4 ಜನ, 3 ಜನ ಗಂಡು ಮಕ್ಕಳು, ಒಬ್ಬಳೆ ಮಗಳು, ಒಬ್ಬ ಮಗ ತೀರೋಗ್ಬಿಟ್ಟ, ಇನ್ನಿಬ್ರು ಬೇರೆ ಬೇರೆ ಅವ್ರೆ. ಎಲ್ಲ ಅವ್ರ ಮಕ್ಕಳು ಮುದು ಬಂದ್ಬಿಟ್ಟವ, ಏಜ್ ಬಂದವ. ನನ್ನ ಹೆಂಡತಿ ತೀರೋಗ್ಬಿಟ್ಲು 2022.
2: ಸ್ಕೂಲ್ಗೆ ಏನಾದ್ರು ಹೋಗಿದ್ರಿ ತತ್ತ?
3: ಯಾರು? ನಾನು 7ನೇ ಕ್ಲಾಸ್ ಓದಿದ್ದು ಅಷ್ಟೇ. ನಮ್ಮ ತಂದೆಗೆ ಮಕ್ಕಳು ಜಾಸ್ತಿ ಅಲ್ಲ, ಮೆತ್ತಗಾಲು ಹೊರಗಡೆ ಆರಾಮಕ್ಕ ನಿಲ್ವಲ್ಲ, ಆರಾಮ ಮಾಡಕ್ ತಿರುಗ್ಬಿಟ್ಟಿ ನಾನು.
2: ಆಗಿನ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು?
3: ಬಸ್ಸಿನ ಕನ್ನಡಕ ಸಿಕ್ಕಿತ್ತು ನನಗೆ.
2: ಹೆಂಗಿತ್ತು ಆಗಿನ ಶಿಕ್ಷಣ ವ್ಯವಸ್ಥೆ?
3: ಚೆನ್ನಾಗಿತ್ತು, ನಮ್ಗೆ ಆರೋಗ್ಯವಾಗಿತ್ತು, ಏನ್ ತೊಂದರೆ ಏನಿಲ್ಲ. ಆಗ ಈಗಿನ ತರ ಇಲ್ಲ, ಹೇಳ್ಕೊಡ್ತಿರು ಬಟನ.
2: ಯಾಕೆ ಮುಂದಕ್ಕೆ ಓದ್ಲಿಲ್ಲ?
3: ಒಂದಿಲ್ಲ ಅಂದ್ರೆ ಮನೇಲಿ ತೊಂದ್ರೆ, ಎಲ್ಲ ಮಕ್ಕಳೆಲ್ಲ ಜಾತಿ ಆದ್ರಲ್ಲ, ಎಲ್ಲ ಸಣ್ಣ ಮಕ್ಕಳಲ್ವ ಮೇಡಮ್ ಅವ್ರೆ, ಯಾರು ಮಾಡೋರಿಲ್ಲ. ನೀವು ಒಂದು ಪೀಪ ನೀರು ತುಂಬಿಕೊಡ್ಬೇಕು, ನೀರಿಲ್ಲ. ರಾಜನಹುಂಡಿ ಅಂತ ಆದ್ರೆ ಇಲ್ಲಿ ಭೀಮಳಿನ ಮುಂದೆ ಆ ಗುರುಗಳಿಗೆಲ್ಲ ಬಂದು ಒತ್ತನತೆ ಹೋಗಿ ನೀರು ತುಂಬಿಕೊಡ್ಬೇಕು. ನಾವು ತುಂಬಿಕೊಬತ್ತಿದ್ದೆವು ನಾನು.
2: ಎಷ್ಟನೇ ವರ್ಷ ಕೃಷಿ ಮಾಡಿದ್ರಿ?
3: ನಾನು ಮಾಡಿದೆ, ನನಗೆ 15 ವರ್ಷದಿಂದ ಶುರುವಾಯ್ತು. ನಾನು
2: ಏನ್ ಕೆಲಸ ಮಾಡ್ತಿದ್ರಿ?
3: ಆರಾಮ್ ಕೆಲಸನೇ, ಆರಾಮ್ ಕೆಲಸ. ಮೈಸೂರು ಹೊಡೆಯೋದು ಸೌದೆ, ಕೆ ಆರ್ ನಗರ ಮೈಸೂರು ಸೌದೆ ಹೊಡೆಯೋದು, ವ್ಯಾಪಾರ ಮಾಡೋದು, ಸಾಮಾನು ತರೋದು ಅತ್ತಿಂದ ಮೈಸೂರಿಂದ ಮನೆಗೆ.
2: ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ರಿ, ಹೇಗ ಅನಿಸ್ತಿತ್ತು ಆ ತರ ಜೀವನ?
3: ಆಗ ಜೀವನ ಆರಂಭದಲ್ಲಿ ಒಳ್ಳೆ ಚೆನ್ನಾಗಿ, ನಾವು 60-70 ಪಲ್ಲ ರಾಗಿ ಬೆಳಿತಿದ್ದೋ, ಹುಳ್ಳಿ ಎಲ್ಲ ಬೆಳಿತಿದ್ದೋ, ಕಾಳು ಕಡ್ಡಿ ಎಲ್ಲ. ಎಳ್ಳೆ ಒಂದು 15 ಮೂಟರ ಎಳ್ಳು ಬೆಳೆಯೋ, ಎಳ್ಳ ಹುಚ್ಚೆಳ್ಳು ರಾಗಿ, ಹೊಲದಲ್ಲಿ ಭತ್ತ ಕನ್ನಾಳ ಭತ್ತ ಅಂತ ತಪ್ಪತ್ತಿತ್ತು, ಅದನ್ನೇ ಒಂದು 20 ಮೂಟರ ಭತ್ತ ಬೆಳೆಯೋ. ಬರೀ ನೀರು, ಹಳ್ಳದಲ್ಲಿ ನೀರು ನಿಂತ್ಕೊಂಡ್ರೆ ಎಲ್ಲ ಕೆಲಸ ಮಾಡ್ದವ ನಾನು ರಾತ್ರಿ ಹೊತ್ತು. ನಮ್ಮ ತಂದೆ 6 ಎಕರೆ ರಾಗಿ ಬಿತ್ತಿದ್ರು, ಹೊಲವಡಿನ ನಿಮ್ಮ ತರ್ಮಲ್ಲಿ ಹೋಗಿ ಹೇಳಿದ್ರು, ಕಟ್ಟಿದ್ವಿ 4 ಗಂಟೆಗೆ.
2: ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ನೀವು ಜಮೀನ್ ಕೆಲಸ ಮಾಡಕ್ಕೆ?
3: 15 ವರ್ಷ ವಯಸ್ಸಿಗೆ ನಂದು.
2: ಹೇಗಿತ್ತು ಅವಾಗನ ಕೃಷಿ?
3: ಇತ್ತು ನನಗೆ ಕಲೆ ಇತ್ತು, ಮಕ್ಕಳು ಸಾಕ್ಬೇಕಲ್ಲ, ತಮ್ದಿರು ಹೆಣ್ಣು ಮಕ್ಕಳ, 8 ಜನ ಹೆಣ್ಣು ಮಕ್ಳು, 3 ಜನ ಗಂಡು ಮಕ್ಕಳು, ನನ್ನ ಮುಲ್ಲವ್ರು ಒಬ್ಬ, ನನ್ನ ಒಬ್ಬ ತೀರೋಗ್ಬಿಟ್ಟ, 2 ಗಂಡು ಮಕ್ಳು ತೀರೋಗ್ಬಿಟ್ರು, 14 ಜನ ಮಕ್ಕಳಲ್ಲಿ 2 ಜನ ತೀರೋದ್ರು, 12 ಜನ ಉಳ್ಕೊಂಡ್ರು.
2: ಕೃಷಿಲಿ ಈಗ ಎತ್ತು ನೇಗಿಲು ಆತರ ಎಲ್ಲ ಬಳಕೆ ಮಾಡ್ಕೋತಿದ್ರು?
3: ಎಲ್ಲ ಎತ್ತು ನೇಗಿಲು ಎಲ್ಲ, ಈಗೆಲ್ಲ ಎಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟವ, ಎಲ್ಲ ಮೊಮ್ಮಕ್ಕಳು ಟ್ರ್ಯಾಕ್ಟರ್ ಹೊಡಿತಾ ಕೂತಾರೆ. 4 ಗಂಟೆ ಕಟ್ಟಿದ್ರೆ ಬರೀ ಆರಾಮ್ ಕೆಲ್ಸನೆ, ಬರೀ ನೇಗಳೇ. ಮಧ್ಯಾಹ್ನ 12 ಗಂಟೆ ಬಿಚ್ಚಾಕವ, ತಿರ್ಗಾ ಸಾಯಂಕಾಲ ಸ್ವಲ್ಪ ಹುಲ್ಲು ಗಿಲ್ಲು ಧಾನ್ಯ ಹುಲ್ಲಾಕಿ ನೀರಿಗೆ ಕುಡಿಸ್ಕೊಬಿಟ್ಟು ಊಟ ಎರಡು ಮಕ್ಳು 2 ಗಂಟೆ ಕಟ್ಟಿರೋಣ, ಸಾಯಂಕಾಲ 6 ಗಂಟೆ ಬಿಚ್ಚಕ ಬತ್ತಿದ್ದು ಆರಾಮ ಹೊಡ್ಬಿಟ್ಟು. ನಮ್ಗೆ ಆಗ ಚೆನ್ನಾಗಿ ಮಳೆ ಆರಂಭ, ಈಗ ನೆನ್ನೆ ಮೊನ್ನೆ ತಗಿದಂತಲ್ಲ ಆ ತರ ಮಳೆ ನಮ್ಗೆ ಆಗ, ಹಿಂದೆ ಭಾರಿ ಮಳೆ ನಮ್ಗೆ ಆಗ, ಖುಷಿ ಅಂದ್ರೆ ಖುಷಿ.
2: ಹಿಂಗಾರು ಮುಂಗಾರು ಕಾಲಕ್ಕೆ ಅನುಸಾರವಾಗಿ ಬೆಳೆ ಏನಾಗ್ತಿದೆ?
3: ಬೆಳೆ ರಾಗಿ ಭತ್ತ ಹುಳ್ಳಿ, ಕೊನೆಯಲ್ಲಿ ಹುಳ್ಳಿ ಹಾಕೋ, ಹುಳ್ಳಿ ಹಾಕೋ, ಎಳ್ಳು ಪದ ಕುಂಟ್ಕೊಬಿಟ್ಟು ಹುಳ್ಳಿ ಹುಳ್ಳಿ ಉಚ್ಚೆಳು ಕಡ ಬಿಡೋದು, ಹುಳ್ಳಿ ಬಿತ್ತೋದು, ರಾಗಿ ಹಾಕೋದು, ಇದು ಮಾಡ್ತಿದ್ದ ನಾವು.
2: ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಿದ್ರಿ ಅವಾಗ?
3: ನಾವು ಒಂದೇ ಬೆಳೆ ಮೇಡಮ್ ಅವ್ರೆ, ಇನ್ಯಾವ ಬೆಳೆ ಬೆಳೀತಿದ್ದಿಲ್ಲ. ರಾಗಿ ಒಂದು ಬಿತ್ಕೊಂಡು ಹತ್ತಿ ಹಾಕೊಂಡು ಸೊಪ್ಪು ಏನು ಇಲ್ವಲ್ಲ, ಎಲ್ಲ ಬರೀ ಹುಳ್ಳಿ ಅವರೇ ತಡ್ನಿ ಹಸಿರು ಉದ್ದು ಮನೆಗೆ ಸಾಂಬಾರು.

0: ಬೇಡವ ಎಲೆ ಬೆಳೆದಿದೆ.
1: ಮಾರ್ಕೆಟಿಂಗ್ ಮಾಡ್ತಿರ್ಲಿಲ್ಲ?
0: ನಾವು ಮಾರ್ಕೆಟ್ ಮಾಡ್ತಿರ್ಲಿಲ್ಲ. ನಮ್ಮ ಮನೆ ಜೀವನಕ್ಕೆ ಬೇಕಲ್ಲ, ನಟರುಗಳು ಹಸಿಯ ಹೋಗರು ಬರೋರು ಬರ್ತಾರೆ, ನಟರುಗಳು
1: ತುಂಬಿದ ಕುಟುಂಬ.
0: ಅಯ್ಯೋ ಕುಟುಂಬ ಅರ್ಧ ಊರಿ ಅದ ನನಗೆ.
1: ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಯಾವುದೇ ರೀತಿಯ ದವಸ ಧಾನ್ಯಗಳನ್ನ ಮಾರುಕಟ್ಟೆಗೆ ಮಾರ್ತಿರ್ಲಿಲ್ಲ, ನೀವೇ ಸಂಗ್ರಹ ಮಾಡ್ಕೋತಿದ್ರಿ. ಈಗ ನಿಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳೀತಿದ್ರು, ಆರೋಗ್ಯನ ತುಂಬಾ ಚೆನ್ನಾಗಿರ್ತಿತ್ತು, ಊಟ ಚೆನ್ನಾಗಿ ಮಾಡ್ತಿದ್ರಿ. ಈ ಆರೋಗ್ಯದ ಗುಟ್ಟ ಏನು ತಾತ ನಿಮ್ಗೆ?
0: ಆರೋಗ್ಯದ ಗುಟ್ಟ ನಮ್ಮ ಸಂಸಾರ, ನಾವು ಏನು ಊಟ ಮಾಡ್ತೀವಿ ಅದನ್ನ ನಮ್ಗೆ ಹೇಳಿದ್ರೆ ಸರಿಯಾಗಿ ಕರೆಕ್ಟ್ ಆಗಿ ನಮ್ಮ ಸಂಸಾರ ಸರಿಯಾಗಿ ಆಗೋದು. ಬರೀ ಹಿಟ್ಟು, ರಾಗಿ ರೊಟ್ಟಿ, ಹುಚ್ಚ ಚಟ್ನಿ, ಮೊಸರು, ಹುಳ್ಳಿಕಾಳು ಇದನ್ನ ತಿಂತಿದ್ದ ನಾವು ಆವಾಗ. ಅಯ್ಯ ಆ ಒಳ್ಳೆ ಹಸಿರು ಉಂಡೆ, ಅರ್ಶಿಣ ಅರ್ಶಿಣ ಇಲ್ವಾ ಆ ಥರ ಉಂಡೆ ಹಂಗೆ ಕರೆಸಿ ನಮ್ಮ ತಾಯಿ ಹಿಟ್ಟು ಮಾಡಕ್ಕೆ ಮಾಡಕ್ಕೆ, ಸಾಂಬಾರು ಮಾಡಕ್ಕೆ ಮಾಡಕ್ಕೆ, ಮಜ್ಜಿಗೆ ಕಡಿಯಕ್ಕೆ ಮಾಡಕ್ಕೆ, ತುಪ್ಪ ಕಾಯ್ಸಕ್ಕೆ ಮಾಡಿಕೆ, ತಪ್ಪಲೆ ಕರೆಸಿ ಕರೆಸಿ ತುಂಬಿ ಮಡ್ಗಕ್ಕೆ ಅರ್ಬಿ ಇಷ್ಟ ಹತ್ರ ಅದ್ರಲ್ಲಿ ತುಂಬ ಮಡಗ್ತಿದ್ದು ನಾವು. ಅದು ಯಾವಾಗ ಬೇಕೋ ತಗ ತಗೊಂಡು ಉಣ್ತಾ ಇರೋದು. ಮಾಂಸ ಚಂದ ತಿಂದವರು ಮೇಡಮ್ಮ ನಾವು. ನಾವು ಕುಯಿಲ್ ಕುಯ್ಯಕ್ಕೆ, ರಾಗಿ ಕುಯ್ಯಕ್ಕೆ ಚೊಕ್ಕನಹಳ್ಳಿ ಕುಯಿಲ್ ಕುಯ್ಯರು, ಅವರು ಸಾರ್ ನೋಡ್ಕೊಂಡ್ಬಿಡೋದು, ಈ 800 ಕಳೆ ಕೇಳೋದು.
1: ಅತಿ ಹೆಚ್ಚಾಗಿ ಆರೋಗ್ಯದ ಕಡೆ ಆರೋಗ್ಯಕರ ಆಹಾರನ ಹೆಚ್ಚಾಗಿ ತಿಂತಿದ್ರಿ, ಮತ್ತೆ ಆರೋಗ್ಯವಾಗಿರ್ತಿತ್ತು. ಈಗ ನೀವೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಮಡಿಕೆ ಎಲ್ಲ ಬಳಕೆ ಮಾಡ್ತಿದ್ವಿ ಅಂತ. ಈ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಕಡಿಮೆ ಆಗೋಯ್ತು ಈಗ ಆರಂಭದ ಕಡೆ, ಏನು ನಮ್ಮ ಶರೀರನೇ ವೇಸ್ಟ್ ಆಗೋಯ್ತು ಈಗ. ಆಗ ಚೆನ್ನಾಗಿ ಉಣ್ತಿದ್ದೋ, ಆರೋಗ್ಯ ಏನ್ ಮಾಡಿದ್ರು ದಿರ್ತಿತ್ತಿಲ್ಲ. ಒಲೆಲೆ ಅಡುಗೆ ಬೀಸ್ಬೇಕಾಯ್ತು, ಅದು ಕ್ವಾಟೆಗ ಮಿಲ್ಲು ಬತ್ತಿದ್ದು ಇಲ್ಲೆಲ್ಲೂ ಇತ್ತಿಲ್ಲ, ಎಲ್ಲ ಕ್ವಾಟೆ ಎಗ್ದಂಗ್ ಕೊಟ್ಟಲ್ಲಿ ಸುಬ್ಬಣ್ಣ ಅವ್ರ ಮಿಲ್ಲು, ಸಾರ್ಮಗ್ರ ಮನೆ ಅದ ಅಲ್ಲಿ ಮಿಲ್ ಇದ್ದದ್ದು ಸುಬ್ಬಣ್ಣ ಅವ್ರ ಮಿಲ್ಲು. ಕನ್ನಡಕ್ಕೆ ಒಣಗಲಿ ಒಳ್ಳು ಕಲ್ಲೊಳ್ಳಲ್ಲಿ ಕುಟ್ಕೋತಿದ್ದು.
1: ಯಾರು ಮಾಡ್ತಿರೇನೆಲ್ಲ
0: ಈಗ ಕಾಡುಗುರು ಬರ್ತಿರಲ್ಲ ಅವ್ರು, ನಾವು ಅವ್ರು ಬೀಸಿ ಕೊಟ್ಟರೆ ಅವ್ರಿಗೆ ಏನಾರು ಕಾಳು ಕಡ್ಡಿ ಅದು ಇದು ಕೊಟ್ಟು ಕಳಿಸ್ತಿದ್ರು. ಬೀಸ್ ಕೊಟ್ಬಿಡೋರು ಅವರು, ರಾಗಿಯ ಭತ್ತನು ಕುಟ್ಟಿ ಎಲ್ಲ ಕೇರಿ ಕೊಟ್ಬಿಟ್ಟವ್ರು ಅವರು.
1: ಹಾಗೆಲ್ಲ ಪ್ಲಾಸ್ಟಿಕ್ ಸಾಮಾನು
0: ಇಲ್ಲ ಇಲ್ಲ ಇಲ್ಲ, ಪ್ಲಾಸ್ಟಿಕ್ ಸಿಗಿಲ್ಲ ಕರಪ್ಪ ನಮ್ಗೆ. ಎಲ್ಲ ಬರೀ ತಪ್ಪಲೆನೆ, ಎಲ್ಲ ಕಂಚಿನ ತಪ್ಪಲೆ ಪಾತ್ರೆ ಕೊಡುವಾಗ ಕಂಚಿನ ಗ್ಲಾಸು ಎಲ್ಲ ಮಡಿಕೆ. ಜೋರ ತಿರುದ್ರು ಕೂಡ ಆಯ್ತದೆ, ಅಥವಾ ತಿರುದ್ರು ಮಡಿಕೆ ನೋಡ್ದು ಒಡೆಯಲ್ಲ.
1: ನಿಮ್ಮ ಕಾಲದಲ್ಲಿ ತಾತ ತುಂಬಾ ಆರೋಗ್ಯವಾಗಿದ್ರಿ, ಏನೇನ್ ತಿಂತಿದ್ರಿ ಅವಾಗ ಈ ಕಾಡಿನ ಪದಾರ್ಥಗಳನ್ನ ತಿಂತಿದ್ರ?
0: ಬಿದಿರ ಕಾಲ ಜಾಸ್ತಿ ಅಣ್ಣ ಸೊಪ್ಪು, ಜಾಸ್ತಿ ಒಣಗಾಲ ಸೊಪ್ಪು, ಅಣ್ಣ ಸೊಪ್ಪು, ಗುರ್ಜಿ ಸೊಪ್ಪು ಇದು ಜಾಸ್ತಿ ನಾವು ತಿಂತಿದ್ದು. ಜಮೀನಲ್ಲಿ ಸಿಕ್ತಿತ್ತು, ಈಗ ಅಣ್ಣ ಗಿಡ ಒಂದರೆ ಜಮೀನಲ್ಲಿ ಇಲ್ಲ ಕೇಳ, ಈಗ ಕಣ್ಣು ಮರೆಯಾಗಿ ಹೋಗೋದೆ ಅದು, ಎಲ್ಲ ಕ್ಯಾಲ್ಸರ್ ಗಿಡ ಬಂದ್ರೆ ಕಣ್ಣು ಮರೆಯಾಗೋಯ್ತು ಅಣ್ಣ ಗಿಡ.

0: ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆನ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇತ್ತೀಚಿನ ಊಟದ ಪದ್ಧತಿ ಏನ್ ಹೇಳ್ತೀರಾ?
1: ಏನು ಊಟದ ಪದ್ಧತಿ? ನಾವು ಕ್ರಿಯಾ ಮಾಡ್ಕೊಂಡ್ರೆ ನಮ್ಗೆ ಊಟದ ಪದ್ಧತಿ, ದಪ್ಪಡಿ ತಿಪ್ಪಡಿ ಮಾಡಿದ್ರೆ ಅದು ಊಟ ಸರಿಯಾಗಿಡುತ್ತೆ, ನಮ್ಗೆ ನಮ್ಮ ಶರೀರಕ್ಕೆ ಆಗೋದಿಲ್ಲ. ನಾನು ಮಾತ್ರ ಕ್ಲೀನಾಗೆ ಮಾಡೋದು, ನಾನು ಮದುವೆ ಅಡುಗೆ, ಕಾರ್ನರ್ ಅಡುಗೆ, ಸಾತ್ ಕಟ್ಟೋರ್ ಅಡುಗೆ ಎಲ್ಲ ಮಾಡ್ತೀನಿ. ನಾನು ಊರಲ್ಲಿ ಈಗಲೂ ಮಾಡ್ತೀನಿ, ಹೋದ್ರೆ ನನ್ನ ಜೊತೆ ನಾನು ಹೋಗಿ ನಿಂತ್ಕೊಂಡು ಅವನಿಗೆ ಹಿಂಗೆಲ್ಲ ಹಿಂಗೆ ಮಾಡಪ್ಪ ಅಂತ ಹೇಳ್ಕೊಡ್ತೀನಿ.
0: ಈಗಲೂ ಕೂಡ ನೀವು ಅಡುಗೆ ಭಟ್ಟ ವೃತ್ತಿಯನ್ನ ಮಾಡ್ತಾ ಇದ್ದೀರಿ, ಹೇಗನ್ಸುತ್ತೆ? ಬೆಳೆದು ಬಂದ ರೀತಿನೇ ಒಂದು ವಿಶೇಷ ಬಗ್ಗೆ ನಿಮ್ಮಲ್ಲಿ. ಅಷ್ಟೆಲ್ಲ ಓದು ಮತ್ತೆ ಕೃಷಿ ಮಾಡ್ಕೊಂಡಿದ್ರಿ, ಅಡುಗೆ ಭಟ್ಟ ಆಗಿ ಕೆಲಸ ಮಾಡ್ತೀರಿ, ಈಗ ವೃದ್ಧಾಪ್ಯ ಜೀವನ ಅನುಭವಿಸ್ತಾ ಇದ್ರಿ, ಹೇಗನ್ಸುತ್ತೆ ನಿಮ್ಮನ್ನ ನೀವು ನೋಡ್ಕೊಂಡ್ರಿ?
1: ನಮ್ಮ ಜೀವನ ನಮ್ಗೆ ಆರೋಗ್ಯ ಅದ ಚೆನ್ನಾಗಿ ಅಂತ ಆರೋಗ್ಯ ನಮ್ಮ ಹೆಂಗಸರು ಹೋದ್ಮೇಲೆ ಸ್ವಲ್ಪ ಆರೋಗ್ಯ ನನಗೆ ಕಡಿಮೆ ಆಯ್ತು. ಆಗ ಬಹಳ ಕಷ್ಟ, ನಾನು ಮೇಡಮ್ ಅವ್ರೆ ನಮ್ಮ ಹೆಂಗಸರು ಅದು ಕೇಳ್ದಂಗೆ ಆಗ್ಬಿಡ್ತು.
0: ಅವ್ರಿಗೂ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದ್ರಿಂದ ಅವ್ರ ತೀರ್ಕೊಂಡ್ರು. ನಿಮಗೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ ತಾತ?
1: ನಾನು ಏನು ಇಲ್ಲ ಕಣವ, ನಾನು ಏನು ಇಲ್ಲ, ಈಗೊಂದು ಕಣ್ಣು ಮಾಡ್ಬಿಟ್ರೆ ಇನ್ನೇನು ಇಲ್ಲ ಕಣವ. ನನಗೆ
0: ನಿನ್ ಕಾಣಿಸ್ತಿಲ್ಲ
1: ಈಗ, ಅದೇ ಈಗ ವರ್ಷದಿಂದ ಸ್ವಲ್ಪ ಕಣ್ಣು ಮಂಚಾಗಿರೋದು.
0: ಹಿಂಗ್ ಕಾಣಿಸ್ತಿತ್ತು ಮೊದಲಾಗಿ?
1: ಮೊದಲೇ ಚೆನ್ನಾಗಿ ಕಾಣ್ತಿತ್ತು,
0: ಈಗ ಒಂದು ವರ್ಷದಿಂದ ಕಾಣಿಸ್ತಿರ್ಲಿಲ್ವಾ? ಹೆಂಗ ಅನ್ಸ್ತಿತ್ತು?
1: ಕಣ್ಣು ಕಾಣ, ಇದೊಂದು ಕಣ್ಣು, ಇದೊಂದು ಕಣ್ಣು ಕಾಣ್ತಾ ಚೆನ್ನಾಗಿ ದೃಷ್ಟಿಗೆ, ಇದೊಂದು ಕಣ್ಣು ಸ್ವಲ್ಪ ಮಂಜು ಅಷ್ಟೇ, ಒಂದ್ ಮುಕ್ಕಾಲು ವಾಸ ಕಾಣದೇ ಇಲ್ಲ, ಕಾಲು ವಾಸ ಕಾಣುತ್ತೆ ಅಷ್ಟೇ.
0: ಈಗಲೂ ನಿಮ್ ಕೆಲಸ ನೀವು ಮಾಡ್ಕೋತೀರಾ?
1: ನಾ ಮಾಡ್ಕೋತೀನಿ, ಬಟ್ಟೆ ಎಲ್ಲ ನನ್ನ ಮಗಳ ಒಗೀತದ, ಬಟ್ಟೆ ಗಿಟ್ಟೆ ಎಲ್ಲ ವಾರ ಬಂದಾಗ ಮನೆ ಪನ್ನ ಸೀಟ್ಕೋತೀನಿ. ಇನ್ನಿಂದ ಮುಂದೆ ನಮ್ಮ ಹುಡುಗಿ ಓದ್ತಂತೆ ಇದು ಸೀಟಿ,

0: ತಾಯಿಗೆ ವಾರ ಬಂತು ಅಂದ್ರೆ ಎಲ್ಲ ಪೂಜೆ ಮಾಡ್ತದೆ, ಅರ್ಶಿನ ಕುಂಕುಮ ಇಕ್ಕಿ ಎಲ್ಲ ಇದು ಮಾಡುತ್ತೆ.
1: ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂತಂದ್ರಲ್ಲ, ಈ ಕ್ಯಾಂಪ್ ಇರೋ ವಿಷಯ ಹೇಗೆ ಗೊತ್ತಾಯ್ತು ನಿಮ್ಗೆ?
0: ಅದು ಅಣ್ಣೂರಿಗೆ ಬಂದಲ್ಲ ಅಲ್ವಾಸ್ ಮಾಡಕ್ ಬಂದ್ರಲ್ಲ, ಆ ಕೇಳಿದ್ವಲ್ಲ ಹಿಂಗಾದ್ರೆ ಅಣ್ಣೂರಿಗೆ ಮನೆಗೆ ಹೊಡ್ರಿ ಅಂದ್ರು ಅವರು. ಆಗ ಅಲ್ಲಿ ಬಂದವಲ್ಲ ಹಿಂಗಾಯ್ತಲ್ಲ, ಆಗಿತ್ತ ಬಂದದ್ದು. ನಾನು
1: ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ?
0: ನೋಡಿದ್ರು ಅಲ್ಲಿ ನೋಡಿದ್ರು ನಡ್ರಿ ಕೊಟ್ರೆ ಏನು ಇಲ್ಲ ನಿಮಗೆ ತೊಂದ್ರೆ, ನಡ್ರಿ ಅಲ್ಲಿಗೆ ಸರ್ವರ್ಗೆ ಅಂದ್ರು.
1: ಇಲ್ಲೇ ನೋಡ್ಕೊಂಡ್ರು ಹಾಸ್ಪಿಟಲ್ ಅಲ್ಲಿ?
0: ಇಲ್ಲೂ ನೋಡಿದ್ರು, ಚೆನ್ನಾಗಿ ನೋಡಿದ್ರು.
1: ಒಂದು ಕಣ್ಣಲ್ಲೇ ಒಂದು ವರ್ಷ ಜೀವನವನ್ನ ಮಾಡ್ಕೊಂಡು ಹೇಗಿತ್ತು ಆ ಪರಿಸ್ಥಿತಿ?
0: ಆಗ ಚೆನ್ನಾಗಿತ್ತು ನನ್ಗೆ, ನಮ್ಮ ಅದು ಹೆಂಗ್ಸು ಸ್ವಲ್ಪ ಕಷ್ಟ ಇತ್ತು ಅಷ್ಟೇ, ಚೆನ್ನಾಗಿತ್ತು. ನಮಗೆ ತಿರುಗ ಆಗಲೇ 3 ವರ್ಷ ಆಯಿತು, 2022 ಬುಧವಾರ 3 ಗಂಟೆಗೆ ಆದರೂ ಹೋಯ್ತು. ಅಲ್ಲಿಂದ ಈಚೆಗೆ ಏನು ತೊಂದರೆ ಇಲ್ಲ. ಇವನೇ
1: ಸರ್ಕಾರದಿಂದ ಪಿಂಚಣಿ ದುಡ್ಡು ಏನಾದ್ರು ತಗೋತಿದ್ರ?
0: ಬರ್ತದೆ ಈಗ, ಈಗ ಅದು 1200, ನನ್ನ ಮಗಳು 1400 ಬರ್ತದೆ. ಈ 3 ದಿನ ಬಂದಿಲ್ಲ.
1: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ ಕಳೀತೀರಾ ನೀವು?
0: ನಾವು ಏನಿಲ್ಲ, ಬೆಳಗ್ಗೆ ಎದ್ದು ಟೀ ಮಡಿಕೋತೀವಿ, 8-9 ಗಂಟೆ ಹೊತ್ತಿಗೆಲ್ಲ ಅಡುಗೆ ಅನ್ನ ಸಾಂಬಾರು ಮಾಡ್ಬಿಡ್ತೀವಿ. ಸಾಂಬಾರು ಮಾಡಿದ್ರೆ 3 ದಿವಸಗಳು ಆನ್ ಮಾಡಲ್ಲ, ನಾನು ಕ್ಲೀನಾಗಿ ಮಾಡ್ಬಿಡ್ತೀನಿ. ಅದೇ ಕ್ಯಾರೆಟ್ ಆಲೂಗಡ್ಡೆ ಏನಾದ್ರೆ ತರಕಾರಿಗಳೆಲ್ಲ ಹಾಕಿ ಕ್ಲೀನಾಗಿ 3 ದಿವಸಗಂಟೆ ಆಚೆಗೆ ಇಡಲ್ಲ, ಬೇಸಣ್ಣ ಊಟ ಮಾಡೋಣ.
1: ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೋತೀರಿ, ಈಗಲೂ ಕೂಡ ನೀವು ನೀವೇ ಸ್ವತಃ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀರಿ. ಈಗ ಒಂದು ವೃದ್ಧಾಪ್ಯ ಅಂತಂತಂದ್ರೆ ಕಷ್ಟ, ಈ ನಿಟ್ಟಿನಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ನೀವು ಈಗಲೂ ನಿಮ್ಮ ಮನೆಯವ್ರನ್ನ ನೀವೇ ನೋಡ್ಕೋತೀರಿ, ಹೇಗನ್ಸುತ್ತೆ?
0: ಏನಿಲ್ಲ, ಏನ್ ಮಾಡ್ತೀವಿ, ಒಂದು ಪೆದ್ದಣ್ಣದಾದ್ರೆ ಬಿಟ್ಬಿಟ್ಟು ಹೋಗದ ಹೆಂಗ ಇರೋದನ್ನ ಮಾಡ್ಕೊಂಡು ಏನ್ ಕೇಳ್ತಾ ತಂದು ಮಾಡ್ಕೊಂಡ್ಬಿಡ್ತೀನಿ ಮೇಡಮ್ ನಾನು ನಮ್ಮ ಹುಡುಗಿ ನನ್ನ ಮಗಳಿಗೆ.
1: ಈಗಲೂ ಆಗ ನಿಮ್ಮ ಕಾಲದಲ್ಲಿ ಈಗ ನಿತ್ಯದ ಬದುಕು ಸ್ಟಾರ್ಟ್ ಆಗ್ಬೇಕು ಅಂದ್ರೆ 5 ಗಂಟೆಯಿಂದ 10 ಗಂಟೆ ತನಕ ಶ್ರಮ ಇಲ್ಲೇ ದುಡಿದಿರಿ.
0: ಜೀವನ ಚಿಕ್ಕದಲ್ವಾ, ಜಾಸ್ತಿ ಐತಿರುವಲ್ಲ ಈಗ ನನ್ಗೊಳ್ಳೆ ಸಂತೋಷ ಆಗ. ಈ ಮಕ್ಕಳೆಲ್ಲ ಸಾಕ್ಬೇಕಲ್ಲ, 12 ಜನ ಮಕ್ಕಳು ಅವರಲ್ಲ, 11 ಜನ ನನ್ನಿಂದಲವರು, ಅವ್ರು ಸಾಕ್ಬಾರ್ದ? ನಾನು ಇದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಸಾಕಾಗದ ನೋಡಕ್ಕಾಗದ. ಹೊರಗಡೆ ನೀರು ಹುಡ್ಕೊ ಬರ್ಬೇಕು, ಮನೇಲಿ ಎಲ್ಲ ಕ್ವಾಟಲ್ಲಿ ಹೋಗಿ ಮಿಲ್ ಮಾಡ್ಸ್ಕೊಬರ್ಬೇಕು, ದಾನಿ ಹುಲ್ಲು ತರಬೇಕು, ದಾನ ಮೇಯಿಸ್ಬೇಕು ಕಾಡಲ್ಲಿ, ಎಲ್ಲ ಚಿಕ್ಕವರು. ಆಗ
1: ಅಕಸ್ಮಾತ್ ನಿಮ್ಮ ಮನೆ ಬಂದವ್ರಿಗೆ ಕೂಲಿ ಎಷ್ಟು ಕೊಡ್ತಿದ್ರಿ?
0: ನಾವು ಆಗ ಏನು 100 ರೂಪಾಯಿ ಒಳಗೆ, 50 ರೂಪಾಯಿ, 25 ರೂಪಾಯಿ ಜೋರ ಕೆಲಸ ಮಾಡೋರ್ಗ, 10 ರೂಪಾಯಿ, 12 ರೂಪಾಯಿ, 2 ರೂಪಾಯಿ ಹೀಗೆಲ್ಲ ಕೊಡ್ತಿದ್ದ.
1: ಹೇಗೆ ಸಾಕ್ತಿತ್ತು ಜೀವನ ಅವಾಗ?
0: ಆಗ ಸಾಕ್ತಿರು, ಆಗ ಹಂಗಿತ್ತು, ಹಂಗಿತ್ತು ಆಗ. ಈಗೆಲ್ಲಿದ್ದು ಜೀವನ ಹೆಂಗ ಹೆಂಗ ಕಾಲ ಮಾಡ್ತಿದ್ದ ಅಂತ. ಸಾಮಾನ್ಯ ಎಲ್ಲ ಸಾಮಾನು ಸಿಗ್ತಿತ್ತು. ನಾವೆಲ್ಲ ಮೈಸೂರಿಗೆ ಹೋಯ್ತಿದ್ವಲ್ಲ, ಸೌದೆ ತುಂಬಿಕೊಂಡು ಮಾರಕ್ಕೆ ಮೈಸೂರು ಕಡೆ ಹೊಡಿತಿದ್ವಲ್ಲ, ಅಲ್ಲೇ ತಂದ್ಬಿಡ್ತಿದ್ವ. ಒಳ್ಳೆಣ್ಣೆ ಟಿನ್ 15 ರೂಪಾಯಿ, ಸೀಮೆಣ್ಣೆ ಟಿನ್ 20 ರೂಪಾಯಿ, ಎಲ್ಲ ಬೆಲ್ಲ 1.50 ರೂಪಾಯಿ ಸೋಪು, ಒಂದು ಆಣೆ 12 ಆಣೆ ಕೊಟ್ಟರು 12 ಕೆಜಿ ಸೋಪು ಇಟ್ಟಿದ್ದ. ಬಟ್ಟೆಗೂ ಅದಿಯೇ, ಮೈಗೂ ಅದಿಯೇ, ಬಿಳಿ ಸೋಪು ಇಷ್ಟುದ್ದ 12 ಗೀರು ಸೋಪು, ಆಣೆಗೊಂದು ಗೀರು ಒಂದು ಆಣೆಗೆ. ಎಲ್ಲ ಸೌಲಭ್ಯ ಮಾಡ್ಕೊಡೀನಿ ನಾನು. ಈಗ ನೋಡಿ, ಈಗ ನಮ್ಮ ತಂದೆ ಹುಟ್ಟಿದ ಕಾಸೆ ಪಡ್ಕಿದ್ದೀನಿ ನೋಡಿ, ಅವ್ರು ಹುಟ್ಟಿದ ಜಾತಕ ಎಲ್ಲ, ನಾವು ಹುಟ್ಟಿದ ಜಾತಕ ಎಲ್ಲ ಒಂದೊಂದು ಬೈಂಡು ಹಂಗೆ ಬಿದ್ದವ ನನ್ನ ಹತ್ರ. ಎಲ್ಲ ಪ್ರತಿಯೊಂದು ಮಡಗಿನಿ, ನಮ್ಮ ತಂಗರು ಹುಟ್ಟಿದ್ದು ಮದುವೆ ಆದವು ಲಾ ಪ್ರಿಂಟ್ಗಳೆಲ್ಲ ಮಡಗಿನಿ.
1: ಹಿಂದಿನ ಕಾಲದಲ್ಲಿ ಹಾಸ್ಪಿಟಲ್ಗಳೇ ಇರಲಿಲ್ಲ, ಹೇಗಿತ್ತು ಆಗಿನ ಜೀವನ?
0: ಆಗ ನಮ್ಮ ತಾಯಿಯವರ ತಾಯಿ ಅವಮ್ಮ ಬಂದು ಎಲ್ಲಿಂದಾರು ಹೋಗ್ಬಿಟ್ಟು ಎಂತ ಸೊಕ್ಕಿದ್ಕೊಂಡ್ಬಿಟ್ಟು ಉಜ್ಜಿಬಿಟ್ಟು ಹಿಂಗ ಎಲ್ಲ ಕೈ ಪೈಕಿ ಸಾರ್ಬಿಟ್ಟು ಇಳಿ ತೆಗೆದ್ಬಿಟ್ಟು ಕಟ್ಬಿಟ್ಟು ಆದ್ರೆ ಬೆಳ್ಕರಿ ಅವತ್ತಿಗೆ ಯಾವ ಕಾಯಿ ಇರ್ತಿದ್ದಿಲ್ಲ. ಇಲ್ಲ
1: 6 ಮಕ್ಕಳು ಅಂತ ಹೇಳಿದ್ವಿ, ಆ ಮಕ್ಳನ್ನ ಸಾಕ್ಬೇಕು ಎಷ್ಟಿಲ್ಲ ಕಷ್ಟ
0: ಕಟ್ಟ ಬಿಜೆ ಗೊತ್ತಾ ನಾವು 12 ಜನ ಮಕ್ಳು ಸಾಕ್ಬೇಕಾರೆ. ಅಯ್ಯೋ ಅವ್ರು ಕೇಳ್ದೆ ಅವೇನು ತಿಂಡಿ ಪಂಡಿ ಕೇಳ್ದವಲ್ಲ ಮಕ್ಕಳು, ತಿಂಡಿ ಗಿಂಡಿ ಕೇಳ್ದವ್ರಲ್ಲ, ಎಲ್ಲೆವರೆಗೂ ತಿಂಡಿ ಪಂಡಿ ಕೇಳ್ದವ್ರಲ್ಲ, ನಾವು ತಂದವರು ಅಲ್ಲ, ಒಂದು ತಿಂಡಿ ತಂದು ಕೊಟ್ಟವರು ಅಲ್ಲ, ಅದಕ್ಕೆ ಸುಮ್ಮನೆ ಕೇಳ್ಬೇಕು. ನಮ್ಮ ಮಕ್ಳು ತಂದು ಕೊಟ್ಟಿವಿ, ನಮ್ಮ ತಂಗರಿಗೆ ಒಂದು ತಿಂಡಿ ತಗೊಂಡು ಕೊಟ್ಟವ್ರಲ್ಲ.
1: ನೀವು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಸೌದೆಗಳೆಲ್ಲ ಎಲ್ಲಿ ಸಿಕ್ತಿದ್ದು?
0: ಇಲ್ಲಿ ಕಾಡಿನಲ್ಲಿ ಹೋಯ್ತಿದ್ವಲ್ಲ, ಸೊಳ್ಳಾಪುರ ಎಡಗನುಂಡಿ ಸಿಳ್ಳಾಪುರ ಮೂರ್ಕಲ್ಲು ಅಲ್ಲಿಂದ ತುಂಬ ಬಂದಿದ್ದ ಸೌದಿಯನ್ನು ಬಮಲಾಪುರ.
1: ಎಷ್ಟು ಮಾಡ್ತಿದ್ರಿ
0: ಸೌದಿಯ? ಆಗ 150-200 ಅಷ್ಟೇ ಆಗ ಸೌದೆ ಖರ್ಚು. ಒಂದು ಟಿಕೆಟು 10 ರೂಪಾಯಿ, ಇದು ಸೌದೆ ಗಾಡಿ ಅದು ಏರ್ಪೋರ್ಟ್ನಲ್ಲಿ ಚೆಕ್ ಮಾಡಿಬಿಟ್ಟು ಹೋದ್ರೆ ಇನ್ನು ಮೈಸೂರು ಟೋಲ್ಗೇಟು ಅಲ್ಲೇ ಚೆಕ್ ಮಾಡ್ತಿದ್ವು ಅದ ಲೈಸೆನ್ಸ್
1: ಮಿಕ್ತಿತ್ತು
0: ಅದರಲ್ಲಿ ಎಲ್ಲ ಐದು 15 ರೂಪಾಯಿ 20 ರೂಪಾಯಿ ಎಲ್ಲ

0: ಸಾಮಾನ್ಯಲ್ಲ
1: ಅಷ್ಟೇ
0: ಅಷ್ಟೇ ಹೆಚ್ಚಿಗೆ ಒಂದ್ ಟೀ ಶಾಪ್ ಇಷ್ಟ ಇಷ್ಟೊಂದು ಪಟ್ಟಣ ಹತ್ರ ಇಷ್ಟೊಂದ ಏಳು ಆಣೆ, ಒಂದ್ ಕಟ್ ಬಿಡಿ ಎರಡು ಆಣೆ, ಒಂದ್ ಬಿಕ್ಕಿ ಪಟ್ಟಣ ಆರು ಕಾಸು. ಹಾಗಾಯ್ತಿತ್ತು.
2: ಈಗ ಅನಿಸ್ತಿದೆ ವೃದ್ಧಾಪ್ಯ ಜೀವನ?
0: ಈಗ ಏನಪ್ಪ, ಈ 32 ರೂಪಾಯಿ ಕೂತದೆ ಬೀಡಿ, ಯಾರ ತಗೊಳ್ಸಿದಾರೆ ಈಗ? ಇಲ್ಲ, ಎಷ್ಟೋ ಜನ ಪುಟ್ಟ ಬಿಟ್ಟು ಕೂತಾರ ನಮ್ಮ ಹಳ್ಳಿ ಜನ.
2: ಈಗ ಅನಿಸ್ತಿದೆ ವಯಸ್ಸಾದ ಜೀವನ?
0: ಏನಿಲ್ಲ ಮೇಡಮ್, ನನ್ಗೆ ಸೌಖ್ಯವಾಗಿ ಆರೋಗ್ಯವಾಗಿ ನಮ್ಮ ಹೆಣ್ಣು ಹೆಂಗಸರು ಹೆಂಗಸ ಹೋದ್ಮೇಲೆ ನಮ್ಮ ಮನೇಲಿ ಏನಾದ್ರು ಮಾಡ್ಕೊಂಡು ಉಳ್ಕೊಂಡು ಆರೋಗ್ಯ.
2: ಇಂದಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ದೇವರ ರೀತಿ ನೋಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ವೃದ್ಧಾಶ್ರಮನ ಸೇರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳಿ?
0: ಅದ್ರ ಬಗ್ಗೆ ಏನು ಮೇಡಮ್, ಆರೋಗ್ಯ ಒಳ್ಳೆ ಚೆನ್ನಾಗಲ್ಲ, ಸೌಕರ್ಯ ಇದೆ, ಏನು ತೊಂದರೆ ಏನಿಲ್ಲ. ಈಗ ಏನಿಲ್ಲ, ಅಲ್ಲಿ ಆಯ್ತು ಅಂದ್ರೆ ತಗೊಂಡೋಗಿ ಆಗ್ತಾ ಇರೋದೆ. ನಾವು ಆಗ ಅಷ್ಟೇ ಕ್ಲೀನ ಮಾಡಿದ್ರು ಮೇಡಮ್, ನಮ್ಮ ತಂದೆ ತಾಯಿಗೆಲ್ಲ. ನಮ್ಮ ತಾಯಿ 84 ತಿರೋದು, 84 ನಿಮ್ಮ ತಾಯಿ ತಿರುತ್ತೆ.
2: ಎಲ್ಲಾನು ಇಷ್ಟು ಸರಿಯಾಗಿ ಹೇಳ್ತಿರಲ್ಲ, ಏನಿದ್ರ ತಾತ್ಪರ್ಯ ಹೆಂಗ್ ಕಂಡಿಡ್ಕೋತೀರಿ ನೀವ್ ಇದನ್ನೆಲ್ಲ?
0: ನನಗೆಲ್ಲ ಗೊತ್ತಾಯ್ತದ, ಅಲ್ಲಿ ನಮ್ಮ ತಂದೆ ಬರ್ದು ಬರ್ದು ಮಾಡಿದ್ರ ಜಾತಕರ, ಅದನ್ನೇ ಕೂತ್ಕೊಂಡು ಓದ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ನನ್ಗೆ.
2: ಈಗಲೂ ಏನಾದ್ರು ಗೋಡೆ ಮೇಲೆ ಬರ್ದಿರೋದನ್ನ ಓದ್ತೀರಾ ನೀವು?
0: ದೃಷ್ಟಿ ಕಾಣಲ್ಲ ಅಷ್ಟೇ.
2: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳಿದ್ರೆ?
0: ಅದ್ರ ಬಗ್ಗೆ ಒಳ್ಳೇದಲ್ವಾ, ನಮಗ್ ಮಾಡೋದು ಒಳ್ಳೇದಲ್ವಾ, ನಿಮ್ಮಂತ ನಿಂತ್ಕೊಂಡು ನಾವು ಮಾಡ್ಕೊಟ್ರೆ ನಾವು ಒಳ್ಳೇದು, ನಮ್ ಸೌಕರ್ಯ ಚೆನ್ನಾಗ್ತದೆ, ಆರೋಗ್ಯ ಚೆನ್ನಾಗ್ತದೆ.
2: ಮೊದಲೆಲ್ಲ ಈ ತರ ವ್ಯವಸ್ಥೆ ಇರ್ಲಿಲ್ಲ.
0: ಇದ್ದಿಲ್ಲ, ಎಲ್ಲ ಇಲ್ಲ, ಯಾವತ್ತೇ ಇದ್ದಿಲ್ಲ. ಆಗ ಈಗ ತರ ತರ ಕೊನೆ ಚೀನ್ ತರ.
2: ಉಚಿತವಾಗಿ ಕಣ್ಣನ್ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರ? ಎಷ್ಟೋ ಬಡವರಿಗೆ ಕಣ್ಣಾಗಿದ್ದಾರೆ,
0: ಈಗ ಸಮಸ್ತೆ ಒಳ್ಳೇದ ಮಾಡ್ಕೊಟ್ರೆ ನಮಗೂ ಅವ್ರಿಗೂ ಆಶೀರ್ವಾದ ಮಾಡ್ತೀವಿ ಒಳ್ಳೇದು.
2: ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಬೆಳೆದು ಬಂದ ದಾರಿ ಕುರಿತು ಅನಿಸುತ್ತೆ ಇಷ್ಟೊತ್ತು ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಇಸ್ತು ನಮ್ಮ ಮುಸಿಂಜಿ ಕಾರ್ಯಕ್ರಮದಲ್ಲಿ ಬೆಳೆದು ಬಂದ ದಾರಿ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಒನ್ನೇಗೌಡರವರು ಇಲ್ಲಿಗೆ ಇವತ್ತಿನ ಮುಸಿಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸಿಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿಯಪ್ಪ ಜೀವನ ಹಾಗೂ ನಡೆದು ಬಂದ ಹಾದಿಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ನೀನು
1: ಯು
0: ಆಡು
1: ಫಾರೆಸ್ಟ್
0: ಬೆಟ್ಟ
1: ಮೌಂಟೇನ್
0: ಹೂ
2: ಫ್ಲವರ್
0: ಬೆಟ್ಟದ ಹೂ
1: ಮೌಂಟೇನ್ ಫ್ಲವರ್
0: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ
1: ಎಲ್ಲಿ ಇನ್ನೊಂದ್ಸಲ ಹೇಳು
0: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ
1: ಸನ್ಲೈಟ್ ಲೆಟ್ ಕಮ್ ರೈನ್ ಲೆಟ್ ಇಟ್ ಕಮ್ ಫಾರೆಸ್ಟ್ ಮೌಂಟೇನ್

ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಟೆಂಪೈ ಓನ್ಲಿ ಐ ರಿಸೀವಿಂಗ್. ಸನ್ಲೈಟ್ ಲೆಟ್.

ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮುಂದಿನ 32ನೆಯ ಮುಕ್ತಕ, ಪರಬೊಮ್ಮನೀ ಜಗವ
3: ರಚಿಸಿದವನಾದೊಡೆ ಅದು
2: ಬರಿಯಾಟವೋ ಕನಸೋ ನಿದ್ದೆ ಕಲರವವೋ

0: ಮರುಳನವನಲ್ಲದೊಡೆ
1: ಮರುಳನವನಲ್ಲದೊಡೆ
0: ನಿಯಮವೊಂದಿರಬೇಕು
1: ನಿಯಮವೊಂದಿರಬೇಕು
0: ಗುರಿಗೊತ್ತದೇನಿಹುದು ಮಂಕುತಿಮ್ಮ
1: ಮಂಕುತಿಮ್ಮ
0: ಈ ಸೃಷ್ಟಿ ಕಾರ್ಯದಲ್ಲಿ ಯಾವ ಒಂದು ಹಿನ್ನೆಲೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಕೆಲವು ಸರ್ತಿ ನಮಗೆ ಏನೇನೋ ಕನಸುಗಳು ಬರುತ್ತೆ, ಏನೋ ಭಾಳ ಒಳ್ಳೆ ಕನಸೇ ಬಂದಿರ್ಬೋದು, ನನಗೆಲ್ಲೋ ಲಾಟ್ರಿ ಟಿಕೆಟಲ್ಲಿ ಚೆನ್ನಾಗಿ ಪ್ರೈಸ್ ಬಂದ್ಬಿಡ್ತು ಅಂತಲೋ ಏನೋ ಒಂದು ಕನಸು ಬಿದ್ದಿದೆ ಅಂತ ಅಂದ್ಕೊಳ್ಳೋಣ. ಭಾಳ ಕನಸಿನಲ್ಲಿ ಭಾಳ ಸಂತೋಷ ಪಟ್ಟಿರ್ತೀನಿ ನಾನು. ಆದರೆ ಎಚ್ಚರ ಆದ ತಕ್ಷಣ ಲಾಟ್ರಿ ಟಿಕೆಟು ಇಲ್ಲ, ಅದು ಬಂದಂಥ ಪ್ರೈಸೂ ಇಲ್ಲ. ಸೊ ಹಾಗೆ ಯಾವುದೋ ಒಂದು ಭಯಾನಕವಾದಂಥ ಒಂದು ದುಸ್ವಪ್ನ ಬಿತ್ತು ಅಂತ ಅಂದ್ಕೊಳ್ಳೋಣ. ಹೆದರ್ಕೊಂಡು ನಾನು ಎದ್ದು ಹೇಳ್ತೀನಿ, ಆದರೆ ಎದ್ದಾಗ ನೋಡ್ತೀನಿ ಓ ಅವೆಲ್ಲ ಏನಿಲ್ಲ, ಅದು ಬರೀ ಕನಸು. ಸೊ ಕನಸು ಅನ್ನುವಂಥದ್ದು ಸತ್ಯವಲ್ಲ, ಅದು ಮಿಥ್ಯ. ಆಟದಲ್ಲಿ ನಾನು ಆಗಲೇ ಹೇಳ್ದಂಗೆ ಕಳೆದ ಸರ್ತಿ ನಾವು ಅಂದ್ಕೊಂಡಂಗೆ ಯಾವುದೋ ವಸ್ತುವನ್ನು ಮುಚ್ಚಿಟ್ಬಿಟ್ಟು ಅದನ್ನು ಹುಡುಕು ಅನ್ನೋಂಥದ್ದು ರೀತಿಯಲ್ಲಿ ನಾವು ಆಟ ಆಡ್ತೀವಿ. ನಿದ್ದೆಯಲ್ಲಿ ನಾವು ಕನವರ್ಸ್ಕೊಳ್ಳೋದು ಉಂಟು, ಕನಸಿನ ಒಂದು ಸಂದರ್ಭದಲ್ಲಿ ನಿದ್ದೆಯಲ್ಲೇ ಕೆಲವರು ಮಾತಾಡ್ಕೊಳ್ತಾರೆ. ಆಮೇಲೆ ಎಚ್ಚರ ಆದಮೇಲೆ ಏನೋ ಆ ಥರ ಮಾತಾಡ್ತಿದ್ಯಲ್ಲ ಅಂತಂದರೆ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಕಾರ್ಯ ಅದು ಆಗ್ತಾ ಇರುವಾಗ ಅದರ ಮೂಲ ಉದ್ದೇಶಗಳು ಅಥವಾ ಮೂಲ ಪ್ರೇರಣೆಗಳು ಕೆಲವು ಸರ್ತಿ ಹೊರಗೆ ನಮಗೆ ಗೊತ್ತಾಗೋ ರೀತಿಯದು ಆಗಿರಲ್ಲ. ಅಕಸ್ಮಾತಾಗಿ ತಾನೇ ತಾನಾಗಿಯೋ ಅಥವಾ ಬೇರೆ ಏನೋ ಮಾಡೋಕ್ಕೆ ಹೋಗಿ ಈ ರೀತಿಯ ಕೆಲಸವೋ ಆ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಸಂದೇಹ ಏನಪ್ಪ ಅಂತಂದರೆ, ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿರೋವಂಥದ್ದು ಆ ರೀತಿಯ ಅಕಸ್ಮಾತಾಗಿ ಉದ್ದೇಶ್ಯರಹಿತವಾಗಿಯೇ ಅಥವಾ ಯಾವುದೋ ಬೇರೆ ಗುಂಗಲ್ಲಿ ಮಾಡಿರೋಂತಹ ಒಂದು ಕೆಲಸನ ಅಂತ. ಅಂದರೆ ಈ ಜಗತ್ತಿನ ವೈಶಾಲ್ಯವನ್ನು ನಾವು ನೋಡಿದಾಗ, ಜಗತ್ತಿನ ವೈವಿಧ್ಯತೆಯನ್ನು ನಾವು ನೋಡಿದಾಗ, ಅದರಲ್ಲಿರುವಂಥ ಸಂಕೀರ್ಣತೆಯನ್ನು ನೋಡಿದಾಗ, ಅದಷ್ಟೇ ಅಲ್ಲದೆ ಈ ಎಲ್ಲ ವೈವಿಧ್ಯತೆಯಲ್ಲೂ ಇರೋಂತಹ ಮೂಲಭೂತವಾದಂಥ ಏಕತೆ ಅನ್ನೋದನ್ನು ನಮಗೆ ಗೋಚರ ಆಗೋ ರೀತಿಯಲ್ಲಿರೋದನ್ನು ನಾವು ನೋಡಿದಾಗ, ನಮ್ಮ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಯಾವುದೇ ಒಂದು ಜೀವಿ ಬೇರೆ ವಸ್ತು ಜೀವಿಗಳ ಸಹಾಯ ಸಹಕಾರ ಆಧಾರ ಇಲ್ಲದೆ ಬದುಕಕ್ಕಾಗಲ್ಲ. ಒಂದಕ್ಕೊಂದು ಆ ರೀತಿ ಸಮ್ಮಿಳಿತವಾದಂತಹ ಅಸ್ತಿತ್ವದಲ್ಲಿಯೇ ಇರಬೇಕು. ಇಲ್ಲದೆ ಹೋದರೆ ಒಂದು ರೀತಿಯ ಪೂರ್ಣವಾದಂತಹ ಅಸ್ತಿತ್ವದಲ್ಲಿ ಅದು ತನ್ನಂತ ಮೆರೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಸೊ ಹಾಗೆ ಒಂದಕ್ಕೊಂದು ಹೊಂದಿಕೊಂಡು ಹೊಂದಾಣಿಕೆಯ ಒಂದು ಜೀವನದಲ್ಲೇ ನಡೀಬೇಕು ಅನ್ನೋ ರೀತಿಯಲ್ಲಿ ಬೆಸುಗೆಯಾಗಿದೆ ಅಂತಂದರೆ ಅಕಸ್ಮಾತ್ ಆಗಿರೋಂಥದ್ದು ಅಲ್ವೇನೋ ಅಂತ ಅನ್ಸುತ್ತೆ ನಮಗೆ. ಅದು ನಮಗೆ ಗೊಚ್ಚರ ಆಗುತ್ತೆ. ಸೊ ಅದು ಹೇಗೆ ಅಂತ ಯೋಚನೆ ಮಾಡಿದಾಗ ದೇವರು ಬಹುಶಃ ಅಂಥ ಪೆದ್ದ ಅಲ್ಲ ಅಂತ ಅನಿಸುತ್ತೆ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಮರುಳನಲ್ಲ, ಆದರೆ ಮರುಳ ಅಲ್ಲದೆ ಹೋದರೆ ಈ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಇರಬೇಕು, ಒಂದು ಸಿಸ್ಟಮ್ ಇರಬೇಕು, ಒಂದು ಮೆಥಡ್ ಇರಬೇಕು. ಹೀಗೆ ಹೀಗೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತಲೇ ನೋಡಿ ಮಾಡಿರ್ಬೇಕು ಇದನ್ನು, ಹೌದಲ್ವಾ? ಸೊ ಆ ರೀತಿ ಒಂದು ವ್ಯವಸ್ಥೆ ಇದೆಯಾ ಅಂತ ಇದು ಪ್ರಶ್ನೆ. ಇದಕ್ಕೆ ನಾವು ನನಗೆ ಸುಮಾರು ಸರ್ತಿ ಅನಿಸೋಂಥ ಉದಾಹರಣೆ ನನಗೆ ಏನಪ್ಪ ಅಂತಂದರೆ, ಕೆಲವು ನಾವು ಕಳ್ಸತಿ ಅದು ಅಡುಗೆದು ಉದಾಹರಣೆ ತಗೊಂಡಿದ್ವಿ, ಅದರಲ್ಲೇ ನಾವು ನೋಡ್ಬೋದು. ಮನೆಯಲ್ಲಿ ಎಲ್ರಿಗೂ ಅಡುಗೆಯ ಸಂಪೂರ್ಣ ಹಂತಗಳು ಗೊತ್ತಿರಲ್ಲ. ಈಗ ಮಕ್ಕಳನ್ನು ಕೂಡ ಬಾ ನೀನು ಏನಾದರೂ ಮಾಡು ಅಂತ ನಾವು ಕರ್ಕೊಳ್ಳೋದುಂಟು. ಸೊ ಸಪೋಸ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಳ್ಳೋಣ, ಸಾಂಬಾರು ಮಾಡೋದರ ಎಲ್ಲ ಹಂತಗಳು ಆ ಮಗುವಿಗೆ ಗೊತ್ತಿರಲ್ಲ. ಆ ಮಗುವಿಗೆ ಗೊತ್ತಿರೋದೇನೋ, ಏನೋ ಬಹುಶಃ ಒಂದು ತರಕಾರಿ ಹೆಚ್ಚು ಅಂತೇನೋ ಕೊಡ್ಬೋದು, ಅಥವಾ ತರಕಾರಿ ಸಿಪ್ಪೆಗಳು ಬಿದ್ದಿರುತ್ತಲ್ಲ ಆ ಸಿಪ್ಪೆ ತೊಗೊಂಡೋಗಿ ನೀನು ಆಚೆ ಹಾಕ್ಬಿಟ್ಬಪ್ಪ ಅಂತ ಏನೋ ಒಂದು ಆ ಥರದ ಒಂದು ಕೆಲಸ ಕೊಡ್ಬೋದು. ಆ ಥರದ ಕೆಲಸವನ್ನಷ್ಟೇ ಮಗು ಮಾಡುತ್ತೆ, ಅದು ಮಾತ್ರ ಕಾಣಿಸ್ತಾ ಇದೆ. ಆದರೆ ಅದಲ್ಲದೆ ಇನ್ನೂ ಹತ್ತಾರು ಕ್ರಮಗಳು ಅಡಿಗೆಯ ಪ್ರಕ್ರಿಯೆಯಲ್ಲಿ ಅಡಕವಾಗಿರುತ್ತೆ, ಅದು ಮಗುಗೆ ಗೊತ್ತಿಲ್ಲ. ಆದರೆ ಮಾಡ್ತಾ ಇರೋವಂಥ ಅಮ್ಮನಿಗೋ ಗಂಡನಿಗೋ ಹೆಂಡತಿಗೋ ಯಾರಿಗೋ ಗೊತ್ತು, ಅವರು ಅದನ್ನು ಮಾಡ್ತಿದ್ದಾರೆ. ನಮಗೆ ಆ ಮಗುವಿನ ಕಣ್ಣಿಗೆ ಕಾಣ್ತಾ ಇರುವಂಥದ್ದು, ಮಗುವಿನ ಕೈಗೆ ಎಟುಕುವಂಥದ್ದು ಆ ಹತ್ತಾರು ಹಂತಗಳಲ್ಲಿ ಯಾವುದೋ ಒಂದು ಸಣ್ಣ ಹೆಜ್ಜೆ ಮಾತ್ರ. ಸೊ ಹಾಗಾಗಿ ಮಗು ಏನು ಅನ್ಕೊಳ್ಳುತ್ತೆ, ಅಡಿಗೆ ಅಂತಂದರೆ ಬರೀ ಸಿಪ್ಪೆನ ತೊಗೊಂಡೋಗಿ ಆಚೆ ಹಾಕೋದು ಅಷ್ಟೇನೇನೋ, ಹಂಗೆ ಅನ್ಕೊಂಡ್ಬಿಟ್ರೆ ತಪ್ಪು ಅಲ್ವಾ? ಬೇರೆ ಏನೋ ಗುರಿ ಗೊತ್ತಿದೆ, ಅದಕ್ಕೇನೋ ಒಂದು ಮೂಲವಾದಂಥ ಉದ್ದೇಶ ಇದೆ, ಅದಕ್ಕೊಂದು ಕ್ರಮ ಇದೆ. ಆದರೆ ಆ ಕ್ರಮ ಈ ಸಂದರ್ಭದಲ್ಲಿ ಮಗುವಿಗೆ ಕಾಣಿಸ್ತಾ ಇಲ್ಲ ಅನ್ನೋ ಹಾಗಿದೆಯಲ್ವಾ? ಹಾಗೇನ್ಬಿಟ್ಟು ಗೊತ್ತು ಗುರಿನೇ ಇಲ್ಲ.

0: ಅಂತ ಅನ್ಕೊಳಕ್ಕಾಗಲ್ಲ ಅಲ್ವಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಹಾಗಾದರೆ ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ, ಇದನ್ನು ತಿಳ್ಕೊಳ್ಬೇಕಾದ್ರೆ ಹೇಗೆ ಅಂತ ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾ ಯೋಚನೆ ಮಾಡೋಣ. ನರ ಪರೀಕ್ಷೆಯೇ ಬೊಮ್ಮನಾಶಯವೇ,
1: ನರ ಪರೀಕ್ಷೆಯೇ ಬೊಮ್ಮನಾಶಯವೇ,
0: ನಮ್ಮ ಬಾಳ್
1: ನಮ್ಮ ಬಾಳ್,
0: ಬರಿ ಸಮಸ್ಯೆಯೇ
1: ಬರಿ ಸಮಸ್ಯೆಯೇ,
0: ಅದರ ಪೂರಣವದೆಲ್ಲಿ
1: ಅದರ ಪೂರಣವದೆಲ್ಲಿ,
0: ಸುರಿದು ಪ್ರಶ್ನೆಗಳನ್
1: ಸುರಿದು ಪ್ರಶ್ನೆಗಳನ್,
0: ಉತ್ತರವ ಕುಡೆ ಬಾರದನ
1: ಉತ್ತರವ ಕುಡೆ ಬಾರದನ,
0: ಗುರುವೆಂದು ಕರೆಯುವೆಯ ಮಂಕುತಿಮ್ಮ
1: ಗುರುವೆಂದು ಕರೆಯುವೆಯ ಮಂಕುತಿಮ್ಮ.
0: ಬಹಳ ಸುಂದರವಾದಂತಹ ಮುಕ್ತಕ. ಬೊಮ್ಮನ ಆಶಯ ಅಂದರೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತೊಡಗಿರುವಾಗ ಅವನ ಆಶಯ ಅದೇನು ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಗುರಿ ಗೊತ್ತು ಇದೆಯಾ ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಆಶಯ ಅನ್ನುವಂಥದ್ದು ಮನುಷ್ಯನನ್ನು ಪರೀಕ್ಷೆ ಮಾಡಬೇಕು ಅನ್ನೋದಷ್ಟೇ ಅವನ ಆಶಯವ. ಮನುಷ್ಯನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟು ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಅವನನ್ನು ಎದುರು ಮಾಡಿ ಯಾವ ವ್ಯಕ್ತಿ ಹೇಗೆ ನಡ್ಕೋತಾನೆ ಅನ್ನೋದನ್ನು ನೋಡೋದೇ ಇದರ ಆಶಯನ. ನಮ್ಮ ಬಾಳು ಕೇವಲ ಸಮಸ್ಯೆಗಳ ಒಂದು ಗಂಟ. ಆ ಸಮಸ್ಯೆಗಳಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅನ್ನೋದನ್ನು ನೋಡೋದೇ ಬ್ರಹ್ಮನ ಒಂದು ಉದ್ದೇಶನ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಕೊಡ್ತಾ ಇರುವಂಥ ಇದು ಕೂಡ ಬಹಳ ಚೆನ್ನಾಗಿದೆ. ಈಗ ಸಪೋಸ್ ಒಂದು ಕ್ಲಾಸ್ನಲ್ಲಿ ಪಾಠ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಪಾಠ ಮಾಡೋದ್ರ ಬದಲು ಮೇಷ್ಟ್ರು ಮಾಡಬೇಕಾದಂಥ ಪಾಠದ ವಿಷಯದ ಬಗ್ಗೆ ಮಕ್ಕಳನ್ನೇ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಟ್ರು ಅಂದ್ಕೊಳ್ಳೋಣ. ಯಾವುದೋ ಒಂದು ಗಹನವಾದಂಥ ಒಂದು ವಿಚಾರ ಮಕ್ಕಳಿಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಹೊಸದಾಗಿ ತಿಳ್ಕೊತಾ ಇದ್ದಾರೆ. ಪಾಠ ಮಾಡಬೇಕಾದ್ರೆ ಮೇಷ್ಟ್ರ ಒಂದು ಕರ್ತವ್ಯ ಏನು? ಮೊದಲು ಪಾಠದ ವಿಷಯದ ಬಗ್ಗೆ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ಅರ್ಥ ಮಾಡ್ಕೊಂಡ್ರ ಅನ್ನೋದನ್ನು ನೋಡಬೇಕು. ಆಮೇಲೆ ಬೇಕಾದರೆ ಪ್ರಶ್ನೆ ಕೇಳಲಿ. ಇಲ್ಲ, ಈ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಈಗ ಬರ್ತಾ ಇದ್ದಂಗೆ ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಬರೀ ಸಮಸ್ಯೆಗಳನ್ನೇ ಎದುರು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಇಲ್ಲ ಸರ್ ನಮಗೆ ಗೊತ್ತಿಲ್ಲ, ನೀವೇ ಹೇಳಿ ಅಂತ ಕೇಳಿದರೆ ಆ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಕ್ಲಾಸಿಂದನೇ ಹೊರಟೋದ್ರು, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈಗ. ಸೊ ಪ್ರಶ್ನೆಗಳ ಒಂದು ಉದ್ದದ ಪ್ರಶ್ನೆ ಪತ್ರಿಕೆ ಮೇಷ್ಟ್ರು ಕೊಟ್ಟುಬಿಟ್ರು, ಉತ್ತರ ನಮಗೆ ಗೊತ್ತಾಗ್ತಿಲ್ಲ ಸರ್ ನೀವು ಹೇಳ್ಕೊಡಿ ಅಂತಂದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಸೊ ಆ ಥರ ಆಗ್ಬಿಟ್ಟಿದೆಯಲ್ಲ, ಆ ಥರ ಮೇಷ್ಟ್ರು ಕ್ಲಾಸಿಂದನೇ ಬಿಟ್ಟು ಹೊರಟೋದ್ರು ಅಂತಂದರೆ ಅವರನ್ನು ನಿಜವಾದ ಗುರು ಅಥವಾ ಮಾರ್ಗದರ್ಶಕ ಶಿಕ್ಷಕ ಅಂತ ಕರೆಯೋಕ್ಕೆ ಸಾಧ್ಯವಾ? ನಾವಂತೂ ಕರೆಯಲ್ಲ ಅಲ್ವಾ, ಹೇ ಬಿಟ್ಟು ಹೊರಟೋದ್ರು ಸರಿಯಾಗಿ ಹೇಳ್ಕೊಡ್ಲೇ ಇಲ್ಲ ಅಂತಂತೀವಿ. ಡಿ ವಿ ಜಿ ಅವರು ದೇವ್ರ ಬಗ್ಗೆ ಕೂಡ ಅದೇ ರೀತಿಯ ಪ್ರಶ್ನೆ ಮುಂದೆ ಇಡ್ತಾ ಅವರು ಹಂಗೆ ದೇವರು ಹಂಗೆ ಮಾಡ್ತಿರೋಂಗಿದೆಯಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಮಗೆ ಬರೀ ಸಮಸ್ಯೆಗಳನ್ನು ಮಾತ್ರ ನಮ್ಮ ಮುಂದೆ ಇಡ್ತಾ ಇದ್ದಾನೆ ದೇವರು, ಅದರ ಉತ್ತರಗಳನ್ನು ಪರಿಹಾರಗಳನ್ನು ಹೇಗೆ ಕಂಡ್ಕೋಬೇಕು, ಅದರ ಪೂರಣ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾನೆ ಇಲ್ಲ ಅಲ್ವಾ, ಅಂಥವ್ರನ್ನ ನಾವು ಗುರು ಅಂತ ಕರಿಬಹುದಾ ಅಂತ ಇಲ್ಲಿ ಡಿ ವಿ ಜಿ ಅವರ ಪ್ರಶ್ನೆ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಮ್ಮ ಅಮ್ಮ ಅನ್ನೋ ಮಾತು ಎಲ್ಲಿಂದ ಬಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ.

ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ? ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ದನಿಯಿಂದ. ಹೌದು, ಮಗು ಹುಟ್ಟಿದ ಕ್ಷಣವೇ ಅಮ್ಮ ಅನ್ನೋ ಬಹುದೊಡ್ಡ ಶಕ್ತಿಯ ಪದದಿಂದ ಅದು ಅಳುತ ಭೂಮಿಗೆ ಬರುತ್ತದೆ. ಆ ಅಗಮ್ಯ ಶಕ್ತಿಯ ಚೈತನ್ಯವೇ ಆ ಮಗು ಕೂಗುವ ಪದದಲ್ಲಿದೆ, ಅದುವೇ ಅಮ್ಮ. ಈ ಜಗತ್ತಿನಲ್ಲಿ ದೇವರನ್ನು ಕಣ್ಣಾರಿ ನೋಡಿಲ್ಲವೆಂದು ಹಲವರು ಹೇಳಬಹುದು, ಆದರೆ ದೇವರ ಪ್ರೀತಿಯನ್ನು ಅನುಭವಿಸಿಲ್ಲ ಎಂದು ಯಾರು ಹೇಳಲಾರದು. ಯಾಕೆಂದರೆ ಆ ಪ್ರೀತಿಯ ರೂಪವೇ ನಮ್ಮ ನಿಮ್ಮೆಲ್ಲರ ಅಮ್ಮ. ಮಗು ಈ ಭೂಮಿಗೆ ಬರುವ ಮೊದಲೇ ಆ ಮಗುವಿಗಾಗಿ ಕನಸು ಕಾಣುವವಳು ಅಮ್ಮ. ತನ್ನ ನೋವನ್ನು ಮರೆತು ಮಗುವಿನ ನಗು ನೋಡಿದರೆ ಸಾಕೆಂದು ಬದುಕುವ ಹೃದಯ ಅವಳದು. ಅವಳ ಕೈಯಲ್ಲಿ ಮಾಯೆಯಿದೆ, ಮಾತಿನಲ್ಲಿ ಮಮತೆ ಇದೆ, ಕಣ್ಣಲ್ಲಿ ಕಾಳಜಿ ಇದೆ. ಅದಕ್ಕೆ ಅಮ್ಮ ಎನ್ನುವುದು ಕೇವಲ ಒಂದು ಪದವಲ್ಲ, ಅದು ಒಂದು ದೊಡ್ಡ ಶಕ್ತಿ. ಮಗು ಬಿದ್ದಾಗ, ಹತ್ತಾಗ ಮೊದಲಾಗಿ ಓಡಿ ಬರುವವಳು ಅಮ್ಮ. ಜ್ವರ ಬಂದಾಗ ಇಡೀ ರಾತ್ರಿ ನಿದ್ರೆ ಮಾಡದೆ ಕಾದುಕೊಳ್ಳುವವಳು ಅಮ್ಮ. ತನ್ನ ಹಸಿವನ್ನು ಮರೆತು ಮಗುವಿನ ಹೊಟ್ಟೆ ತುಂಬಿಸುವವಳು ಅಮ್ಮ. ಮನೆಯ ಎಲ್ಲರ ಸಮಸ್ಯೆ ಕೇಳಿ ತನ್ನ ನೋವನ್ನು ಒಳಗೊಳಗೆ ಮರೆ ಮಾಡಿಕೊಳ್ಳುವ ಸಹನೆಯ ಪ್ರತಿರೂಪವೇ ಅಮ್ಮ. ನಾವು ಎಲ್ಲೇ ಹೋಗಿ ಮನೆಗೆ ಬಂದ ಕೂಡಲೇ ನಮಗೆ ಏನಾದರೂ ಬೇಕಿರಲಿ ಇಲ್ಲ ಬೇಡವಾಗಿರಲಿ, ನಮ್ಮ ಕಣ್ಣು, ನಮ್ಮ ಧ್ವನಿ, ನಮ್ಮ ಮನೆಯೆಲ್ಲವೂ ಬೇಡುವುದು ಅವಳನ್ನೇ, ಅಮ್ಮ ಎಲ್ಲಿ ಎಂದು. ಜೀವನದಲ್ಲಿ ಎಷ್ಟೇ ದೊಡ್ಡವನಾದರೂ, ಎಷ್ಟೇ ದೂರ ಹೋದರೂ, ಅಮ್ಮ ಎನ್ನುವ ಕರೆಯ ಮುಂದೆ ಪ್ರತಿಯೊಬ್ಬರೂ ಮತ್ತೆ ಚಿಕ್ಕ ಮಕ್ಕಳಾಗಿ ಬಿಡುತ್ತೇವೆ. ಯಾಕೆಂದರೆ ಅಮ್ಮನ ಮಡಿಲು ಜಗತ್ತಿನ ಅತಿ ಸುರಕ್ಷಿತ ಸ್ಥಳ. ಅವಳ ಪ್ರೀತಿ ಯಾವುದೇ ಷರತ್ತುಗಳನ್ನು ಕೇಳುವುದಿಲ್ಲ. ಮಕ್ಕಳ ಜಯ ಕಂಡಾಗ ಹೆಮ್ಮೆ ಪಡುವವಳು ಅವಳು, ಸೋಲು ಬಂದಾಗ ಧೈರ್ಯ ತುಂಬುವವಳು ಅವಳೇ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಮನೆ ಮತ್ತು ಉದ್ಯೋಗ ಎರಡನ್ನೂ ಸಮತೋಲನದಲ್ಲಿ ಸಾಗಿಸುತ್ತಿದ್ದಾರೆ. ಬೆಳಗ್ಗಿನಿಂದ ರಾತ್ರಿ ತನಕ ಓಡಾಡುತ್ತಾ ಕುಟುಂಬದ ನಗುವಿಗಾಗಿ ತಮ್ಮ ಆಯಾಸವನ್ನು ಮರೆತು ಬದುಕುತ್ತಿದ್ದಾರೆ. ಆದರೆ ಅವರ ಶಕ್ತಿಯನ್ನು ನಾವು ಅನೇಕ ಬಾರಿ ಗಮನಿಸುವುದೇ ಇಲ್ಲ. ಅಮ್ಮ ಎಂದರೆ ಕೇವಲ ಅಡುಗೆ ಮಾಡುವವಳಲ್ಲ, ಕುಟುಂಬವನ್ನು ಒಂದಾಗಿ ಹಿಡಿದು ನಿಲ್ಲಿಸುವ ಜೀವನಾಡಿ. ತಾಯಿಯ ಆಶೀರ್ವಾದ ಮಗುವಿನ ಜೀವನವನ್ನು ಬದಲಾಯಿಸಬಲ್ಲದು ಎನ್ನುವ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿದೆ. ಯಾಕೆಂದರೆ ಅಮ್ಮನ ಹೃದಯದಲ್ಲಿ ಇರುವ ಪ್ರಾರ್ಥನೆ ನಿಸ್ವಾರ್ಥವಾದುದು. ಆ ಪ್ರಾರ್ಥನೆಯ ಶಕ್ತಿಯೇ ಅನೇಕ ಮಂದಿಯನ್ನು ಬದುಕಿನಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಅವಳ ತ್ಯಾಗವನ್ನು ಅಳೆಯಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಯಾವ ಶಕ್ತಿಯು ತಾಯಿಯ ಮನಸ್ಸಿಗಿಂತ ದೊಡ್ಡದಾಗಲು ಸಾಧ್ಯವಿಲ್ಲ. ಅದಕ್ಕೆ ಅಮ್ಮ ಎನ್ನುವುದು ಕೇವಲ ಸಂಬಂಧವಲ್ಲ, ಅದು ನಮ್ಮ ಬದುಕನ್ನೇ ಬೆಳಗಿಸುವ ಅಪಾರ ಶಕ್ತಿ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಅಮ್ಮ ಅಮ್ಮ ಅನ್ನೋ ಮಾತು ಎಲ್ಲಿಂದ ಬಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.

0: ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಡೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಮಣಿಕಂಠ. ನಾನು ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಹಳ್ಳಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇನ್ನೇನು, ನಿಮ್ಗೆಲ್ರಿಗೂ ಬೇಸಿಗೆ ರಜೆ ಮುಗಿತಾ ಬಂತು. ಈ ಬೇಸಿಗೆ ರಜೆಯಲ್ಲಿ ನೀವೆಲ್ಲರೂ ಮನೆಯಲ್ಲಿ ಆಟ ಆಡಿಕೊಂಡು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಆಟ ಆಡ್ತಾನೆ ತುಂಬ ಪಾಠಗಳನ್ನೂ ಕಲ್ತಿರ್ತೀರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಆಕಾಶದಲ್ಲಿ ಅಕ್ಕಿ ಹೇಗೆ ಆರ್ತಿದೆ ಎಂಬ ಕುತೂಹಲ ಬಂದಿದ್ದರಿಂದಲೇ ನಾವಿವತ್ತು ವಿಮಾನ ಕಂಡಿಡಿಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಅವುಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನನೇ ವಿಜ್ಞಾನ. ಈ ವಿಜ್ಞಾನದ ಮೇಲಿನ ಕುತೂಹಲ ನಮ್ಮನ್ನು ಭೂಮಿಯಿಂದ ಬಾಹ್ಯಾಕಾಶದ ಕಡೆಗೆ ಮತ್ತು ಸಮುದ್ರದ ಆಳಕ್ಕೆ ಕರೆದು

ಕುತೂಹಲಕ್ಕೆ ಮಿತಿನೇ ಇಲ್ಲ. ಈ ಮನುಷ್ಯನ ಕುತೂಹಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದರೆ, ಅವನ ಹುಟ್ಟಿನಿಂದಲೇ ಈ ಕುತೂಹಲ ಪ್ರಾರಂಭ ಆಯಿತು. ಪ್ರತಿಯೊಂದು ಮಗುವಿನಲ್ಲೂ ಒಬ್ಬ ವಿಜ್ಞಾನಿ ಇರ್ತಾನೆ. ನಾವು ಒಂದು ಮಗುವಿಗೆ ಒಂದು ಆಟಿಕೆ ಕೊಟ್ಟರೆ ಆ ಮಗು ಆ ಆಟಿಕೆ ಒಳಗಡೆ ಏನಿದೆ ಅನ್ನೋ ನೋಡೋ ಕುತೂಹಲದಲ್ಲಿ ಆ ಆಟಿಕೆನ ಮುರಿದು ಅದರೊಳಗಡೆ ಏನಿದೆ ಅಂತ ಹುಡುಕುತ್ತೆ. ಈ ಕುತೂಹಲದಿಂದಲೇ ಇವತ್ತು ಜಗತ್ತಿಗೆ ಹಲವಾರು ಕೊಡುಗೆಗಳು ನಮಗೆ ಸಿಕ್ಕಿದೆ. ಸೊ ಈ ಕುತೂಹಲನ ನಾವು ಹೀಗೆ ಉಳಿಸ್ಕೋಬೇಕು ಅಂತಂದರೆ ನಾವು ಪ್ರಶ್ನೆ ಮಾಡ್ತಿರ್ಬೇಕು, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರ ಏನು, ಅದರಲ್ಲೂ ಸರಿ ಉತ್ತರ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿರ್ಬೇಕು. ಈಗ ನಾವು ರಜೆಯಲ್ಲಿ ಮನೆಯಲ್ಲಿದ್ದೀವಿ, ಓದಿನ ಕಡೆಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿದ್ದೀವಿ, ಆದರೂ ಕೂಡ ನಾವು ಶಾಲೆಗೆ ಬಂದು ಪಾಠ ಕಲಿಯಲಿಲ್ಲ ಅಂತಂದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಸುಮಾರು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಸೊ ನಾನು ಹಾಗಾಗಿ ಇವತ್ತು ನಿಮಗೆಲ್ರಿಗೂ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಹೇಳಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ತಾನೇ? ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸರಿಯಾದ ಉತ್ತರ ಬುಧ ಗ್ರಹ. ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲೀಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು.

ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪಾ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾಂ,

ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ ಶೇಕಡ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ, ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದರ ಕೆಲಸ ಏನಪ್ಪ ಅಂದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸಿತು. ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು? ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ, ನೀವೇ ಈ ಪ್ರಶ್ನೆಗೆ ಉತ್ತರನ ಹುಡುಕಿ. ನಾವು ಹಾಲಿಗೆ ಎಪ್ಪ ಹಾಕಿದಾಗ ಅದು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಈ ಮೊಸರಾಗಿ ಪರಿವರ್ತನೆ ಆಗಲು ಒಂದು ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣ ಆಗುತ್ತೆ. ಆ ಬ್ಯಾಕ್ಟೀರಿಯಾದ ಹೆಸರೇನು ಅಂತ

0: ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೇಪಿಯನ್. ಸೊ ಇದೇ ರೀತಿ ನಾವು ಎಲ್ಲ ಜೀವಿಗಳಿಗೂ ಕೂಡ ವೈಜ್ಞಾನಿಕ ಹೆಸರುಗಳನ್ನಿಟ್ಟಿದ್ದೀವಿ. ಉದಾಹರಣೆಗೆ ತೆಂಗಿನ ಮರಕ್ಕೆ ನಾವು ಕೋಕಸ್ ನ್ಯೂಸಿಪೆರಾ ಅಂತ ಕರಿತೀವಿ. ಅದೇ ರೀತಿ ಭತ್ತಕ್ಕೆ ವರೈಸಾ ಸಟೈವಾ ಎಂಬ ವೈಜ್ಞಾನಿಕ ಹೆಸರನ್ನು ಕರಿತೀವಿ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ? ಸರಿಯಾದ ಉತ್ತರ, ಶಬ್ದದ ವೇಗ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ. ಶಬ್ದ ಪ್ರಸಾರ ಆಗಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಇರಲೇಬೇಕು. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ, ಪಾದರಸ. ಈ ಪಾದರಸ ಒಂದು ಲೋಹ. ನಾವಿದನ್ನು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಇದು ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತದೆ. ಈ ಪಾದರಸವನ್ನು ನಾವು ಈ ಕ್ಲಿನಿಕಲ್ ಥರ್ಮೋಮೀಟರ್ ಅಂದರೆ ನಮ್ಮ ದೇಹದ ತಾಪಮಾನವನ್ನು ಅಳತೆ ಮಾಡುವಂಥ ಒಂದು ಸಾಧನದಲ್ಲಿ ಬಳಸ್ತೀವಿ. ಮತ್ತು ನಮ್ಮ ದೇಹದ ರಕ್ತದೊತ್ತಡವನ್ನು ಪರೀಕ್ಷಿಸಲು ಬಳಸುವಂಥ ಸ್ಪಿಗ್ಮೋಮ್ಯಾನೋಮೀಟರಲ್ಲೂ ಕೂಡ ನಾವು ಈ ಪಾದರಸವನ್ನು ಬಳಸ್ತೀವಿ. ಈ ಮರ್ಕ್ಯೂರಿ ಎಂಬ ಹೆಸರಿನಲ್ಲೇ ಒಂದು ಗ್ರಹ ಕೂಡ ಇದೆ. ಯಾವ ಗ್ರಹ ಅಂತಂದರೆ ನಾವು ಈ ಹಿಂದೆ ಚರ್ಚೆ ಮಾಡಿದಂಥ ಪ್ರಶ್ನೆ, ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಗ್ರಹ. ಈ ಬುಧ ಗ್ರಹಕ್ಕೆ ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಕರಿತೀವಿ. ಧನ್ಯವಾದಗಳು.
1: ವಿದ್ಯಮಾನಗಳನ್ನು ಗುರುತಿಸ್ತೀವಿ. ಸೈಂಟಿಫಿಕ್ ಫೆನಾಮಿನನ್ ಒಂದಷ್ಟು ಇರುತ್ತೆ, ಅದು ಯಾವುದು ಅಂತ ಒಂದು ಚಿತ್ರ ಹಾಕ್ತೀವಿ, ಅದನ್ನ ನೋಡ್ಬಿಟ್ಟು ಹೇಳಬೇಕು ನೀವು. ಕರೆಕ್ಟ್ ಆದಂತಹ ಆನ್ಸರೇ ಬೇಕು ನಮಗೆ. ಓಕೆ, ಎಸ್. ಯಾವ ನಂಬರ್ ನಿಮಗೆ ಬೇಕು?

ನಂಬರ್ ಸಿಕ್ಸ್, ಆಹಾರ ಹಿಂದಿರುವಂತಹ ಸೈಂಟಿಫಿಕ್ ಫೆನಾಮಿನ ಯಾವುದು? ಅಬ್ಸರ್ವ್ ಮಾಡಿ. ಎಸ್, ಟೈಮ್ ಅಪ್. ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ನ್ಯೂಟ್ರಲೈಸೇಷನ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಂಬರ್ 5, ಐದರ ಹಿಂದಿರುವ ಪ್ರಶ್ನೆ. ಎಸ್, ಸಬ್ಲಿಮೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸಬ್ಲಿಮೇಷನ್ ಸರಿಯಾದ ಉತ್ತರ 2. ಎಸ್ ಎಸ್, ಆಸ್ಮಾಸಿಸ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಿಮಗೆ ಒನ್ ಹಿಂದೆ ಯಾವ್ದಿದೆ? ಎಸ್, ಟೈಮ್ ಅಪ್ ಹೇಳಿ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತಾ ಇದ್ರು, ಚೆಕ್ ಮಾಡೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಸರ್, ಡಿಸ್ಪರ್ಷನ್ ಅಲ್ಲ ಅದು, ಸ್ಕ್ಯಾಟರಿಂಗ್. ಡಿಸ್ಪರ್ಷನ್ ಏಳು ಬಣ್ಣ ಆಗೋದು. ಎಸ್, ಯಾವುದೋ ಒಂದು ಫೋಟೋ ತೋರಿಸ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲೂ ಹೇಳ್ಬೇಕು ಕನ್ನಡದಲ್ಲೂ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ 5 ಅಂಕ, ಕನ್ನಡದಲ್ಲಿ ಹೇಳಿದ್ರೆ 5 ಅಂಕ, ಒಟ್ಟು 10 ಅಂಕ. ಯಾವ್ದಾದ್ರು ಒಂದ್ರಲ್ಲಿ ಸರಿ ಹೇಳಿದ್ರೆ ಸರ್ ಬರೀ 5 ಅಂಕ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಯಾವ ನಂಬರ್ ಬೇಕು? ನಂಬರ್ 3, ಮೂರರ ಹಿಂದಿರುವ ಪಿಕ್ಚರ್ ಯಾವುದು? ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ? ಮೆಂತ್ಯ ಮತ್ತೆ ಫೆನಿಗ್ರೀಕ್ ಅಂತ ಹೇಳ್ತಾ ಇದಾರೆ. ಸರಿ ಇದೆಯಾ? ಸರಿ ಅಂತೆ, 10 ಅಂಕಗಳು ನಿಮಗೆ. ನೆಕ್ಸ್ಟ್ ನಿಮಗೆ ನಂಬರ್ 3, ಮೂರರ ಹಿಂದಿರುವ ಕ್ವಶನ್ 6. ನಂಬರ್ 6, ತೊಂಡೆಕಾಯಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ? ಎಸ್, ಇಂಗ್ಲಿಷ್ ನಲ್ಲಿ ಏನಂತಾರೆ ತೊಂಡೆಕಾಯಿಗೆ? ಐವಿ ಗಾರ್ಡ್ ಅಂತ ಕರೀತಾರೆ ತೊಂಡೆಕಾಯಿಗೆ. ಕೇಳಿದ್ದೆ ಈಗ ಮಾಡ್ತಾಯ್ತು ಖಂಡಿತ. ನೆಕ್ಸ್ಟ್ ನಿಮ್ಗೆ ಸರ್ ನಂಬರ್ 5, ಐದರ ಹಿಂದಿರುವಂತಹ ಪಿಕ್ಚರ್ ಇದು ಸರ್, ಬೈನಾಕ್ಯುಲರ್ ಕನ್ನಡದಲ್ಲಿ ಸರ್ ದ್ವಿನೇತ್ರಿ ಅಂತ ಹೇಳ್ತಾ ಇದಾರೆ. ಚೆಕ್ ಮಾಡೋಣ, ಸರಿಯಾದ ಉತ್ತರ ಸರ್ 2. ನಂಬರ್ 2, ಎರಡರ ಹಿಂದಿರುವ ಚಿತ್ರ ನೇರಳೆ ಹಣ್ಣು ಅಂತ ಕನ್ನಡದಲ್ಲಿ ಬಂದಿದೆ, ಇಂಗ್ಲಿಷ್ ನಲ್ಲಿ ಜಾಮೂನ್ ಸ್ವೀಟ್ ಹೇಳ್ತಾ ಇದಾರೆ. ಚೆಕ್ ಮಾಡೋಣ, ಜಾಮೂನ್ ಸರಿಯಾದ ಉತ್ತರ, ನೇರಳೆ ಹಣ್ಣು. ಸೊ ಅಲ್ಲಿಗೆ ಈ ಸುತ್ತು ಮುಗಿದಿದೆ, ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ನಿಮ್ಮಿಂದ ಪ್ರಾರಂಭ ಆಗುತ್ತೆ, ಸಮಸ್ಯೆಗಳು ಬರ್ತಾ ಇದೆ, ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಒಂದು ಸಮಸ್ಯೆ ಬರುತ್ತೆ, ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಾಗುತ್ತೆ. ಗೆಟ್ ರೆಡಿ. 1, ಒಂದರ ಹಿಂದಿರುವಂತಹ ಲೆಕ್ಕ. ಎಸ್, 10 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡ್ಬಿಡೋಣ, 40 ಸೆಂಟಿಮೀಟರ್, ತಪ್ಪಾದ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿಮಗೆ, 5, ಐದರ ಹಿಂದೆ ಚೆಕ್ ಮಾಡ್ಬಿಡಿ, 5 ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ, 300 ಕೂಲಂ ಸರ್, ತಪ್ಪು ಉತ್ತರ. ನೆಕ್ಸ್ಟ್ ನಿಮಗೆ 4 ಚೆಕ್ ಮಾಡೋಣ, 30 ಲೀಟರ್ ಹೇಳ್ತಾ ಇದಾರೆ, ಚೆಕ್ ಮಾಡೋಣ, ಅಂದಾಜು 850 ಲೀಟರ್. ಲಾಸ್ಟ್ ಕ್ವಶನ್ ಫಾರ್ ಯು. ಎಸ್, 2. ಎಸ್, 2 ಕಿಲೋಗ್ರಾಮ್ ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ, ಡೆನ್ಸಿಟಿ 2 ಗ್ರಾಮ್ ಸೇಮ್. ಈಗ ನಿಮ್ಮಿಬ್ಬರಿಗೆ ಒಂದು ಟೈ ಬ್ರೇಕ್ ಮಾಡ್ತಾ ಇದೀವಿ. ಈ ಟೈ ಬ್ರೇಕ್ ಎರಡು ಕ್ವಶನ್ ಕೇಳೋಣ. ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಟೆಕ್ಟಾನ್ ಅಂತ ಹೇಳಿದರೆ -1, ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೀಡ್. ನೆಕ್ಸ್ಟ್ ನಿಮಗೆ ಟೈಟಾನ್ ಯಾವ ಗ್ರಹದ ಉಪಗ್ರಹ ಹೇಳ್ಬೋದು? ಮತ್ತೆ -1, ಶನಿ ಗ್ರಹದ್ದು. ಸೊ -2 ಆಗಿದೆ. ಇಷ್ಟದವರೆಗೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಜಾನಪದ ಕಥೆಗಳ ವೈಶಿಷ್ಟ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ತುಂಬಸೋಗೆಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂಬರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಾದೇವಿ ಎಂ, ಕನ್ನಡ ಉಪನ್ಯಾಸಕಿ, MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತುಂಬಸೋಗೆ. ಈ ದಿನ ನಾನು ಕನ್ನಡ ಜಾನಪದ ವಿಷಯವನ್ನು ಕುರಿತು ಮಾತನಾಡಲಿದ್ದೇನೆ. ಕನ್ನಡ ಜಾನಪದವು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಾಗಿದ್ದು, ಇದು ಬಾಯಿಯ ಮಾತಿನ ಮೂಲಕ ಅನೇಕ ತಲೆಮಾರುಗಳಿಂದ ಹರಿದು ಬಂದಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಜನಪದ ಮೂಲ ಬೇರು ಕವಿವಾಣಿ ಹೂ ಅಂತಲೇ ಹೇಳಿ ನಾವು ಮಾತನಾಡ್ತೀವಿ. ಈ ಕನ್ನಡ ಜಾನಪದವು ಗ್ರಾಮೀಣ ಜನರ ಜೀವನ ಶೈಲಿ, ನಂಬಿಕೆ, ಕಲೆ, ಗೀತೆ ಮತ್ತು ನೃತ್ಯ ಹಾಗೂ ಗಾದೆಗಳನ್ನು ಒಳಗೊಂಡಂತಹ ಒಂದು ಗ್ರಾಮೀಣ ಸಂಸ್ಕೃತಿ ಅಂತಲೇ ಸಹ ನಾವು ಹೇಳಬಹುದು. ಕನ್ನಡ ಜಾನಪದವು ಕರ್ನಾಟಕದ ಆ ಮಣ್ಣಿನ ವಾಸನೆ, ಅದರ ಇತಿಹಾಸ ಮತ್ತು ಸಂಸ್ಕೃತಿ, ಬದುಕಿನ ಕ್ರಮವನ್ನು ಪ್ರತಿಬಿಂಬಿಸುವಂತಹ ಅತ್ಯಂತ ಒಂದು ಶ್ರೀಮಂತ ಪರಂಪರೆ ಈ ಜಾನಪದ ಆಗಿದೆ. ಇದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಕನ್ನಡಿಯಾಗಿದೆ ಅಂತಲೇ ನಾವು ಹೇಳ್ಬೋದು. ಜನಪದರು ತಮ್ಮ ಬಿಡುವಿನ ಸಮಯವನ್ನು ಕಳೀಲಿಕ್ಕೋಸ್ಕರ ಹಾಡುಗಳನ್ನು ಕಟ್ತಾ ಇದ್ರು, ಕತೆಗಳನ್ನು ಕಟ್ತಾ ಇದ್ರು, ಒಗಟುಗಳನ್ನು ಕಟ್ತಾ ಇದ್ರು. ಇದು ಕೇವಲ ಮನೋರಂಜನೆಗೋಸ್ಕರ ಆದೂ ಆದರೆ ಇದು ನಮ್ಮ ಹಿಂದಿನ ತಲೆಮಾರಿನ ಸಂಸ್ಕೃತಿಯನ್ನು ಕೂಡ ಪ್ರತಿನಿಧಿಸುವಂತಹ ಒಂದು ಪ್ರತಿಕೈಗನ್ನಡಿಯಾಗಿದೆ ಅಂತಲೇ ಸಹ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಕನ್ನಡ ಜಾನಪದದ ಆರಂಭ ಯಾವಾಗಾಯಿತು, ಅದರ ಪ್ರಮುಖ ಅಂಶಗಳೇನು ಅಂತ ನಾವು ನೋಡೋದಾದರೆ,

ಜಾನಪದ ಎಂದರೆ ಜನಪರ ಅಥವಾ ಜನಸಾಮಾನ್ಯರ ಸಂಸ್ಕೃತಿ. ಇದು ಜನರ ಆಡುಮಾತಿನ ಭಾಷೆ ಮತ್ತು ಕಲೆ ಮತ್ತು ಪರಂಪರೆಯಿಂದ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಜನಪದ ಕಲೆಗಳಲ್ಲಿ ನಾಟಕ, ಬಯಲಾಟ, ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಯಕ್ಷಗಾನ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಕನ್ನಡ ಜಾನಪದ ಸಂಸ್ಕೃತಿಯು ಒಂದು ಭಾಗವಾದಂತಹ ಜಾನಪದ ಗೀತೆಗಳು ಬಹಳ ಅತ್ಯಂತ ವೈವಿಧ್ಯಮಯವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಈ ಜನಪದ ಗೀತೆಗಳು ಅಂದರೂ ಸಹ ಬಹುಶಃ ತಪ್ಪಾಗೋದಿಲ್ಲ. ಇಂದಿನ ಪಾಶ್ಚಾತ್ಯ ಶೈಲಿಯ ಸಂಗೀತದ ಮಧ್ಯೆ ಜಾನಪದ ಗೀತೆಗಳು ತನ್ನ ಹಿಂದಿನ ವೈಭವವನ್ನು ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿವೆಯೇನೋ ಅಂತ ಅನಿಸಿದ್ರೂ ಸಹ ಅದು ತನ್ನ ಮೂಲ ನೆಲೆಯಾದಂಥ ಹಳ್ಳಿಗಳಲ್ಲಿ ಇನ್ನೂ ಸಹ ತನ್ನ ಮೂಲ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಕಂಸಾಳೆ ಪದ, ಗೀಗಿ ಪದ, ಕೋಲಾಟದ ಪದ, ರಾಗಿ ಬೀಸೋ ಪದ, ಸುಗ್ಗಿ ಹಾಡುಗಳು, ಹೀಗೆ ಇನ್ನು ಅನೇಕ ವಿವಿಧ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶದ ಜನರ ದೈನಂದಿನ ಚಟುವಟಿಕೆಗಳನ್ನು ಮತ್ತು ಕೌಟುಂಬಿಕ ಜೀವನಗಳನ್ನು ಜೊತೆಗೆ ಸಂಬಂಧಗಳನ್ನು, ದೇವರುಗಳನ್ನು ಮತ್ತು ಧಾರ್ಮಿಕ ಆಚರಣೆಗಳನ್ನು ನಮ್ಮ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡ್ತಾ ಇವೆ. ಈ ಜಾನಪದ ಗೀತೆಗಳನ್ನು ಸೃಷ್ಟಿಸಿದವರು ಯಾರು ಅಂತ ಹೇಳುವುದಕ್ಕೆ ನಿರ್ದಿಷ್ಟವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಒಂದು ಸಿರಿನುಡಿ ಅಂತಲೇ ಹೇಳ್ಬೋದು. ಓದು ಬರಹ ಗೊತ್ತಿಲ್ಲದೇ ಇದ್ದರೂ ಎಷ್ಟರ ಮಟ್ಟಿಗೆ ಹಾಡುಗಳನ್ನು ಕಟ್ತಾ ಇದ್ರು, ಆ ಪದಗಳ ಜೋಡಣೆ, ಅದರ ವೈಶಿಷ್ಟ್ಯತೆ, ಆ ಗಾದೆಗಳನ್ನು ಕಟ್ಟುವಂತಹ ರೀತಿ ಇವೆಲ್ಲವನ್ನು ಸಹ ನಾವು ನೋಡಿದಾಗ ಜನಪದ ಎಂಥ ಶ್ರೀಮಂತ ಒಂದು ಸಾಹಿತ್ಯ ಆಗಿತ್ತು ಅಂತ ನಮಗೂ ಕೂಡ ಅನಿಸುತ್ತೆ. ಅದಕ್ಕೆ ಕವಿ ಹೇಳ್ತಾರೆ ಒಂದು ಕಡೆ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್, ನಮ್ಮ ಈ ಜನಪದರು ಅಂತ ಹೇಳಿ ಓದಲಿಲ್ಲ ಅಂದರೂ ಸಹ ಅಷ್ಟು ಅತ್ಯದ್ಭುತವಾಗಿ ಜನಪದ ಸಾಹಿತ್ಯವನ್ನು ನಮ್ಮ ಜನರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಗುರುತು ಮತ್ತು ಹೆಮ್ಮೆ, ಈ ಜಾನಪದವು ವ್ಯಕ್ತಿಗಳು ತಮ್ಮ ಪರಂಪರೆ ಮತ್ತು ಬೇರುಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಹಾಯವನ್ನು ಮಾಡಿದೆ ಅಂತ ಹೇಳ್ಬೋದು. ಅವರ ಸಾಂಸ್ಕೃತಿಕ ಗುರುತಿನಲ್ಲಿ ಹೆಮ್ಮೆಯ ಭಾವವನ್ನು ಬೆಳೆಸುತ್ತೆ. ಜೊತೆಗೆ ಪೂರ್ವಜರಿಂದ ಬಂದ ಕಥೆಗಳನ್ನು ನಾವು ಕೇಳೋದ್ರ ಮೂಲಕ ಜನರು ತಮ್ಮ ಸಮುದಾಯ ಮತ್ತು ಇತಿಹಾಸ ಮತ್ತು ಭಾಷೆಯೊಂದಿಗೆ ಆಳವಾದಂತಹ ಒಂದು ಸಂಪರ್ಕವನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಇನ್ನು ಜಾನಪದ ಜನರನ್ನು ಒಟ್ಟುಗೂಡಿಸುವಂಥ ಕೆಲಸ ಕೂಡ ಮಾಡುತ್ತೆ. ಜನಪದ ಕಥೆಗಳು, ಹಾಡುಗಳು, ಆ ಸಾಮಾನ್ಯ ಕುಟುಂಬ ಕೂಟಗಳು, ಹಬ್ಬಗಳು ಮತ್ತು ಸಾಮೂಹಿಕ ಭಾಗವಹಿಸುವಿಕೆ, ಸಮುದಾಯದ ಸದಸ್ಯರಲ್ಲಿ ಸೇರಿರುವ ಮತ್ತು ಏಕತೆಯ ಭಾವನೆಯನ್ನು ಈ ಜನಪದ ಸಾಹಿತ್ಯ ಬೆಳೆಸುತ್ತೆ ಅಂತ ಹೇಳ್ಬೋದು. ಜಾತ್ರೆಗಳು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು, ಎಲ್ಲರೂ ಒಟ್ಟುಗೂಡುವಂಥದ್ದು, ಇದು ಒಬ್ಬರೊಬ್ಬರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇತ್ತು. ಜನಪದ ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂಥವರು ಅಪಾರ ಅಗ್ರಗಣ್ಯ ವ್ಯಕ್ತಿಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಮೌಖಿಕ ಪರಂಪರೆಯಲ್ಲಿ ಉಳಿದು ಬಂದಿದ್ದಂತಹ ಜಾನಪದ ಗೀತೆಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಇವೆಲ್ಲವನ್ನ ಸಂಗ್ರಹಿಸಿ ಮತ್ತು ಸಂಶೋಧಿಸಿ ಲಿಖಿತ ರೂಪಕ್ಕೆ ತರುವ ಮೂಲಕ ಜಾನಪದ ಜ್ಞಾನ ಭಂಡಾರವನ್ನು ಉಳಿಸುವಂಥ ಕೆಲಸವನ್ನು ಅನೇಕ

ಮಹನೀಯರು ಸಹ ಮಾಡಿಕೊಂಡು ಬಂದಿದ್ದಾರೆ. ಈ ಜನಪದ ಸಾಹಿತ್ಯ ಉಳಿಬೇಕು ಅಂತ ಹೇಳಿದ್ರೆ ಅದನ್ನು ಲಿಖಿತ ರೂಪಕ್ಕೆ ತಂದಾಗ ಅದು ಮುಂದಿನ ತಲೆಮಾರಿಗೂ ಸಹ ಅದು ಉಳಿಯುತ್ತದೆ. ಅಂಥವರಲ್ಲಿ ಡಾಕ್ಟರ್ ಜಿ ಶಂ ಪರಮಶಿವಯ್ಯ ಅನ್ನುವಂಥವರು ಈ ಜಾನಪದದ ಪುನರುತ್ಥಾನಕ್ಕೆ ಶ್ರಮಿಸಿದ ಪ್ರಮುಖರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಹಾಗೆ ಜಿ ಕರೀಂ ಖಾನ್ ಇವರು 1901 1976 ಜಾನಪದ ವಿದ್ವಾಂಸರಾಗಿ ಮತ್ತು ಗೀತ ರಚನಾಕಾರರಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತಿಯಾಗಿ ಕೂಡ ಇವರು

ವಿಶ್ಲೇಷಣೆಗೆ ಹೆಚ್ಚಿನ ಒತ್ತನ್ನ ನೀಡಿದಂಥವರು, ಹಾಗೆ ಜಾನಪದ ವಿದ್ವಾಂಸರಾಗಿದ್ದಂಥವರು ಹಾಮ ನಾಯಕರು. ಜನಪದ ಸಾಹಿತ್ಯ ಒಂದು ಜನಜೀವನದ ಪ್ರತಿಬಿಂಬ ಅಂತಲೇ ನಾವು ಹೇಳ್ಬೋದು. ಜನಪದ ಸಾಹಿತ್ಯಕ್ಕೆ ಹೀಗೆ ಅನೇಕರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಜನಪದವನ್ನ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ವಿದ್ಯಾರ್ಥಿಗಳ ಭಾಷಾ ಕೌಶಲ್ಯ ಮತ್ತೆ ಒಂದು ಸಾಂಸ್ಕೃತಿಕ ಜ್ಞಾನವನ್ನ ಹೆಚ್ಚಿಸಬಹುದು. ಜೊತೆಗೆ ಜನಪದ ಸಾಹಿತ್ಯವನ್ನ ನಾವು ಉಳಿಸಬಹುದು. ಕನ್ನಡ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅಪಾರ ಇದೆ. ಹಾಗಾಗಿ ಮುಂದಿನ ಪೀಳಿಗೆಯವರೆಗೂ ನಮ್ಮ ಈ ಸಾಹಿತ್ಯ, ಜಾನಪದ ಸಾಹಿತ್ಯ ಉಳಿಬೇಕು, ಅದರ ಸೊಗಡನ್ನ ಎಲ್ಲರೂ ತಿಳಿಬೇಕು ಅಂತ ಹೇಳಿದ್ರೆ ಅದನ್ನ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾ ನಾನು ಇಷ್ಟೊತ್ತು ಈ ಕನ್ನಡ ಜಾನಪದ ವಿಷಯವನ್ನ ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಜನಧ್ವನಿ ಕೇಳುಗರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಜಾನಪದ ಕಥೆಗಳ ವೈಶಿಷ್ಟ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ತುಂಬಸೋಗಿಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಗಾಂಧೀಜಿ ದಾಂಡಿ ಸತ್ಯಾಗ್ರಹ ಹೋಗುವಾಗ, ದಾಂಡಿ ಯಾತ್ರೆ ಹೋಗೋಕ್ಕಿಂತ ಮೊದಲು ಒಂದು ಪ್ರತಿಜ್ಞೆ ಮಾಡಿದರು, ಸ್ವರಾಜ್ ಸಿಗೋ ತನಕನೂ ವಾಪಸ್ ನಾವು ಸಾಬರಮತಿ ಆಶ್ರಮಕ್ಕೆ ಬರೋದಿಲ್ಲ ಅಂತ. ತಕ್ಷಣ ಸ್ವರಾಜ್ ಬರದೇ ಇರೋದ್ರಿಂದ ದಾಂಡಿ ಯಾತ್ರೆ ಮುಗಿದ್ರು ಕೂಡ ಗಾಂಧಿ ಸಾಬರಮತಿಗೆ ಬರಲಿಲ್ಲ. ಆದ್ರೆ ಒಂದ್ಸಲ ಬಹಳ ಒತ್ತಾಯದಿಂದ ಬರಬೇಕಾಯ್ತು, ಯಾಕಂದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅನ್ನು ಭೇಟಿ ಆಗ್ಬೇಕಾಗಿತ್ತು, ಸಾಬರಮತಿ ಜೈಲಲ್ಲಿ ಇಟ್ಟಿದ್ರು ಅವ್ರನ್ನ. ಅದಕ್ಕೋಸ್ಕರ ಅಲ್ಲಿ ಬರಬೇಕಾಯ್ತು. ಸ್ವಲ್ಪ ಸಮಯ ಆಯಿತು, ಅಲ್ಲಿ ಜನ ಹೇಳಿದ್ರು ಇಲ್ಲೊಂದು ಹತ್ತಿರದಲ್ಲಿ ಒಂದು ಸ್ಕೂಲ್ ಇದೆ, ಹರಿಜನ್ ಸ್ಕೂಲ್ ಇದೆ, ಅಲ್ಲಿ ಹೋಗ್ಬೇಕು, ಮಕ್ಕಳಿಗೆ ಮಾತಾಡ್ಬೇಕು ನೀವು ಅಂದ್ರು. ಕಲ್ಪನೆ ಮಾಡ್ಕೊಳ್ಳಿ, ಗಾಂಧೀಜಿ ಬಂದದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್ ಹತ್ರ ಮಾತಾಡೋದಕ್ಕೆ, ಜೈಲಿಗೆ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಸ್ವಲ್ಪ 10 ನಿಮಿಷ ಟೈಮ್ ಇತ್ತು ಅವ್ರಿಗೆ. ಒಂದೊಂದು ನಿಮಿಷವನ್ನು ತೂಕ ಮಾಡಿ ಬಳಸುವಂತ ಗಾಂಧಿ ಮಕ್ಕಳ ಹತ್ರ ಮಾತಾಡ್ಬೇಕು ಅಂದಾಗ ಹೋಗ್ತೀನಿ ಅಂದ್ರು. ಆ ಶಾಲೆಗೆ ಹೋದ್ರು. ಆ ಹುಡುಗರು ಕೆಲವೊಂದು ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ರು, ಹಾಡು ಹೇಳಿದ್ರು, ಡಾನ್ಸ್ ಮಾಡಿದ್ರು, ಅವ್ರ ಜೊತೆಗಿದ್ರು, ಅವ್ರ ಜೊತೆಗೆ ಚರಕ ಹಾಕಿ ನೂತ್ರು ಕೂಡ. ಆನಂತರ ಹುಡುಗರು ಪ್ರಶ್ನೆ ಕೇಳ್ತಾರ ಕೇಳಿ ಅಂದ್ರು. ಒಬ್ಬ ಹುಡುಗ ಪ್ರಶ್ನೆ ಕೇಳ್ದ, ಬಾಪೂಜಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅಂತಿರಲ್ಲ, ಪ್ರಾರ್ಥನೆ ಯಾಕೆ ಮಾಡಬೇಕು, ದೇವ್ರಿದ್ದಾನ, ದೇವ್ರು ಇರೋದೇ ಆದರೆ ಅವನಿಗೆ ಗೊತ್ತಿರಬೇಕಲ್ಲ ನಾವು ಏನು ಬೇಕು ಅಂತ ಹೇಳಿ, ನಾವ್ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು, ಅವನೇನು ತಹಶೀಲ್ದಾರ ಅಪ್ಲಿಕೇಶನ್ ಹಾಕೋದಕ್ಕೆ, ಇದು ಬೇಕು ಇದು ಬೇಕು ಅಂತ ಕೇಳೋದಕ್ಕೆ. ಆದ್ದರಿಂದ ದೇವರಿದ್ದರೆ ಅವನು ಗೊತ್ತಿರುತ್ತೆ ಏನು ಮಾಡಬೇಕು ಅಂತ, ಅವನ ಜವಾಬ್ದಾರಿ ಅಲ್ವಾ ನಮ್ಮ ನೋಡ್ಕೋಬೇಕಾದದ್ದು, ಹಾಗಾದ್ರೆ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರು. ಗಾಂಧೀಜಿ ಎಲ್ಲರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ, ಮಕ್ಕಳ ಜೊತೆ ಕೂತ್ಕೊಂಡು ಹಾಡು ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಮಗು ಕೇಳುತ್ತೆ ಪ್ರಾರ್ಥನೆ ಯಾಕೆ ಮಾಡಬೇಕು, ದೇವ್ರು ಇರೋದೇ ಆದರೆ ನಮ್ಮ ಪ್ರಾರ್ಥನೆ ಮುಟ್ಟಬೇಕಲ್ಲ, ಹೇಳಬೇಕಾ ನಾವು ಅವನಿಗೆ, ನಮ್ಮ ಮೇಲೆ ಪ್ರೀತಿ ಇರೋನಾದರೆ.

ಅವನ್ ಜವಾಬ್ದಾರಿಯಿಂದ ನಡೆಸಬೇಕಲ್ಲ, ನಮ್ಗೇನ್ ಬೇಕೋ ಕೊಡ್ಬೇಕಲ್ವಾ, ಯಾಕೆ ಕೊಡಲ್ಲ, ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಮಗು ಕೇಳಿದಾಗ ಗಾಂಧೀಜಿ ಮನಸ್ಸಿಗೆ ಎಷ್ಟು ಒಂಥರ ಸಂಕಟ ಆಯಿತು ಅಂದರೆ, ಅಲ್ಲಿದ್ದವ್ರು ಬರೀತಾರೆ ಗಾಂಧೀಜಿ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಯ್ತಂತೆ. ಆ ಮಗುಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ, ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡ್ರು. ಅವ್ರು ಹೇಳುವಂಥ ಮಾತು ಇಷ್ಟು ಚೆಂದ ಇದೆ, ಮಗು ನೀನು ಹೇಳಿದೆಯಲ್ಲ ಪ್ರಾರ್ಥನೆ ಮಾಡೋ ಕಾರಣ ಇಲ್ಲ, ದೇವರಿಗೆ ಗೊತ್ತಿರುತ್ತೆ ಅಂತ. ಹಾಗಲ್ಲ ಮಗು, ಅದು ನಾವು ಪ್ರಾರ್ಥನೆ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಭಗವಂತನಿಗೆ ಗೊತ್ತಿದೆ ಏನು ಕೊಡಬೇಕು ಅಂತ, ಗೊತ್ತಿದೆ ಯಾವಾಗ ಕೊಡಬೇಕು ಅಂತ, ಗೊತ್ತಿದೆ ಎಷ್ಟು ಕೊಡಬೇಕು ಅಂತ, ಗೊತ್ತಿದೆ ಯಾವಾಗ ಕೊಡಬಾರದು ಅಂತ ಗೊತ್ತಿದೆ. ಆದರೆ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಗೊತ್ತಾ ಮಗು, ಆ ಭಗವಂತನ ಕೃಪೆ ಇಲ್ಲದೆ ನಾವು ಬದುಕೋಕೆ ಸಾಧ್ಯ ಇಲ್ಲಪ್ಪ. ಆದ್ದರಿಂದ ನಾವೇನೇ ಕೆಲಸ ಮಾಡಿದರೂ ಭಗವಂತನ ಹೆಸರು ಹಿಡಿದು ಮಾಡಿದಾಗ, ಅವನ ಹೆಸರು ತಗೊಂಡು ಮಾಡಿದಾಗ ಆ ಕೆಲಸ ಚೆನ್ನಾಗಿರುತ್ತೆ, ಮನಸ್ಸಿಗೂ ಸಾರ್ಥಕತೆ ಬರುತ್ತದೆ. ಪ್ರಾರ್ಥನೆ ಮಾಡೋದು ಯಾಕೆ ಗೊತ್ತಾ ಮಗು, ಆ ಮಗು ಹೇಳಿದಂಥ ಮಾತು ಇವತ್ತು ನಮ್ಮ ಜೀವನಕ್ಕೆ ಅನ್ವಯಿಸ್ಕೋಬೇಕು ಸ್ವಾಮಿ. ಅದನ್ನು ಪ್ರಾರ್ಥನೆ ಮಾಡೋದು ಎದಕ್ಕೆ ಗೊತ್ತಾ, ಭಗವಂತನಿಗೆ ಅಪ್ಲಿಕೇಶನ್ ಅಲ್ಲ ಅದು, ನಾನು ನಿನ್ಗೆ ಶರಣಾಗಿದ್ದೀನಿ ಅಂತ ಹೇಳಬೇಕಷ್ಟೇ. ಅಪ್ಪ ನಿನ್ನ ಮಾರ್ಗದರ್ಶನ ಇಲ್ಲದೆ, ನಿನ್ನ ಬೆಳಕಿಲ್ಲದೆ ನಾ ಜೀವನ ನಡೆಸೋಕೆ ಸಾಧ್ಯ ಇಲ್ಲ ಅಂತ ಭಗವಂತನಿಗೆ ಹೇಳಬೇಕಾದದ್ದು. ಅದು ನಿನ್ನ ಹೃದಯವನ್ನು ಶುದ್ಧೀಕರಣ ಮಾಡ್ಕೊಳ್ಳುವಂಥ ಕೆಲಸ. ಪ್ರಾರ್ಥನೆ ನಿನಗೆ ಬೇಕಾದದ್ದನ್ನು ಕೊಡಿಸಲ್ಲ, ಆದರೆ ನಿನ್ನನ್ನು ಆಗುವಂಥ ಕೆಲಸಕ್ಕೆ ಮನಸ್ಸನ್ನು ಅಣಿಗೊಳಿಸ್ತದೆ. ಪ್ರೇಯರ್ ಡಸ್ ನಾಟ್ ಚೇಂಜ್ ಥಿಂಗ್ಸ್ ಫಾರ್ ಯು, ಇಟ್ ಚೇಂಜಸ್ ಯು ಫಾರ್ ದ ಥಿಂಗ್ಸ್ ಅಂತ, ನಿನ್ನನ್ನು ಬದಲಾಯಿಸ್ತದೆ. ಆದ್ದರಿಂದ ಮಗು, ಮನುಷ್ಯತ್ವ ಅಂತ ನಮ್ಮಲ್ಲಿದ್ದರೆ, ಋಣ ಅನ್ನೋದಿದ್ರೆ, ಕೃತಜ್ಞತೆ ಅನ್ನೋದಿದ್ರೆ, ಆ ಕಣ್ಣಿಗೆ ಕಾಣಲಾರ್ದಂಥ ಭಗವಂತನಿಗೆ ಋಣ ತರಿಸ್ಬೇಕು, ನಾನು ಬೇಡ್ಕೋಬೇಕು, ಭಗವಂತ ನನ್ನ ಜೀವ ಕೊಟ್ಟಿದ್ದೀಯಾ, ಆಯುಷ್ ಕೊಟ್ಟಿದ್ದೀಯಾ, ಬದುಕು ಕೊಟ್ಟಿದ್ದೀಯಾ, ಇದನ್ನು ಹೇಗೆ ನಡೆಸಬೇಕು ಅಂತ ನೀನೇ ಮಾರ್ಗದರ್ಶನ ಮಾಡಪ್ಪ ಅಂತ ಹೇಳುವಂಥ ರೀತಿ ಇದೆ, ಇದು ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಿದಾಗ ಗೊತ್ತಿಲ್ಲದ ಹಾಗೆ ನಮ್ಮ ಹೃದಯ ಶುದ್ಧಿ ಆಗ್ತದೆ, ಆ ಹೃದಯ ಶುದ್ಧಿಯಿಂದ ನನ್ನ ಜೀವನ ಹಸನ ಆಗ್ತದೆ, ಯಶಸ್ಸು ನಿಮ್ಗೆ ಬರ್ತದೆ ಅನ್ನೋ ಮಾತನ್ನು ಮಕ್ಕಳಿಗೆ ಹೇಳ್ತಾರೆ. ಅವ್ರು ಹೇಳೋರು, ಮಕ್ಕಳ ಪ್ರಶ್ನೆಗಳನ್ನು ಯಾವತ್ತೂ ತಿರಾಕರಣ ಮಾಡಬೇಡಿ. ದೊಡ್ಡವ್ರ ಪ್ರಶ್ನೆ ಬೇಕಾದ್ರೆ ಉತ್ತರ ಕೊಡದಿದ್ದರೆ ಪರವಾಗಿಲ್ಲ, ಮಕ್ಕಳ ಪ್ರಶ್ನೆ ಕೊಡಬೇಕು. ಯಾಕಂದರೆ ಮಕ್ಕಳು ಅತ್ಯಂತ ಸ್ವಚ್ಛ ಮನಸ್ಸಿನಿಂದ ಕೇಳ್ತಾರೆ, ಪ್ರಶಾಂತ ಮನಸ್ಸಿನಿಂದ ಕೇಳ್ತಾರೆ. ಆದ್ದರಿಂದ ಆ ಮನಸ್ಸಿನ ಬಂದಂಥ ಪ್ರಶ್ನೆಗಳಿಗೆ ನಾನು ಯಾವಾಗಲೂ ಬೆಲೆ ಕೊಡಬೇಕು ಅಂದವರು. ನನಗೂ ಇವತ್ತು ಎಷ್ಟೋ ಸಲ ಅನಿಸುತ್ತೆ, ಗಾಂಧೀಜಿ ಪ್ರಾರ್ಥನೆಗೆ ಬಹಳ ಮಹತ್ವ ಕೊಟ್ಟವರು. ತಮ್ಮ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಇಲ್ಲದೆ ಪ್ರೋಗ್ರಾಮ್ ಆಗೋದಿಲ್ಲ. ಅವ್ರು ಹೇಳೋರು, ಪ್ರಾರ್ಥನೆ ಮಾಡೋದರಿಂದ ಭಗವಂತ ನೀವು ಕೇಳಿದ್ದನ್ನು ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯ ಶುದ್ಧಿ ಆಗ್ತದಲ್ಲ, ಹೃದಯ ಶುದ್ಧಿಗೋಸ್ಕರ ಪ್ರಾರ್ಥನೆ ಅಂತ ನಂಬಿದಂಥ ಮಹಾತ್ಮ, ಆ ಪ್ರಾರ್ಥನೆಯ ಅರ್ಥ ನಮ್ಮ ಮನಸ್ಸಲ್ಲೂ ಸ್ವಲ್ಪ ಇಳಿಯಲಿ ಅಂತ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರ್ ಅವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ.

0: ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
3: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
6: ಕಡಲೊಳಗಿನ ಮುತ್ತ

ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೆಳಗಡೆ ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಛ ಭಾಗ 26 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಧ್ವನಿಯು ಸಹೃದಯ ಶ್ರೋತೃವರ್ಗಕ್ಕೆ ತಮ್ಮದೇ ಆದ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾ ಅವರ ಜ್ಞಾನವನ್ನು ಮತ್ತು ಆನಂದವನ್ನು ಹೆಚ್ಚಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣರ ಅನುಭಾವಿಕ ನುಡಿಯಾದ ವಚನಗಳನ್ನು ಜನಮನಕ್ಕೆ ಅವರ ಹೃದಯಕ್ಕೆ ಹತ್ತಿರ ತರುವುದಕ್ಕಾಗಿ ವಚನ ವೈಭವ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ತಮ್ಮ 90.8 ಕಂಪನಾಂಕದ ಮೂಲಕ ಬಿತ್ತರಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ವಚನಗಳನ್ನು ತಮ್ಮ ಹೃನ್ಮನಗಳಿಗೆ ತರಲು ಅವಕಾಶ ದೊರೆತದ್ದು ನನ್ನ ಭಾಗ್ಯವೆಂದೇ ಭಾವಿಸಿದ್ದೇನೆ. ಈಗಾಗಲೇ 25 ನುಡಿಸಂಚಿಕೆಗಳ ಮೂಲಕ ಅನೇಕ ವಿಷಯಗಳ ಬಗ್ಗೆ ವಚನ ಸಾಹಿತ್ಯದ ವಿಚಾರವೇನಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶರಣರು ಮತ್ತು ಅವರು ರಚಿಸಿದ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಇಂದಿನ 26ನೇ ನುಡಿ ಸಂಚಿಕೆಯಲ್ಲಿ 12ನೇ ಶತಮಾನ ಎಂದಾಕ್ಷಣ ಮೊದಲಿಗೆ ನಮ್ಮ ಕಣ್ಮುಂದೆ ಬರುವವರು ಭಕ್ತಿ ಭಂಡಾರಿ ಬಸವಣ್ಣನವರು. ಹೌದು, ಶರಣ ಕುಲದ ಬೆಳಕಿನ ಕಿರಣ ಬಸವಣ್ಣನವರು. ಸಮಾಜದಲ್ಲಿನ ಮೌಢ್ಯತೆಯನ್ನು, ಅಸಮಾನತೆಯನ್ನು, ವರ್ಗ ವರ್ಣ ಜಾತಿ ಲಿಂಗ ಭೇದವನ್ನು ಅಳಿಸಲು ಶ್ರಮಿಸಿದಂಥವರು. ಸಮಾಜದ ಎಲ್ಲ ಸ್ತರದ ಸಮುದಾಯದವರು ಬಹುದೊಡ್ಡ ಸಂಖ್ಯೆಯಲ್ಲಿ ಅವರು ಕೈಗೊಂಡಂತಹ ಆಂದೋಲನದಲ್ಲಿ ಭಾಗವಹಿಸಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂತಹವರು. ಅಂದು ಇದ್ದಂತಹ

ವೈದಿಕ ಸಂಸ್ಕೃತಿಯನ್ನು ಧಿಕ್ಕರಿಸಿ ದೇಗುಲದಲ್ಲಿರುವ ದೇವರನ್ನು ತಮ್ಮ ತಮ್ಮ ಕರಸ್ಥಳದಲ್ಲಿ ಇರಿಸಿ ಪೂಜಿಸಬಹುದೆಂದು, ಅಂಗವನ್ನೇ ಲಿಂಗವಾಗಿ ಪರಿವರ್ತಿಸಿಕೊಳ್ಳಬಹುದೆಂದು ತಿಳಿಸಿ ಅದನ್ನು ಆಚರಣೆಗೆ ತಂದಂತಹವರು. ವ್ಯಕ್ತಿ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವು ಸಾಧ್ಯ ಎಂದು ದಾಸೋಹ ತತ್ವಕ್ಕೆ ಹೆಚ್ಚು ಒತ್ತನ್ನು ನೀಡಿದಂತಹವರು. ಪ್ರತಿಯೊಬ್ಬರೂ ಕಾಯಕದಲ್ಲಿ ತೊಡಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಆಗ ಸಮಾಜದಲ್ಲಿ ಸಮಾನತೆ ಮೂಡಿ ಬರುತ್ತದೆ ಎಂದು ಕಾಯಕ ತತ್ವಕ್ಕೆ ಬೆಂಬಲ ನೀಡಿದಂತಹವರು. ಇಂತಹ ಕ್ರಾಂತಿ ಕಿರಣ ಸದಾ ಭಾಗಿದ ತಲೆಯ ಕೈ ಮುಗಿದ ಕೈಯಾಗಿರಿಸು ಎಂದು ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸುತ್ತಿದ್ದ ಬಸವಣ್ಣನವರು ತಮ್ಮ ಅನುಭವದ ಮೂಲಕ ರಚಿಸಿದ ಉತ್ಕೃಷ್ಟ ವಚನಗಳನ್ನು ಅದರೊಳಗಿನ ಭಾವತ್ವವನ್ನು ತಿಳಿಯಲು ಪ್ರಯತ್ನಿಸೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ MM ಕಲಬುರ್ಗಿಯರವರು ಬಸವಣ್ಣನವರ 1414 ವಚನಗಳನ್ನು ಸಂಪಾದಿಸಿದ್ದಾರೆ. ಎಲ್ಲ ವಚನಗಳನ್ನು ಗಮನಿಸಿದಾಗ ಮುಖ್ಯವಾಗಿ ಬಸವಣ್ಣನವರು ನೀನು ಇದನ್ನು ಅನುಸರಿಸು, ನೀವು ಇದನ್ನು ಮಾಡಿ, ನೀನು ಸರಿಯಿಲ್ಲ, ಹೀಗೆ ಇನ್ನೊಬ್ಬರಿಗಾಗಿ ಹೇಳುವ ಹಾಗೆ ಏನನ್ನೂ ವಚನಗಳಲ್ಲಿ ಹೇಳಿಲ್ಲ. ಅವರು ನಾನು ಅನುಸರಿಸುತ್ತೇನೆ, ನಾನು ಮಾಡುತ್ತೇನೆ, ನಾನು ಸರಿಯಿಲ್ಲ, ಹೀಗೆ ಎಲ್ಲವನ್ನು ಸ್ವವಿಮರ್ಶೆಯ ಮೂಲಕ, ಆತ್ಮಶೋಧನೆಯ ಮೂಲಕ ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟಿರುವುದನ್ನು ನಾವು ಕಾಣುತ್ತೇವೆ. ಸಮಾಜವನ್ನು, ವ್ಯಕ್ತಿಯನ್ನು ಪರಿವರ್ತಿಸುವಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಮ್ಮ ವಚನದ ಮೂಲಕ ತಿಳಿಸಿ ಎಚ್ಚರಿಸುತ್ತಾ ಸಾಗುವುದು ಅವರ ವಚನಗಳ ವಿಶೇಷವಾಗಿದೆ. ಪ್ರತಿಯೊಬ್ಬರಿಗೂ ಅರ್ಥವಾಗುವ ಹಾಗೆ, ಸರಳವಾಗಿ ಸಾಮಾನ್ಯರ ಮನಸ್ಸಿಗೆ ನಾಟುವ ಹಾಗೆ, ಬಹಳ ಕಾಲ ಮನದಲ್ಲಿ ನೆಲೆ ನಿಲ್ಲುವ ಹಾಗೆ ವಚನಗಳನ್ನು ಅತ್ಯಂತ ಸರಳವಾಗಿ ಹಾಗೂ ತೀಕ್ಷ್ಣವಾಗಿಯೂ ಕೂಡ ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿಯೇ ಜನಪದರು ತಮ್ಮ ಹಾಡುಗಳಲ್ಲಿ ಬಸವಣ್ಣನವರನ್ನ ಹಾಡಿಕೊಂಡಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಹೇಳುತ್ತಾರೆ, ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ, ಮರ್ತ್ಯದಳು ಮಂತ್ರ ಜೀವನಕ್ಕೆ, ಮರ್ತ್ಯದಳು ಮಂತ್ರ ಜೀವನಕ್ಕೆ ಎಂದು ಬಸವ ಬಸವ ಎನ್ನುವ ನಾಮವೇ ನಾಡಿನ ಮಂತ್ರವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ವಿಷಯಗಳನ್ನು ಸಮಾಜಕ್ಕೆ ತಿಳಿಸಿದ್ದಾರೆ. ಪ್ರಸ್ತುತ ಸಮಾಜ ಇವುಗಳನ್ನು ಅನುಸರಿಸಿ ನಡೆದರೆ ಸಮಾಜದಲ್ಲಿನ ಪ್ರತಿಯೊಬ್ಬರೂ ಕೂಡ ಉತ್ತಮವಾದಂತಹ ಜೀವನವನ್ನು ಸಾಗಿಸಬಹುದಾಗಿದೆ. ಬಸವಣ್ಣನವರ ಕೆಲವು ಪ್ರಮುಖವಾದ ವಚನಗಳನ್ನು ಗಮನಿಸೋಣ. ಬಸವಣ್ಣನವರು ಬಹಳ ಮುಖ್ಯವಾಗಿ ಹಿರಿಯರಿಗೆ, ಆದ್ಯರಿಗೆ, ಅವರ ಮಾತುಗಳಿಗೆ ಬೆಲೆ ಕೊಡಬೇಕೆಂದು ತಮ್ಮ ವಚನಗಳಲ್ಲಿ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನ ಹೀಗೆ ಹೇಳುತ್ತದೆ, ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು, ತವ ರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವವನ ವಿಧಿಯಂತಾಯಿತ್ತೆನ್ನ ಮತಿ ಕೂಡಲ ಸಂಗಮ ದೇವ, ವಿಧಿಯಂತಾಯಿತ್ತೆನ್ನ ಮತಿ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ. ಇಲ್ಲಿ ಬಸವಣ್ಣನವರು ಹಿರಿಯರ ಆದ್ಯರ ವಚನ ಹಾಲಿನಂತೆ ಆಪ್ಯಾಯಮಾನ ಎನ್ನುತ್ತಾರೆ. ಹಿರಿಯರ ಅನುಭಾವಿಕ ನುಡಿಗಳೆಂಬ ಹಾಲಿನ ತೊರೆಯಲ್ಲಿ ಬೆಲ್ಲದ ಕೆಸರಿದೆ, ಸಕ್ಕರೆಯ ಮರಳಿದೆ, ತವರಾಜವೆಂಬ ಶುದ್ಧ ಸಕ್ಕರೆಯ ನೊರೆ ತೆರೆಯಿದೆ ಎನ್ನುತ್ತಾರೆ. ಇಂತಹ ಆತ್ಮೋದ್ಧಾರಕ ಹೃದಯ ತುಂಬಿದ ನುಡಿಗಳನ್ನು ಬಿಟ್ಟು ಬೇರೆಯವರ ಒಣ ಮಾತುಗಳನ್ನು ಕೇಳುವುದು ಎಷ್ಟು ಸರಿ? ಅದು ಬೇರೆ ಬಾವಿಯನ್ನು ತೋಡಿ ಉಪ್ಪು ನೀರು ಕುಡಿದಂತೆ ಎನ್ನುತ್ತಾರೆ. ಹೀಗೆ ಬಸವಣ್ಣನವರು ಆದ್ಯರ ಹಿರಿಯರ ಅನುಭಾವಿಕರ ಅಮೃತತ್ವದ ಮಾತುಗಳನ್ನು ಆಲಿಸಬೇಕು, ಪಾಲಿಸಬೇಕು, ಅನುಸರಿಸಬೇಕು ಎನ್ನುವುದು

0: ಬಸವಣ್ಣವರ ಹಿರಿದಾಸೆಯಾಗಿರುವುದನ್ನು ಅವರ ವಚನದಲ್ಲಿ ಕಾಣಬಹುದಾಗಿದೆ. ಬಸವಣ್ಣನವರು ಜಾತಿ, ಮತ ಕುಲ ಈ ಭೇದವನ್ನು ಮೀರಿ ನಿಂತವರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನ್ನುವ ಮೂಲ ತತ್ವ ಇವರದಾಗಿತ್ತು. ಮೇಲಾಗಲಲ್ಲೆನೋ ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನೋ, ಕಲಿಯುವುದೇ ಮೇಲಿಂಗೆ ಎಂದು ಪ್ರಶ್ನಿಸುವ ಮೂಲಕ ಯಾವಾಗಲೂ ಬೃಹತ್ತು ಭಾವದಲ್ಲಿರಿಸು ಎಂದು ಕೇಳಿಕೊಂಡಂತಹವರು. ಬ್ರಹ್ಮ ವಿಷ್ಣು ರುದ್ರ ಪದವಿಗಿಂತ ಸದ್ಭಕ್ತರ ಪಾದವನರಿವ ಮಹಾಪದವಿಯ ಕರುಣಿಸು ಎಂದು ಕೋರಿದಂತಹವರು.
1: 12ನೇ ಶತಮಾನದಲ್ಲೇ ಇಂತಹ ಒಂದು ಅದ್ಭುತವಾದ ಚಿಂತನೆಯಡೆಗೆ, ಅದರ ಮೂಲಕ ಉತ್ತಮವಾದಂತಹ ಸಮಾಜವನ್ನು ಕಟ್ಟುವಂತಹ ಕಡೆಗೆ ಅವರು ಸಮಾಜವನ್ನೇ ಕೊಂಡೊಯ್ದದ್ದು ಅತ್ಯಂತ ಉನ್ನತವಾದಂತಹ ವಿಚಾರವಾಗಿದೆ. ಅವರದು ಅಗಾಧವಾದಂತಹ ಆಧ್ಯಾತ್ಮಿಕ ಶಕ್ತಿ, ಹಾಗಾಗಿಯೇ ಸಮಾಜದ ಎಲ್ಲರನ್ನ ಸೆಳೆದದ್ದು ಅವರ ಉನ್ನತವಾದಂತಹ ವ್ಯಕ್ತಿತ್ವ. ಅವರು ಒಂದೆಡೆ ಹೇಳುತ್ತಾರೆ, ನೆಲ ನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಆಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿದವಂಗೆ. ಎಂತಹ ವಿಚಾರ ಬಸವಣ್ಣನವರು. ಬಸವಣ್ಣನವರು ಹೇಳುತ್ತಾರೆ, ದೇವಾಲಯದ ನೆಲ ಮತ್ತು ಹೊಲಗೇರಿಯ ನೆಲ ಎಂದು ವ್ಯವಹಾರಿಕವಾಗಿ ಭೇದ ಕಂಡರು ಆ ಎರಡೂ ನೆಲವು ಒಂದೇ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ದೇಹ ಶೌಚದ ನೀರು, ದೇವರ ಪೂಜೆಯ ನೀರು ಎಂದು ಬೇರೆ ಬೇರೆ ಭೇದ ಭಾಷೆಯನ್ನು ಬಳಸಿದರೂ ಕೂಡ ಆ ಎರಡೂ ಜಲವು ಒಂದೇ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ಭಿನ್ನ ಭಿನ್ನ ಕುಲದವರೆಂದು ನಾವು ಹೇಳಿದರೂ ಎಲ್ಲರೂ ಈ ಜಗತ್ತನ್ನು ಸೃಷ್ಟಿಸಿದ ಶಿವನ ಕುಲದವರಲ್ಲವೇ? ಎಂತಹ ಮಾತು ಬಸವಣ್ಣನವರದು. ಇದನ್ನೇಕೆ ನಾವು ಅರಿಯುತ್ತಿಲ್ಲ? ಮುಕ್ತಿ ಸಾಧನೆಗೆ ಷಡು ದರ್ಶನಗಳ ಪಥವಿರಬಹುದು, ಆದರೆ ಮುಕ್ತಿಯ ಫಲದ ರೂಪ ಒಂದೇ ಅಲ್ಲವೇ? ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಅಂತಿಮವಾಗಿ ಹೇಳುತ್ತಾರೆ, ಪರಮಾತ್ಮ ನಿನ್ನನ್ನು ಅರಿತವಂಗೆ, ನಿಜ ಜ್ಞಾನದ ಹರಿವಿನ ಹೊಂಬೆಳಕು ಮೂಡಿದವಂಗೆ ಭೇದ ದೃಷ್ಟಿ ಅಳಿದು ಆ ಭೇದ ದೃಷ್ಟಿ ಮೂಡಿ ಒಂದೇ ನಿಲುವು ಆಗಿರುತ್ತದೆ ಎನ್ನುತ್ತಾರೆ. ಮನುಷ್ಯ ಎಲ್ಲದರಲ್ಲೂ ಭೇದ ಸಂಸ್ಕೃತಿಯನ್ನು ಎಣಿಸುತ್ತಿದ್ದಾನೆ. ಅದಕ್ಕೆ ಬಸವಣ್ಣನವರು ನೆಲ ಜಲ ಇದು ಎಲ್ಲರಿಗೂ ಒಂದೇ ಅಲ್ಲವೇ ಎಂದು ತಿಳಿಸುವ ಮೂಲಕ, ನಾವೆಲ್ಲರೂ ಭಗವಂತನ ಸೃಷ್ಟಿಯಲ್ಲವೇ ಎಂದು ಕೇಳುವ ಮೂಲಕ ಈ ಭೇದ ಸಂಸ್ಕೃತಿಯನ್ನು ತ್ಯಜಿಸಿ ವಿಚಾರಪೂರ್ಣವಾದಂತಹ ವಿಷಯಗಳನ್ನು ಅರಿತು ಭಗವಂತನಲ್ಲಿ ನಂಬಿಕೆ ವಿಶ್ವಾಸವನ್ನು ಇಡಿ ಎಂದು ಕೇಳಿಕೊಳ್ಳುತ್ತಾರೆ. ಅವರು ತಮ್ಮ ಅನೇಕ ವಚನಗಳಲ್ಲಿ ಈ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಿಷ್ಠೆ ಇವುಗಳ ಬಗ್ಗೆ ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ. ಒಂದೆಡೆ ಹೇಳುತ್ತಾರೆ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಭರಡು ಹಯನ ಹೋದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ. ಬಸವಣ್ಣನವರು ಭಗವಂತನ ಶಕ್ತಿ ಅಪಾರ, ಅವನು ನಮಗೆ ಒಲಿದಡೆ ಒಣಗಿದ ಕೊರಡು ಕೂಡ ಚಿಗುರಬಹುದು, ಬಂಜೆಯಾದಂತಹ ಹಸುವು ಕೂಡ ಗರ್ಭ ಧರಿಸಬಹುದು, ವಿಷವೂ ಕೂಡ ಅಮೃತವಾಗಬಹುದು. ಹೀಗೆ ಸೃಷ್ಟಿ ನಿಯಮವನ್ನೇ ಮೀರಿ ಅವನ ಶಕ್ತಿ ನಿಲ್ಲಬಹುದು ಎನ್ನುತ್ತಾರೆ. ಈ ವಿಷಯವನ್ನು ತರ್ಕಕ್ಕೆ ಒಳಪಡಿಸುವುದು ತರವಲ್ಲ ಎನಿಸುತ್ತದೆ. ಏಕೆಂದರೆ ಸೃಷ್ಟಿ ನಿರ್ಮಾತೃ ಅವನೇ, ಹಾಗಾಗಿ ಅವನಿಂದ ಇದು ಕೂಡ ಸಾಧ್ಯವಾಗಬಹುದು. ಹೀಗೆ ಬಸವಣ್ಣನವರು ಭಗವಂತ ಪ್ರಕೃತಿ ನಿಯಮವನ್ನು ಮೀರಿ ನಿಲ್ಲಬಲ್ಲ, ಅವನಲ್ಲಿ ವಿಶ್ವಾಸ ಇಟ್ಟು ನಡೆ, ಆಗ ಜೀವನಕ್ಕೆ ಬೇಕಾದಂತಹ ಎಲ್ಲವೂ ಕೂಡ ನಿರಾತಂಕವಾಗಿ ದೊರೆಯುತ್ತದೆ ಎನ್ನುತ್ತಾರೆ.

ಮುಂದೆ ಹೋಗಿ ಮತ್ತೊಂದು ವಚನದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸಲು ಶಿವಮಂತ್ರವೇ ಶ್ರೇಷ್ಠ ಎನ್ನುತ್ತಾರೆ. ಅದನ್ನು ಹಿಡಿದು ಭಗವಂತನ ಒಲುಮೆಗೆ ಪಾತ್ರವಾಗಬಹುದು ಎನ್ನುತ್ತಾರೆ. ವಚನ ಹೀಗಿದೆ: ಜಪ ತಪ ನಿತ್ಯ ನೇಮವೆನೆಗೆ ಉಪದೇಶ, ನಿಮ್ಮ ನಾಮವೆನೆಗೆ ಮಂತ್ರ, ಶಿವನಾಮವೆನೆಗೆ ತಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮದೇನುವೆನೆಗೆ, ನಿಮ್ಮ ನಾಮ ಕಾಮದೇನುವೆನೆಗೆ. ಹೀಗೆ ಹೇಳುವ ಮೂಲಕ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರ ಸರ್ವಶ್ರೇಷ್ಠ ಮಂತ್ರ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಶಿವನಾಮವೇ ಮಂತ್ರ, ಅದುವೇ ತಂತ್ರ, ಅದುವೇ ಕಾಮದೇನು ಎನ್ನುತ್ತಾರೆ. ಇಲ್ಲಿ ಮಂತ್ರ ಎಂದರೆ ಅದೊಂದು ತಾರಕ ಶಕ್ತಿ, ದೇಹದಲ್ಲಿ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳು ಅಡಕಗೊಂಡಿವೆ. ತಂತ್ರ ಎಂದರೆ ಶಕ್ತಿ ಸಂಯೋಜನಾ ಕ್ರಿಯೆಗಳು, ಕಾಯಸ್ಥಲದಲ್ಲಿರುವಂತಹ ಇಷ್ಟಲಿಂಗ ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ, ನಂತರ ಭಾವಸ್ಥಲದಲ್ಲಿ ಭಾವಲಿಂಗವಾಗಿ ಪರಿವರ್ತನೆ ಹೊಂದುವಂತಹ ಕ್ರಿಯೆ ತಂತ್ರ. ಇದು ಶಿವಯೋಗದಲ್ಲಿ ಬರುವಂತಹ ವಿಚಾರ. ಹೀಗೆ ಓಂ ನಮ ಶಿವಾಯ ಎಂಬ ಮಂತ್ರದಲ್ಲಿ ಶಿವಯೋಗ ಕ್ರಿಯೆಯೇ ಅಡಕವಾಗಿದೆ ಎನ್ನುತ್ತಾರೆ ಬಸವಣ್ಣನವರು. ಇಲ್ಲಿ ಓಂಕಾರ ಅಖಂಡ ಬ್ರಹ್ಮಾಂಡದಿಂದ ಹೊರಹೊಮ್ಮಿದಂತಹ ಪ್ರಥಮ ಶಬ್ದವಾಗಿದೆ. ಇದು ನಿರಾಕಾರ ಬ್ರಹ್ಮನ ಸಾಕಾರ ರೂಪದ ಶಬ್ದ ಸಂಕೇತವಾಗಿದೆ. ಇದನ್ನು ಪ್ರಣವ ಎಂದು ಕರೆಯಲಾಗಿದೆ. ಇದರಲ್ಲಿ ಅಕಾರ್, ಉಕಾರ್, ಅಂಕಾರ್ ಎನ್ನುವ ತ್ರೈಯಕ್ಷರಗಳ ಸಂಯೋಜನೆಯಾಗಿದೆ. ಶಿವ ಇದು ಸೃಷ್ಟಿಕರ್ತನ ಬಯಲ ಭಾವದ ಸಂಕೇತವಾಗಿದೆ. ನಮಃ ಎಂದರೆ ಸಾಧಕ ಜೀವಿಯು ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿತ ಮಾಡಿ ಅವನಿಗೆ ನಮಿಸುತ್ತೇನೆ ಎನ್ನುವ ವಿಷಯ ಅಡಗಿದೆ. ಹೀಗೆ ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿಸಿದಾಗ ನಾನೆಂಬ ಭಾವ ಬಳಿದು ಕೇವಲ ಓಂಕಾರ ಮಾತ್ರ ಉಳಿಯುತ್ತದೆ. ಆಗ ಭಗವಂತನ ಸಾಕ್ಷಾತ್ಕಾರ ಲಭಿಸುತ್ತದೆ. ಅವನ ಒಲಿಮೆ ನಮಗೆ ದೊರೆತರೆ ಆಗ ನಾವು ಕಲ್ಲು ಮಣ್ಣುಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕಬೇಕಿಲ್ಲ, ನಮ್ಮಲ್ಲೇ ಭಗವಂತನನ್ನು ಕಾಣಬಹುದು ಎನ್ನುವುದು ಬಸವಣ್ಣನವರ ಉನ್ನತೀಯವಾದಂತಹ ಚಿಂತನೆಯಾಗಿದೆ. ಭಕ್ತನಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು, ಆಗ ಮಾತ್ರ ಶಿವನ ಒಲುಮೆ ಶೀಘ್ರ ತೊರೆಯುತ್ತದೆ ಎನ್ನುವುದು ಬಸವಣ್ಣನವರ ಚಿಂತನೆಯಾಗಿತ್ತು. ತಮ್ಮ ಅನೇಕ ವಚನಗಳನ್ನು ಬಹಳವಾಗಿ ತಿಳಿಸಿದ್ದಾರೆ. ಒಂದೆಡೆ ಹೇಳುತ್ತಾರೆ: ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ಧ ನಮ್ಮ ಮಹಾದೇವ ಸೆಟ್ಟಿ, ವಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು, ಕಾಣೆಯ ಸೋಲ ಅರ್ಧಗಾಣೆಯ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ವಚನವನ್ನ ಒಂದು ಸುಂದರವಾದ ಕಾವ್ಯ ಪ್ರತಿಮೆ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಶಿವ ಒಬ್ಬ ಸೆಟ್ಟಿಯಾಗಿ ದೊಡ್ಡದಾದ ಅಂಗಡಿಯನ್ನಿಟ್ಟು ಕುಳಿತಿದ್ದಾನೆ ಎನ್ನುತ್ತಾರೆ. ಅಂದರೆ ಎಲ್ಲ ರೀತಿಯ ಸರಕುಗಳು ಇರುವ ಅಂತಹ ಅಂಗಡಿ. ಏಕ ಮನಸ್ಸಿನಿಂದ ಮಾತನಾಡಿ ಸರಕನ್ನು ಕೇಳಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೋಡುತ್ತಾನೆ. ಆದರೆ ಎರಡು ಮನಸ್ಸಿನಿಂದ ಮಾತನಾಡಿದರೆ ಅವನು ಪ್ರತಿಕ್ರಿಯೆಯನ್ನೇ ನೀಡುವುದಿಲ್ಲ ಎಂದು ಹೇಳುತ್ತಾರೆ. ಹಾಗೂ ಅವನು ಬಹಳ ಶಿಸ್ತಿನವ ಎನ್ನುತ್ತಾರೆ. ಕಡಿಮೆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ಹಾಗೆಂದರೆ ಹೆಚ್ಚನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಎಂದು ಬಿಡುತ್ತಾರೆ. ಅವನು ಬಲುಜಾಣ, ಎಲ್ಲವನ್ನೂ ಗಮನಿಸುತ್ತಾನೆ ಎಂದು ಮಾರ್ಮಿಕವಾಗಿ ವಚನದ ಮೂಲಕ ತಿಳಿಸಿದ್ದಾರೆ. ವಚನದ ವಿಚಾರದೆಡೆಗೆ ಹೋದಾಗ ಇಲ್ಲಿ ಶಿವ ಜಗತ್ತೆಂಬ ಅಂಗಡಿಯಿಟ್ಟಾದ್ದಾನೆ. ಇಲ್ಲಿ ಪ್ರೀತಿ, ಪ್ರೇಮ, ಶಾಂತಿ, ಸಹನೆ, ತೃಪ್ತಿ, ಕರುಣೆ, ಕನಿಕರ, ದಯೆ, ಮಾನವೀಯತೆ, ಅಹಿಂಸೆ, ಹೀಗೆ ಅನೇಕವುಗಳನ್ನು ಮಾರುತ್ತಿದ್ದಾನೆ. ಅವನಲ್ಲಿ ಇಲ್ಲ ಎನ್ನುವಂತಹ ಸರಿಕೆ ಇಲ್ಲ, ಎಲ್ಲವೂ ಇದೆ ಎನ್ನುತ್ತಾರೆ ಬಸವಣ್ಣನವರು. ಯಾವ ವ್ಯಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಗವಂತನಲ್ಲಿ ಏಕನಿಷ್ಠಾ ಪೂರ್ವಕನಾಗಿ ಅತ್ಯಂತ ಶ್ರದ್ಧೆಯಿಂದ ಮನಃಪೂರ್ವಕ

ವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾನೋ ಅದನ್ನು ಶಿವ ಕರುಣಿಸುತ್ತಾನೆ ಎನ್ನುತ್ತಾರೆ. ಯಾರು ಆಡಂಬರದಿಂದ ಭಕ್ತಿ ನಿಷ್ಠೆ ಶ್ರದ್ಧೆಯಿಲ್ಲದೆ ತೋರಿಕೆಯ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಾನೋ ಅವನಿಗೆ ಭಗವಂತ ಏನನ್ನೂ ಕರುಣಿಸುವುದಿಲ್ಲ ಎಂದು ಬಿಡುತ್ತಾರೆ. ಏಕೆಂದರೆ ಅವನು ಬಹಳ ಜಾಣ ಎನ್ನುತ್ತಾರೆ ಬಸವಣ್ಣನವರು. ಹೀಗಾಗಿ ಶಿವನ ಜೊತೆ ಆಧ್ಯಾತ್ಮಿಕ ವ್ಯಾಪಾರ ಅಷ್ಟು ಸುಲಭವಲ್ಲ. ಅದಕ್ಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಇವುಗಳು ಬಹಳ ಮುಖ್ಯ. ಆಗ ಮಾತ್ರ ಅವನೊಲುಮೆ ಸಾಧ್ಯ ಎನ್ನುತ್ತಾರೆ. ಹೌದು, ಆಡಂಬರದ ಪೂಜೆಯಿಂದ ಶಿವನೊಲುಮೆ ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ಬಸವಣ್ಣನವರು ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಅರಿಯಬೇಕು, ತನ್ನನ್ನು ತಾನು ಮೊದಲು ಸರಿಪಡಿಸಿಕೊಳ್ಳಬೇಕು, ನಂತರ ಮಾತ್ರ ಇನ್ನೊಬ್ಬರನ್ನು ಅರಿಯಲು ಇನ್ನೊಬ್ಬರನ್ನು ಸರಿಪಡಿಸಲು ಹೆಜ್ಜೆ ಇಡಬಹುದು ಎಂದು ಬಿಡುತ್ತಾರೆ. ಅದನ್ನೇ ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ. ಲೋಕದ ಡೊಂಕ ನೀವೇ ಕೆತ್ತಿದ್ದೀರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎಂದು ಬಿಡುತ್ತಾರೆ. ಇಲ್ಲಿ ಬಸವಣ್ಣನವರು ಬಹಳ ಮುಖ್ಯವಾಗಿ ಮನುಷ್ಯ ತನ್ನನ್ನು ತಾನು ಅರಿಯಬೇಕು, ತನ್ನ ತನುವಿನ ದೋಷವನ್ನು ಅಂದರೆ ಸುಳ್ಳು ತಟವಟ ಮೋಸ ವಂಚನೆ ಕಪಟತನ ಅಹಂಕಾರ ಹೀಗೆ ಇಂತಹ ದೋಷದಿಂದ ಹೊರಬನ್ನಿ. ಹಾಗೆಯೇ ಮನದಲ್ಲಿನ ಕಾಮ ಕ್ರೋಧಾದಿಗಳು ಇಂದ್ರಿಯ ವಾಸನೆಗಳು ವಿಷಯಗಳು ಬಯಕೆಗಳು ಹೀಗೆ ಇವುಗಳನ್ನು ತ್ಯಜಿಸಿ ಹೊರಬನ್ನಿ. ಕೇವಲ ಇವುಗಳನ್ನು ಬಿಡದೆ ಇನ್ನೊಬ್ಬರನ್ನ ಸಂತೈಸುತ್ತೇನೆಂದು ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಕೂಡಲ ಸಂಗಮ ದೇವ ಎಂತು ಮೆಚ್ಚುವನು ಎಂದು ಕೇಳಿಬಿಡುತ್ತಾರೆ. ಹೌದು, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಅಂದರೆ ಕೇವಲ ಅಳುತ್ತಿದ್ದರೆ ಸಾಲದು, ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಸಾಲದು. ಅವನಿಗೆ ನೀನು ನಿನ್ನಿಂದ ಏನು ಕೊಡುತ್ತೀಯ ಎಂದು ಪ್ರಶ್ನೆ ಮಾಡುತ್ತಾರೆ. ನಿನ್ನಿಂದ ಅವನಿಗೆ ಯಾವ ಸಹಾಯವಿದೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಎಷ್ಟು ಚೆನ್ನಾಗಿದೆ! ಹೀಗೆ ಹೇಳುವ ಮೂಲಕ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗದೆ ಇನ್ನೊಬ್ಬರ ಮಾರ್ಗ ಸರಿಪಡಿಸಲು ಹೋಗುವುದು ಕುರುಡನಿಗೆ ಮಾರ್ಗ ತೋರಿಸಿದಂತಾಗುತ್ತದೆ ಎನ್ನುತ್ತಾರೆ. ಹೀಗೆ ಲೋಕದ ಜನ ಹೇಗಿರಬೇಕು ಎನ್ನುವುದನ್ನು ಬಸವಣ್ಣನವರು ತಿಳಿಸುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸ ಉನ್ನತವಾಗಬೇಕಾದರೆ ಅವನು ಮೊದಲು ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಬೇಕು, ವಿಕಾಸ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಹೀಗೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸುವ ಮೂಲಕ ಜನರ ಸಾಮಾನ್ಯರಲ್ಲಿ ಅವರ ನಡೆನುಡಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಅಂತರಂಗ ಬಹಿರಂಗ ಶುದ್ಧಿ ಕಾಯಕ ದಾಸೋಹದ ಮಹತ್ವ ಹೀಗೆ ಅನೇಕ ವಿಚಾರಗಳ ಮೂಲಕ ಜಾಗೃತಿ ಮೂಡಿಸಿ ಅವರಿಂದ ಉತ್ತಮ ಸಮಾಜ ನಿರ್ಮಾಣವಾಗುವೆಡೆಗೆ ಕೊಂಡೊಯ್ದದ್ದನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರು ಮನಸ್ಸನ್ನು ಸರಿಯಾಗಿ ಹದಗೊಳಿಸಬೇಕು, ಇಲ್ಲವಾದಲ್ಲಿ ಮನ ನಮ್ಮ ಸಾಧನೆಗೆ ಅಡ್ಡಿ ಬರುತ್ತದೆ ಎನ್ನುತ್ತಾರೆ. ಇವನಾರವ ಇವನಾರವನೆಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವುದು ಅವರ ಮೂಲ ಮಂತ್ರವಾಗಿತ್ತು. ಶಿವಪಥವನರಿವಡೆ ಗುರುಪಥವೇ ಮೊದಲು ಎಂದು ಹೇಳುವ ಮೂಲಕ ಗುರುವಿಗೆ ಮೊದಲ ಆದ್ಯತೆ ನೀಡಬೇಕು ಎನ್ನುವುದು ಅವರ ನಿಲುವಾಗಿತ್ತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೊಡೆಯ ಎಂದು ಹೇಳುವ ಮೂಲಕ ಜ್ಞಾನಕ್ಕೆ ಅತ್ಯಂತ ಹೆಚ್ಚಿನ ಬಲವಿದೆ, ಅದನ್ನು ಗಳಿಸಿ ಉಳಿಸಿಕೋ ಎಂದು ತಿಳಿಸುತ್ತಿದ್ದರು. ಕೂಡಲ ಸಂಘನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಎಂದು ಪ್ರಶ್ನಿಸುವ ಮೂಲಕ ಸುಜ್ಞಾನ ಸುಕ್ರಿಯೆ ಇಲ್ಲದಂತಹ ಪೂಜೆ ಅದು ವ್ಯರ್ಥ ಎನ್ನುವುದು ಅವರ ಚಿಂತನೆಯಾಗಿತ್ತು. ಸಾರ ಸಜ್ಜನರ ಸಂಘ ದೂರ ದುರ್ಜನರ ಸಂಘ ಬೇಡವಯ್ಯ ಎಂದು ಸಜ್ಜನರ ಸಂಘವೇ ಎಳುತು ಒಳಿತು ಎಂದು ಸಾರಿದರು. ಭಕ್ತನಂಗಳವೇ ವಾರಣಾಸಿ ಅವನ ಕಾಯವೇ ಕೈಲಾಸ ಅವನೆದ್ದಟಾವೇ ದೇವಲೋಕ
ಇದು ಸತ್ಯ.

ಇದು ಸತ್ಯ ಎಂದು ಹೊತ್ತಿ ಹೊತ್ತಿ ಹೇಳಿದರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದರು. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎಂದರು. ಉಂಬ ಜಂಗಮ ಬಂದೆಡೆ ನಡೆ ನಡೆ ಎಂಬರು, ಉಣ್ಣದ ಲಿಗ್ನಕ್ಕೆ ಬೋನವ ಹಿಡಿ ಹಿಡಿ ಎಂಬರಯ್ಯ, ಇದು ಯಾತರ ಪೂಜೆ ಎಂದು ಪ್ರಶ್ನಿಸಿದರು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎಂದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೆ ಹಳಿಯಲು ಬೇಡವ ಎನ್ನುವ ಸಪ್ತ ಸೂತ್ರಗಳನ್ನು ಪಾಲಿಸುವ ಮೂಲಕ ಅಂತರಂಗ ಬಹಿರಂಗ ಶುದ್ಧಿ ಮಾಡಿಕೊಳ್ಳಬೇಕು ಎಂದು ಕಳಕಳಿಯಿಂದ ಮನವಿ ಮಾಡಿದರು. ಮೃದುವಚನವೇ ಸಕಲ ಜಪತಪ, ಸದು ವಿನಯವೇ ಸದಾಶಿವನ ಒಲುಮೆ ಎಂದು ಸಾರಿದರು. ದಯವೇ ಧರ್ಮದ ಮೂಲ ಎಂದು ತಿಳಿಸಿದರು. ಎತ್ತೆತ್ತ ನೋಡಿದಡೆ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ ಎನ್ನುವ ಮೂಲಕ ಭಗವಂತ ಎಲ್ಲೆಡೆ ಎಲ್ಲರೊಳಗೂ ಇದ್ದಾನೆ ಎಂದು ಸಾರಿದರು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದು ಹೇಳುವ ಮೂಲಕ ದೇವಾಲಯ ಸ್ಥಾವರ, ನಡೆದಾಡುವ ಈ ದೇಹವೇ ಜಂಗಮ ದೇವಾಲಯ, ಈ ದೇಹದೊಳಗಿನ ಜೀವನ ತತ್ವ ಶಾಶ್ವತ, ಅದಕ್ಕೆ ಅಳಿವಿಲ್ಲ, ಹಾಗಾಗಿ ಈ ದೇಹವನ್ನು ದೇವಾಲಯ ಮಾಡಿಕೊಳ್ಳುವ ಬಗ್ಗೆ ಬಸವಣ್ಣನವರ ಕಳಕಳಿಯಿತ್ತು. ದೇವನೊಬ್ಬ, ನಾಮ ಹಲವು ಎಂದು ತಿಳಿಸಿದರು. ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಘನ ಶರಣರೇ ಕುಲಜರು ಎಂದು ಹೇಳುವ ಮೂಲಕ ಮೇಲು ಕೀಳುಗಳನ್ನು ಜಾತಿಯ ಮೂಲಕ ಅಳೆಯಬಾರದು, ಉತ್ತಮ ಕೆಲಸಗಳಿಂದ ಕುಲಜನನ್ನ ಅಳೆಯಬೇಕು, ಗಮನಿಸಬೇಕು ಎಂದು ತಿಳಿಸಿದರು. ಚಲಬೇಕು ಶರಣಂಗೆ ಪರಧನ ಪರಸತಿ ಪರದೈವವನ್ನೊಲ್ಲೆನೆಂಬ ಎಂದು ತಿಳಿಸುವ ಮೂಲಕ ಜೀವನ ಮೌಲ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಛಲದಿಂದ ಅಳವಡಿಸಿಕೊಳ್ಳಬೇಕು, ಆಗ ಮಾತ್ರ ಜೀವನ ಸುಂದರ ಎಂದರು. ಸುಖ ಬಂದೆಡೆ ಪುಣ್ಯದ ಫಲವೆಂದು, ದುಃಖ ಬಂದೆಡೆ ಪಾಪದ ಫಲವೆಂದು ತಿಳಿಯದೆ ಕರ್ಮಕ್ಕೆ ಕರ್ತನೇ ಕಡೆ ಎಂದು ತಿಳಿಸಿದರು. ಹೀಗೆ ಹೇಳುವ ಮೂಲಕ ಕರ್ಮ ಸಿದ್ಧಾಂತವನ್ನು ಕೂಡ ಅವರ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ನ್ಯಾಯ ನಿಷ್ಠೂರಿ, ದಾಕ್ಷಿಣ್ಯಪರನು ನಾನಲ್ಲ, ಲೋಕ ವಿರೋಧಿ, ಶರಣನಾರಿಗೂ ಅಂಜುವವನಲ್ಲ, ಆರು ಮುನಿದು ನಮ್ಮನ್ನ ಏನು ಮಾಡುವರು, ಊರಿ ಮುನಿದು ನಮ್ಮನ್ನು ಎಂತು ಮಾಡುವರು, ಹೀಗೆ ಪ್ರಶ್ನಿಸುವ ಮೂಲಕ ತಮ್ಮ ಕ್ರಾಂತಿಕಾರಕ ಮಾರ್ಗಕ್ಕೆ ತೊಡಕುಂಟು ಮಾಡುವವರಿಗೆ ನಾನು ಹೆದರುವವನಲ್ಲ, ಎದುರುವ ಮಾತೇ ಇಲ್ಲ ಎನ್ನುವ ಮೂಲಕ ಒಳಿತಿಗಾಗಿ ದಿಟ್ಟತನದಿಂದ ಮುಂದೆ ಸಾಗುವ ಆತ್ಮವಿಶ್ವಾಸವಿರಬೇಕು ಎನ್ನುವ ಧೀರತ್ವದ ನುಡಿಯನ್ನು ನುಡಿದಿದ್ದಾರೆ. ಹೀಗೆ ಭಕ್ತಿ ಭಂಡಾರಿ ಬಸವಣ್ಣನವರು ನುಡಿದಿದೆಲ್ಲ ಶಿವತತ್ವವಾಗಿದೆ, ಅವರ ಕಾಯ ಕೈಲಾಸವಾಗಿದೆ. ಇಂತಹ ಮೇರು ಸಾದೃಶ್ಯ ದಿವ್ಯ ಶಕ್ತಿಯನ್ನು ನೆನೆಯುವುದು, ಅವರ ತತ್ವ ಚಿಂತನೆಯನ್ನು ಚಿಂತನೆ ಮಾಡುವುದು, ಅವರ ನುಡಿಗೆ ನಾವು ನಡೆಯಾಗಿ ಅವರ ಇರುವಿಕೆಗೆ ಜೀವ ತುಂಬುವ ಕೆಲಸ ಮಾಡೋಣ, ಆಗ ಮಾತ್ರ ನಾವು ಬಸವ ಬಸವ ಎಂದು ಹೇಳಲು ಅರ್ಹತೆಯನ್ನು ಪಡೆಯಬಹುದು ಎನ್ನುವಂತಹ ವಿಷಯವನ್ನು ತಿಳಿಸುತ್ತಾ ಕೊನೆಯದಾಗಿ ಬಸವಣ್ಣನವರ ವಚನದ ಮೂಲಕ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಅಣ್ಣ ಬಸವಣ್ಣನವರ ವಚನ ಬಹಳ ಸುಂದರವಾಗಿದೆ. ಅವರು ಹೇಳುತ್ತಾರೆ, ನೇರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದು ಒಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹೌದು, ನಮ್ಮ ಈ ದೇಹ ಅಳಿಯದ ಮುನ್ನ ಉತ್ತಮ ಸಮಾಜ ನಿರ್ಮಾಣದೆಡೆಗೆ ಸಾಗೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುವರೇ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಬ್ರಹ್ಮಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಇಂಥ ಒಂದು ಉತ್ತರಾದಾಯಿತ್ವದ ಶ್ಲೋಕವನ್ನ ಕೃಷ್ಣ ಇದೀಗ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ. ಈ ಹಿಂದೆ 8ನೆಯ ಅಧ್ಯಾಯದಲ್ಲಿ ಮೊದಲನೆಯ ಮತ್ತು 2ನೆಯ ಶ್ಲೋಕದ ಮೂಲಕ ಅರ್ಜುನ ಪ್ರಶ್ನೆ ಕೇಳಿದ್ದ ಕೃಷ್ಣನಿಗೆ. ಪರಬ್ರಹ್ಮದ ಸ್ವರೂಪ ಏನು, ಅಧ್ಯಾತ್ಮ ಎಂದರೇನು, ಕರ್ಮ ಎಂದರೇನು, ಇನ್ನು ಅಧಿಭೂತ ಅಧಿದೈವ ಹೀಗೆಲ್ಲ ಎಂದರೇನು ಎಂಬ ಪ್ರಶ್ನೆಯನ್ನ ಕೇಳಿರುವಂಥ ಅರ್ಜುನನಿಗೆ ಇದೀಗ ಕೃಷ್ಣ ಉತ್ತರವನ್ನ ಆರಂಭಿಸಿದ್ದಾನೆ. ಆ ಉತ್ತರದ ಮೊದಲನೆಯ ಶ್ಲೋಕವೇ ಇದು. ಬ್ರಹ್ಮವು ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು. ಉಳಿದಿರುವುದೆಲ್ಲವೂ ಕೂಡ ಈ ಬ್ರಹ್ಮದ ಆಧಾರದ ಮೇಲೆಯೇ ಇದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದಿರುವುದೆಲ್ಲ ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿದ್ದಾವೆ. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ. ಅದು ಎಂದಿಗೂ ಎಂದೆಂದಿಗೂ ಇರುವಂಥದ್ದು. ಆ ಬ್ರಹ್ಮ ಇಲ್ಲದ ಕಾಲವೇ ಇಲ್ಲ. ಅದನ್ನು ಯಾವುದೂ ಕೂಡ ಇಲ್ಲದಂತೆ ಮಾಡಲಾಗುವುದೂ ಇಲ್ಲ. ಆಕಾಶವು ಹೇಗೆ ಏನು ಮಾಡಿದರೂ ಕೂಡ ನಾಶವಾಗುವುದಿಲ್ಲವೋ ಹಾಗೆ ಈ ಬ್ರಹ್ಮ. ಆದರೆ

ಆಕಾಶ ಎಂಬುವಂಥದ್ದಿದೆಯಲ್ವಾ, ಅದು ಜಡ. ಜಡ ಅದು ನಿರ್ಜೀವವಾಗಿರುವಂಥ ಒಂದು ರೂಪ. ಆದರೆ ಬ್ರಹ್ಮ ಅನ್ನೋದಿದೆಯಲ್ವಾ, ಅದು ಚೈತನ್ಯ ಸ್ವರೂಪ. ಅವನು ಸೃಷ್ಟಿಸಿದ ಈ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿರುವಂಥವನು, ಎಲ್ಲವನ್ನ ಮೀರಿ ನಿಂತಿರುವಂಥವನು. ಅವನ ಅನಂತದಲ್ಲಿ ಯಾವುದೋ ಒಂದು ಅಂಶ ಈ ಪ್ರಪಂಚದ ರೂಪವನ್ನ ತಾಳಿದೆ. ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿರುವ ಸಾಗರದಲ್ಲಿ ಯಾವುದೋ ಸ್ವಲ್ಪ ಭಾಗ ಘನೀಭೂತವಾಗಿ ಒಂದು ನೀರ್ಗಲ್ಲಿನಂತೆ ನೀರನ ಮೇಲೆ ತೇಲ್ದುತ್ತಾ ಹೇಗಿರುತ್ತೋ, ಹಾಗೆ ಬ್ರಹ್ಮದ ಒಂದೇ ಒಂದು ಸಣ್ಣ ರೂಪ ಈ ಪ್ರಪಂಚವಾಗಿದೆ. ಹಾಗಾಗಿ ಯಾವುದು ಜೀವಿಯಲ್ಲಿ ಸ್ವಭಾವದಂತೆ ಇದೆಯೋ ಅದೇ ಅಧ್ಯಾತ್ಮ. ಪ್ರತಿ ಜೀವರಾಶಿಯಲ್ಲಿಯೂ ಕೂಡ ಅದರ ವ್ಯಕ್ತಿತ್ವದ ಕೇಂದ್ರವೇ ಅದರ ಸ್ವಭಾವವಾಗಿದೆ. ನಾವೆಲ್ಲ ಕೆಲವು ಸ್ವಭಾವದೊಡನೆ ಹುಟ್ಟುತ್ತೇವೆ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ಆದರೆ ಯಾರೂ ಕೂಡ ಇಲ್ಲಿ ಖಾಲಿ ಬರೋದಿಲ್ಲ. ಸ್ವಭಾವದೊಡನೆ ನಾವು ಈ ಪ್ರಪಂಚಕ್ಕೆ ಬರ್ತೇವೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಇಲ್ಲಿ ಬಾಳಿ ಬದುಕುತ್ತೇವೆ, ಕರ್ಮವನ್ನೂ ಕೂಡ ಅದೇ ರೀತಿ ಮಾಡುತ್ತೇವೆ. ಹೀಗೆ ಮನುಷ್ಯ ಎಂದರೆ ಸ್ವಭಾವದ ಒಂದು ಕಂತೆಯಲ್ಲದೆ ಬೇರಲ್ಲ. ನಮ್ಮ ಇಡೀ ವ್ಯಕ್ತಿತ್ವದ ಒಂದು ಸಾರವೇ ಈ ಸ್ವಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪ್ರಭಾವಕ್ಕಿಂತ ಸ್ವಭಾವ ಬೆಳೆಸಿಕೊಳ್ಳುವುದು ಮುಖ್ಯ ಅಂತ. ಅನಂತರ ಕರ್ಮ ಅಂದರೆ ಏನು ಎಂಬುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ. ಕರ್ಮವನ್ನು ಮಾಡಿ ಸ್ವಭಾವವನ್ನು ಉತ್ಪತ್ತಿ ಮಾಡಿಕೊಳ್ತೇವೆ, ಅನಂತರ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡುತ್ತಾ ಇರುತ್ತೇವೆ. ಈ ಕರ್ಮಕ್ಕೆ ಒಂದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಜನ್ಮಗಳ ಹಿಂದೆ ಹೋದರೂ ಕೂಡ ಅದರ ಹಿಂದೆ ಒಂದು ಕರ್ಮ ಇದೆ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಸಂಸ್ಕಾರದಂತೆ ನಮ್ಮ ಮನಸ್ಸಿನಲ್ಲಿ ಬೀಜವಾಗುತ್ತೆ. ಆ ಬೀಜ ಎಂದಿಗೂ ನಾಶವಾಗುವುದಿಲ್ಲ, ನಮ್ಮ ಮನಸ್ಸಿನ ಉಗ್ರಾಣದಲ್ಲಿರುತ್ತೆ ಅದು. ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದರೆ ಪುನಃ ಅದು ಕಾರ್ಯರೂಪದಲ್ಲಿ ವ್ಯಕ್ತವಾಗಿ ಪುನಃ ಬೀಜ ಬಿಟ್ಟು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಾಗುತ್ತೆ. ನಾವು ನಾಶ ಮಾಡಿದ ಕರ್ಮಗಳ ವಾಸನೆ ಇರುವ ತನಕ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಈ ವಾಸನಾಕ್ಷಯಕ್ಕೂ ನಾವು ಕರ್ಮ ಮಾಡಲೇಬೇಕು. ಹಾಗಾಗಿ ಕರ್ಮವಿಲ್ಲದೇ ಇದ್ದರೆ ವಾಸನೆಯೂ ಕೂಡ ಕ್ಷಯಿಸುವುದಿಲ್ಲ. ಒಂದು ದಾರವನ್ನು ನಾವು ಉಂಡೆಯಾಗಿ ಸುತ್ತುವುದೂ ಕರ್ಮವೇ, ಇದೇ ಪ್ರವೃತ್ತಿ ಕರ್ಮ. ಸುತ್ತಿದ ಉಂಡೆಯನ್ನು ಬಿಡಿಸುವುದು ಅದೂ ಕೂಡ ಕರ್ಮವೇ, ಅದೇ ನಿವೃತ್ತಿ ಕರ್ಮ ಅಂತ ಹೇಳಿ. ಹಾಗಾಗಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನವಾದ ಒಂದು ಶಕ್ತಿ. ಇದು ಅವಿನಾಶಿ, ಇದು ಅಖಂಡ ವಸ್ತು, ಸರ್ವವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರುವ ಅದ್ವಿತೀಯ ವಸ್ತು. ಹಾಗಾಗಿ ಈ ಪರಬ್ರಹ್ಮ ವಸ್ತುವೇ ಉಪಾಧಿಗತವಾಗಿ ಕಾಣುವಾಗ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆತ್ಮ ಅನ್ನೋದಿದೆಯಲ್ವಾ, ಅದು ಸರ್ವವ್ಯಾಪಿ, ಆದುದರಿಂದ ಅದು ಅತ್ಯಂತ ಸೂಕ್ಷ್ಮ ಕೂಡ. ನಮ್ಮೆಲ್ಲರ ಶರೀರದ ಮೂಲಕ ಅದು ವ್ಯಕ್ತಗೊಳ್ಳುವುದರಿಂದ ಅದಕ್ಕೆ ಅಧ್ಯಾತ್ಮ ಅಂಥೇಳಿ ಹೆಸರು. ಆಚಾರ್ಯರ ಶಂಕರರು ಇದನ್ನ ಒಂದು ಸುಂದರವಾಗಿ ನಿರೂಪಿಸಿದ್ದಾರೆ. ಏನಂತಂದ್ರೆ, ತನ್ನ ಸನ್ನಿಧಿ ಮಾತ್ರದಿಂದ ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಚೇತನಗೊಳಿಸುವ ಶಕ್ತಿಯೇ ಅಧ್ಯಾತ್ಮ ಅಂಥೇಳಿ. ಅಂದರೆ ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗೂ ಕೂಡ ಯಾವುದು ಚೇತನವನ್ನು ಕೊಡ್ತಿದೆಯೋ ಅಥವಾ ಚೇತನವನ್ನಾಗಿ ಮಾಡಿಕೊಳ್ಳಿಕ್ಕೆ ಯಾವುದು ಶಕ್ತಿ ಇದೆಯೋ ಅದೇ ಅಧ್ಯಾತ್ಮ. ಇನ್ನು ಕರ್ಮ ಅನ್ನೋದಿದೆಯಲ್ವಾ, ಅದು ಕರ್ಮ ಅನ್ನುವಂಥದ್ದು ಕೇವಲ ಕೆಲಸಗಳಲ್ಲ, ದೈಹಿಕವಾಗಿ ನಾವು ಮಾಡುವಂಥ ಕೇವಲ ಕರ್ತವ್ಯಗಳಲ್ಲ. ಕರ್ಮ ಎಂಬ ಶಬ್ದಕ್ಕೆ ಒಂದು ಗೂಢ ಅರ್ಥವಿದೆ.

ನಮ್ಮ ಪ್ರತಿಯೊಬ್ಬರ ಬುದ್ಧಿಯನ್ನು ಕೂಡ ಪ್ರೇರಣೆಗೊಳಿಸುವಂತಹ ಕ್ರಿಯಾತ್ಮಕ ಶಕ್ತಿಯೇ ಕರ್ಮ. ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡಬೇಕೋ ಬಿಡಬೇಕೋ ಅದನ್ನು ಪ್ರೇರಣೆಗೊಳಿಸುವಂಥದ್ದು ಬುದ್ಧಿ. ಎರಡು ಕೆಲಸಗಳಿರುತ್ತೆ, ನಾನು ಈ ಕೆಲಸವನ್ನು ಮಾಡಲೋ ಅಥವಾ ಆ ಕೆಲಸವನ್ನು ಮಾಡಲೋ ಅಂಥೇಳಿ. ನಮ್ಮ ಮುಂದೆ ಹಲವು ಬಾರಿ ಯೌವನಾವಸ್ಥೆಯಲ್ಲಿ ಎರಡು ರೀತಿಯ ಒಂದು ಕರ್ತವ್ಯ ಪಾಲನೆಗೆ ನಮಗೆ ಆಯ್ಕೆ ಇರುತ್ತೆ, ಹಲವಾರು ಆಯ್ಕೆಗಳಿರ್ತವೆ. ಆ ಎಲ್ಲ ಆಯ್ಕೆಗಳನ್ನು ಮಾಡುವಂಥದ್ದು ನಾವೇ, ಆ ಆಯ್ಕೆಗಳು ಕೂಡ ಅದು ಕರ್ಮಾನುಸಾರ. ನಮ್ಮ ಬುದ್ಧಿಗೆ ಯಾವುದು ಪ್ರೇರಣೆ ಕೊಡುತ್ತೋ ಅದನ್ನೇ ತಾನೇ ನಾವು ಆರಿಸಿಕೊಳ್ಳುವಂಥದ್ದು, ಅದು ಬುದ್ಧಿ ಪ್ರೇರಕ, ಅದೇ ಕರ್ಮ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ, ತೋಡುವುದು ಅನಿವಾರ್ಯ ಜಲಧಾರೆ ಅವನಿಚ್ಛೆ, ತೋಡುವುದು ಅನಿವಾರ್ಯ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 771 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ

0: ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆ ಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31ರವರೆಗೆ 3ನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಇಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ, ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ

0: ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣಸುದ್ದಿ ಸಂಪುಟ 8 ಸಂಚಿಕೆ 17 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ. ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾ ನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೆಯ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು. ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ

ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು. ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ

ಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960 ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮಜೀವಿಯ 7PET ತಳಿ ಎಂದು ವೈದ್ಯವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನು ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಬೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ, ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ 2 ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. CTX5 ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ DNAಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡ್ ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೆಯ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ DNA ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780 ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನ್ನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ 2 ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014-17 ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕ BD1 ಬಗೆಯದಾಗಿದ್ದುವಂತೆ. ಬಾಂಗ್ಲಾದೇಶದ ಗಡಿಗೆ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ, ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ 2 ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ.
ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ

0: ಪ್ರಕಟಿಸಿದೆ.
1: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ, ಇವು ಹಾಗಲ್ಲ. ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
2: ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯ

0: ಒಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
1: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನು ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ 65 ಬಗೆಯ ಸೂಕ್ಷ್ಮಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೀಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೇಸ್, ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ, ಹಾಗೂ ಆಕ್ಸಿಜನೇಸ್, ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆ ಇರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ ಮೂರ್ನಾಲ್ಕು ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನು ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಪ್ಪಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
2: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವಿ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೇಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇ ಅವರ ಆಶಯ.
3: ಊರೆಗಣ್ಣು ಪಚ್ಚೆಗಣ್ಣು, ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದೋ ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು, ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರೆ.

ಅರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ NADPH ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು NADPH ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ NADPH ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡೂ ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು.
ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧ

0: ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ AI ಧ್ವನಿಗಳು.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಎಂದರೇನು, ವಿದ್ಯಾರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಮತ್ತು ಇದರ ಸಿದ್ಧತೆ ತಯಾರಿ ಕುರಿತು ಮೈಸೂರು ಮಾನಸಗಂಗೋತ್ರಿ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೈಯದ್ ಬರ್ಕತ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಸೈಯದ್ ಬರ್ಕತ್ ಕೆಎ, ಎಂಎ ಕೆಸೆಟ್ ಎನ್ಇಟಿ ಪಿಎಚ್ಡಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಕಾಲೇಜು ಶಿಕ್ಷಣ ಇಲಾಖೆ. ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುವ ವಿಷಯವೇನೆಂದರೆ ಕೆಸೆಟ್ ಪರೀಕ್ಷಾ ತಯಾರಿ ಮತ್ತು ಪರೀಕ್ಷಾ ತಯಾರಿಗೆ ಬೇಕಾಗುವಂತಹ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ ಕೆಸೆಟ್ ಪರೀಕ್ಷೆ ಎಂದರೇನು, ಈ ಕೆಸೆಟ್ ಪರೀಕ್ಷೆಯನ್ನು ಬರೆಯಲು ಯಾರ್ಯಾರು ಅರ್ಹರು, ಈ ಕೆಸೆಟ್ ಪರೀಕ್ಷೆಯ ನಿಯಮಗಳೇನು, ಇವುಗಳನ್ನು ಮೊಟ್ಟ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳೋಣ. ಕೆಸೆಟ್ ಪರೀಕ್ಷೆ ಕರ್ನಾಟಕ ಸ್ಟೇಟ್ ಎಲಿಜಿಬಲಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ಸಂಶೋಧನೆಗೆ ಅಂದರೆ ನೀವು ರಿಸರ್ಚ್ ಮಾಡಬೇಕು, ಪಿ ಎಚ್ ಡಿ ಮಾಡಬೇಕು ಅಂದರೆ ಈ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು. ಇದು ನಿಮಗೆ ಒಂದು ಅತ್ಯಮೂಲ್ಯ ಪರೀಕ್ಷೆಯಾಗಿರ್ತದೆ. ಈ ಪರೀಕ್ಷೆಯನ್ನ ಯಾರು ನಡೆಸ್ತಾರೆ ಇದನ್ನು ತಿಳ್ಕೋಬೇಕು. ಈ ಕೆಸೆಟ್ ಪರೀಕ್ಷೆಯನ್ನ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿಕೊಡ್ತಾ ಇದ್ದಾರೆ. ಇದರಲ್ಲಿ 41 ವಿವಿಧ ವಿಷಯಗಳ ಸ್ಪರ್ಧಾತ್ಮಕ ಮಿತ್ರರು ಭಾಗವಹಿಸ್ತಾರೆ. ಅಂದ್ರೆ ಈ 41 ವಿಷಯಗಳು ಯಾವ್ದಂದ್ರೆ, ನೀವು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ, ಸ್ನಾತಕೋತ್ತರ ಪದವಿ ಅಂದ್ರೆ ಎಂಎ ಎಂಎಸ್ಸಿ ಎಂ ಕಾಮ್ ಎಂಬಿಎ, ಇದರಲ್ಲಿ ನೀವು ಮಾಸ್ಟರ್ಸ್ ಆಗಿರ್ತಿರಲ್ಲ, ಈ ವಿಷಯಗಳನ್ನ ಕುರಿತು ಪರೀಕ್ಷೆ ತಗೋಬೇಕಾಗಿರುತ್ತದೆ. ಇದರಲ್ಲಿ ಈಗ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒಬಿಸಿ ಸ್ಟೂಡೆಂಟ್ಸ್ ಇದ್ರೆ ನೀವು ಮಾಸ್ಟರ್ ಡಿಗ್ರಿಲಿ 55% ತಗೊಂಡಿರ್ಬೇಕು. ಎಸ್ಸಿ ಎಸ್ಟಿ ಮತ್ತು ಪಿಎಚ್ ಮತ್ತು ತೃತೀಯ ಲಿಂಗಿಗಳು, ಈ ಸ್ಪರ್ಧಾ ಮಿತ್ರರಿಗೆ 50% ಮಾಸ್ಟರ್ ಡಿಗ್ರಿಲಿ ಇರಲೇಬೇಕು. ಇವರು ಈ ಪರೀಕ್ಷೆಯನ್ನ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಪರೀಕ್ಷೆ ತೆಗೆದುಕೊಳ್ಳೋಕೆ ನೀವು ಮಾಸ್ಟರ್ ಡಿಗ್ರಿ ಪರ್ಸ್ಯೂಯಿಂಗ್ ಮಾಡ್ತಿದ್ರು ಈ ಪರೀಕ್ಷೆ ತಗೋಬಹುದು. ಈಗ ನಾವು ಈ ಪರೀಕ್ಷೆ ಪಠ್ಯಕ್ರಮ ನೋಡೋಣ. ಈ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಮೊದಲ ಪತ್ರಿಕೆ 41 ವಿಷಯಗಳಲ್ಲಿ ಯಾರ್ಯಾರು ಪರೀಕ್ಷೆ ಬರೀತಾರೋ ಎಲ್ಲಾ ಸ್ಪರ್ಧಾ ಮಿತ್ರರು ಈ ಪರೀಕ್ಷೆ ಬರೀಬೇಕು, ಈ ಪತ್ರಿಕೆನ ತಗೋಬೇಕು ನೀವು. ಎರಡನೇ ಪತ್ರಿಕೆ, ಇದು ನಿಮ್ಮ ಮಾಸ್ಟರ್ ಡಿಗ್ರಿ ಎಕ್ಸ್ಪರ್ಟ್ ಏನಿರ್ತೀರ ನೀವು ಆ ಪತ್ರಿಕೆ ಆಗಿರುತ್ತದೆ. ಪತ್ರಿಕೆ 1 50 ಪ್ರಶ್ನೆಗಳು ಮತ್ತು 100 ಅಂಕಗಳು, ಪ್ರತಿ ಪ್ರಶ್ನೆ 2 ಅಂಕಗಳನ್ನ ಕ್ಯಾರಿ ಮಾಡುತ್ತೆ. ಈ

ಪೇಪರ್ ಒನ್ ಏನಿರುತ್ತೆ ಅಂತ ನಾವು ನೋಡ್ಬೇಕು. ಪೇಪರ್ ಒನ್ ಏನಿರುತ್ತೆ? ರಿಸರ್ಚ್ ಬಗ್ಗೆ ನಮಗೆ ಜ್ಞಾನ ಇದೆಯಾ, ಟೀಚಿಂಗ್ ಬಗ್ಗೆ ನಮಗೆ ಜ್ಞಾನ ಇದೆಯಾ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆಯಾ, ಲಾಜಿಕಲ್ ರೀಸನ್ ನಾವು ಬಿಡಿಸ್ತೀವ, ಈ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ನಮಗೆ, ಪರಿಸರ ವಿಜ್ಞಾನದ ಬಗ್ಗೆ ನಾಲೆಡ್ಜ್ ಇದೆಯಾ, ಮತ್ತೆ ನಮಗೆ ಹೈಯರ್ ಎಜುಕೇಶನ್ ಬಗ್ಗೆ ನಾಲೆಡ್ಜ್ ಇದೆಯಾ ಅನ್ನೋದನ್ನ ಇದು ಟೆಸ್ಟ್ ಮಾಡುತ್ತೆ. 10 ಯೂನಿಟ್ ಆಗಿ ಪೇಪರ್ ಒನ್ ಇರುತ್ತೆ. ಮೊದಲನೇದು ಟೀಚಿಂಗ್ ಆಪ್ಟಿಟ್ಯೂಡ್. ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ 5 ಪ್ರಶ್ನೆಗಳು ಬರುತ್ತೆ. ಎಂಟೈರ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ 5 ಪ್ರಶ್ನೆಗಳು, 10 ಅಂಕಗಳು. ರಿಸರ್ಚ್ ಆಪ್ಟಿಟ್ಯೂಡ್ ಅಷ್ಟೇ, ನಿಮಗೆ ರಿಸರ್ಚ್ ಅಂದ್ರೆ ಏನ್ ಗೊತ್ತಾ, ರಿಸರ್ಚ್ ಮೆಥಡಾಲಜಿ ಗೊತ್ತಾ, ಈ ತರ ಪ್ರಶ್ನೆಗಳು ಬರುತ್ತೆ. ಇದು 5 ಪ್ರಶ್ನೆಗಳು. ಪ್ಯಾಸೇಜ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಶನ್ ಮತ್ತು ಕಮ್ಯುನಿಕೇಶನ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಶನ್ ಸಿಸ್ಟಮ್. ಈ 10 ಘಟಕಗಳಿಂದ ನಿಮಗೆ ತಲಾ 5 ಪ್ರಶ್ನೆಗಳು, ಒಟ್ಟು 50 ಪ್ರಶ್ನೆಗಳು, ಅಂಕಗಳು 100 ಬರುತ್ತೆ. ಇದು ಮೊದಲ ಪತ್ರಿಕೆ. ಈ ಮೊದಲ ಪತ್ರಿಕೆಗೆ ನಾವು ಹೇಗೆ ಸ್ಟಡಿ ಮಾಡಬೇಕು ಇದನ್ನ ನಾವು ತಿಳ್ಕೊಬೇಕು. ಹೇಗೆ ಸ್ಟಡಿ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಈ ಸ್ಪೆಸಿಫಿಕ್ ಪೇಪರ್ ಬಿಟ್ಟು ಇದು ಜನರಲ್ ಪೇಪರ್ ಆಗಿರೋದ್ರಿಂದ ಜನರಲ್ ಪೇಪರ್ ಇದು ಏನ್ ಮಾಡ್ಬೇಕು. ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ್ರೆ ಜಿ ಕೆ ಬುಕ್ಸ್, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಓದ್ಕೋತೀರ. ಬಟ್ ಇಲ್ಲಿಗೆ ನೀವು ಬೇರೆದೇ ಒಂದು ಪಠ್ಯಕ್ರಮ ಇರುತ್ತೆ, ಇದು ಬಿ ಎಡ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಆದ್ರೆ ಬಿ ಎಡ್ ಮಾಡದೇ ಇರೋ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದು ಬೇಕೇ ಬೇಕು. ಇದಕ್ಕೆ ನೀವು ಅರಿಹಂತ್ ಪಬ್ಲಿಕೇಶನ್ ಮತ್ತು ಟ್ರೂಮನ್ ಪಬ್ಲಿಕೇಶನ್ ರವರು ಪೇಪರ್ ಒನ್ ಗೆ UGC ನೆಟ್ ಪೇಪರ್ 1 ಅಂತ ಬುಕ್ ನ ತಂದಿದ್ದಾರೆ. ಇದು ನಿಮಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ಇದರಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಬಟ್ ಈ ಪೇಪರ್ಗೆ ಬೆಟರ್ ನೀವು ಕನ್ನಡ ಮೀಡಿಯಂ ಆದ್ರೂ ಪೇಪರ್ ಒಂದಕ್ಕೆ ನೀವು ಇಂಗ್ಲಿಷ್ ನ ನೀವು ರೆಫರ್ ಮಾಡಿ. ಯಾಕಂದ್ರೆ ನೀವು ಈ ಪೇಪರ್ ನ ರೆಫರ್ ಮಾಡಿದ್ರೆ ಮುಂದೆ ಬರುವ NET ಮತ್ತು JRF ಪರೀಕ್ಷೆಗಳನ್ನ ತಗೋಬೇಕಾದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಈ ಪೇಪರ್. ಈ JRF ನೋಡಿ, ಈಗ ನಾನು KCET ಇಂದ ಡೈರೆಕ್ಟ್ JRF ಗೆ ಯಾಕೆ ಹೋಗ್ತೀನಿ ಅಂದ್ರೆ ಇದ್ರ ಜ್ಞಾನ ನಿಮಗಿರ್ಲಿ ಅಂತ. JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋ. ನೀವು NET ಮತ್ತೆ JRF ಕ್ಲಿಯರ್ ಮಾಡಿದ್ರೆ ಇಡೀ ದೇಶದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಾಗ್ಲಿ ನೀವು ಒಬ್ಬ PhD ಫೆಲೋ ಆಗಿ ನೀವು ಜಾಯ್ನ್ ಆಗ್ಬೋದು. KCET ಮಾಡಿದ್ರೆ KCET ಥ್ರೂನು ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ PhD ಎನ್ರೋಲ್ ಆಗ್ಬೋದು. ಕೆಲವು ವಿಶ್ವವಿದ್ಯಾಲಯಗಳು PhD ಎಂಟ್ರೆನ್ಸ್ ಇಟ್ಟಿರುತ್ತೆ, ಇನ್ನು ಕೆಲವು ವಿಶ್ವವಿದ್ಯಾನಿಲಯಗಳು ಡೈರೆಕ್ಟ್ ಆಗಿ KCET NET ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ರಿಸರ್ಚ್ ಸ್ಕಾಲರ್ ಆಗಿ ಆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಪೇಪರ್ 1. ಡೈಲಿ ಹೇಗ್ ಓದ್ಬೇಕು ಇದನ್ನ ನಾವು ತಿಳ್ಕೊಬೇಕು. ಡೈಲಿ ನಿಮ್ಮ ಪೇಪರ್ 1 ಗೆ ಮಿನಿಮಮ್ 3 hours ಓದಿ. ಅದನ್ನ ಬೈ ಫರ್ಗೆಟ್ ಮಾಡ್ಕೊಳ್ಳಿ. ಟೀಚಿಂಗ್ ಆಪ್ಟಿಟ್ಯೂಡ್ ಫುಲ್ ಒಂದ್ ಕಾನ್ಸೆಪ್ಟ್ ಮುಗಿಸಿ, ರಿಸರ್ಚ್ ಆಪ್ಟಿಟ್ಯೂಡ್ ಒಂದ್ ಕಾನ್ಸೆಪ್ಟ್ ಮುಗಿಸಿ, ಪ್ಯಾಸೇಜ್ ಈ ತರ 10 ಯೂನಿಟ್ ಇರುತ್ತಲ್ಲ, 10 ಕಂಪ್ಲೀಟ್ ಆಗಿ ಒಂದು ಕಾನ್ಸೆಪ್ಟ್ ಮುಗಿಸಿ ಟೆಸ್ಟ್ ಸೀರೀಸ್ ತಗೊಳ್ಳಿ. ಟೆಸ್ಟ್ ಸೀರೀಸ್ ನಾವು ಏನಪ್ಪ ಹೇಗ್ ತಗೋಬೇಕಪ್ಪ ಅಂತ ಯೋಚನೆ ಮಾಡೋದ್ ಬೇಡ. ಹಳೆ ಕ್ವಶನ್ಸ್ ಪೇಪರ್ ಸಿಗುತ್ತೆ ಪೇಪರ್ 1 ಗೆ. ಇದರಲ್ಲಿ ನಿಮಗೆ 35% ತಗೊಳ್ಳೇಬೇಕು ಪೇಪರ್ 1 ಅಲ್ಲಿ. ಈಗ ನೆಕ್ಸ್ಟ್ ಪೇಪರ್ 2. ಈಗ ನಾನು ಇತಿಹಾಸದ ವಿಷಯದ ಸಹಾಯಕ ಪ್ರಾಧ್ಯಾಪಕ ಆಗಿರೋದ್ರಿಂದ ನಾನು ನನ್ನ ಪೇಪರ್ ಬಗ್ಗೆ ಮಾತಾಡ್ತೀನಿ. ಪೇಪರ್ 2 ಈಗ ನೋಡಿ, ಪೇಪರ್ 2 ಇತಿಹಾಸದಲ್ಲಿ ಬಂದು ಟೋಟಲ್ ನಿಮಗೆ ಯೂನಿಟ್ಗಳು, ಇದರಲ್ಲೂ ನಿಮಗೆ 11 ಯೂನಿಟ್ಗಳು ಬರುತ್ತೆ. ಇದರಲ್ಲಿ ಜನರಲ್ ಯೂನಿಟ್ಗಳು 2, ಟೋಟಲ್ ಸಬ್ಜೆಕ್ಟ್ ಯೂನಿಟ್ಗಳು 9. ಮೊದಲನೇ ಯೂನಿಟ್ ಅಲ್ಲಿ ಏನಪ್ಪ ಇತಿಹಾಸ ಎಂದ್ರೇನು, ಇತಿಹಾಸದ ಸೋರ್ಸಸ್ ಏನು, ಆರ್ಕಿಯಾಲಜಿಕಲ್ ಮತ್ತು ಲಿಟ್ರರಿ ಸೋರ್ಸಸ್ ಅಂದ್ರೇನು, ಫಾರಿನ್ ಅಕೌಂಟ್ಸ್ ಅಂದ್ರೇನು, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್, ಈ ಪ್ಲೇಸ್ಗಳು ಎಲ್ಲೆಲ್ಲಿದೆ, ಇದರ ಎಕ್ಸ್ಕವೇಷನ್ ಹೇಗಾಯ್ತು. ಹೀಗೆ ನೆಕ್ಸ್ಟ್ ಇಂಡಸ್ ಮತ್ತು ಹರಪ್ಪ ಸಿವಿಲೈಸೇಷನ್, ಇದರ ಉಗಮ, ಎಲ್ಲೆಲ್ಲಿ ಸೈಟ್ಸ್ ಇದೆ, ಇದ್ರ ಕ್ರಾಫ್ಟ್, ಅಲ್ಲಿಯ ರಿಲಿಜಿಯನ್ ಸಿಸ್ಟಮ್, ಸೊಸೈಟಿ ಸಿಸ್ಟಮ್, ಪಾಲಿಟಿ ಸಿಸ್ಟಮ್, ಫಸ್ಟ್ ಅರ್ಬನೈಸೇಷನ್ ಅಂತ ಇದನ್ನ ಯಾಕೆ ಕರಿತೀವಿ ನಾವು, ಇದರ ಡಿಬೇಟ್ ಮತ್ತು ಡಿಕ್ಲೈನ್ ಬಗ್ಗೆ ಮಾತಾಡ್ತೀವಿ. ಇದಾದ್ಮೇಲೆ ವೇದಿಕ್ ಮತ್ತು ಲೇಟರ್ ವೇದಿಕ್ ಪೀರಿಯಡ್ ಬರುತ್ತೆ, ಇದರಲ್ಲಿ ಲಿಟರೇಚರ್, ಆರ್ಎನ್ ಡಿಬೇಟ್ಸ್ ಏನಿದೆ, ಪೊಲಿಟಿಕಲ್ ಮತ್ತು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಸ್ಟೇಟ್ ಮತ್ತು ಸ್ಟ್ರಕ್ಚರ್, ಇದರ ಥಿಯರಿ, ವರ್ಣ ಸಿಸ್ಟಮ್ ಹೇಗ್ ಬಿಲ್ಡ್ ಆಯ್ತು, ಇದರ ರಿಲಿಜಿಯಸ್ ಫಿಲಾಸಫಿಕಲ್ ಐಡಿಯಾಸ್ ಹೇಗ್ ಬಂತು, ಟೆಕ್ನಾಲಜೀಸ್ ಹೇಗ್ ಬಂತು, ಇದು ಹೇಗೆ ಮೈಗ್ರೇಷನ್ ಆಯ್ತು ಸೌತ್ ಇಂಡಿಯಾಗೆ ಅಂತ. ನೆಕ್ಸ್ಟ್ ಮಹಾಜನಪದಸ್, ಈ ಮಹಾಜನಪದಸ್ ಅಂದ್ರೇನು, ರಿಪಬ್ಲಿಕ್ ಸ್ಟೇಟ್ಸ್ ಅಂದ್ರೇನು, ಅಲ್ಲಿಯ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಹೇಗಿತ್ತು, ಇದನ್ನ ನಾವು ಯಾಕೆ ಸೆಕೆಂಡ್ ಅರ್ಬನೈಸೇಷನ್ ಅಂತ ಕರಿತೀವಿ, ಇದು ಯಾವ ಕಾಲದಲ್ಲಿ ಆಯ್ತು, ಇದೇ ಕಾಲಕ್ಕೆ ಬರೋ ಜೈನಿಸಂ, ಬುದ್ಧಿಸಂ ಮತ್ತು ಅಜೀವಿಕಾಸ್, ಇದ್ರ ಬಗ್ಗೆ ಯೂನಿಟ್ 1 ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 2, ಯೂನಿಟ್ 2 ಅಲ್ಲಿ ಹೇಗೆ ಒಂದು ಸ್ಟೇಟ್ ಹೇಗೆ ಫಾರ್ಮ್ ಆಗುತ್ತೆ, ಅದ್ ಹೇಗೆ ಎಂಪೈರ್ ಆಗಿ ಬದಲಾಗುತ್ತೆ ಅಂತ. ಉದಾಹರಣೆಗೆ ರೈಸ್ ಆಫ್ ಮಗಧ,
ಗ್ರೀಕ್

ಇನ್ವೆನ್ಷನ್ ಆಗುತ್ತೆ. ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಚಂದ್ರಗುಪ್ತ ಮೌರ್ಯ, ಮೌರ್ಯರ ಆಡಳಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಅಲ್ಲಿ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು, ಅಶೋಕನ ಧಮ್ಮ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ, ಅಶೋಕನ ಶಾಸನಗಳು ಮತ್ತು ಹೇಗೆ ಮೌರ್ಯ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಫಾರಿನ್ ಇನ್ವೆನ್ಷನ್ ಅಂದ್ರೆ ಇಂಡೋ ಗ್ರೀಕರು, ಕುಶಕರು, ಕುಶಾಣರು, ಕಾನಿಷ್ಕ, ಪೋಸ್ಟ್ ಮೌರ್ಯನ್ ಕಲ್ಚರ್, ಗಾಂಧಾರ ಕಲೆ, ಮಥುರ ಕಲೆ, ಅಮರಾವತಿ ಕಲೆ, ಇದ್ರ ಬಗ್ಗೆ ಬರುತ್ತೆ. ಇದಾದ್ಮೇಲೆ ಇದೇ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಏನೇನಿತ್ತು ಅಂದ್ರೆ ಸಂಗಮಯುಗ, ಇಲ್ಲಿ ಶಾತವಾಹನರು, ಸಂಗಮಯುಗದಲ್ಲಿ ಶಾತವಾಹನರ ಪಾತ್ರ, ಸೌತ್ ಇಂಡಿಯಾದಲ್ಲಿ ಟ್ರೇಡ್ ಹೇಗಿತ್ತು ರೋಮನ್ ಜೊತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಗುಪ್ತ ಮತ್ತು ವಾಕಟಕರ ಬಗ್ಗೆ ಮಾತಾಡೋಣ. ಈ ಗುಪ್ತರ್ ಯಾರು, ಇವರ ಆಡಳಿತ ಹೇಗಿತ್ತು, ಇವರ ಸಾಮಾಜಿಕ ಪರಿಸ್ಥಿತಿಗಳು ಹೇಗಿತ್ತು, ಅಗ್ರೇರಿಯನ್ ಸಿಸ್ಟಮ್ ಅಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್ ಹೇಗಿತ್ತು, ಅಲ್ಲಿ ಫ್ಯೂಡಲಿಸಂ ಸಿಸ್ಟಮ್ ಹೇಗೆ ಬಿಲ್ಡ್ ಆಯ್ತು, ಗುಪ್ತರ ಕಾಲದಲ್ಲಿ ನಾಣ್ಯ ಪದ್ಧತಿ ಹೇಗಿತ್ತು ಮತ್ತು ಈ ಸಂಸ್ಕೃತಕ್ಕೆ ಅವರ ವಿಶೇಷ ಕಾಳಜಿ ಹೇಗಿತ್ತು, ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಈಗ ನೋಡಿ, ನಾವು ನಳಂದ ಯೂನಿವರ್ಸಿಟಿ ಅಂತ ಮಾತಾಡ್ತೀವಲ್ಲ, ಈ ನಳಂದ ಯೂನಿವರ್ಸಿಟಿ ಗುಪ್ತರ ಕಾಲದ್ದೇ. ವಿಕ್ರಮಶೀಲ ಯೂನಿವರ್ಸಿಟಿ, ವಲ್ಲಭಿ ಯೂನಿವರ್ಸಿಟಿ, ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಸ್ಟ್ರೋನಮಿ, ಮ್ಯಾಥಮೆಟಿಕ್ಸ್, ಮೆಡಿಸಿನ್ ಹೇಗೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಅದ್ಭುತವಾಗಿ ಬಿಲ್ಡ್ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹರ್ಷವರ್ಧನ, ಇವನ ಕಾಲ, ಇವನ ಆಡಳಿತ ಮತ್ತು ರಿಲಿಜಿಯಸ್ ಪಾಲಿಸಿನ ಮಾತಾಡ್ತೀವಿ. ನೆಕ್ಸ್ಟ್ ಯೂನಿಟ್ 3ರಲ್ಲಿ ಎಮರ್ಜೆನ್ಸಿ ಆಫ್ ರೀಜನಲ್ ಕಿಂಗ್ಡಮ್, ಕಿಂಗ್ಡಮ್ಸ್ ಆಫ್ ಡೆಕ್ಕನ್, ಗಂಗರು, ಕದಂಬರು, ವೆಸ್ಟರ್ನ್ ಚಾಲುಕ್ಯಸ್, ಈಸ್ಟರ್ನ್ ಚಾಲುಕ್ಯಸ್, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವರ ಬಗ್ಗೆ ನೋಡ್ತೀವಿ. ಇದೇ ಕಾಲದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಯಾವ್ದಿತ್ತು, ಪಲ್ಲವರು, ಚೇರರು, ಚೋಳರು, ಪಾಂಡ್ಯರು, ಇವರ ಆಡಳಿತ, ಇವರ ಜೊತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು. ನೆಕ್ಸ್ಟ್ ಈ ದಕ್ಷಿಣ ಭಾರತದಲ್ಲಿ ಆಡಳಿತ ಹೇಗಿತ್ತು, ಪೊಲಿಟಿಕಲ್ ಸ್ಟ್ರಕ್ಚರ್ ಹೇಗಿತ್ತು, ಕಿಂಗ್ಶಿಪ್ ಹೇಗಿತ್ತು, ಈ ಡೇಟ್ ಆಫ್ ಫಾರ್ಮೇಶನ್ ಹೇಗಿತ್ತು, ನಾವು ಮಿಡಿವಲ್ ಪೀರಿಯಡ್ ಗೆ ಹೇಗೆ ಫ್ಯೂಡಲಿಸಂ ನ ಲಿಂಕ್ ಮಾಡಬಹುದು, ಇದನ್ನ ಮಾತಾಡಬಹುದು. ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ಇದ್ದಿದ್ದು ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್, ಈ ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್ ಯಾವ್ಯಾವ ರಾಜರು ಹೇಗೆ ಕೊಟ್ರು, ಈ ಪ್ರೊಡಕ್ಷನ್ ಹೇಗಾಗ್ತಿತ್ತು, ಲ್ಯಾಂಡ್ ರೈಟ್ಸ್ ಯಾರಿಗಿತ್ತು, ವಾಟರ್ ರಿಸೋರ್ಸಸ್ ಹೇಗಿತ್ತು, ಟ್ಯಾಕ್ಸೇಷನ್ ಸಿಸ್ಟಮ್ ಅಂದ್ರೆ ತೆರಿಗೆ ಪದ್ಧತಿ ಹೇಗಿತ್ತು, ಮತ್ತೆ ಕಾಯಿನ್ಸ್ ಯಾವ್ಯಾವ ರಾಜ್ಯ, ಈಗ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ಸೀಸದ ನಾಣ್ಯ, ಇದನ್ನ ಹೇಗೆ ಆ ರಾಜ್ಯ ಹೇಗೆ ತಂತು, ಆ ಕರೆನ್ಸಿ ಸಿಸ್ಟಮ್ ನ ಹೇಗೆ ಬೇರೆ ಬೇರೆ ದೇಶಗಳ ಜೊತೆ ವಿನಿಮಯ ಮಾಡ್ಕೊಳ್ತಿತ್ತು, ಟ್ರೇಡ್ ಮತ್ತೆ ಅರ್ಬನೈಸೇಷನ್ ನ ಹೇಗೆ ಮಾಡ್ತಿತ್ತು, ಇವರ ಪ್ಯಾಟರ್ನ್ ಆಫ್ ಟ್ರೇಡ್ ಹೇಗಿತ್ತು, ಕ್ರಾಫ್ಟ್ ಹೇಗಿತ್ತು, ಪೋರ್ಟ್ಸ್ ಮತ್ತು ಇವರ ಗಿಲ್ಡ್ ಶ್ರೇಣಿ ಪದ್ಧತಿ, ಇದು ಹೇಗೆ ಎಂಟೈರ್ ಸೌತ್ ಈಸ್ಟ್ ಏಷ್ಯಾಗೆ ಹೇಗೆ ಹರಡಿತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಗ್ರೋತ್ ಆಫ್ ಬ್ರಾಹ್ಮಿನಿಕಲ್ ರಿಲಿಜಿಯನ್, ಈ ವೈಷ್ಣವ ಮತ್ತು ಶೈವ ಧರ್ಮದ ಉಗಮ ಹೇಗಾಯ್ತು, ಈ ಟೆಂಪಲ್ಸ್ ಹೇಗೆ ಬಿಲ್ಡ್ ಆಯ್ತು, ಈ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಒಂದೆರಡು ಕ್ವಶನ್ ಪ್ರತಿ ಎಕ್ಸಾಮ್ ಅಲ್ಲೂ ಇದ್ದೇ ಇರುತ್ತೆ. ಭಕ್ತಿ ಮೂಮೆಂಟ್, ದಕ್ಷಿಣ ಭಾರತದಲ್ಲಿ ಭಕ್ತಿ ಮೂಮೆಂಟ್ ಹೇಗೆ ಬಿಲ್ಡ್ ಆಯ್ತು, ಇಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ, ಪ್ರಮುಖವಾಗಿ ನಾವು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ವರ್ಣ ಮತ್ತು ಜಾತಿ ಸಿಸ್ಟಮ್ ಹೇಗಿತ್ತು, ಈ ವರ್ಣ ಸಿಸ್ಟಮ್ ಇಂದ ಯಾರ್ಯಾರು ತೊಂದರೆಗೆ ಒಳಪಡ್ತಿದ್ರು, ಅಲ್ಲಿ ಏನೇನ್ ಬದಲಾವಣೆಗಳಾಯ್ತು, ಇದನ್ನ ತಿಳ್ಕೊಬೇಕು. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಯಾವ್ದಾವ್ದು ಬರುತ್ತೆ, ಅಗ್ರಹಾರಗಳು, ಮಠಗಳು, ಘಟಿಕಸ್ಥಾನಗಳು, ಮಹಾವೀರಗಳು, ಇದು ಹೇಗೆ ರೀಜನಲ್ ಲ್ಯಾಂಗ್ವೇಜ್ ನ ಪ್ರೋತ್ಸಾಹ ಮಾಡ್ತಿತ್ತು ಎಂಬುದನ್ನ ನಾವು ತಿಳ್ಕೊಬೇಕು. ಈ ಯೂನಿಟ್ 3ರಲ್ಲಿ ಇಷ್ಟು ದಕ್ಷಿಣ ಭಾರತದ ಬಗ್ಗೆ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಈ ಪೀರಿಯಡ್ ಅಲ್ಲಿ ಅರಬರ ಆಗಮನ ಹೇಗಾಯ್ತು, ಸಿಂಧ್ ನಲ್ಲಿ ಈ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯಾ ದಾಳಿಗಳು ಹೇಗಾಯ್ತು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಯೂನಿಟ್ 4ರಲ್ಲಿ ಸೋರ್ಸಸ್ ಆಫ್ ಮಿಡಿಯವಲ್ ಇಂಡಿಯನ್ ಹಿಸ್ಟ್ರಿ, ಆರ್ಕಿಯೋಲಾಜಿಕಲ್, ಕ್ರೋನಾಲಜಿಕಲ್ ಮತ್ತು ಲಿಟರರಿ ಸೋರ್ಸಸ್, ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು, ಇದರ ಬಗ್ಗೆ ತಿಳ್ಕೊತೀವಿ. ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಡಳಿತ, ಇದರಲ್ಲಿ 5 ಸುಲ್ತಾನ್ ಶಾಹಿಗಳು ಬರುತ್ತೆ, ಈ 5 ಸುಲ್ತಾನ್ ಶಾಹಿಗಳನ್ನ ತಿಳ್ಕೊತೀವಿ. ಸ್ಲೇವ್ ಡೈನೆಸ್ಟಿ, ಗುಲಾಮಿ ಪದ್ಧತಿ, ಖಿಲ್ಜಿ ಆಡಳಿತ, ತುಗಲಕ್ನ ಆಡಳಿತ, ಸೈಯದ್ ವಂಶ, ಲೋಧಿ ವಂಶ, ಇವರ ಆಡಳಿತ ಪದ್ಧತಿ ಮತ್ತು ಬಲ್ಬನ್ನ ರಾಜತ್ವ ಸಿದ್ಧಾಂತ ಮತ್ತು ಅಲ್ಲಿಯ ಮುಖ್ಯ ನೋಬೆಲರು ಮತ್ತು ಪ್ರಮುಖರು ಹೇಗೆ ಆಡಳಿತದಲ್ಲಿ ಪಾತ್ರ ವಹಿಸ್ತಿದ್ರು, ಇವರ ಆರ್ಥಿಕತೆ ಹೇಗಿತ್ತು, ಇವರು ತನ್ನ ರಾಜ್ಯವನ್ನ ಸೆಂಟ್ರಲೈಸೇಷನ್ ಮಾಡಿದ್ರ, ಡಿಸೆಂಟ್ರಲೈಸೇಷನ್ ಮಾಡಿದ್ರ, ಪ್ರೊವಿಷನಲ್ ಮಾಡಿದ್ರ, ಇವರ ಎಕನಾಮಿಕ್ ಕಂಡೀಷನ್ ಹೇಗಿತ್ತು, ಆರ್ಕಿಟೆಕ್ಚರ್ ಗೆ ದೆಹಲಿ ಸುಲ್ತಾನರ ಕೊಡುಗೆಗಳೇನು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಫೌಂಡೇಶನ್ ಆಫ್ ಮೊಘಲ್ ಎಂಪೈರ್, ಮೊಘಲ ಆಡಳಿತ, ಬಾಬರ್ ನಿಂದ ಹಿಡಿದು ಔರಂಗಜೇಬ್ ನವರೆಗೆ ಇವರ ಆಡಳಿತನ ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಇವರ ಕ್ಯಾರೆಕ್ಟರೈಸೇಷನ್, ಸ್ಟೇಟ್ ಹೇಗಿತ್ತು, ಇವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಇದರಲ್ಲಿ ಈ ಶೇರ್ಷಾ ಸೂರಿ ಬರ್ತಾನೆ, ಇವನ ಆಡಳಿತ ಹೇಗೆ ಮುಂದಿನ ಮೊಘಲ್ ಪೀಳಿಗೆಗೆ ಹೇಗೆ ಉಪಯೋಗ ಆಯ್ತು, ಇವನ ಎಕನಾಮಿಕ್ ಸಿಸ್ಟಮ್ ಹೇಗಾಯ್ತು ಎಂಬುದನ್ನು ತಿಳ್ಕೊತೀವಿ. ಅಕ್ಬರ್ ಮನ್ಸಬ್ದಾರಿ ಪದ್ಧತಿ, ಜಹಾಂಗೀರ್ದಾರಿ ಪದ್ಧತಿ, ಕಲ್ಚರಲ್
ಡಿಫ್ರೆನ್ಸಸ್ ಹೇಗಾಯ್ತು, ವರ್ಕಿಂಗ್

ಆರ್ಕಿಟೆಕ್ಚರ್ ಹೇಗಾಯ್ತು, ಈ ಮೇಜರ್ ಸ್ಕೂಲ್ಸ್ ಆಫ್ ಪೇಂಟಿಂಗ್ ಬರುತ್ತೆ, ಮ್ಯೂಸಿಕ್ಸ್ ಬರುತ್ತೆ, ಇದನ್ನ ನಾವು ಈ ಮೊಘಲ್ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ನಮ್ಮೆಲ್ಲರ ಮಧ್ಯಕಾಲೀನ ಪ್ರಮುಖ ಮತ್ತು ಶ್ರೇಷ್ಠದೊರೆಯಾದ ಶಿವಾಜಿ ಮಹಾರಾಜರನ್ನು ನೋಡ್ತೀವಿ. ಇವರು ಹೇಗೆ ಮೊಘಲರಿಗೆ ಅಡ್ಡಗೋಡೆಯಾಗಿ ನಿಂತಿದ್ರು, ಇವರ ರಿಲೇಶನ್ಶಿಪ್ ಮೊಘಲರ ಜೊತೆ ಹೇಗಿತ್ತು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಯುದ್ಧ ಪದ್ಧತಿ ಹೇಗಿತ್ತು ಅಂತ ನೋಡ್ತೀವಿ. ಶಿವಾಜಿ ಮಹಾರಾಜರ ಮರಣದ ನಂತರ ಪೇಶ್ವೆಗಳು ಮತ್ತು ಮರಾಠರ ಅಡ್ಮಿನಿಸ್ಟ್ರೇಷನ್ ಅಷ್ಟಪ್ರಧಾನರು ಹೇಗಿತ್ತು, ಇವರ ಕಾಲದಲ್ಲಿ ಹೇಗೆ ಈ ಭಕ್ತಿ ಮೂಮೆಂಟ್ ರೈಸ್ ಆಯ್ತು. ಉದಾಹರಣೆಗೆ ನಾವು ಗುರುನಾನಕ್, ಕಬೀರ್, ಮೀರಾಬಾಯಿ ಮತ್ತು ಸೂಫಿ ಪಂಥ ಈ ಎಲ್ಲರನ್ನು ಹೇಗೆ ಒಳಗೊಂಡು ಎಲ್ಲರನ್ನ ಸಮಾನತೆಯಲ್ಲಿ ತಗೋಗ್ಬೇಕು ಅಂತ ಸಾರ್ಥ ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 5 ದ ವಿಜಯನಗರ ಅಡ್ಮಿನಿಸ್ಟ್ರೇಷನ್, ವಿಜಯನಗರದ ಬಗ್ಗೆ ನೋಡ್ತೀವಿ. ಇಲ್ಲಿ ಬಾಮನಿ ಸುಲ್ತಾನ ಮತ್ತು ವಿಜಯನಗರದ ಆಡಳಿತ ಪದ್ಧತಿ, ಎರಡನೇ ದೇವರಾಯ, ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ ಈ ಎಲ್ಲಾ ರಾಜರನ್ನ ನಾವು ನೋಡ್ತೀವಿ. ಆದ್ರೆ ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ ನಾಯಂಕಾರ ಪದ್ಧತಿ ಅಂದ್ರೇನು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನ್ ಕೊಡುಗೆ ನೀಡಿದ್ರು, ಈ ಕರ್ನಾಟಕದಲ್ಲಿ ಭಕ್ತಿ ಮೂಮೆಂಟ್ ಹೇಗೆ ರೈಸ್ ಆಯ್ತು, ಬಸವೇಶ್ವರರು ಬಂದ್ರು, ಹರಿದಾಸ ಮೂಮೆಂಟ್ ಬಂತು, ಇಲ್ಲಿ ಪುರಂದರದಾಸರು ಬಂದ್ರು, ಇವರು ಹೇಗೆ ಅಂದಿನ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ತೊಡೆದು ಹಾಕಿ ಸಮಾನತೆಯನ್ನು ಸಾರಲು ಪ್ರಯತ್ನಿಸಿದ್ರು ಅಂತ ನೋಡ್ಬೇಕು. ನೆಕ್ಸ್ಟ್ ಇಲ್ಲಿ ಅಗ್ರಿಕಲ್ಚರ್ ಮತ್ತು ಪ್ರೊಡಕ್ಷನ್ ದಕ್ಷಿಣ ಭಾರತದಲ್ಲಿ ಹೇಗಿತ್ತು, ಇರಿಗೇಷನ್ ನೀರಾವರಿ ಪದ್ಧತಿ ಹೇಗಿತ್ತು, ಗ್ರಾಮೀಣ ಆರ್ಥಿಕತೆ ಹೇಗಿತ್ತು ಎಂಬುದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಇತ್ತು, ಕಾಟನ್ ಇಂಡಸ್ಟ್ರಿ ಇತ್ತ, ಹ್ಯಾಂಡ್ ಕ್ರಾಫ್ಟ್ ಹೇಗ್ ಬಂತು, ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಹೇಗ್ ಬಂತು, ಇದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಯೂನಿಟ್ 6 ಆಧುನಿಕ ಭಾರತಕ್ಕೆ ಬರ್ತೀವಿ ನಾವು. ಸೋರ್ಸಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆರ್ಕಿವಲ್ ಮೆಟೀರಿಯಲ್ಸ್, ಬಯೋಗ್ರಫೀಸ್, ಮೆಮೋರೀಸ್, ನ್ಯೂಸ್ ಪೇಪರ್ಸ್, ಓರಲ್ ಎವಿಡೆನ್ಸ್, ಇದನ್ನೆಲ್ಲಾನು ನೋಡ್ತೀವಿ. ಹೇಗೆ ವಸಾಹತುಶಾಹಿ ನಮ್ನ ಯಾವ ರೀತಿ ಹಂತ ಹಂತವಾಗಿ ನಮ್ನ ಆಕ್ಯುಪೈ ಮಾಡ್ತು 16-18 ಇಲ್ಲಿ ಯುರೋಪಿಯನ್ ಪವರ್ಸ್ ಹೇಗೆ ರೈಸ್ ಆಯ್ತು, ಇದರಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಬರ್ತಾರೆ. ಇವರು ಬಂದಾಗ ಮೊದಲನೇದಾಗಿ ಮಾಡದೆ ವ್ಯಾಪಾರ ಕೋಟೆಗಳ ಸ್ಥಾಪನೆ, ನಂತರ ಮಾಡೋದು ಕರ್ನಾಟಕ ಯುದ್ಧಗಳು. ಈ ಕರ್ನಾಟಕ ಯುದ್ಧಗಳ ನಂತರ ಇವರಿಗೆ ಪ್ರತಿರೋಧವಾಗಿ ದಕ್ಷಿಣ ಭಾರತದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹೇಗ್ ನಿಲ್ತಾರೆ, ಆಂಗ್ಲೋ ಮೈಸೂರು ಯುದ್ಧಗಳು ಹೇಗಾಗುತ್ತೆ, ಇವರು ತಮ್ಮ ಈ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಹೇಗೆ ಎಕ್ಸ್ಪೆಂಡಿಂಗ್ ಹೇಗ್ ಮಾಡ್ಕೋತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಇದಾದ್ಮೇಲೆ ಈ ಬ್ರಿಟಿಷರು ಹೇಗೆ ಪ್ರೊವಿಷನಲ್ ಸ್ಟೇಟ್ಸ್ ಜೊತೆ ಹೇಗೆ ತಮ್ಮ ರಿಲೇಷನ್ಶಿಪ್ ನ ಇಟ್ಕೊಂಡಿರ್ತಾರೆ, ಉದಾಹರಣೆಗೆ ಬೆಂಗಾಲ್ ಜೊತೆ, ಔಧ್ ಜೊತೆ, ಹೈದರಾಬಾದ್ ನವಾಬನ್ ಜೊತೆ, ಪಂಜಾಬ್ನ ರಣಜಿತ್ ಸಿಂಗ್ ಜೊತೆ, ಮೈಸೂರಿನ ರಾಜರ ಜೊತೆ ಹೇಗೆ ಇಟ್ಕೋತಾರೆ. ಈ ಕಾಲದಲ್ಲಿ ನಮ್ಮ ಕೊಲೋನಿಯಲ್ ರೂಲ್ ನಮ್ಮ ಸ್ಟೇಟ್ ಅಲ್ಲಿ, ಮೈಸೂರು ಸ್ಟೇಟ್ ಅಲ್ಲಿ ಹೇಗಿತ್ತು, ಕಮಿಷನರ್ಗಳು ಇವರೆಲ್ಲ ಬರ್ತಾರಲ್ಲ, ಇದಕ್ಕಿಂತ ಹಿಂದೆ ಹೇಗಿತ್ತು ಅಂತ ತಿಳ್ಕೋಬೇಕು. ಇದಾದ್ಮೇಲೆ ಮೇನ್ ಬರದೆ ರಿವೋಲ್ಟ್ ಆಫ್ 1857, ಇದಕ್ಕೆ ಕಾರಣ ಇದ್ರ ಇಂಪ್ಯಾಕ್ಟ್. ನೆಕ್ಸ್ಟ್ ಕೆಲವೊಂದು ಆಕ್ಟ್ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ಚೇಂಜಸ್ ಬ್ರಿಟಿಷರ ಕಾಲದಲ್ಲಿ. 1783 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1935 ಸ್ವತಂತ್ರ ಭಾರತದ ಕಾಯ್ದೆವರೆಗೂ ಹೇಗೆ ಬದಲಾವಣೆ ಆಯ್ತು ಅಂತ ನೋಡ್ಕೋತೀವಿ. ನೆಕ್ಸ್ಟ್ ಕೊಲೋನಿಯಲ್ ಎಕನಾಮಿ ಹೇಗ್ ಚೇಂಜಸ್ ಆಯ್ತು, ಟ್ರೇಡ್ ಮತ್ತು ಲೋಕಲ್ ಎಕನಾಮಿ ಹೇಗ್ ಚೇಂಜಸ್ ಆಯ್ತು ಅಂತ ಬಂದು ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 7 ನಾವು ಆಧುನಿಕ ಭಾರತದಲ್ಲಿ ಅಗ್ರಿಕಲ್ಚರ್, ಇರಿಗೇಷನ್, ಲ್ಯಾಂಡ್ ರೈಟ್ಸ್ ಅಂದ್ರೆ ನೀರಾವರಿ ಪದ್ಧತಿ, ಕೃಷಿ ಪದ್ಧತಿ, ಲ್ಯಾಂಡ್ ರೈಟ್ಸ್ ಹೇಗಿತ್ತು ಮತ್ತು ಕಾಯಂ ಜಮೀನ್ದಾರಿ ಪದ್ಧತಿ, ಇದರಿಂದ ಯಾರಿಗೆ ಉಪಯೋಗ ಆಯ್ತು ಅಂತ ನೋಡ್ತೀವಿ. ಪ್ರಮುಖವಾಗಿ ಈ ಕಾಲದಲ್ಲಿ ನಾವು ನೋಡೋದು ಟ್ರೈಬಲ್ ಮತ್ತು ಪೆಸೆಂಟ್ಸ್ ಮೂಮೆಂಟ್ಸ್ ಹೇಗಾಯ್ತು, ಪಿಲ್ಲರ ದಂಗೆ, ಸಂತಾಲರ ದಂಗೆ, ಮುಂಡಾ ದಂಗೆ, ಇದನ್ನ ನಾವು ಈ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಹೇಗೆ ನಮ್ಮ ಇಂಡಸ್ಟ್ರೀಸ್ ಡಿಕ್ಲೈನ್ ಆಯ್ತು ಈ ಬ್ರಿಟಿಷರಿಂದ, ಮತ್ತು ನಮ್ಮ ಆರ್ಥಿಕ ನೀತಿ ಹೇಗೆ ಸಂಪತ್ತಿನ ಸೋರಿಕೆಯ ರೂಪದಲ್ಲಿ ಆಯ್ತು ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಬ್ರಿಟಿಷರ ಇಂಡಸ್ಟ್ರಿಯಲ್ ಪಾಲಿಸೀಸ್ ನ ನೋಡ್ತೀವಿ, ಬ್ಯಾಂಕ್ ಸಿಸ್ಟಮ್ ಹೇಗ್ ತಂದ್ರು, ಇವರು ರೈಲ್ವೇಸ್ ನ ತಂದ್ರು, ರೋಡ್ ನ ತಂದ್ರು, ಕಮ್ಯುನಿಕೇಶನ್ ಮತ್ತೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನ ಯಾಕೆ ತಂದ್ರು, ತಂದಿದ ಅವ್ರ ಉಪಯೋಗಕ್ಕೆ ನಮ್ಗಲ್ಲ, ಬ್ರಿಟಿಷರ ಆಡಳಿತಕ್ಕೆ ಏನು ಅನುಕೂಲ ಆಗುತ್ತೋ ಅದಕ್ಕೋಸ್ಕರ ಅವ್ರು ತಂದಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ನಾವ್ ಏನ್ ಬರ್ತೀವಿ ಅಂದ್ರೆ ಹೇಗೆ ಅರ್ಬನ್ ಅಂದ್ರೆ ನಗರ ವ್ಯವಸ್ಥೆ ಹೇಗೆ ಚೇಂಜಸ್ ಆಯ್ತು. ಇದಾದ ನಂತರ ಕ್ರಿಶ್ಚಿಯನ್ ಮಿಷನರಿಗಳು ಹೇಗೆ ಎಜುಕೇಶನ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ, ಮಾಡರ್ನ್ ಸೈನ್ಸ್ ಗೆ ತಮ್ಮ ಪ್ರಿಫರೆನ್ಸ್ ನ ಕೊಟ್ರು ಅನ್ನೋದನ್ನ ನೋಡ್ತೀವಿ. ಅಲ್ಲಿ ಮಹಿಳಾ ಸ್ಥಾನಮಾನ ಯಾವ ರೀತಿ ಇತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 8 ರಾಷ್ಟ್ರೀಯತೆ ಉಗಮದ ಕಾಲವನ್ನು ನೋಡ್ತೀವಿ, 1885-1920 ಸ್ವದೇಶಿ ಮೂಮೆಂಟ್, ಸ್ವರಾಜ್ ಮೂಮೆಂಟ್, ನೆಕ್ಸ್ಟ್ ಗಾಂಧಿಯನ್ ಮಾಸ್ ಮೂಮೆಂಟ್, ಸುಭಾಷ್ ಚಂದ್ರ ಬೋಸ್ರು ಬರ್ತಾರೆ, INA ಬರುತ್ತೆ, ಮಿಡಲ್ ಕ್ಲಾಸ್ ಹೇಗೆ ರಾಷ್ಟ್ರೀಯತೆಯಲ್ಲಿ ಭಾಗವಹಿಸ್ತು, ಮಹಿಳೆಯರು ಹೇಗಿದ್ರು ರಾಷ್ಟ್ರೀಯತೆಯಲ್ಲಿ, ಕರ್ನಾಟಕದಲ್ಲಿ ಯೂನಿಫಿಕೇಶನ್ ಮತ್ತೆ ರಾಷ್ಟ್ರೀಯತೆಯ ಪ್ರಭಾವ ಹೇಗಿತ್ತು, ಸ್ವತಂತ್ರ ಹೋರಾಟ ಹೇಗಿತ್ತು, ನೆಕ್ಸ್ಟ್ ಈ ಮುಸ್ಲಿಂ ಲೀಗ್, ಪಾಕಿಸ್ತಾನ, ಈ ಎಲ್ಲ ಕಾನ್ಸೆಪ್ಟ್ ಹೇಗೆ
ಅಂತ ಅಂತ ಉಟ್ಕೊಳ್ಳುತ್ತೆ. ನಮ್ಮ ದೇಶನ ಒಡೆಯೋದಕ್ಕೆ

0: ಏನೇನು ಯಾವ್ಯಾವ ಕಾರಣಗಳು ಬರುತ್ತೆ ಇದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ನಾವು ನೋಡೋದು ಆಫ್ಟರ್ ಇಂಡಿಪೆಂಡೆನ್ಸ್, ಅಂದ್ರೆ ಸ್ವತಂತ್ರ ಭಾರತದ ನಂತರ ನಮಗೆ ಉಂಟಾದ ಸಮಸ್ಯೆಗಳನ್ನು. ಈ ಕಾಶ್ಮೀರ ಸಮಸ್ಯೆ ಬರುತ್ತೆ, ಹೈದರಾಬಾದ್ ಸಮಸ್ಯೆ ಬರುತ್ತೆ, ಜುನಾಗಢ ಸಮಸ್ಯೆ ಬರುತ್ತೆ, ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ನಾವು ಪರಿಹಾರ ಕಂಡ್ಕೋತೀವಿ. ಇದಾದ್ಮೇಲೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಬಗ್ಗೆ ಬರಬೇಕು ನಾವು. ಬಾಬಾ ಸಾಹೇಬ್ರಿಗೆ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡಿದ್ರು, ಈ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಕ್ಕೆ ಅವ್ರ ಹಿಂದೆ ಪಟ್ಟ ಕಷ್ಟಗಳೇನು, ಸಾಮಾಜಿಕ ಅವರ ಮೇಲೆ ಪ್ರಭಾವ ಬೀರುತ್ತಾ ಈ ಸಾಮಾಜಿಕ ಪರಿಸ್ಥಿತಿಗಳು ಯಾವುದು ಇದನ್ನೆಲ್ಲ ನೋಡ್ಬೇಕು. ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆದ್ಮೇಲೆ ನಮಗೆ ಯಾವ್ಯಾವ ಸವಲತ್ತುಗಳು ಸಿಗ್ತಿದೆ, ಆ ಸವಲತ್ತಿಂದ ಇಲ್ಲಿವರೆಗೆ ನಾವು ಹೇಗ್ ಬಂದು ನಿಂತಿದೀವಿ ಇದನ್ನೆಲ್ಲಾನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ಲೋಬಲೈಸೇಷನ್, LPG ಬರುತ್ತೆ, ಗ್ಲೋಬಲೈಸೇಷನ್ ಬರುತ್ತೆ, ಲಿಬರಲೈಸೇಷನ್ ಬರುತ್ತೆ, ಪ್ರೈವೇಟೈಸೇಷನ್ ಬರುತ್ತೆ, ಇದರಿಂದ ನಮ್ಮ ಭಾರತ ಯಾವ ಯಾವ ಹಂತದಲ್ಲಿ ಹೇಗೆ ಬೆಳವಣಿಗೆಗಳಾಯ್ತು ಎಂಬುದನ್ನ ನೋಡ್ಕೋತೀವಿ. ಇಷ್ಟು ನನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಚುಟುಕಾಗಿ ಹೇಳಿದ್ದೀನಿ. ಆದ್ರೆ ಈ ಸಿಲೆಬಸ್ ತುಂಬಾ ಬ್ರಾಡ್ ಆಗಿದೆ, ಈ ಸಿಲೆಬಸ್ ನ ಕ್ಲೀನ್ ಆಗಿ ನೀವು ಕೂತ್ಕೊಂಡು ಸ್ಟಡಿ ಮಾಡಿ ನಮ್ಮ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಸರ್ ಅಂದ್ರೆ, ಮೊದಲನೇದಾಗಿ ಬೇಸಿಕ್ಲಿ ನಾವು KSET ಗೆ ಓದ್ಬೇಕಾಗಿರೋದು ಸದಾಶಿವ ಸರ್ ಪುಸ್ತಕನ, ಬೇಸಿಕ್ ಬುಕ್ ಅದು. ನೆಕ್ಸ್ಟ್ ಸ್ವತಂತ್ರ ಗಂಗೆಯ ಸಾವಿರ ತರುಗಳು, ಶಂಕರ್ ನಾರಾಯಣ್ ರವರ ಪುಸ್ತಕ ಆಧುನಿಕ ಭಾರತದ
1: ಚೇತನ್ ಸಿವಿ. ಮುಖ್ಯಾಂಶಗಳು: ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. IPL T20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ RCB ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ: ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ IAS ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ IPS ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು, ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು, ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟ್ರೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲಾ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ BSF ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ BSF ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ BSF ಗಡಿಯನ್ನು ದೃಢವಾಗಿ ಕಾಪಾಡಿದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು BSF ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ.

0: ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ KVIC ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲ ಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. KVIC 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು KVIC ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮಾ ವರ್ದಾನಿ ಅವರನ್ನು 21-17, 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ 2ನೇ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ

0: ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳ ಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ರಿವಿಷನ್ ಮೆಥಡ್, ರಿವಿಷನ್ ನ ಎಲ್ಲರೂ ಮಾಡ್ತಾರೆ, ನಾವು ಸ್ಮಾರ್ಟ್ ಆಗಿ ಮಾಡೋಣ. ಹೇಗೆ ಅಂದ್ರೆ, ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಆಗಿರುತ್ತೆ ಕೆಸೆಟ್ ಪರೀಕ್ಷೆಗಳು, ಅಲ್ಲಿ ಕ್ವಶನ್ ಪೇಪರ್ಸ್ ತಗೊಳ್ಳೋಣ, ಅದನ್ನ ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋಣ. ಇದೆಲ್ಲ ಮಾಡ್ಕೊಂಡು ಪ್ರತಿ ಸಬ್ಜೆಕ್ಟ್ ಅಲ್ಲೂ ಇದೇ ಮೆಥಡ್ ಇರುತ್ತೆ. ಕೂತ್ಕೊಂಡು ಸ್ಟಡಿ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಪರೀಕ್ಷೆ ಪಾಸ್ ಮಾಡಿ, ಉನ್ನತ ಹುದ್ದೆಗಳಿಗೆ ಹೋಗಿ.
2: ಈಗ ನಾವು ಪತ್ರಿಕೆ 2 ಇದರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಮತ್ತು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡೋಣ. ಪತ್ರಿಕೆ 2 ಈಗ ನನ್ನ ವಿಷಯ ಇತಿಹಾಸ ವಿಷಯ ಆಗಿರೋದ್ರಿಂದ 100 ಪ್ರಶ್ನೆಗಳು 200 ಅಂಕಗಳು ಪತ್ರಿಕೆ 2ರಲ್ಲಿ. ಹೀಗೆ 41 ವಿಷಯಗಳಿಗೂ ಸೇಮ್ ಮೆಥಡ್ ಇರುತ್ತೆ. ಈಗ ಪೇಪರ್ 2 ಯಾವ ಮೆಥಡ್ ಅಲ್ಲಿ ಇರುತ್ತೆ ಅಂತ ನೋಡ್ಬೇಕಾದ್ರೆ, ಈಗ ಇತಿಹಾಸ ವಿಷಯನ ತಗೊಂಡಾಗ ನಾನು ಮೊದಲನೇದಾಗಿ 20 ಪ್ರಶ್ನೆಗಳು ಒಂದು ವಾಕ್ಯ ರೂಪದಲ್ಲಿರುತ್ತೆ. ಇನ್ನಿಪ್ಪತ್ತು ಪ್ರಶ್ನೆಗಳು 2 ಆಪ್ಷನ್ ನ ಕೊಟ್ಟು 2ನ ಚೂಸ್ ಮಾಡಬೇಕು. ಉದಾಹರಣೆ ABCD ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಎ ಮತ್ತು ಬಿ, ಬಿ ಮತ್ತು ಸಿ, ಸಿ ಮತ್ತು ಡಿ, ABCD ಈ ತರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ 20 ಪ್ರಶ್ನೆಗಳು ರೀಸನಿಂಗ್, ಹೇಳಿಕೆ ಮತ್ತು ಸಮರ್ಥನೆ ಅಂತ ಬರುತ್ತೆ. ಹೇಳಿಕೆ ಮತ್ತು ಸಮರ್ಥನೆ ಹೇಗೆ ಅಂದ್ರೆ, 2 ಹೇಳಿಕೆಗಳು ಕೊಟ್ಟಿರ್ತಾರೆ, ಆ ಹೇಳಿಕೆ ಸಮರ್ಥನೆಗೆ ಸರಿಯಾಗಿರುತ್ತಾ ಅಂತ ನೋಡಬೇಕು. ಉದಾಹರಣೆಗೆ ಭಾರತದ ರಾಜಧಾನಿ ನವದೆಹಲಿ, ಇದೇ ಹೇಳಿಕೆ. ಇದರ ಸಮರ್ಥನೆ ಏನಂದ್ರೆ, ನವದೆಹಲಿಯು 1911ರಲ್ಲಿ ರಾಜಧಾನಿಯಾಗಿ ಕಲ್ಕತ್ತಾದಿಂದ ಬದಲಾವಣೆಗೊಂಡಿತು. ಇದು ಸಮರ್ಥನೆ. ಇದೆರಡಕ್ಕೆ ಕಂಪ್ಯಾರಿಸನ್, ಹೇಳಿಕೆ ಮತ್ತು ಸಮರ್ಥನೆಗೆ 2 ಸರಿ ಇದೆಯಾ ಅನ್ನೋದನ್ನ ನೋಡ್ಬೇಕು. ಇದು 20 ಪ್ರಶ್ನೆ ಬರುತ್ತೆ. ಎಷ್ಟಾಯ್ತು ಅಲ್ಲಿಗೆ? 60 ಪ್ರಶ್ನೆ ಆಯ್ತು. ಇನ್ನಿಪ್ಪತ್ತು ಪ್ರಶ್ನೆ ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ. ಇನ್ನಿಪ್ಪತ್ತು ಪ್ರಶ್ನೆ ವಿವರಣಾತ್ಮಕವಾಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಬಿಡಿಸ್ಬೇಕು. ಟೋಟಲ್ 100 ಪ್ರಶ್ನೆ, 5 ಪ್ಯಾಟರ್ನ್ ಅಲ್ಲಿ ಈ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದನ್ನ ನೀವು ಡೀಪ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹಳೆ ಕ್ವಶನ್ಸ್ ಪೇಪರ್ ತಗೊಂಡು ಇದನ್ನ ಅನಲೈಸ್ ಮಾಡ್ಬೇಕು. ಈಗ 20ರಲ್ಲಿ ಒನ್ ವರ್ಡ್ ಆನ್ಸರ್ ಅಲ್ಲಿ ನಾವು 20ರಲ್ಲಿ ಎಷ್ಟು ಸರಿ ಮಾಡಬಹುದು, ಹೇಳಿಕೆ ಸಮರ್ಥನೆಯಲ್ಲಿ ಇನ್ ಡೆಪ್ತ್ ಆಗಿ ಥಿಯರಿ ಓದ್ಕೊಂಡಿದ್ರೆ ನಾವು ಎಷ್ಟು ಸರಿ ಮಾಡಬಹುದು. ಮ್ಯಾಚ್ ದ ಫಾಲೋಯಿಂಗ್ ಈಗ ಮೆಥಡ್ ಹೇಗೆ ಕೊಡ್ತೀನಿ ಅಂದ್ರೆ, ಈಗ ಭಾರತ, ನವದೆಹಲಿ, ಚೀನಾ, ಬೀಜಿಂಗ್, ಈಜಿಪ್ಟ್, ಕೈರೋ, ಪಾಕಿಸ್ತಾನ, ಇಸ್ಲಾಮಾಬಾದ್, ಇದು ರಾಜಧಾನಿಗಳು. ಇದು ಹಳೆ ಮೆಥಡು. ಬಟ್ ಈಗ ಅಪ್ಡೇಟೆಡ್ ಮೆಥಡ್ ಏನು ಅಂದ್ರೆ, ಹೊಂದಿಸಿ ಬರೆಯಿರಲೇ ಇನ್ ಡೆಪ್ತ್ ಕೇಳ್ತಾನೆ. ಉದಾಹರಣೆಗೆ INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರ ಗಾಂಧಿ ದಳದ ನಾಯಕ ಯಾರು, ನೆಹರು ದಳದ ನಾಯಕ ಯಾರು, ಈ ತರ ಪ್ರಶ್ನೆಗಳು ಕೇಳ್ತಾರೆ ಇನ್ ಡೆಪ್ತ್ ಆಗಿ. ಇನ್ನೂ ಬಂದು 1857ರಲ್ಲಿ ಸ್ವತಂತ್ರ ಪ್ರಥಮ ಸಂಗ್ರಾಮ ಆಗ್ಬೇಕಾದ್ರೆ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ರು, ಆಗಿನ ಕಾಲದಲ್ಲಿ ಅಮೆರಿಕದ ಪ್ರಧಾನಿ ಯಾರು, ಇಂಗ್ಲೆಂಡಿನ ರಾಜ ಯಾರು, ಈ ತರ ಪ್ರಶ್ನೆಗಳು ಬರುತ್ತೆ. ಒಂದು ವಾಕ್ಯದಲ್ಲಿ ಡೈರೆಕ್ಟ್ ಕ್ವಶನ್, ರಾಜ ತರಂಗಿಣಿ ಈ ಕೃತಿ ಬರೆದವರು ಯಾರು, ಮಾನಸೋಲ್ಲಾಸ ಈ ಕೃತಿ ಬರೆದವರು ಯಾರು, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ರು, ಇದು ಡೈರೆಕ್ಟ್ ಒಂದು ವಾಕ್ಯ. ಈ ಪ್ಯಾಟರ್ನ್ ಅಲ್ಲಿ ಟೋಟಲ್ ನಿಮ್ಗೆ 100 ಪ್ರಶ್ನೆಗಳು ಬರುತ್ತೆ. ಇದನ್ನ ಕ್ವಶನ್ ಪೇಪರ್ ಇಟ್ಕೊಂಡು, ಸಿಲಬಸ್ ಕಾಪಿ ಇಟ್ಕೊಂಡು, ಯಾವ್ಯಾವ ವಿಂಗ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ, ಆ ವಿಂಗ್ ನ ನಾವು ಹೇಗ್ ಕವರ್ ಮಾಡ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಒಂದು ಅನಾಲಿಟಿಕಲ್ ಸ್ಟಡಿ ಮಾಡ್ಬೇಕು. ಅನಾಲಿಟಿಕಲ್ ಸ್ಟಡಿ ಮಾಡಿದಾಗ ಮಾತ್ರ ಈ ಪರೀಕ್ಷೆನ ಪಾಸ್ ಮಾಡಕ್ಕಾಗುತ್ತೆ. ಸುಮ್ನೆ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದ್ದೀನಲ್ಲಪ್ಪ, ಬರೆದ್ ಬಂದ್ಬಿಡೋಣ ಅಂದ್ರೆ ಈ ಪರೀಕ್ಷೆ ಪಾಸ್ ಮಾಡಕ್ ಆಗೋದಿಲ್ಲ. ನೀವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಮಾತ್ರ ಈ ಪರೀಕ್ಷೆ ಪಾಸ್ ಮಾಡಬಹುದು. ಈ ಪರೀಕ್ಷೆ ಪಾಸ್ ಮಾಡಿದ್ರೆ ನಿಮ್ಮ ಜೀವನದ ಒಂದು ದಿಕ್ಕೇ ಬದಲಾಗುತ್ತೆ, ನಿಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನೀವು ಆಲೋಚನೆ ಮಾಡೋ ಆಲೋಚನಾ ವಿಧಾನ ಇದೆಲ್ಲ ಬದಲಾವಣೆ ಆಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ್ದು ಬೇಕಾದ್ರೂ ನಾನು ತಗೋಬಹುದು, ಯಾವುದೇ ಸರ್ಕಾರಿ ನೌಕರಿ ಪರೀಕ್ಷೆ ಬೇಕಾದ್ರೂ ನಾನು ಪಾಸ್ ಮಾಡಬಹುದು ಅನ್ನೋ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ನೀವು ಈ ಕ್ವಶನ್ ಪೇಪರ್ಸ್ಗೆ ಅಫಿಷಿಯಲ್ ವೆಬ್
1: ವೆಬ್ಸೈಟ್ UGC NTA ನೆಟ್.

0: ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಷ್ಟು ವರ್ಷ ಮೈಸೂರು ವಿಶ್ವವಿದ್ಯಾನಿಲಯ ಕೆಸೆಟ್ ನ ಕಂಡಕ್ಟ್ ಮಾಡ್ತಿತ್ತು. ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಹಳೆ ಕ್ವಶನ್ ಪೇಪರ್ಸ್ ನ ಹಾಕಿರ್ತಾರೆ. ಈ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ, ನಿಮ್ಗೆ ಒಂದು 70-80 ಪೇಜು ಬರೀ ಸೆಕೆಂಡ್ ಪೇಪರ್ ಪೇಜಸ್ ಕೊಟ್ಬಿಟ್ಟಿರ್ತಾನೆ 80 ಪೇಜು. ನೀವು ಬುಕ್ಲೆಟ್ ನ ನೋಡಿದ ತಕ್ಷಣ ಏನಪ್ಪ ಇಷ್ಟಿದೆ ಅನ್ನೋ ಭ್ರಮೆ ಬರುತ್ತೆ. ಬಟ್ ಇದನ್ನ ನೀವು ಕ್ಲೀನ್ ಆಗಿ ಅನಾಲಿಟಿಕ್ ಆಗಿ ತಯಾರಿ ಮಾಡಿದ್ರೆ, ಹೇಗ್ ಕೊಟ್ರೇನು, ನಾನು ಪರೀಕ್ಷೆ ಪಾಸ್ ಮಾಡ್ತೇನೆ, ನಾನು ಸಹಾಯಕ ಪ್ರಾಧ್ಯಾಪಕನಾಗ್ತೇನೆ, ನಾನು ಸಂಶೋಧನೆ ಮಾಡ್ತೇನೆ, ನಾನು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ತೇನೆ ಅನ್ನೋ ದೃಢ ಸಂಕಲ್ಪ ಮಾಡಿ ಓದಿದ್ರೆ ಯಾವುದೋ ಪರೀಕ್ಷೆ ಕಷ್ಟ ಅಲ್ಲ. ಯಾಕಂದ್ರೆ ಸ್ನೇಹಿತರೆ, ನಾವು ಹೆಚ್ಚು ಕಡಿಮೆ ಒಂದು 6 ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ವಿ. ಒಂದು 14 ಪರೀಕ್ಷೆಗಳನ್ನ ತಗೊಂಡ್ವಿ, 7 ಪರೀಕ್ಷೆಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಈಗ 2 ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗಿದ್ದೇನೆ. ಒಂದು ಬಿಬಿಎಂಪಿ FDA, ಇನ್ನೊಂದು ಕಾಲೇಜು ಶಿಕ್ಷಣ ಇಲಾಖೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆ. ಹಾಗಾಗಿ ಈಗ ನಾನು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕನ್ನಡ ಮಾಧ್ಯಮ ಸ್ಟೂಡೆಂಟ್, ನಾವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಯಾರು ಯಾವ ಪರೀಕ್ಷೆ ಬೇಕಾದ್ರೂ ಪಾಸ್ ಮಾಡಬಹುದು. ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡ್ಲೆ ಅನ್ಸುತ್ತೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವು ಟ್ರೈ ಮಾಡುವ, ಓದುವ, ಸತತವಾಗಿ ಅಧ್ಯಯನ ಮಾಡುವ, ಯಾವುದು ಕಷ್ಟ ಅನ್ಸಲ್ಲ. ಹಾಗಾಗಿ ನೀವು ಕಂಟಿನ್ಯೂಟಿ ಸ್ಟಡಿ ಮಾಡಿ, ಗೀವ್ ಅಪ್ ಮಾಡಬೇಡಿ, ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರಲಿ. ಮತ್ತೆ ಕ್ವಶನ್ ಪೇಪರ್ಸ್ ನ ಬಿಡಿಸಿ, ನಿಮಗೆ ನೀವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ನಿಮಗೆ 10 ಅಂಕಗಳು ಬರಲಿ. ನಿಮ್ ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪ್ರಶ್ನ ಪತ್ರಿಕೆ ಬಿಡಿಸೋ ಒಂದು ಮೆಥಡ್ ಗೊತ್ತಾಗುತ್ತೆ, ಅದನ್ನ ನೀವು ಪರ್ಫೆಕ್ಟ್ ಆಗಿ ಎಕ್ಸಾಮ್ ಹಾಲಲ್ಲಿ 3 ಗಂಟೆ ಆ ಪೀಸ್ ಮೈಂಡ್ ಸೆಟ್ ಅಲ್ಲಿ ಹೇಗ್ ಕ್ರ್ಯಾಕ್ ಮಾಡ್ತೀರಾ, ನೀವು ತಿಳ್ಕೊಂಡಿರೋ ವಿಷಯನ ಅಲ್ಲಿ ಹೇಗೆ ಇಳಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ, ಏನೇ ಇದ್ರೂ ಡೌಟ್ ಇದ್ರೆ ಕೇಳಿ, ಖಂಡಿತ ನಮಗೆ ಏನ್ ತಿಳಿದೆ ಅದನ್ನ ನಾವು ಹೇಳ್ಕೊಡ್ತೀವಿ. ಮತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜನಸಾಮಾನ್ಯರಿಗೆ ವಿಶೇಷವಾಗಿ ಹಳ್ಳಿ ಪ್ರತಿಭೆಗಳಿಗೆ ಹೇಗೆ ತಲುಪಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸರಗೂರಿನ ಜನಧ್ವನಿ ಅವರು ಈ ಕಾರ್ಯಕ್ರಮ ಹಾಕೊಂಡಿದ್ದಾರಲ್ಲ, ಇದು ಶ್ಲಾಘನೀಯ. ಅವರಿಗೆ ನೀವು ಋಣಿಯಾಗಿರ್ಬೇಕು. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಎಂದರೇನು, ವಿದ್ಯಾರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಮತ್ತು ಇದರ ಸಿದ್ಧತೆ ತಯಾರಿ ಕುರಿತು ಮೈಸೂರು ಮಾನಸಗಂಗೋತ್ರಿ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೈಯದ್ ಬರ್ಕತ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಎಂಬ ವಿಷಯದ ಕುರಿತು ಎಚ್ಡಿಕೊಡೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಅಭ್ಯಾಸಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಒಳ್ಳೆಯ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ, ಶಿಸ್ತು ಮತ್ತು ಜೀವನದ ಯಶಸ್ಸಿನ ಅಡಿಪಾಯವಾಗಿರುತ್ತದೆ. ಈ ಉತ್ತಮ ಗುಣಗಳು ಮೊದಲು ಮನೆಯಲ್ಲೇ ಬೆಳೆಯುತ್ತವೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸುವುದು ಹೇಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಇಚ್ಚಿಟಿಕೋಟೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೈವಿಕ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು.

0: ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಧನ್ಯವಾದಗಳು ಪ್ರೀತಿ. ಅಂಡ್ ಎಲ್ಲಾ ಕೇಳುಗರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
0: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಪ್ರಿಯ ಕೇಳುಗರಿಗೆ ಮಾಡಿಕೊಡಿ.
2: ಖಂಡಿತ. ನನ್ನ ಹೆಸರು ದಿವ್ಯಶ್ರೀ ಸಿ ಎಮ್ ಅನ್ಬಿಟ್ಟು, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಚ್ ಡಿ ಕೋಟೆ ಇಟ್ನಾ ಕಾಲೋನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ.
0: ಮೇಡಮ್, ಇಂದು ನಾವು ಚರ್ಚೆ ಮಾಡ್ತಾ ಇರುವಂತ ವಿಷಯ ಅಂದ್ರೆ ಮಕ್ಕಳು

0: ಬಾಲ್ಯದಿಂದಲೇ ಚಿಕ್ಕ ವಯಸ್ಸಿಂದನೇ ಕಲ್ತಿರುವಂತಹ ಅಭ್ಯಾಸಗಳು ಅವರ ಭವಿಷ್ಯವನ್ನ, ಭವಿಷ್ಯದ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಯಾವ್ಯಾವುದು ಅಭ್ಯಾಸಗಳಾಗಿರ್ಬೋದು ಅಂತ ಕೇಳೋದಾದ್ರೆ, ಇದು ಸಮಯ ಪಾಲನೆ ಆಗಿರ್ಬೋದು, ಸ್ವಚ್ಛತೆ ಅಥವಾ ಗುರು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಸೊ ಓದುವಂತಹ ಅಭ್ಯಾಸಗಳಾಗಿರ್ಬೋದು, ಶಿಸ್ತು, ಇಂಥ ಅಭ್ಯಾಸಗಳನ್ನ ಅವರ ಜೀವನ ಪೂರ್ತಿ ಅದನ್ನ ಅವರು ಕಲಿಯೋದ್ರಿಂದ ಅವ್ರಿಗೆ ಉಪಯೋಗ ಆಗ್ತಾ ಹೋಗುತ್ತೆ. ಹಾಗೆ ಅದನ್ನ ಹೇಗೆ ಬೆಳೆಸ್ಬೋದು ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಅದು ಪೋಷಕರಿಂದಾನೆ ಬರಬೇಕು. ಮತ್ತೆ ಆ ಒಂದು ಅಭ್ಯಾಸಗಳನ್ನ ಮಾಡುವಂತ ವಾತಾವರಣನೂ ಕೂಡ ಅದು ಸೃಷ್ಟಿಯಾಗಿರ್ಬೇಕು. ಸೊ ಇದರಿಂದ ಆ ಮಕ್ಕಳಿಗೆ ಅಭ್ಯಾಸ ಅನ್ನೋದು ಒಂದೇ ದಿನಕ್ಕೆ ರೂಢಿಯಾಗೋದಿಲ್ಲ ಅಥವಾ ಒಂದೇ ದಿನಕ್ಕೆ ಬರೋದಿಲ್ಲ. ಅದೊಂದು ಪ್ರತಿನಿತ್ಯ ನಡೆಯುವಂತಹ ಒಂದು ದಿನಚರಿಯಾಗಿ ಆಗಿರುತ್ತೆ.
1: ಇವಾಗ ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಿದ್ರೆ ಉತ್ತಮ ಅಭ್ಯಾಸಗಳು ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ ಅಂತ ಹೇಳ್ತೀರಾ?
0: ನಮ್ಮ ಹಿರಿಯರು ಹೇಳೋದನ್ನ ನಾವು ಕೇಳಿದೀವಿ, ಏನಪ್ಪಾ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಹಾಗಾದ್ರೆ ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸ್ಬೋದು ಒಂದು ಉತ್ತಮ ಅಭ್ಯಾಸಗಳನ್ನ ಅಂತ ಕೇಳೋದಾದ್ರೆ, ಪ್ರತಿದಿನ ಅವ್ರಿಗೆ ಬೆಳಗ್ಗೆ ಒಂದು ಕರೆಕ್ಟ್ ಆಗಿರುವಂತ ಸಮಯಕ್ಕೆ ಎದ್ದಾಳೋದಾಗಿರ್ಬೋದು ಅಥವಾ ಶಿಸ್ತುಗಳಾಗಿರ್ಬೋದು ಅಥವಾ ಒಂಚೂರು ಮನೆ ಕೆಲಸವನ್ನ ಮಾಡೋದಾಗಿರ್ಬೋದು, ಮತ್ತೆ ಹಿರಿಯರಿಗೆ ಗೌರವ ಕೊಡೋದು. ಗೌರವ ಕೊಡೋದು ಅಂದ್ರೆ ಹೇಗೆ, ಹಿರಿಯರಿಗೆ ಕೆಲವೊಂದು ಕೆಲಸಗಳನ್ನ ಮಾಡಕ್ ಆಗೋದಿಲ್ಲ. ಸೊ ಆ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರೇ ನಿರ್ವಹಿಸೋದನ್ನ, ಆ ಗುಣಗಳನ್ನ ಅವ್ರಿಗೆ ರೂಢಿಸೋದ್ರಿಂದ ಮಕ್ಕಳಲ್ಲಿ ಒಂದು ಉತ್ತಮ ಅಭ್ಯಾಸಗಳನ್ನ ನಾವು ಕಲಿಸಿರ್ತೀವಿ. ಸೊ ಇದು ಅವರ ಮುಂದಿನ ಭವಿಷ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಅವ್ರಿಗೆ ನಿಜವಾಗಿ ಅದು ಅವ್ರಿಗೆ ಒಂದು ಅನುಭವಕ್ಕೆ ಬಂದೇ ಬರುತ್ತೆ. ಸೊ ಈಗ ಇನ್ನೂ ಒಂದು ಹೇಳೋದಾದ್ರೆ, ಒಂದು ವಿದ್ಯಾಭ್ಯಾಸ ಆಗಿರಬಹುದು. ಒಂದು ಬೆಳಗ್ಗೆ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ, ಸಂಜೆ ಬರ್ತಾ ಇದ್ದಾನೆ, ಸಂಜೆ ಬಂದಿದ ತಕ್ಷಣ ಹೋಮ್ ವರ್ಕ್ ನ ಮಾಡ್ತಾನೆ. ಸೊ ಈ ಒಂದು ದಿನಚರಿ ಏನ್ ಪಾಲನೆ ಮಾಡ್ತಾ ಹೋಗ್ತಾನೆ. ಸೊ ಈ ನೆಕ್ಸ್ಟ್ ಅವನು ಒಂದು ಕೆಲ್ಸಕ್ಕೆ ಜಾಯಿನ್ ಆದಾಗ್ಲೂ ಕೂಡ ಅದೇ ತರಾನೇ ಒಂದು ಡಿಸಿಪ್ಲಿನ್ ಅನ್ನೋದು, ಒಂದು ಶಿಸ್ತು ಕ್ರಮ ಅನ್ನೋದು ಬರ್ತಾ ಹೋಗುತ್ತೆ. ಒಂದು ಜವಾಬ್ದಾರಿಯುತ ನಾಗರಿಕರ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ಅವನು ಆ ಒಂದು ಡಿಸಿಪ್ಲಿನ್ ಅಥವಾ ಏನ್ ನಾವು ಶಿಸ್ತು ಅಂತ ಕರಿತಾ ಇದೀವಿ, ಆ ಶಿಸ್ತು ಅನ್ನೋದು ಅವನು ರೂಢಿಗತ ಮಾಡ್ಕೊಳ್ಳೇಬೇಕು ಅಂತ ನಾನಾದ್ರೂ ಹೇಳಿದೆ.
1: ಮ್ಯಾಮ್, ಮಕ್ಕಳಲ್ಲಿ ಒಳ್ಳೆ ಅಭ್ಯಾಸವನ್ನ ರೂಢಿಸೋದ್ರಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನ ಹೇಗೆ ಕಲಿಸ್ಬೋದು ಅಂತ ಹೇಳ್ತೀರಾ?
0: ಪೋಷಕರ ಜವಾಬ್ದಾರಿ ನಿಜವಾಗ್ಲೂ ಇದರಲ್ಲಿ ತುಂಬಾ ದೊಡ್ಡದಿದೆ. ಪೋಷಕರು ಅನ್ನ ನೋಡ್ಕೊಂಡೇನೆ ಮಗು ಅನುಕರಣೆ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಮೊದಲು ಪೋಷಕರು ಮಾತಾಡೋದಾಗಿರ್ಬೋದು ಅಥವಾ ಅವ್ರು ಹೇಗೆ ನಡೆ, ಅವ್ರು ಹೇಗಿರ್ತಾರೆ, ಸೊ ಅದು ಆ ಮಕ್ಕಳಿಗೆ ಮಾದರಿಯಾಗಿರ್ಬೇಕು.
1: ಹೌದು,
0: ಯಾಕೆಂದ್ರೆ ಪ್ರತಿ ದಿನ ಮಗು ಅವರನ್ನೇ ನೋಡ್ತಾ ಇರತ್ತೆ. ಅವ್ರು ಹೇಗೆ ವರ್ತಿಸ್ತಾ ಇದಾರೆ, ಅವ್ರು ಎಷ್ಟೊತ್ತಿಗೆ ಎದ್ದಾಳ್ತಿದ್ದಾರೆ, ಹೇಗೆ ಊಟ ಮಾಡ್ತಾ ಇದಾರೆ, ಪ್ರತಿಯೊಂದನ್ನು ಅನುಕರಣೆ ಮಾಡ್ಕೊಳ್ತಾನೆ ಬಂದಿರತ್ತೆ. ಸೊ ಒಳ್ಳೆ ಮಾತಾಡ್ಬೇಕು ನಾವು ಮಗು ಜೊತೆ ಇದ್ದಾಗ, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಮತ್ತೆ ಮನೆಗೆ ಯಾರಾದ್ರೂ ಬಂದವ್ರನ್ನ ನಾವು ಹೇಗೆ ಅವರನ್ನ ಸ್ವಾಗತಿಸ್ತೀವಿ, ಅವ್ರಿಗೆ ಹೇಗೆ ನಾವು ಒಂದು ಅತಿಥಿ ಸತ್ಕಾರವನ್ನ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಮಗು ಇದ್ ಮಾಡ್ತಿರತ್ತೆ. ಸೊ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಅಥವಾ ಅವ್ರಿಗೆ ಮನೆ ಕೆಲಸಗಳಲ್ಲೂ ಕೂಡ ಆ ಮಕ್ಕಳನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಕೂಡ ಅವ್ರಿಗೆ ಒಂದು ಒಳ್ಳೆ ಅಭ್ಯಾಸಗಳನ್ನ ಕಲಿಸೋದ್ರಲ್ಲಿ ಪೋಷಕರು ನಿಜವಾಗ್ಲೂ ಒಂದು ಒಂದು ಮಾದರಿಯಾಗೇ ಇರ್ಬೇಕು, ಒಂದು ರೋಲ್ ಮಾಡೆಲ್ ಆಗೇ ಇರ್ತಾರೆ.
1: ಹೌದು, ನೀವು ಹೇಳ್ದಾಗೇನೆ ಅಂದ್ರೆ ಪೋಷಕರನ್ನ ನೋಡಿ ಮಕ್ಕಳು ಅನುಕರಣೆ ಮಾಡೋದೇ ಹೆಚ್ಚು, ಅವರನ್ನ ನೋಡಿನೇ ಒಳ್ಳೆ ಅಭ್ಯಾಸಗಳನ್ನ ಕಲಿಬಹುದು
0: ನಿಜವಾಗ್ಲೂ.
1: ಹಾಗಾದ್ರೆ ಮ್ಯಾಮ್, ಮಕ್ಕಳಲ್ಲಿ ಸಮಯ ಪಾಲನೆ ಬೆಳೆಸೋದು ಯಾವ ಕ್ರಮಗಳು ಸಹಾಯಕ ಆಗುತ್ತೆ ಅಂತ ಹೇಳ್ತೀರಾ?
0: ಸಮಯ ಪಾಲನೆ ಅನ್ನೋದೇ ಒಂದು ಒಂದು ದೊಡ್ಡ ಟಾಸ್ಕ್.
1: ಹೌದು,
0: ಅದಕ್ಕೆ ಅಂತಾನೆ ಒಂದು ಟೈಮ್ ಟೇಬಲ್ ಅನ್ನೋದು ರೂಢಿ ಆಗ್ಬೇಕು ಮಗುಗೆ. ಟೈಮ್ ಟೇಬಲ್ ಅಂದ್ರೆ ನಾವೆಲ್ಲ ಬರ್ಕೊಂಡು ಇದನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಇಷ್ಟ ಗಂಟೆಗೆ ಎದ್ದಾಳ್ತಾ ಇದೀವಿ, ಇಷ್ಟ ಗಂಟೆಗೆ ಎದ್ದಾಳ್ಲೇಬೇಕು, ಇಷ್ಟು ಗಂಟೆಗಳ ಕಾಲ ನೀನು ಓದ್ಬೇಕು, ಆಟಗಳಾಡ್ಬೇಕು, ಈ ಆಟ ಆಡೋದಕ್ಕೂ ಕೂಡ ನಾವೊಂದು ಸಮಯನ ಕೊಡ್ಬೇಕು, ಊಟ ಇಷ್ಟು ನಿಮಿಷಗಳಲ್ಲಿ ಮುಗಿಸ್ಬೇಕು, ಯಾಕಂದ್ರೆ ಒಂದೊಂದು ಗಂಟೆ ಊಟ ಮಾಡ್ಕೊಂಡು ಕುತ್ಕೊಂಡ್ರೆ ಸ್ಕೂಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಿದ್ರೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೀನು ನಿದ್ರೆಗೆ ಹೋಗ್ಬೇಕು, ಒಂದು ನಿಗದಿತ ಸಮಯವನ್ನ ಮಕ್ಕಳಿಗೆ ರೂಢಿಗತ ಮಾಡಿಸ್ಬೇಕು ನಾವೇನೆ. ಸೊ ಹೇಳಿದ್ನಲ್ಲ ನಾನು, ಇದು ಒಂದು ಎರಡು ದಿನಗಳಲ್ಲಿ ಆಗೋದಿಲ್ಲ, ಪ್ರತಿ ದಿನದ ದಿನಚರಿ ಹೀಗೆ ಇರ್ತಾ ಹೋಗೋದ್ರಿಂದ ಮಕ್ಕಳಿಗೆ ಆ ಸಮಯದ ಮಹತ್ವ ಅರಿತಾ ಹೋಗುತ್ತೆ. ಪೋಷಕರು ಕೂಡ ಇದ್ರ ಜೊತೆಗೆ ಸಮಯ ಪಾಲನೆ ಮಾಡೋದು ಅತಿ ಮುಖ್ಯ. ಸೊ ಯಾಕೆಂದ್ರೆ ಮಕ್ಕಳು ಪೋಷಕರನ್ನ ಅನುಸರಿಸ್ತಾ ಹೋಗ್ತಾರೆ, ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ನಾವು ಕೊಟ್ಟು ಅದನ್ನ ಪೂರ್ಣಗೊಳಿಸಿದಾಗ ನಾವು ಅವ್ರಿಗೆ ಪ್ರಶಂಸೆ ಮಾಡೋದ್ರ ಮುಖಾಂತರನು, ಓ ನಾನು ಅಮ್ಮ ಅಥವಾ ಅಪ್ಪ ಕೊಟ್ಟಿರುವಂತಹ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೀನಿ ಅಂತ ಆ ಮಗುಗೆ ಒಂದು ಪ್ರೌಡ್ ಫೀಲ್ ಬರ್ತಾ ಹೋಗುತ್ತೆ. ಸೊ ಅಮ್ಮ ನನಗೆ ಗುಡ್ ಅಂದ್ರು, ಅಮ್ಮ ನನಗೆ ಇನ್ ಟೈಮ್ ಕೆಲಸ ಮುಗಿಸ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಗುಗೆ ಖುಷಿ ಆಗೋದ್ರಿಂದನು. ಸೊ ನಾವು ಆ ಸಮಯ ಪಾಲನೆಯನ್ನ ಆ ಕ್ರಮ

0: ಗಳನ್ನು ನಾವು ಬೆಳೆಸ್ತಾ ಹೋಗ್ಬೋದು ಮಕ್ಕಳಿಗೆ, ಮತ್ತು ಅದು ಅವರ ನೆಕ್ಸ್ಟ್ ಜೀವನಕ್ಕೆ ನಿಜವಾಗ್ಲೂ ಸಹಾಯಕ್ಕಾಗತ್ತೆ.
1: ಹೌದು ಮ್ಯಾಮ್, ಅಂದರೆ ನೀವೀಗ ಹೇಳಿದ್ರಿ ಮಕ್ಕಳ ಜೊತೆಗೆ ಪೋಷಕರು ಕೂಡ ಸಮಯ ಪಾಲನೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೇನೆ ಮ್ಯಾಮ್, ಓದಿನ ಅಭ್ಯಾಸ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಹೇಳ್ತೀರಾ?
0: ಈ ಓದು ಅನ್ನೋದು ಒಂದು ತುಂಬ ಹಂತಗಳಿದ್ದಾವೆ. ಇನ್ನು ಆಗಿನ ಹುಟ್ಟಿರೋಂಥ ಮಗುವಿಂದ ಒಂದು 3 ವರ್ಷದ ಒಳಗಡೆ, ಅಥವಾ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಪ್ರೌಢಶಾಲಾ, ಕಾಲೇಜು, ಈ ರೀತಿ ತುಂಬ ಹಂತಗಳಿದ್ದಾವೆ. ಇದರಲ್ಲಿ ಮೇಯ್ನ್ ಆಗಿ ನಾವು ಮಾತಾಡೋದಾದ್ರೆ ಆಗಿನ್ನೂ ಮಗು ಮಾತಾಡೋದು ಕಲ್ತ್ಕೊಂಡಿದೆ, ಇಲ್ಲಿಂದ ಮುಂದಕ್ಕೆ ಅದು ಸ್ಕೂಲ್ಗೆ ಹೋಗುತ್ತೆ ಅಂತ ಅಂತ ಸಮಯದ ಬಗ್ಗೆ ನಾನು ಹೇಳೋದಾದ್ರೆ, ಕತೆ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಚಿತ್ರ ಪುಸ್ತಕಗಳು, ಅಥವಾ ಅವರನ್ನ ತುಂಬಾ ಆಕರ್ಷಣೆ ಮಾಡಿರುವಂತಹ ಕೆಲವೊಂದು ಪುಸ್ತಕಗಳನ್ನ, ಮತ್ತೆ ಇಷ್ಟದ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಮತ್ತೆ ಇವರು ಪುಸ್ತಕಗಳನ್ನ ಕೊಂಡ್ಕೊಳಕ್ ಹೋದಾಗ್ಲೂ ಕೂಡ ಆ ಮಗುನ ಅಂಗಡಿಗೆ ಕರ್ಕೊಂಡು ಹೋಗೋದ್ರಿಂದನು ಓಕೆ ನಾನು ಇದನ್ನ ತಗೊಂಡು ಓದ್ಬೋದು ಅನ್ನೋಂಥದ್ದು ಒಂದು ಅಂದ್ರೆ ಲೆವೆಲ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಆ ಮಗುಗೆ. ಸೊ ಈಗ ಬರೀ ಓದಿದ್ದನ್ನ ಅಥವಾ ಏನು ನಾವೀಗ ಬರೀ ಬುಕ್ ಕೊಟ್ವಿ ಓದುತ್ತು ಹಾಗೆ ಸುಮ್ಮನೆ ಆಗ್ಬಾರ್ದು, ಓದಿದ ವಿಷಯವನ್ನ ಸಹ ನಾವು ಕೇಳಬೇಕು, ಏನು ಓದ್ದೆ ಅಂತ, ಓ ಇಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ಯಾ ಅಂತ ನಾವು ನಿಜವಾಗೂ ಆ ಮಗುಗೆ ಒಂದು ಪ್ರಶಂಸೆಯನ್ನ ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಓದೋದಕ್ಕೆ ನಾವು ಪ್ರೋತ್ಸಾಹಿಸ್ಬೋದು.
1: ಹೌದು,
0: ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆ ಓದೋದಕ್ಕೆ ಅದರದೇ ಆದಂತ ಒಂದು ಕಲಿಕಾ ವಾತಾವರಣನೂ ಕೂಡ ನಾವು ಸೃಷ್ಟಿ ಮಾಡ್ಬೇಕಾಗುತ್ತೆ. ಮತ್ತೆ ಮಕ್ಕಳು ಜೊತೆಗೆ ಪೋಷಕರು ಕೂಡ ಒಂದು ಬುಕ್ನ ಅಥವಾ ಒಂದು ಪುಸ್ತಕ ಓದೋದನ್ನ ಅಭ್ಯಾಸ ಮಾಡೋದ್ರಿಂದ ನಿಜವಾಗ್ಲೂ ಅದು ಅನುಕರಣೆ ಮಾಡುತ್ತೆ. ಇದಕ್ಕೆ ನಾನು ಒಂದು ನಿದರ್ಶನ ಹೇಳೋದಾದ್ರೆ, ನನ್ಗೆ ಒಬ್ಳೆ ಮಗಳಿರೋದು, ಆದ್ರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಹುಡುಗರು ಹುಡುಗಿರು ಓದ್ಕೊಳಕ್ ಬರ್ತಾ ಇದ್ರು, ಇನ್ನೊಂದು ಹೈಸ್ಕೂಲ್ ಲೆವೆಲ್ ಮಕ್ಕಳು. ಬಟ್ ಇವಳಿನ ಚಿಕ್ಕವಳಾಗಿದ್ರಿಂದ ಅವಳಲ್ಲಿ ಏನು ಓದ್ತಿದ್ದಾಳೆ ಬರೀತಿದ್ದಾಳಲ್ಲ, ಸೊ ಅವಳೊಂದು ಬುಕ್ ಇಟ್ಕೋಬೇಕು ಕುತ್ಕೋಬೇಕು ಇಷ್ಟೇ. ಸೊ ಈ ಒಂದು ವಾತಾವರಣ ಬಂದಿದ್ರಿಂದ ಸೊ ತಾನು ಕೂಡ ಓದ್ಬೇಕು ಅನ್ನೋಂಥದ್ದು ಒಂದು ಮನೋಭಾವ ಮೂಡಿತು
1: ಮ್ಯಾಮ್. ಹಾಗೇನೆ ಮಕ್ಕಳಲ್ಲಿ ಕ್ಲೀನ್ನೆಸ್ ಅಂದ್ರೆ ಸ್ವಚ್ಛತೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸ ಬೆಳೆಸೋದು ಹೇಗೆ?
0: ಸ್ವಚ್ಛತೆ ಅಂತ ಬಂದಾಗ್ಲೂ ಕೂಡ ಇದು ಅಷ್ಟೇ, ಮಗುವಿನ ಚಿಕ್ಕ ವಯಸ್ಸಿಂದನೇ ಈ ಒಂದು ಚಟುವಟಿಕೆನ ನಾವು ರೂಢಿಗತ ಮಾಡಿಸ್ಬೇಕಾಗತ್ತೆ. ಮಕ್ಕಳು ಕೈ ತೊಳೆಯೋದಾಗಿರ್ಬಹುದು, ಸ್ನಾನ ಮಾಡೋದಾಗಿರ್ಬೋದು, ಅಥವಾ ಹಲ್ಲುಜ್ಜೋದಾಗಿರ್ಬಹುದು, ಅಥವಾ ಉಗುರು ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಹೇರ್ ಕಟ್ ಮಾಡೋದಾಗಿರ್ಬೋದು, ಒಂದು ಸ್ವಚ್ಛವಾಗಿರುವಂಥ ಬಟ್ಟೆಯನ್ನು ಧರಿಸೋದು ಕೂಡ ಒಂದು ಒಳ್ಳೆ ಅಭ್ಯಾಸಗಳೇ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಪೋಷಕರು ಸಹ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರಬೇಕು, ಹೋಗು ಈಗೆದ್ದಿದ್ಯಾ, ಹಲ್ಲುಜ್ಜು, ಸ್ನಾನ ಮಾಡ್ಕೋ, ಆಯ್ತಾ ಇದಾಯ್ತಾ ಎತ್ತಿಡು, ಈ ರೀತಿ ಅವ್ರಿಗೆ ಮನೇಲಿ ಗುರು ಹಿರಿಯರ ಅಥವಾ ಯಾರಾದ್ರೂ ಇದಾರೆ ಅಂದ್ರೆ ಇದ್ರದ್ದು ಹೇಳ್ತಾನೆ ಇದ್ದಾಗ ಒಂದಿನ ಎರಡು ದಿನ ಒಂದ್ ತಿಂಗಳು ಈ ರೀತಿ ಒಂದು ಅಭ್ಯಾಸ ಅದು ಕ್ರಮಬದ್ಧವಾಗಿ ಆ ಮಗುಗೆ ನಿಜವಾಗ್ಲೂ ಆಗ್ತಾ ಬರುತ್ತೆ.
1: ಮ್ಯಾಮ್, ಇದುವರೆಗೂ ಮಕ್ಕಳಲ್ಲಿ ಸ್ವಚ್ಛತೆ ಅಭ್ಯಾಸನ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಹೆಚ್ಚಿನದಾಗಿ ಹೇಳೋದಾದ್ರೆ ಮಕ್ಕಳಲ್ಲಿ ಮೊಬೈಲ್ ಬಳಕೆ ತುಂಬಾ ಅತಿ ಹೆಚ್ಚಾಗಿ ನಡೀತಾ ಇದೆ. ಹಾಗಿದ್ರೆ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ಉತ್ತಮ ಅಭ್ಯಾಸವನ್ನ ಹೇಗೆ ರೂಪಿಸಬಹುದು?
0: ಇತ್ತೀಚಿನ ದಿನಗಳಲ್ಲಿ ಈ ಏನ್ ಮೊಬೈಲ್ ಅಂತ ಹೇಳ್ತಿದೀವಿ, ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಥಿತಿಗೆ ಮಕ್ಕಳು ತಲುಪಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅಂತ ನಾವು ಹುಡ್ಕೊಂತ ಹೋದಾಗ ನಾವೇ ರೂಢಿಗತ ಮಾಡಿರೋದು, ಪೋಷಕರೇ ನಿಜವಾದ ಕಲ್ಪ್ರಿಟ್ಸ್ ಅಂತ ನಾನಾದ್ರೂ ಹೇಳ್ತೀನಿ.
1: ಖಂಡಿತ,
0: ಮಗುವಿನ ಹುಟ್ಟಿದಾಗ್ಲಿಂದ 3 ವರ್ಷದವರೆಗೂ ಅದರ ಮೆದುಳಿನ ಬೆಳವಣಿಗೆ ತುಂಬಾ ಆಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು 7-8 ತಿಂಗಳು ಆಗಿದ ತಕ್ಷಣನೇ ಅದಕ್ಕೆ ಮೊಬೈಲ್ಗಳನ್ನ ತೋರಿಸೋದು ಆ ತರ ನಾವು ಮಾಡ್ಬಿಟ್ಟಿರ್ತೀವಿ. ಅಥವಾ ಮಗು ಊಟ ಮಾಡ್ತಾ ಇಲ್ಲ ಅಂತ ಅಂದ ತಕ್ಷಣನೇ ಅದಕ್ಕೆ ಇದರಲ್ಲಿ ಯಾವ್ದಾದ್ರು ಒಂದು ಕಾರ್ಟೂನ್ಸ್ನ ಹಾಕೊಂಡು ಅಥವಾ ಏನಾದ್ರು ಒಂದು ರೀಲ್ಸ್ನ ಹಾಕೊಂಡು ಮಗುಗೆ ಊಟ ಮಾಡಿಸೋದನ್ನ ರೂಢಿ ಮಾಡಿಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಆ ಮಗುಗೆ ಅಡಿಕ್ಷನ್ಸ್ ಶುರು ಆಗೋಗ್ಬಿಡುತ್ತೆ, ಮೊಬೈಲ್ ಬಿಟ್ಟಿರೋದೇ ಆಗೋದಿಲ್ಲ, ಬೆಳಗ್ಗೆ ಎದುರು ಬೇಕು, ರಾತ್ರಿ ಆದರೂ ಬೇಕು ಅನ್ನೋದು ಇದಾಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಒಂದು ನಾನು ಹೇಳೋದೇನಂದ್ರೆ, ಮೊಬೈಲ್ ಬಿಟ್ಟಿರಬೇಕು ಅಂದ್ರೆ ಫಸ್ಟ್ ನಾವು ಅವಾಯ್ಡ್ ಮಾಡಬೇಕು, ಪೋಷಕರಾಗಿರೋರು ಮೊದಲು ಅದನ್ನ ಅವಾಯ್ಡ್ ಮಾಡಬೇಕು, ಮತ್ತೆ ಕೆಲವೊಂದು ಕಡೆ ಮಾತ್ರ ಅದನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಮಾಡಬೇಕು. ಈಗ ಕೆಲವೊಂದು ಮಲ್ಕೊಳ್ಳೋ ಕೋಣೆಗೆ ಅದನ್ನ ತಗೊಂಡ್ ಬರಬಾರ್ದು, ಅಥವಾ ಈ ಟೈಮಲ್ಲಿ ಊಟ ಮಾಡ್ಬೇಕಾದ್ರೆ ನಾನು ಇದ್ಕೊಡೋದಿಲ್ಲ ಅಂತ, ಅಥವಾ ಇನ್ನು ಹೇಗೆ ಬೇರೆ ಅಭ್ಯಾಸಗಳನ್ನ ರೂಪಿಸ್ಬೋದು ಅಂತ ಕೇಳೋದಾದ್ರೆ, ಪೋಷಕರು ಮಕ್ಕಳಿಗೆ ಅಂತ ಸ್ವಲ್ಪ ಸಮಯ ಕೊಟ್ಟು ಮಕ್ಕಳ ಜೊತೆ ಇರ್ಲಿ, ಮಕ್ಕಳ ಜೊತೆನೂ ಕೂಡ ಅವರು ಸ್ವಲ್ಪ ಆಟ ಆಡ್ಲಿ ಅಥವಾ ಬೇರೆ

0: ಈ ಕ್ರಾಫ್ಟ್ಸ್ಗಳನ್ನ ಮಾಡಲಿ, ಸೃಜನಾತ್ಮಕ ಕೆಲಸಗಳನ್ನ ಮಾಡಲಿ, ಪೇಂಟಿಂಗ್ ಡ್ರಾಯಿಂಗ್ಗಳನ್ನ ಮಾಡಲಿ, ಚಿತ್ರಕಲೆಗಳನ್ನ ಮಾಡೋದು, ಅಥವಾ ಒಳಾಂಗಣ ಆಟಗಳೇನಿದೆ ಆ ಆಟಗಳನ್ನ ಆಡೋದ್ರ ಮೂಲಕ ಮಕ್ಕಳನ್ನ ಮೊಬೈಲಿಂದ ನಾವೇ ದೂರ ಇಡ್ಬೋದು.
1: ಹೌದು,
0: ಆ ಮಗು ಕೇಳೋದೇ ಇಲ್ಲ. ನಾವೆಲ್ಲ ಕೇರಂ ಆಡ್ತಾ ಇದ್ದೀವಿ ಅಥವಾ ಏನೋ ಒಂದು ಚೆಸ್ ಆಡ್ತಾ ಇದ್ದೀವಿ ಅಂದರೆ, ಈಗ ನಾವೇನು ಬೇಸಿಗೆ ರಜದಲ್ಲಿ ಏನಿದ್ವಿ ನಾವು ಮನೆಯಲ್ಲಿ, ಇಲ್ಲಿ ನಮ್ಮ ಎಲ್ಲ ರಿಲೇಷನ್ಸ್ಗಳು ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಿಂದ ಮ್ಯಾಕ್ಸಿಮಮ್ ಅಲ್ಲಿ ಒಂದು ಸ್ವಲ್ಪ ಹರಟೆ ಹೊಡ್ಕೊಂಡು ಚಿಕ್ಕ ಪುಟ್ಟ ಆಟ ಆಡಿಕೊಂಡು ಕೇರಂ ಚೆಸ್ ಅಥವಾ ಈ ಥರದ್ದು, ಮತ್ತೆ ಅಡುಗೆ ಮಾಡೋದ್ರು ಈ ಥರದ್ದು ಮಾಡಿಕೊಂಡೇ ಮಗುನ ಎಷ್ಟೋ ಸಮಯ ನಾವು ಮೊಬೈಲ್ನ ನೋಡ್ತಾನೆ ಇರಲಿಲ್ಲ. ಈ ರೀತಿನೂ ಕೂಡ ನಾವು ಮಕ್ಕಳನ್ನ ಮೊಬೈಲಿಂದ ದೂರ ಇಡಿಸ್ತೀವಿ. ನಮ್ಮ ಕೆಲಸ ಆಗ್ಬೇಕು, ಪೋಷಕರು ಬೇಗ ನಾವು ನಮ್ಮ ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋ ಧಾವಂತದಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ನಾವೇ ಮೊಬೈಲ್ನ ಅಡಿಕ್ಷನ್ ಮಾಡಿಸ್ತಾ ಇದೀವಿ.
1: ಹೌದು ಮ್ಯಾಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಂಗಿದ್ರೆ ಮೊದಲು ಪೋಷಕರು ಮೊಬೈಲ್ನಿಂದ ದೂರ ಇರಬೇಕು, ಸಮಯವನ್ನ ಕಳಿಬೇಕು ಅನ್ನೋದು.
0: ಪೋಷಕರು ಮೊದಲು ಮೊಬೈಲ್ನ ಮಿತಿಗೊಳಿಸ್ಬೇಕು, ಅವರು ಅದನ್ನ ಪಾಲಿಸಿದ್ರೆ ನಿಜವಾಗ್ಲೂ ಮಕ್ಕಳು ಅವರನ್ನ ಅನ್ಸರ್ಸೆ ಅನ್ಸರ್ಸ.
1: ಹೌದು, ನಾವು ಮೊದಲೇ ಮಾತಾಡಿದ ಹಾಗೆ ಅಂತಂದ್ರೆ ಪೋಷಕರನ್ನ ಅನುಕರಣೆ ಮಾಡೋದು ಹೆಚ್ಚು ಮಕ್ಕಳು. ಸೊ ಮೊದಲು ಪೋಷಕರು ಮೊಬೈಲ್ನ ಬಿಟ್ಟರೆ ಮಕ್ಕಳು ಕೂಡ ಒಳ್ಳೆಯ ಅಭ್ಯಾಸವನ್ನು ಕಲಿತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಂದರೆ ಈಗ ಮಕ್ಕಳು ಮನೆಯಲ್ಲದೇನೆ ಈಗ ಇರೋದು ಅಂತ ಶಾಲೆಯಲ್ಲಿ ಇರ್ತಾರೆ, ಹಾಗಿದ್ರೆ ಮಕ್ಕಳ ಉತ್ತಮ ಅಭ್ಯಾಸಗಳಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳ್ತೀರಾ?
0: ಹೌದು, ಹೇಗೆ ನಾವೀಗ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೆದು ಹೇಗೆ ಪೋಷಕರನ್ನ ನಾವು ಅವರ ಮಹತ್ವವನ್ನ ಹೇಳಿದ್ವೋ, ಇದ್ರ ನೆಕ್ಸ್ಟ್ ಮಗು ಎಲ್ಲಿರುತ್ತೆ ಅಂದ್ರೆ ಶಾಲೆಯಲ್ಲೇ ಇರುತ್ತೆ. ನೆಕ್ಸ್ಟ್ ಮಗು ಅನುಕರಣೆ ಮಾಡೋದು ಕೂಡ ಶಿಕ್ಷಕರನ್ನೇ ಆಗಿರುತ್ತೆ. ಹಾಗಾಗಿ ಶಿಕ್ಷಕ ಅನ್ನೋನು ದ ವೆರಿ ಗುಡ್ ರೋಲ್ ಮಾಡೆಲ್ ಆಗಿರ್ತಾನೆ, ಒಬ್ಬ ಅವನು ಮಾರ್ಗದರ್ಶಕ ಆಗಿರ್ತಾನೆ. ಸೊ ಅವರ ಪ್ರೋತ್ಸಾಹ ಆಗಿರ್ಬೋದು ಅಥವಾ ಅವರ ಜೀವನ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು, ಅಥವಾ ಒಂದೇನೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದಾಗ ತಿದ್ದುವಂತ ಕ್ರಮಗಳಾಗಿರ್ಬಹುದು, ಮತ್ತೆ ಅವರು ಹೇಳ್ಬೇಕಾದ್ರೆ ಶಿಕ್ಷಕರು ಹೇಳ್ಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಮಕ್ಕಳಿಗೆ ಹೀಗಲ್ಲ ಈ ರೀತಿ ನೀನಿದ್ರೆ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಅದನ್ನ ತಿದ್ದಿ ಹೇಳೋ ಅಂತ ಜವಾಬ್ದಾರಿ ನಿಜವಾಗ್ಲೂ ಶಿಕ್ಷಕರಿಗಿದೆ. ಮತ್ತೆ ಮಕ್ಕಳು ಮನೆಯಲ್ಲಿ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಟೀಚರ್ಸ್ ಮಾತನ್ನ ಕೇಳ್ತಾರೆ.
1: ಹೌದು ಮ್ಯಾಮ್, ಖಂಡಿತ.
0: ಹಾಗಾಗಿ ಮಕ್ಕಳು ಸಹ ಟೀಚರ್ಸ್ನ ಅನುಕರಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನನ್ನ ಉದಾಹರಣೆನೆ ಹೇಳ್ತೀನಿ. ನಾನು ಕಾಲೇಜ್ ಲೆವೆಲಲ್ಲಿ ಇದ್ದಾಗ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದಂತ ಒಬ್ರು ಲೆಕ್ಚರರ್ ಇದ್ದಾರೆ, ಅವ್ರ ಹೆಸರು ಎನ್ ಇಂದಿರಮ್ಮ ಅಂದ್ಬಿಟ್ಟು. ಅವರು ಮಾಡ್ತಿದ್ದಂತ ಪಾಠಗಳ ಕ್ರಮ ಆಗಿರಬಹುದು ಪ್ರತಿಯೊಂದು ನನಗೆ ಅವರನ್ನ ಇನ್ಸ್ಪೈರ್ ಮಾಡ್ಕೊಳ್ತಾ ಬಂತು, ನನ್ಗೆ ತುಂಬಾ ಇಷ್ಟ ಆಗ್ತಾ ಬಂತು. ಮತ್ತೆ ಅವ್ರು ಹೇಗಿದ್ದಾರೆ ನಾನು ಕೂಡ ಹಾಗೆ ಕಾಣಿಸ್ಬೇಕು ಅನ್ನೋ ಅಂತ ಒಂದು ಮನೋಭಾವನ ಕೂಡ ಮೂಡ್ತು. ಈಗ್ಲೂ ನೀವು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಗೆ ಮೇಡಮ್ ಕಾಲ್ ಮೇಲೆ ಕಾಲ್ ಹಾಕೊಂತಾರೆ, ಹೇಗೆ ಕಡ್ಡಿನ ಇಟ್ಕೊಂಡಿರ್ತಾರೆ, ಹೇಗೆ ಪಾಠ ಮಾಡ್ತಾರೆ, ಅದನ್ನೆಲ್ಲ ಮನೆಗೆ ಬಂದು ಅನುಕರಣೆ ಮಾಡೋದನ್ನ ನಾವು ನೋಡಿರ್ತೀವಿ. ಹಾಗೇನೆ ಟೀಚರ್ ಹೇಳಿದಂತನ ನಿಜವಾಗ್ಲೂ ಮಕ್ಕಳು ಕೇಳೇ ಕೇಳ್ತಾರೆ. ಹಾಗಾಗಿ ನಾವು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೇ ಇದೆ ಅಂತ ನಾನಾದರೂ ತಿಳಿಸ್ತೇನೆ.
1: ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ಹಾಗೇನೆ ಈಗ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಅದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಒಳ್ಳೆ ನಾಗರಿಕತೆ ಆಗಲಿ, ಒಳ್ಳೆ ಸಂಸ್ಕಾರ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ?
0: ಸಹಾಯ ಮನೋಭಾವ ಅನ್ನೋದು ನಾನು ಮತ್ತೆ ಹೇಳೋದಾದ್ರೆ ಇದು ಮನೆಯಿಂದನೂ ಶುರು ಆಗಿರಬೇಕು, ಹಾಗೆ ಶಾಲೆನಲ್ಲೂ ಕೂಡ ಇದು ನಾವು ಜಾಸ್ತಿ ಅದರದ್ದು ಇಂಪಾರ್ಟೆನ್ಸ್ನ ಹೇಳಬೇಕಾಗತ್ತೆ. ಮನೆಯಲ್ಲಿ ಹೇಗೆ ಅಂದರೆ ಈಗ ಒಂದು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇದ್ದಾರೆ ಅಂದರೆ ಅಕ್ಕ ತಮ್ಮನಿಗೆ ಸಹಾಯ ಮಾಡೋದನ್ನ ನಾವೇ ಹೇಳ್ಕೊಟ್ಟಿರ್ತೀವಿ. ಅಮ್ಮ ಆದವಳು ಇಲ್ಲಪ್ಪ ತಂಗಿಗ ಬಟ್ಟೆ ಹಾಕ್ಬಿಡು, ಇದೊಂಚೂರು ಊಟ ತಿನ್ನಿಸ್ಬಿಡು ಅಂತ ಅಂದ್ಬಿಟ್ಟು ಹೇಳಿರ್ತೀವಿ. ಇನ್ನು ಶಾಲೆಗೆ ಬಂದಾಗ ನಾವು ಒಂದು ಕೆಲವೊಂದು ಮಕ್ಕಳ ಗುಂಪುಗಳನ್ನ ಮಾಡಿ ಈ ಕೆಲಸಗಳನ್ನ ನಿರ್ವಹಿಸ್ಬೇಕು ಅಂತ ಅಂದ್ಬಿಟ್ಟು ಕೊಟ್ಟಿರ್ತೀವಿ. ಆ ಕೆಲಸ ನಿರ್ವಹಿಸೋದ್ರಲ್ಲಿ ದೊಡ್ಡ ಮಗುನು ಇರುತ್ತೆ, ಚಿಕ್ಕ ಮಗುನು ಇರುತ್ತೆ. ಆದ್ರೆ ಚಿಕ್ಕ ಮಗು ತನಗ್ ತಾನೇ ಅನ್ಕೊಂಡಿರುತ್ತೆ, ಹೌದು ನಾನು ಇವ್ರು ದೊಡ್ಡವ್ರ ಜೊತೆ ಇದ್ದೀನಿ, ನಾನು ಈ ಕೆಲಸವನ್ನ ನಿರ್ವಹಿಸ್ಬೇಕು ಅಂತ. ಅವಾಗ ಹೋಗಪ್ಪ ಅವ್ರಿಗೊಂಚೂರು ಇದನ್ನ ಹಂಚ್ಕೊಂಡ್ಬಿಟ್ಟು ಕೊಡ್ಬೇಕು, ಇದಕ್ಕೆ ಹೆಲ್ಪ್ ಮಾಡ್ಬೇಕು, ಅಯ್ಯೋ ಬಿದ್ಬಿಟ್ಟಿದ್ದಾನೆ ಒಂಚೂರು ಆಫೀಸ್ ರೂಮಿಗೆ ಕರ್ಕೊಂಡ್ ಬಾ, ಈ ತರ ದಯೆ ಸಹಾನುಭೂತಿ ಮತ್ತೆ ಕೆಲವೊಂದು ಕೆಲ್ಸಗಳು ಮಾಡ್ಬೇಕಾದ್ರೆ ನೀನೊಂಚೂರು ಅವನ್ಗೆ ಸಹಾಯ ಮಾಡು ಅಂತ ಅನ್ಬಿಟ್ಟು ಭಾಗಿಯಾಗೋದಕ್ಕೆ ನಾವು ಶಿಕ್ಷಕರಾದವರು ಕೂಡ ಪ್ರೋತ್ಸಾಹಿಸ್ಬೇಕು. ಮತ್ತೆ ಈ ಒಂದು ಇದೂ ಕೂಡ ಮನೆಯಲ್ಲೂ ಕೂಡ ಹೇಳೋದ್ರಿಂದ ಅವ್ರು ಹೇಳೋ ಕ್ರಮನೂ ಕೂಡ ಇರುತ್ತೆ. ನೀನ್ ಮಾಡು ಅಂತ ಜೋರಾಗಿ ಹೇಳಿದ್ರೆ ನಿಜವಾಗ್ಲೂ ಮಗು ಮಾಡೋದಿಲ್ಲ. ಹೇಳೋ ಅಂತ ಕ್ರಮದಿಂದ ಆ ಗುಣವನ್ನ ನಿಜವಾಗ್ಲೂ ತೋರಿಸಿ ಆ ಮಕ್ಕಳಿಗೆ ನಾವು ಅದನ್ನ ರೂಢಿಗತ ಮಾಡೋದ್ರಿಂದ ಅನುಸರಿಸ್ತಾರೆ.
1: ಹಾಗೇನೆ ಮೇಡಮ್, ಇವಾಗ ಉತ್ತಮ ಸ್ನೇಹ ಬಳಗ ಅಂತಂದ್ರೆ ಮಕ್ಕಳಲ್ಲಿ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇರೋದಾಗ್ಲಿ, ಮಕ್ಕಳು ಅಂತಂದ್ರೆ ಸ್ನೇಹದಲ್ಲಿದ್ದಾಗ ಅವ್ರನ್ನ ನೋಡಿ ಕಲಿಯೋ

0: ಮಕ್ಕಳು ಕೂಡ ಕಲಿತಾ ಹೋಗ್ತಾರೆ. ಹಾಗಿದ್ರೆ ಉತ್ತಮ ಸ್ನೇಹ ಬಳಗ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
1: ಪೋಷಕರು ಶಿಕ್ಷಕರು ಅಂತ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಬರೋದೇ ಈ ಸ್ನೇಹ ಬಳಗ.
0: ಹೌದು,
1: ಇಲ್ಲಿ ತಿದ್ದೋ ಅಂತ ಕ್ರಮಗಳು ಬೇರೆ ಬೇರೆ ಇರುತ್ತೆ. ಶಿಕ್ಷಕರಾಗಿರೋರು ತಿದ್ದೋ ಅಂತ ಕ್ರಮಗಳು ಬೇರೆ, ಪೋಷಕರಾಗಿರೋರು ಬೈದು ಬುದ್ಧಿ ಹೇಳಿ ಹೊಡೆದು ಈ ರೀತಿ ಹೇಳುತ್ತೆ. ಇಲ್ಲಿ ಸ್ನೇಹ ಬಳಗದಲ್ಲಿ ಹಂಗಿಲ್ಲ. ಸ್ನೇಹ ಬಳಗದಲ್ಲಿ ಯಾವುದೇ ರೀತಿಯಾದಂತಹ ಈ ಅಬ್ಸ್ಟಕಲ್ಸ್ ಇರೋದಿಲ್ಲ, ಅಥವಾ ಡೈರೆಕ್ಟ್ ಆಗಿ ತಿದ್ದಿ ಬುದ್ಧಿ ಹೇಳೋ ಅಂತ ಎಲ್ಲಾ ಜವಾಬ್ದಾರಿನೂ ಕೂಡ ಆ ಸ್ನೇಹಿತ ಅನ್ನೋಂಗಿರುತ್ತೆ. ಹಾಗಾದ್ರೆ ಈ ಉತ್ತಮ ಸ್ನೇಹವನ್ನ ಸಂಪಾದಿಸೋದು ಹೇಗೆ ಅನ್ನೋದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ಕತೆಗಳನ್ನ ಹೇಳ್ಬೋದು. ಈಗ ನೀವು ಕೇಳಿರ್ತೀರ ಮಂಗ ಮತ್ತು ಮೊಸಳೆ ಕತೆಗಳನ್ನ ಕೇಳಿರ್ತೀವಿ ನಾವು. ಆ ಮಗುಗೆ ಅದನ್ನ ಹೇಳ್ಬೇಕು. ಸೊ ಮೊಸಳೆ ಬುದ್ಧಿಯನ್ನ ಹೇಗ್ ತೋರಿಸ್ತು, ಅವಾಗ ನೀವು ಹೇಗೆ ಉಪಾಯದಿಂದ ನೀನು ಆ ಒಂದು ಅಪಾಯದಿಂದ ತಪ್ಪಿಸ್ಕೊಂಡೆ, ಈ ತರ ಕತೆಗಳನ್ನ ಹೇಳಿ. ಓಕೆ, ಗುಡ್ ಫ್ರೆಂಡ್ಸ್ ಅಂದ್ರೆ ಈ ರೀತಿ ಇದಾರೆ. ಸೊ ನೀನು ಫ್ರೆಂಡ್ಸ್ ಗಳನ್ನ ಈ ರೀತಿ ಇದ್ ಮಾಡ್ಕೊಂಡಿರ್ಬೇಕು, ಮತ್ತೆ ಆ ಫ್ರೆಂಡ್ ಏನ್ ಕ್ರಮಗಳನ್ನ ಮಾಡಿರ್ತಾನೋ ಅದೇ ಕ್ರಮಗಳನ್ನು ಕೂಡ ಇವನು ಅನುಸರಿಸ್ಕೊಳ್ತಾ ಬರ್ತಾನೆ. ಇದಕ್ಕೂ ನಾನು ನನ್ನ ಮನೆಯಲ್ಲೇ ನಡೆದಿರೋ ಅಂತ ಒಂದು ಉದಾಹರಣೆನ ಹೇಳ್ತೀನಿ ನಿಮ್ಗೆ. ನನ್ನ ಮಗಳು ಫ್ರೆಂಡ್ ಇದ್ದಾಳೆ, ದೂರದ ನನ್ಗೆ ಸಂಬಂಧಿ ಮಗಳು ಕೂಡ. ಅವಳು ಬೆಳಗ್ಗೆ ಬೇಗ ಎದ್ದಳ್ತಾ ಇದ್ಲು, ಅವಳ ಕೆಲ್ಸ ಅವಳೇ ಮಾಡ್ಕೊತಾ ಇದ್ಲು, ಮತ್ತೆ ಆಗಿದ ತಕ್ಷಣನೇ ಸ್ನಾನ, ಆಗಿದ ತಕ್ಷಣ ಪೂಜೆ, ಆಮೇಲೆ ತಿಂಡಿ, ಇಷ್ಟೆಲ್ಲ ಆಗಿದ್ದಾದ್ಮೇಲೆ ಮಾತುಕತೆ, ತನ್ನ ಊಟ ತಟ್ಟೆ ಏನಿದೆ ಅದನ್ನ ಅವಳೇ ವಾಶ್ ಮಾಡಿ ತೊಳೆದು ಇಡೋದ್ರಿಂದ ಇರ್ಬೋದು, ಈ ತರದನ್ನೆಲ್ಲ ಒಂದು 4-5 ದಿನ ಮಾಡಿದ್ದನ್ನ ನನ್ ಮಗಳು ಗಮನಿಸಿದ್ಲು. ಅದನ್ನ ಜೊತೆನಲ್ಲೇ ಇದ್ಲಲ್ಲ. ಅದ್ರ ನೆಕ್ಸ್ಟ್ ಇಂದ ಅವಳು ಕೂಡ ಅದನ್ನೇ ಅನುಸರಿಸ್ತಾ ಬಂದ್ಲು. ಇದರಿಂದ ಹೇಳ್ಬೋದು ಏನಪ್ಪಾ ಅಂದ್ರೆ, ಉತ್ತಮ ಸ್ನೇಹ ಇದೆ, ಅವರು ಯಾವ ತರ ಇದಾರೋ ಈ ಮಕ್ಕಳು ಕೂಡ ಅದನ್ನೇ ಇಮಿಟೇಟ್ ಮಾಡ್ತಾ ಹೋಗ್ತಿದ್ದಾರೆ, ಅಂದ್ರೆ ಅನುಸರಿಸ್ತಾ ಹೋಗ್ತಿದ್ದಾರೆ. ಹಾಗಾಗಿ ಆ ಒಂದು ಒಳ್ಳೆ ಸ್ನೇಹ ಬಳಗದಿಂದ ನಿಜವಾಗ್ಲೂ ಆ ಮಗುಗೆ ಆಗುವಂತ ಈಗ ನಮ್ಮ ಹತ್ರ ಹಂಚ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಅಂದ್ರೆ ಟೀಚರ್ಸ್ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಪೋಷಕರ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಆ ಒಂದು ಸ್ನೇಹ ಬಳಗದಲ್ಲಿ ಇರೋ ರೀತಿನೇ ಬೇರೆ ಇರುತ್ತೆ. ಹಂಗಾಗಿನೂ ಕೂಡ ಆ ಮಕ್ಕಳ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಒಳ್ಳೆ ಅಭ್ಯಾಸಗಳಾಗಿರ್ಬೋದು ಪ್ರತಿಯೊಂದು ಅವಲಂಬಿತ ಆಗಿದ್ದು ಆ ಸ್ನೇಹ ಬಳಗದಿಂದನೇ. ಹಾಗಾಗಿ ಆ ಮಗುವಿನ ಮೇಲೆ ಒಳ್ಳೆ ಪರಿಣಾಮ ಬೀರಬೇಕು ಅಂದ್ರೆ ಅದಕ್ಕೊಂದು ಉತ್ತಮವಾಗಿರುವಂತಹ ಸ್ನೇಹ ಬಳಗ ನಿಜವಾಗ್ಲೂ ಅವಶ್ಯಕತೆ ಇದೆ.
0: ಹೌದು ಮೇಡಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗೇನೆ ಮೇಡಮ್, ಈಗ ಮಕ್ಕಳಲ್ಲಿ ಶಿಸ್ತು ಮತ್ತೆ ಜವಾಬ್ದಾರಿತನ, ಜವಾಬ್ದಾರಿತನ ಅಂತ ಹೇಳೋದಾದ್ರೆ ಅಟ್ಲೀಸ್ಟ್ ಅವ್ರ ಕೆಲಸನೇ ಅವ್ರು ಮಾಡೋ ಅಂತ ವಿಷಯ ಆಗಿರ್ಬಹುದು, ಜವಾಬ್ದಾರಿತನವನ್ನ ಬಿಡಿಸುವ ವಿಧಾನಗಳು ಯಾವ್ಯಾವ್ದು ಅಂತ ಹೇಳ್ತೀರಾ?
1: ಜವಾಬ್ದಾರಿತನ ಅಂದಾಗ್ಲೂ ಕೂಡ ಮತ್ತೆ ನಾನು ಮೊದ್ಲಿಗೆ ಹೇಳ್ದಂಗೆನೆ ಇದು ಮನೆಯಲ್ಲೇ ಶುರು ಆಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಹೆಗ್ಗಳಿಕೆ ಆಗ್ಬಿಟ್ಟಿದೆ ಪೋಷಕರಿಗೆ, ಏನಪ್ಪಾ ಅಂದ್ರೆ ನನ್ ಮಗಳು ಒಂದು ಕೆಲ್ಸ ಮುಟ್ಟೋದಿಲ್ಲ, ನನ್ ಮಗ ಒಂದು ಕೆಲ್ಸ ಮಾಡೋದಿಲ್ಲ ಅಂತ. ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಕೊಟ್ಟಿದಂತಹ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ಆ ಮಗು ಮುಗಿಸುತ್ತಾ, ಮುಗಿಸಿದ್ಯಾ ಮುಗಿಸಿಲ್ವಾ, ಇನ್ನೊಂದು ಸ್ವಲ್ಪ ಸಮಯವನ್ನ ಕೊಡ್ಬೇಕು ನಾವು, ಅದು ಮಾಡಿದ ನಂತರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡೋದು, ಅಂದ್ರೆ ನಾವೊಂದು ಪ್ರಶಂಸೆ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿ ಮತ್ತೆ ಮಕ್ಕಳಿಗೆ ಹೇಳ್ಬೇಕು ನಾವು ಇದು ನಿನ್ನ ಕೆಲ್ಸ, ಇದು ನಿನ್ನ ಮಕ್ಕಳಿಗೆ ಪ್ರಶಂಸೆಯನ್ನ ಕೊಡೋದ್ರ ಜೊತೆಗೆ ಇದು ನಿನ್ನ ಕೆಲ್ಸ, ಇದು ನಿನ್ ಕೆಲ್ಸ ನೀನ್ ಪೂರ್ಣ ಮಾಡು, ಇದು ನಿನ್ ಜವಾಬ್ದಾರಿ, ನೀನ್ ತಗೊಂಡ್ಬಂದು ಇಟ್ಬಿಡು ಅಂತ ನಾವೇ ಕೆಲವೊಂದು ಕೆಲಸವನ್ನ ಕೊಡ್ಬೇಕು. ಮನೆಗಳಲ್ಲಿ ಮಕ್ಕಳಿಗೆ ನಿಜವಾಗ್ಲೂ ಕೆಲ್ಸವನ್ನ ಕೊಟ್ಟು ನಾವೇ ಇಲ್ಲಿ ಇದ್ ಮಾಡ್ಬೇಕು. ಇದಕ್ಕೆ ಮತ್ತು ನಾನ್ ಹೇಳೋದಾದ್ರೆ, ಮನೆಗೆ ಬರ್ತಾ ಇದಾರೆ ಒಬ್ರು ಯಾರೋ ಬರ್ತಾ ಇದಾರೆ ಅಂದಾಗ ಅಥವಾ ಬಂದಾಗ ನೀರ್ ಕೊಡ್ಲಾ, ನೀರ್ ಕುಡಿತೀರಾ, ಕುತ್ಕೊಳ್ಳಿ, ಇಲ್ಲ ಅಪ್ಪ ಇಲ್ಲಿದ್ದಾರೆ, ಅಮ್ಮನ್ ಕರಿಲ್ಲ, ನೀವು ಇನ್ನೇನಾದ್ರೂ ತಿಂಡಿ ತಿಂತೀರಾ, ಈ ರೀತಿ ನಾವು ಕೂಡ ಒಂದು ಹೇಗ್ ಕೇಳ್ತೀವಿ ಅನ್ನೋದನ್ನ ಮಗು ನೋಡಿರುತ್ತೆ, ನೋಡಿ ಅದನ್ನು ಕೂಡ ಅನುಸರಿಸುತ್ತೆ. ಈ ಕೆಲ್ಸವನ್ನ ಆ ಮಗು ಮಾಡ್ಲಿ ಅನ್ಬಿಟ್ಟು ನಾವು ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದಕ್ಕೆ ರೂಢಿಗತ ಮಾಡಿಸ್ಬೇಕು. ಇದು ಯಾವುದು ಸಹ ಮತ್ತು ಹೇಳ್ದಂಗೆ ಒಂದೇ ದಿನದಲ್ಲಿ ಆಗಿರೋದಿಲ್ಲ, ನಾವು ಹೇಗ್ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ದಿನಪ್ರತ್ಯೇ ಇದು ಕೂಡ ಒಂದು ರೂಢಿ ಆಗ್ತಾ ಹೋಗುತ್ತೆ.
0: ಹಾಗೇನೆ ಮನೆ ವಾತಾವರಣ ಅಂತಂದ್ರೆ, ಮನೆ ವಾತಾವರಣ ಅನ್ನೋದು ಕೇವಲ ಮಕ್ಕಳ ಅಭ್ಯಾಸಗಳ ಮೇಲೆ ಅಂತಲ್ಲ, ಮಕ್ಕಳ ಕಲಿಕೆ ಮೇಲೆ ಆಗಿರ್ಬೋದು, ಮಕ್ಕಳು ನಡ್ಕೊಳ್ಳೋ ರೀತಿ ಮೇಲೆ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ?
1: ಮನೆ ಅಂದ ತಕ್ಷಣ ನಾವೆಲ್ಲ ಅನ್ಕೊಂತೀವಿ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಅಂತ. ಆಕ್ಚುಲಿ ಅದೊಂದು ಕುಟುಂಬ ಅಂದ್ರೆ ಅಲ್ಲಿ ಅಜ್ಜಿ ತಾತ ಅಂಕಲ್ ಆಂಟಿ ಅತ್ತೆ ಮಾವ ಇವರೆಲ್ಲರೂ ಈ ಒಂದು ಇದಕ್ಕೆ ಭಾಗಿಯಾಗಿರ್ತಾರೆ. ಮತ್ತೆ ಒಂದು ಮಗುಗೆ ಒಂದು ಸಂಸ್ಕಾರ ಬೆಳೀತಾ ಇದೆ ಅಂದ್ರೆ ಆ

0: ಆ ಕುಟುಂಬ ಅದನ್ನ ಯಾವಾಗ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಈ ಇದಕ್ಕೆ ಹೇಳೋದಾದ್ರೆ, ಮನೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ, ದೊಡ್ಡವ್ರು ಏನ್ ಮಾಡ್ತಾ ಇದಾರೆ ಮಗು ಅದನ್ನ ಅನುಸರಣೆ ಮಾಡ್ತಾ ಹೋಗುತ್ತೆ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದು, ಮತ್ತೆ ಓದೋ ಅಂತ ಹವ್ಯಾಸಗಳನ್ನ ಮಾಡೋದು, ಮತ್ತೆ ದೊಡ್ಡವರು ಅಂದ ತಕ್ಷಣನೇ ನಾವ್ ಅನ್ಕೊಂಡ್ಬಿಟ್ಟಿರ್ತೀವಿ ನಾನು ಹೇಳ್ದಂಗ ಮಗು ಕೇಳ್ಬೇಕು ಅಂತ.
1: ಹೌದು,
0: ನಾವು ಕೂಡ ಆ ಮಗುಗೆ ಒಂದ್ ಜವಾಬ್ದಾರಿನ ಕೊಟ್ಟು ಇವತ್ತು ಇವನ್ ಮಾಡದ್ನಪ್ಪ, ಇವತ್ತು ಈ ಕೆಲಸ ಮುಗಿಸಿದ್ರಪ್ಪ ಅಂತ ನಾವ್ ಯಾವಾಗ ಆ ಮಗುಗೆ ಹೊಗಳುತ್ತೀವೋ ಅವಾಗ ಅದ್ ಫೀಲ್, ಅದೊಂದು ಭಾವನೆ ಬೆಳೀತಾ ಹೋಗುತ್ತೆ. ಹೌದು, ನಾನು ಇವತ್ತು ಈ ಕೆಲಸ ಮಾಡಿದ್ದೀನಿ, ಅದಕ್ಕೆ ನನ್ಗೆ ಇಷ್ಟೆಲ್ಲ ಇದೆ ಅಂತ. ಇನ್ನ ಅಜ್ಜಿ ತಾತ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಇವರು ಮನೆಗಳಲ್ಲಿ ಇರೋದ್ರಿಂದನು, ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರಿಂದನು ಕೂಡ ಆ ಮಗು ನಿಜವಾಗ್ಲೂ ಒಂದು ಒಳ್ಳೆ ಅಭ್ಯಾಸವನ್ನ ಕೊಡ್ತಾ ಹೋಗುತ್ತೆ. ಮತ್ತೆ ಅಪ್ಪ ಅಮ್ಮ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀರಪ್ಪ, ನೀನ್ ಇದನ್ ಮುಗಿಸ್ಬಿಡು ಅಂತ ಹೇಳ್ತಾರೆ. ಮತ್ತೆ ಅಜ್ಜಿ ಇದ್ರೆ ಏನ್ ಮಾಡತ್ತೆ, ಒಂದು ಬೆಳಗ್ಗೆ ಪೂಜೆಗೆ ಹೂ ಕೇಳೋದಾಗಿರ್ಬೋದು, ಅಥವಾ ಬತ್ತಿ ಒಸಿಯೋದಾಗಿರ್ಬೋದು, ಅಥವಾ ಇನ್ನೇನಾದ್ರೂ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾರೆ, ಅಥವಾ ಸೊಪ್ಪು ಬಿಡಿಸೋದು, ತರಕಾರಿ ಹೆಚ್ಚೋದು. ಇದನ್ನ ನೋಡ್ತಾ ನೋಡ್ತಾ ನೋಡ್ತಾನೋ ಮಗುನು ಕೂಡ ಅದೇ. ಇನ್ನ ತಾತ ಸಂಜೆ ಆದ್ರೆ ವಾಕ್ ಮಾಡ್ತಾ ಇರತ್ತೆ, ಬೆಳಗ್ಗೆ ಇದ್ರೆ ಪೇಪರ್ ಓದ್ತಾ ಇರತ್ತೆ. ಇದನ್ನ ಮಗು ನೋಡ್ತಾ ನೋಡ್ತಾ ಓಕೆ ಇದನ್ನ ನಾನು ಕೂಡ ಮಾಡ್ಬೇಕು ಅನ್ನೋದು ಆ ಮಗುಗೆ ನಿಜವಾಗ್ಲೂ ರೂಢಿ ಆಗ್ತಾ ಹೋಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಕೆಲವೊಂದು ಅಭ್ಯಾಸಗಳು ಈ ಒಂದು ಇದರಿಂದ ಚಟುವಟಿಕೆಯಿಂದ ಪ್ರಭಾವ ಬೀರ್ತಾ ಹೋಗುತ್ತೆ.
1: ಹೌದು ಮ್ಯಾಮ್, ನೀವು ಹೇಳ್ದಾಗ ಏನಂದ್ರೆ ಮನೆಯಲ್ಲಿರೋ ಕುಟುಂಬ ಹೇಗೆ ಅವ್ರು ನಡ್ಕೋತಾರೆ ಅನ್ನೋದ್ರ ಬಗ್ಗೆನು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ.
2: ಹೌದು, ಅವರ ಮಾತುಗಳು ಸಹ ಮಗು ತುಂಬಾ ಅನ್ಕರಣೆ ಮಾಡುತ್ತೆ. ಮಾಮ ಹೇಗ್ ಮಾತಾಡ್ತಾರೆ, ಅತ್ತೆ ಹೇಗ್ ಮಾತಾಡ್ತಾರೆ, ಯಾರು ಎಷ್ಟು ಜೋರು ಮಾತಾಡ್ತಾರೆ, ಎಷ್ಟು ಮೆಲುಧ್ವನಿನಲ್ಲಿ ಮಾತಾಡ್ತಾರೆ, ಪ್ರತಿಯೊಂದು ಕೂಡ ಆ ಕುಟುಂಬದ ಸದಸ್ಯರಿಂದಲೇ ನಿಜವಾಗ್ಲೂ ಅದು ಪರಿಣಾಮವನ್ನ ಬೀರುತ್ತೆ.
1: ಇವಾಗ ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮಕ್ಕಳಿದ್ರು ಕೂಡ ಅವ್ರ ಮುಂದೆನೆ ಜಗಳ ಆಡೋದಾಗ್ಲಿ, ಆತರ ತುಂಬಾ ಪರಿಣಾಮ ಬೀಳ್ತಾ ಇದೆ ಮಕ್ಕಳ ಮೇಲೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಪೋಷಕರಿಗೆ ನಾನು ಹೇಳೋದು, ಮತ್ತೆ ನಾನಾದ್ರೂ ಅದನ್ನ ಅನುಕರಣೆ ಮಾಡೋದು ಏನಂದ್ರೆ, ನಮ್ ನಮ್ಮ ಈಗೋಗಳನ್ನ ನಿಜವಾಗ್ಲೂ ಮಕ್ಕಳ ಮುಂದೆ ಸೈಡಿಗಿಟ್ಟು ಆ ಮಕ್ಕಳಿಗೋಸ್ಕರ ಏನೇ ವಿಚಾರಗಳು ನಡೀತಾ ಇದ್ರು ಅದು ಸ್ವಲ್ಪ ನಿಧಾನವಾಗಿ ಆಗೋದನ್ನ ಇದ್ ಮಾಡ್ಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇದು ನನ್ನ ಗುರು ಹೇಳಿದ್ದಂಥದ್ದು. ಅವರ ಮನೆಯಲ್ಲೂ ಕೂಡ ಹೀಗೇನೆ ತುಂಬಾ ಜಗಳಗಳು ನಡೀತಾ ಇತ್ತಂತೆ. ಪ್ರತಿದಿನ ಕೂಗಾಟ ಹಾರಾಟ ಹೀಗೆ ಇರ್ತಿತ್ತು. ನೀನ್ ಮಾಡಿದ್ ಸರಿ, ನಾನ್ ಮಾಡಿದ್ ಸರಿ, ಹೀಗೆ ನಡೀತಾ ಇತ್ತಂತೆ. ಒಂದು ದಿನ ಮಗಳಿಗೆ ಮಾತಾಡ್ತಾ ಮಾತಾಡ್ತಾ, ಇನ್ನೇನ್ ಮಗಳೇ, ನೀನು ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಓದಿದ್ ಮುಗಿಸಿದ ನಂತರ ನಿನ್ಗೆ ಒಂದ್ ಮದ್ವೆ ಮಾಡಿ, ಜೋರು ಮದ್ವೆ ಮಾಡಿ ಕಳಿಸ್ತೀವಿ ಮನೆಗೆ ಅಂತಂದಾಗ, ಆ ಮಗುವಿನ ಬಾಯಲ್ಲಿ ಬಂದಿದ್ದನ್ನ ಗುರು ಹೇಳ್ಬೇಕಾದ್ರೆ ನಿಜವಾಗ್ಲೂ ನನ್ಗಾದ್ರೂ ಬೇಜಾರು ಅನ್ಸ್ತು. ನಾನಂತೂ ಮದ್ವೆ ಆಗೋದಿಲ್ಲ, ನಾನು ಪ್ರತಿದಿನ ನಿಮ್ ಜಗಳಗಳನ್ನ ನೋಡಿ ಈ ರೀತಿ ಜಗಳ ಆಡೋದಕ್ಕೆ ನಾನು ಮದ್ವೆ ಆಗ್ಬೇಕಾ, ನಾನಂತೂ ಮದ್ವೆ ಆಗದೆ. ಈ ರೀತಿ ಆ ಮಗುವಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದನ್ನ ನಾವು ತಪ್ಪಿಸ್ಬೇಕು ಅಂದ್ರೆ, ನಾವು ಪೋಷಕರಾಗಿರೋರು ನಿಜವಾಗ್ಲೂ ನಮ್ದೆಲ್ಲಾ ಇದನ್ನ ಬದಿಗಿಟ್ಟು ಮಗು ಮುಂದೆ ಕೇಳೋದನ್ನ ನೇರ ನೇರವಾಗಿ ನಿಧಾನವಾಗಿ ಕೇಳಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕೆ ಹೊರತು ಮಕ್ಳ ಮುಂದೆ ಅದೇ, ಅದು ಒಂದಿನ ಎರಡು ದಿನ ಓಕೆ, ಯಾವಾಗ್ಲೂ ಅದೇ ತರ ಆಗ್ತಾ ಇದ್ರೆ ಇವ್ರದ್ದು ಇದ್ದಿದ್ದೆ. ನಾನು ಕೇಳಿದ್ರಲ್ಲಿ ಮತ್ತೆ ಹೇಳ್ತೀನಿ, ಇದು ನಂದು ಕೂಡ ಒಂದು ಉದಾಹರಣೆ. ಏನಪ್ಪ ಅಂದ್ರೆ, ಹಿಂಗೆ ನಮ್ಮ ಮನೆಯಲ್ಲೂ ಒಂದು ಹೆಲ್ದಿ ಆರ್ಗ್ಯುಮೆಂಟ್ಸ್ ತರ ನಡೀತಾನೆ ಇರುತ್ತೆ. ಹಿಂಗೆ ನಡೀತಾ ನಡೀತಾ ಒಂದ್ ಸ್ವಲ್ಪ ಮಾತು ಬಿಡೋದು ಒಂದು ರೂಢಿ ಆಗ್ಬಿಟ್ಟಿದೆ ನಮ್ಮ. ಎಷ್ಟೊತ್ತಾದ್ರೂ ಮಾತಾಡೋದಿಲ್ಲ ನಾವು. ಹೀಗೆ ಒಂದು ಏನೋ ಒಂದು ಚಿಕ್ಕದು ಒಂದು ಸಣ್ಣ ಜಗಳ ನಡೆದಿರುತ್ತೆ. ಜಗಳ ನಡೆದು ಏನೋ ಇನ್ನೂ ಒಂದು ಅರ್ಧ ಗಂಟೆನೂ ಆಗಿಲ್ಲ, ನಾವು ಆರಾಮಾಗಿ ಟೀ ಕುಡಿತಾ ಮಾತಾಡ್ತಿರ್ತೀವಿ. ನನ್ನ ಮಗಳು ಬರ್ತಾಳೆ, ನನ್ನ ಮಗಳು ಬಂದು ಓ ಏನೋ ಇಷ್ಟು ಬೇಗ ಬಂದಾಗ್ಬಿಟ್ರಾ ಅಂತ. ಅಲ್ಲಿಗೆ ನನ್ಗೆ ಅವತ್ತು ಅನ್ಸಿದ್ದೇನಂದ್ರೆ, ಮಗು ಮನ್ಸಲ್ಲಿ ಬಂದ್ಬಿಟ್ಟಿತ್ತು ಇವ್ರು ಜಗಳ ಆಡಿದ್ರೆ ಒಂದ್ ಅರ್ಧ ಮುಕ್ಕಾಲ್ ದಿನ ಮಾತಾಡಲ್ಲ, ಅರ್ಧ ಗಂಟೆ ಬೇಗನೆ ಇವರು ಒಂದಾಗ್ಬಿಟ್ರಲ್ಲ ಅನ್ನೋ ಒಂದು ಅವತ್ತೇ ನಾನು ಇದನ್ನ ನಿಲ್ಸಿದೆ. ಏನೇ ಆದ್ರೂ ಮಗು ಮುಂದೆ ಮಾತ್ರ ನಾನು ಇದ್ ಮಾತಾಡ್ಬಾರ್ದು.
1: ಒಂದೊಳ್ಳೆ ಸಲಹೆ ನೀಡಿದ್ರಿ ಮೇಡಮ್, ಇದೆಲ್ಲ ಪೋಷಕರು ಕೂಡ ಅನುಕರಣೆ ಮಾಡ್ಕೋಬೇಕು. ಅದು ಅಂದ್ರೆ ಮಕ್ಕಳ ಮೇಲೆ ಹೇಗ್ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅರಿವಿರೋದಿಲ್ಲ, ಅದು ಒಂದು ಬೇಜಾರ್ ವಿಷಯ ಅಂತಾನೆ ಹೇಳ್ಬಹುದು. ಹಾಗೇನೆ ಮೇಡಮ್, ಇವಾಗ ಹೇಳೋದಾದ್ರೆ ಅಂದ್ರೆ ಹಿರಿಯರ ಸಲಹೆಗಳು ಅಥವಾ ಕಥೆಗಳು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಮೂಡಿಸಬಹುದಾ?
0: ಹೌದು, ಖಂಡಿತ ಮೂಡಿಸ್ಬೋದು. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಏನೇ ಇದಾದ್ರೂ ಸಣ್ಣ ಕಥೆಗಳನ್ನ ಹೇಳ್ತಾ ಇದ್ರು, ನೀತಿ ಕಥೆಗಳನ್ನ ಹೇಳ್ತಿದ್ರು. ಪ್ರತಿದಿನ ನಾವು ಮಲ್ಕೊಂತಾ ಇದೀವಿ ಅಂದ್ರೆ ಕಥೆಗಳನ್ನ ಕೇಳ್ಕೊಂಡೇ ಮಲ್ಕೋತಾ ಇದ್ವಿ. ಅದು ಒಂದು ಪಂಚತಂತ್ರ ಕಥೆಗಳಾಗಿರ್ಬೋದು, ಈಸಪ್ಪನ ಕಥೆಗಳಾಗಿರ್ಬೋದು, ಕೆಲವೊಮ್ಮೆ ದೆವ್ವದ ಕಥೆಗಳಾಗಿರ್ಬೋದು, ಅಥವಾ ಶಿಶು ಗೀತೆ

0: ಗಳಾಗಿರ್ಬಹುದು, ಈ ತರದನ್ನ ಯಾವಾಗ್ಲೂ ನಾವು ಕೇಳ್ತಾ ಇದ್ವಿ. ಎಷ್ಟೋ ಜೀವನದ ಮೌಲ್ಯಗಳು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದು ಕಥೆಗಳ ಮೂಲಕನೇ ಆಗತ್ತೆ ಅಂತ ನಾನಾದ್ರೂ ಹೇಳ್ತೀನಿ. ಕೆಲವೊಂದು ಗುಣಗಳು ಯಾವ್ಯಾವ್ದಿರ್ಬೋದು, ಈಗ ನಾವು ಅವಾಗ್ಲೇ ಮಾತಾಡಿದ್ವಿ, ಒಂದು ಉತ್ತಮ ಸ್ನೇಹ ಬಳಗ ಅಂತ, ಅಥವಾ ಪ್ರಾಮಾಣಿಕತೆ, ಅಥವಾ ಸಹಾಯ ಮಾಡುವಂತ ಮನೋಭಾವ, ಅಥವಾ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಅಂತ ಒಂದು ಗಾದೆ ವಿಸ್ತರಣೆ ಆಗಿರ್ಬೋದು, ಅಥವಾ ಒಂದು ಉತ್ತಮ ಅಭ್ಯಾಸಗಳನ್ನ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಕ್ರಮವಾಗಿ ಹೇಗಿರೋದು ಅನ್ನೋದು, ಈ ಕಥೆಗಳು ನಿಜವಾಗ್ಲು ಮಕ್ಕಳಿಗೆ ತುಂಬಾ ಸುಲಭವಾಗಿ ಆ ಮಕ್ಕಳು ಮನಸ್ಸನ್ನ ಸೇರುತ್ತೆ, ಬೇಗ ಬರುತ್ತೆ ಆ ಮಕ್ಕಳು ಮನಸ್ಸಿಗೆ. ಸೊ ಹಿರಿಯರ ಅನುಭವಗಳನ್ನ ಹೇಳ್ತಾ ನಾವ್ ಹೀಗಿದ್ವಿ ಹೀಗ್ ಮಾಡಿದ್ವಿ ಅಂತ ಅವರ ಮಾರ್ಗದರ್ಶನದಿಂದನೂ ಕೂಡ ಮಕ್ಕಳಿಗೆ ಸರಿಯಾದ ದಾರಿಯನ್ನ ತೋರಿಸ್ತಾ ಹೋಗುತ್ತೆ. ನಾನು ಪಂಚತಂತ್ರದ ಕಥೆಗಳು ಅಥವಾ ಸಣ್ಣ ಸಣ್ಣ ಕಥೆಗಳನ್ನ ಹೇಳೋದು, ಅಥವಾ ಈಗ ಇತ್ತೀಚೆಗೆ ತುಂಬಾ ಮೋರಲ್ ಸ್ಟೋರೀಸ್ ಅಂತ ಏನ್ ಕರೆದ್ವಿ ಇವಾಗ, ಅದನ್ನ ಹೇಳೋದ್ರ ಮುಖಾಂತರ ಮಕ್ಕಳಿಗೆ ಆ ದಿನದ ಶುರುನ ನಾನು ಆ ರೀತಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ.
1: ಒಂದೊಳ್ಳೆ ಅಭ್ಯಾಸ ಮ್ಯಾಮ್. ಹಾಗೇನೆ ಮೇಡಮ್, ಇವಾಗ ಮಕ್ಕಳು ತಪ್ಪು ಮಾಡೋದು ಅದು ಸಹಜ ಅಂತಾನೆ ಹೇಳಬಹುದು, ಮಕ್ಕಳ ತಪ್ಪು ಅಭ್ಯಾಸವನ್ನ ಸರಿಪಡಿಸುವ ಸರಿಯಾದ ವಿಧಾನ ಅಂತಂದ್ರೆ ಯಾವುದು?
0: ಮಕ್ಕಳು ಅಂದ್ಮೇಲೆ ತಪ್ಪು ಮಾಡ್ತಾರೆ.
1: ಹೌದು,
0: ಅವ್ರಿನ್ನು ಈಗಿನ್ನು ಅವರು ಕಲಿಕೆಯ ಹಂತದಲ್ಲಿರೋದ್ರಿಂದ ನಿಜವಾಗ್ಲೂ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಅದನ್ನ ನಾವು ಕೋಪದಿಂದಲೋ ಅಥವಾ ತುಂಬಾ ಅವ್ರಿಗೆ ಅಗ್ರೆಸಿವ್ ಇಂದನೋ ನಾವು ಅದನ್ನ ಇದ್ ಮಾಡೋದು ತಪ್ಪು. ಒಂದು ಪ್ರೀತಿಯಿಂದ ಸಹನೆಯಿಂದ ತಿದ್ದಬೇಕು. ಇದು ಕೇಳುಗರಲ್ಲಿ ಅನ್ಕೊಂತಾ ಇರ್ತಾರೆ ಏನಪ್ಪ ಅಂದ್ರೆ, ಓ ಪ್ರೀತಿಯಿಂದ ಸಹನೆಯಿಂದ ಮಾಡು, ತಮಗೆ ಕೋಪ ನೆತ್ತಿಗೇರಿರುತ್ತೆ ಅಂತ. ನಿಜವಾಗ್ಲೂ ಹೌದು, ಸೇರಿರುತ್ತೆ, ನಾನಾದ್ರೂ ಒಪ್ಕೋತೀನಿ ಅದು. ಆದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಮಾಡೋದ್ರಿಂದ, ಇಲ್ಲ ಇದು ಮಾಡಿ ತಪ್ಪಲ್ವಾ ನೀನು ಅಂತ ಅವ್ರಿಗೆ ಹೇಳೋದ್ರಿಂದ, ಸರಳವಾಗಿ ವಿವರಿಸಬೇಕು ನಾವು, ಹಿಂಗ್ ಮಾಡಬಾರ್ದು ಹೀಗ್ ಮಾಡಬಾರ್ದು ಅಂತ ಅನ್ಬಿಟ್ಟು. ಹಾಗೇನೆ ಮಕ್ಕಳನ್ನ ಒಂದು ಒಳ್ಳೆ ಅಭ್ಯಾಸ ಮಾಡಿದಾಗ ನಾವು ಹೇಗೆ ಪ್ರೋತ್ಸಾಹಿಸಿರ್ತೀವೋ, ಹಾಗೆ ತಪ್ಪು ಮಾಡಿದಾಗ್ಲೂ ಕೂಡ ನಾವು ಒಂದು ಸ್ವಲ್ಪ ಅವ್ರಿಗೆ ತಿದ್ದಿ ಹೇಳೋದು ಕೂಡ ನಮ್ಮ ಗುಣಗಳಾಗಿರುತ್ತೆ. ಅದು ಶಾಲೆಯಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬಹುದು. ಮತ್ತೆ ಪ್ರಶಂಸೆ ಅಂತ ನಾನು ಅವಾಗಲೇ ಒಂದು ಮಾತು ಯೂಸ್ ಮಾಡಿದ್ನಲ್ಲ, ಇದು ಕೂಡ ಒಂದು ಪರಿಣಾಮಕಾರಿ ವಿಧಾನ ಅವರ ತಪ್ಪು ಅಭ್ಯಾಸಗಳನ್ನ ಇದು ಮಾಡೋದು. ಇದಕ್ಕೂ ಒಂದು ಚಿಕ್ಕದನ್ನ ಹೇಳ್ತೀನಿ. ನಾನು ಇಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ರೆಸಿಡೆನ್ಷಿಯಲ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಈ ರೀತಿ ಒಂದು ಕ್ಲೀನಿಂಗ್ ಅನ್ನೋದು ಇರ್ತಾ ಇರಲಿಲ್ಲ ಅಲ್ಲಿನ ವಾಶ್ರೂಮ್ಸ್ಗಳಲ್ಲಿ. ಯಾವಾಗ ನಾವು ಅದನ್ನ ಒಂದು ಇನ್ಸ್ಟ್ರಕ್ಷನ್ಸ್ ತರ ಹೇಳ್ತೀವಿ ಅವ್ರನ್ನೆಲ್ಲ ಒಂದ್ ಕಡೆ ಕರೆದ್ಬಿಟ್ಟು ಈ ರೀತಿ ಅಂತ ಅನ್ಬಿಟ್ಟು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ, ಆ ಇನ್ಸ್ಟ್ರಕ್ಷನ್ಸ್ ಹೇಳ್ಬೇಕಾದ್ರೆ ಕ್ರಮಬದ್ಧವಾಗಿ ಹೇಳಿರ್ತೀವಿ, ಇಲ್ಲ ನೀವು ವಾಶ್ರೂಮ್ಸ್ನ ಈ ರೀತಿ ಯೂಸ್ ಮಾಡ್ಬೇಕು, ಡಸ್ಟ್ಬಿನ್ ಅನ್ನ ಈ ರೀತಿ ಯೂಸ್ ಮಾಡ್ಬೇಕು, ಊಟ ಆಗಿದ್ದಾದ್ಮೇಲೆ ಕ್ಯಾಂಟೀನ್ ಅಲ್ಲಿ ಈ ರೀತಿ ನೀವು ತಟ್ಟೆಗಳನ್ನ ಇಡಬೇಕು, ಈ ರೀತಿ ಅವ್ರಿಗೆ ಮೊದಲು ನಾವು ಆ ರೀತಿ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟು ಹಂಗೂ ತಪ್ಪಾಯ್ತಾ ಹೇಳೋ ಅಂತ ವಿಧಾನ, ಮತ್ತೂ ತಪ್ಪಾಯ್ತಾ ಇನ್ನೊಬ್ಬ ಮಗು ಹೇಗ್ ಮಾಡ್ತಾ ಇದ್ದಾನೆ ನೋಡು ಅಂತ ಅವ್ರನ್ನ ತೋರಿಸಿ ಉದಾಹರಣೆ ಕೊಡೋದ್ರ ಮೂಲಕ ನಿಜವಾಗ್ಲೂ ಆ ಮಗುವಿನ ತಪ್ಪು ಅಭ್ಯಾಸಗಳನ್ನ ಕಡಿಮೆ ಮಾಡಬಹುದು.
1: ಹೌದು ಮ್ಯಾಮ್. ಮ್ಯಾಮ್, ಹಾಗೇನೆ ಈಗ ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಗೆ ಸಹಾಯ ಮಾಡುತ್ತೆ?
0: ಹೌದು, ಉತ್ತಮ ಅಭ್ಯಾಸ ಅನ್ನೋದು ಆ ಮಗುವಿನ ಒಂದು ಒಂದು ಓವರ್ಆಲ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕ ಚಿಕ್ಕ ಬ್ಲಾಕ್ಗಳೆಲ್ಲ ಸೇರಿ ಹೇಗೆ ಒಂದು ದೊಡ್ಡದಾಗಿ ಒಂದು ಕಾಂಪ್ಲೆಕ್ಸ್ ರೀತಿನಲ್ಲಿ ನಿರ್ಮಾಣ ಆಗುತ್ತೋ, ಈ ಒಂದೊಂದು ಚಿಕ್ಕ ಚಿಕ್ಕ ಅಭ್ಯಾಸ, ಚಿಕ್ಕ ಚಿಕ್ಕ ಶಿಸ್ತು ಕ್ರಮಗಳು ಆ ಮಗುವಿನ ವ್ಯಕ್ತಿತ್ವವನ್ನು ನಿರ್ಮಾಣವಾಗ್ತಾ ಹೋಗುತ್ತೆ. ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ, ಮತ್ತೆ ನಾನು ಎಲ್ಲೇ ಹೋದ್ರೂ ನನಗೆ ಗೌರವ ಸಿಗುತ್ತೆ, ಮತ್ತೆ ಅವ್ರು ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಾನು ಯಶಸ್ವಿಯಾಗಿ ಮುಗಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವಾಗ್ಲೂ ಕೂಡ ಒಂದು ಉತ್ತಮ ಆಲೋಚನೆಯನ್ನ ಮಾಡುತ್ತೆ, ಅದರ ನಡವಳಿಕೆನೂ ಕೂಡ ಬಿಹೇವಿಯರ್ ಕೂಡ ತುಂಬಾ ಚೆನ್ನಾಗಿದ್ದು, ಮತ್ತೆ ತನ್ನ ಜೀವನ ಶೈಲಿನ ಲೈಫ್ ಸ್ಟೈಲ್ನು ಕೂಡ ತುಂಬಾ ಉತ್ತಮಗೊಳಿಸೋ ಹಂಗೆ ಮಾಡ್ತಾ ಹೋಗುತ್ತೆ ಈ ಗುಡ್ ಹ್ಯಾಬಿಟ್ಸ್ ಅನ್ನೋದು. ಸೊ ಇದ್ರ ಮೂಲಕನೂ ಕೂಡ ನಾವು ಮಕ್ಕಳ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿ ಈ ಒಂದು ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ವ್ಯಕ್ತಿಗಳಾಗಿ, ಒಂದು ಮಾದರಿಯಾಗಿರುವಂತ ವ್ಯಕ್ತಿಗಳಾಗಿ ಅವ್ರು ನಿಂತ್ಕೋತಾರೆ, ಬೆಳೀತಾರೆ ಅಂತ ನಾನಾದ್ರೂ ಹೇಳ್ತೀನಿ.
1: ಮ್ಯಾಮ್, ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಏನಂದ್ರೆ ಈಗ ನಮ್ಮ ಜನಧ್ವನಿ ಕೇಳುಗರಿಗಾಗ್ಲಿ ಅಥವಾ ಪೋಷಕರಿಗೆ ನೀವು ಒಂದು ಸಲಹೆ ನೀಡ್ತೀನಿ ಅಥವಾ ಒಂದು ಸಂದೇಶ ನೀಡ್ತೀನಿ ಅನ್ನೋದಾದ್ರೆ ಏನಂತ ಹೇಳ್ತೀರಾ?
0: ಸಲಹೆ ಸಂದೇಶ ಅನ್ನೋದಾದ್ರೆ ನಾನು ಹೇಳೋದು, ಮಕ್ಕಳು ರೋಬೋ ಅಲ್ಲ, ಇವುಗಳಿಗೆ ನಾವೇ ಒಂದು ಮೋಲ್ಡ್ ನ ಕೊಡ್ತೀವಿ, ಒಂದು ನಾವೇ ಒಂದು ಮಾದರಿಯಾಗಿ ನಿಂತ್ಕೋತೀವಿ. ಮಗು ಹೇಗಾಗ್ಬೇಕು ಅನ್ನೋದು ನಮ್ಗೊಂದು ಕಲ್ಪನೆ ಇರಬೇಕು, ಅದಕ್ಕೆ ತಕ್ಕನಾಗಿರುವಂತ ಒಂದು ವಾತಾವರಣವನ್ನ ಕೊಡ್ತಾ ಹೋಗ್ಬೇಕು ನಾವು. ಮತ್ತೆ ಅದಕ್ಕೆ ಕೆಲವೊಂದು ಹೇಳುವಂತ ಕ್ರಮಗಳಿರುತ್ತೆ, ಅಥವಾ ಕೆಲವೊಂದಕ್ಕೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವೊಂದಕ್ಕೆ ಎರಡು ಮೂರು ಸರಿ ಹೇಳಬೇಕು.

0: ಈ ರೀತಿ ಇರುತ್ತೆ. ನಾನು ಎಲ್ಲ ಪೋಷಕರಲ್ಲಿ ಕೇಳೋದು ಮತ್ತೆ ಹೇಳೋದು ಏನಂದ್ರೆ, ನೀವಾಗಿಲ್ಲ ಅಂತ ಆ ಆಸೆಗಳನ್ನ ಮಗು ಮೇಲೆ ಹೇರಕ್ ಹೋಗ್ಬೇಡಿ. ಮಗು ಏನಾಗಕ್ಕೆ ಇಷ್ಟಪಡುತ್ತೋ ಅದನ್ನ ಹಾಗೆ ಆಗ್ಲಿ, ಆದ್ರೆ ಆಗೋ ಅಂತ ಅದ್ರಲ್ಲಿ ಪಾಸಿಟಿವ್ ಆಗಿರೋ ಅಂತ ತನ್ನ ಧನಾತ್ಮಕ ಚಿಂತನೆಗಳನ್ನ ಮಾಡೋ ತರ ನೀವು ಪ್ರೇರೇಪಣೆ ಮಾಡ್ತಾ ಬನ್ನಿ. ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದುತ್ತಾ ಬನ್ನಿ. ಹೇಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತೆ ನಾವು ಆ ವಾತಾವರಣವನ್ನ ಹೇಗ್ ನಿರ್ಮಿಸ್ತೀವಿ ಅನ್ನೋದ್ರ ಮೇಲೆ ನಿಜವಾಗ್ಲೂ ಈ ಮಕ್ಕಳನ್ನ ತುಂಬಾ ಇದಾಗಿ ಬೆಳೆಸ್ಬೋದು ಅನ್ನೋದನ್ನ ನಾನಾದ್ರೂ ತಿಳಿಸ್ತೆ. ಪೋಷಕರಿಗೆ ಮೊದಲು ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಮೊದಲು ಮೊಬೈಲ್ ಯೂಸ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಂತ ಸಮಯವನ್ನ ಕೊಡಿ. ನೀವು ಓದಿದ್ರೆ ಅವರು ಕೂಡ ಓದ್ತಾರೆ. ನಾವೆಲ್ಲ ಕೆಲಸ ಮಾಡ್ತೀವಿ, ನಾವೇ ಸಾಕಾಗಿ ಬಂದಿರ್ತೀವಿ, ನಾವೇನು ಓದೋದು ಅಂತ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಪೇಪರ್ ಓದಿ, ಅಲ್ಲಿ ಯಾವ್ದಾದ್ರೂ ಒಂದು ಬುಕ್ ಓದಿ. ನೀವು ಬುಕ್ ಇಟ್ಕೊಂಡು ಕುತ್ಕೊಳ್ಳಿ, ಅವರು ಕೂಡ ನಿಮ್ಮನ್ನು ನೋಡಿ ಅನುಸರಿಸ್ತಾರೆ. ಮತ್ತೆ ಓದುವಂತಹ ವಾತಾವರಣನ ನಿರ್ಮಾಣ ಮಾಡಿ, ಒಂದು ಓದೋಕೆ ಒಂದು ಚಂದದ ಜಾಗವನ್ನ ಮಾಡಿಕೊಡಿ. ಮತ್ತೆ ಪ್ರತಿದಿನ ಮಗು ಮಲ್ಗೋಕ್ಕೂ ಮುಂಚೆ ಒಂದು ಚಿಕ್ಕ ಕತೆಗಳನ್ನ ಹೇಳಿ. ಅದು ನೀವು ಕತೆ ಅಂದ ತಕ್ಷಣನೇ ಇದಾಗಿ ಅಲ್ಲ, ಆ ಮಗುಗೆ ಅರ್ಥ ಆಗೋ ರೀತಿನಲ್ಲಿ ಒಂದು ಪುಟ್ಟಾಣಿ ಕತೆಗಳನ್ನ ಹೇಳೋದ್ರ ಮುಖಾಂತರ ಆ ಮಗುಗೆ ಆ ದಿನದ ಎಲ್ಲಾ ಇದು ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಮಾಡೋ ಅಂತ ಇದನ್ನ ಕೊಡೋದು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು ಅಂದಾಗ ಪುಸ್ತಕವನ್ನ ಉಡುಗೊರೆ ಆಗಿ ಕೊಡೋದನ್ನ ವಾಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರನು ಕೂಡ ಇದ್ ಮಾಡ್ಕೋಬಹುದು. ಮತ್ತೆ ಇನ್ನೂ ಒಂದು ಹೇಳೋದೇನಪ್ಪ ಅಂದ್ರೆ, ಹಿರಿಯರ ವರ್ತನೆ ನಿಜವಾಗ್ಲೂ ಮಕ್ಕಳ ಕಾಫಿ ಪುಸ್ತಕ ಆಗಿರುತ್ತೆ. ನಾವ್ ಹೇಗಿರ್ತೀವಿ ಅದು ಮಗುಗೆ ಪರಿಣಾಮ ಬೀರ್ತಾಗುತ್ತೆ. ಹಾಗಾಗಿ ನಿಮ್ಮನ್ನು ನೋಡಿ ಮಗು ಕಲ್ತ್ಕೋತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲಾ ಕೇಳುಗರಿಗೆ ಹೇಳೋದೇನಂದ್ರೆ, ನಾನು ಪೋಷಕರು ಮತ್ತೆ ಈ ಟೀಚರ್ಸ್ ಮೇಲೆ ಜಾಸ್ತಿ ಇದು ಅವಲಂಬಿತ ಆಗಿರೋದ್ರಿಂದ ನಿಮ್ಮನ್ನ ನೋಡಿ ಮಗು ಅನುಕರಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಮಗುವಿನ ಮುಂದೆ ಪ್ರತಿ ಮಾತು ಪ್ರತಿ ವರ್ತನೆ ತುಂಬಾ ಪರಿಣಾಮಕಾರಿಯಾಗಿದೆ. ಹಾಗಾಗಿ ನೀವು ಹೇಗಿರ್ತಿರೋ ಅದು ಮಗುಗೆ ಇಂಪಾರ್ಟೆಂಟ್.
1: ಒಳ್ಳೆ ಸಂದೇಶವನ್ನ ನೀಡಿದ್ರಿ ಮ್ಯಾಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಹೇಗೆ ಬೆಳೆಸಬಹುದು ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ನಿಮಗೆ.
0: ನಿಮಗೂ ಸಹ ತುಂಬಾ ಧನ್ಯವಾದಗಳು. ಕೇಳುಗರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವವನ್ನು ಸುಂದರಗೊಳಿಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಬಹಳ ಮುಖ್ಯ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ,
3: ಜನನಿ ತಾನೇ ಮೊದಲ ಗುರುವು,
2: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುವರೆ, ಇದುವರೆಗೂ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಎಂಬ ವಿಷಯದ ಕುರಿತು ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.